ಆಡಬಾರ್ದು ಅಂತ ಹೇಳ್ತೇನೆ, ಬಟ್ ನಾನೇ ಅವನು ಭಂಗಿಯವನು ಅಂದ ತಕ್ಷಣ ಮುಟ್ಟದೆ ಬಂದ್ಬಿಟ್ಟನಲ್ಲ, ನಾನು ತಪ್ಪು ಮಾಡಿದೆ ಅಂತ ವಾಪಸ್ ಹೋದು. ವಾಪಸ್ ಹೋಗಿ ಅವನು ಕ್ಷಮೆ ಕೇಳಿ, ಮರಯ್ಯ ನೀನು ಭಂಗಿ ಆದರೆ ಏನೂ ತೊಂದರೆ ಇಲ್ಲ ಕೊಡು ನನಗೆ. ಆ ಗುಡುಗುಡು ಸೇದು ಬೇಕಾಗದೆ ಹೋದರೂ ಕೂಡ ಅವನು ಮುಡಿಸ್ಕೊಳ್ಳೋಕ್ಕೋಸ್ಕರ ಹೋಗಿ ಆ ಗುಡುಗುಡು ಸೇದು ಬಂದರು. ಎರಡು ಸಲ ಹೇಳಿದರು ಎಷ್ಟು ನಮ್ಮ ಪರಂಪರೆ ಹೇಗೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆಯಲ್ಲ, ಹೀಗೆ ಮುಟ್ಟಬಾರ್ದು ಅಂದ್ಕೊಂಡು ಬಂದಿದ್ದೀವಿ ನಾವು, ಅದು ತಲೆಯನ್ನು ಕೂತು ನನಗೂ ಕೂಡ ಹಾಗೆ ಆಯ್ತಲ್ಲ, ಇದು ಇನ್ನು ಸಾಮಾನ್ಯರಿಗೆ ಆಗದೇ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಂಡು ಬರೀತಾ ಇರೋದ್ರ ಬಗ್ಗೆ ಹೇಳ್ತಾರೆ ನಾನು ಹಿಂಗೆ ಮಾಡಿದೆ ಅಂತ ಹೇಳಿ. ಈ ಆತ್ಮ ಪರೀಕ್ಷಣೆ ಗುಣ ಸನ್ಯಾಸಿಗಳಿಗಿರೋದು ಬಹಳ ಅಪರೂಪರು ಹೇಳ್ತಾರೆ. ಸನ್ಯಾಸಿಯಾದವನು ಪ್ರತಿನಿತ್ಯ ಪ್ರತಿ ಕ್ಷಣ ತನ್ನ ನಡತೆಯನ್ನು ಹೊರಗಲ್ಲಿಗೆ ಉಜ್ಜಿ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ.

0: रेडियो सारंग 107.8 FM.
1: ಇದೊಂದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಎಲ್ಲ ಕಡೆ ಹೋದಾಗ. ಯಾವಾಗಲೂ ನಮ್ಮಲ್ಲೊಂದು ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಒಂದಿದೆ, ಜೀವನ ಮೌಲ್ಯಗಳಲ್ಲಿ ಅಪೇಕ್ಷಿತ ಮೌಲ್ಯ ಅಂತ ಒಂದಿದೆ. ಅಪೇಕ್ಷಿತ ಮೌಲ್ಯ ಅಂದರೆ ನಾವು ಹೇಗಿರಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ, ಸಮಾಜ ತೀರ್ಮಾನ ಮಾಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳೆ, ಒಬ್ಬರು ಸನ್ಯಾಸಿಗಳಿದ್ದಾರೆ, ಕಾವಿ ಬಟ್ಟೆ ಹಾಕ್ಕೊಂಡು ತೋರಿಸ ಸನ್ಯಾಸಿಗಳಾಗಿದ್ದಾರೆ. ಒಂದು ದಿವಸ ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅವ್ರು ವಾಕಿಂಗ್ ಹೋಗ್ತಾಯಿದ್ರು, ಜೀನ್ಸ್ ಪ್ಯಾಂಟು ಕೆಂಪು ಟಿ ಶರ್ಟ್ ಹಾಕ್ಕೊಂಡು ಹೋಗ್ತಾಯಿದ್ರು. ಏನು ಅನ್ಸುತ್ತೆ ಹೇಳಿ ನಮ್ಮವ್ರಿಗೆ, ಅಯ್ಯೋ ಏನು ರೀ ಸನ್ಯಾಸಿಗಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾಯಿದ್ದಾರೆ? ಶಾಕ್ ಆಗಿಬಿಡುತ್ತೆ ನಮಗೆ. ಯಾಕಂದರೆ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನು ನಮ್ಮ ಸಮಾಜ ಒಂದು ಕಲ್ಪನೆ ಮಾಡಿಕೊಂಡಿದೆ. ಹಾಗಿಲ್ಲದೆ ಹೋದಾಗ ಅವ್ರು ಸನ್ಯಾಸಿಗಳು ಅಲ್ಲ ಅನಿಸ್ಬಿಡುತ್ತೆ ನಮಗೆ ಅಲ್ವಾ. ಹಾಗೆ ಅಪೇಕ್ಷಿತ ಮೌಲ್ಯ, ಅದು ವಿವೇಕಾನಂದರು ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಸನ್ಯಾಸಿಗಳು ದೊಡ್ಡ ಸ್ಥಾನ ಇದೆ, ಅವ್ರ ನಡತೆಯನ್ನು ಜನ ಹತ್ತು ದಿಕ್ಕಿನಿಂದ ನೋಡ್ತಾ ಇರ್ತಾರೆ. ಆದ್ದರಿಂದ ನನ್ನ ಜೀವನದ ನಡತೆಯನ್ನು ಪ್ರತಿ ಕ್ಷಣ ಹೊರಗಲ್ಲಿಗೆ ಹಚ್ಚಿ ಉಜ್ಜಿ ನೋಡ್ತಾ ಇರಬೇಕು. ನಾನು ಅಸ್ಪೃಶ್ಯತೆ ಇರಬಾರದು ಅಂತ ನಾನು ಹೇಳಬೇಕಾದ್ರೆ ಮೊದಲು ಅದು ಮಾಡಿ ತೋರಿಸ್ಬೇಕಾಗ್ತದೆ ನಾನು ಅಂತ. ಒಂದು ಖೇತ್ರಿ ಅಂತ ಊರು, ಒಂದು ಹಳ್ಳಿಯಲ್ಲಿ ವಾಸ್ತವ್ಯ ಮಾಡಿದರು. ದಿನಕ್ಕೆ ನೂರಾರು ಜನ, ಒಂದು ನಿಮಿಷ ಪುರುಸತ್ತು ಇಲ್ದಂಗೆ ಜನ ಬರೋರು. ಇವ್ರ ಮಾತಿಗೆ ಆ ಪ್ರಖರತೆ ಇದೆಯಲ್ಲ, ಜನ ನುಗ್ಗಿ ನುಗ್ಗಿ ಬರಬೇಕು. ಒಂದು ಕ್ಷಣ ಪುರುಸತ್ತಿಲ್ಲ, ಹಗಲು ರಾತ್ರಿ, ಮೂರು ಹಗಲು ಮೂರು ರಾತ್ರಿ ಜನ ಒಂದೇ ಸಮ ಬರೋದು. ಇವ್ರು ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ, ಊಟ ಕೂಡ ಇಲ್ಲ. ಒಬ್ಬರಾದರೂ ಬಂದವರು ಊಟ ಮಾಡಿದ್ದೀರಾ ಸ್ವಾಮಿ ಅಂತ ಕೇಳಿಲ್ಲ, ಮಾತಾಡಿದ್ರು ಹೋದರು. ಅಲ್ಲೊಬ್ಬ ಅಂತ್ಯಜಯ ಇದ್ದ, ಅನ್ಟಚಬಲ್ ಅನ್ನುವಂಥ ಮನುಷ್ಯ ಆಗಿನ ಕಾಲದಲ್ಲಿ. ಆತ ನೋಡ್ದ, ಬಂದ, ದುಃಖ ಆಯ್ತು ಅವನಿಗೆ. ಸ್ವಾಮಿ ನೋಡ್ತಾ ಇದ್ದೀನಿ ಮೂರು ದಿವಸದಿಂದ ಜನ ಜನ ಜನ ಜನ ಬರ್ತಾರೆ, ನೀವು ಒಂದು ಸಮ ಮಾತಾಡ್ತಾ ಇದ್ದೀರಿ, ಸುಸ್ತಾಗಿಲ್ವೇ, ಊಟ ಮಾಡಿಲ್ಲ, ಒಂದು ಕೆಲಸ ಮಾಡಲ, ಧಾನ್ಯ ತಂದು ಕೊಡಲ ಅಡುಗೆ ಮಾಡ್ಕೊಳ್ಳೋಕ್ಕೆ. ನೋಡಿ ಅವನಿಗೆ ಗೊತ್ತು ಸನ್ಯಾಸಿಗಳು ನಾನು ಮಾಡಿದ್ದು ಊಟ ಮಾಡಲ್ಲ, ಅದಕ್ಕೆ ಕಾಳು ತಂದು ಕೊಡ್ತೀನಿ ನೀವು ಮಾಡ್ಕೋತೀರಾ ಅಂತ ಹೇಳಿದ್ರಂತೆ. ಇವರೇನು ಹೇಳಬೇಕು ಅವನಿಗೆ, ಧಾನ್ಯ ಕೊಡಬೇಡಪ್ಪ, ಅಡುಗೆ ಮಾಡಿಕೊಂಡೆ ಬಾ ನೀನು ಅಂದರು. ಅವನು ಹೇಳ್ದೆ, ನಾನು ಮುಟ್ಸ್ಕೊಳ್ಳೋಕೆ ಸಾಗಲ್ಲ ಸ್ವಾಮಿ, ನಾನು ಮುಟ್ಸೋಕ್ಕಾಗಲ್ಲ, ಅನ್ಟಚಬಲ್ ನಾನು, ಅಸ್ಪೃಶ್ಯ ನಾನು ಅಂತ. ನನಗೇನು ತೊಂದರೆ ಇಲ್ಲ, ಮಾಡ್ಕೊಂಬಾ ಅಂದರು. ಆತ ಅಡುಗೆ ಮಾಡ್ಕೊಂಬಂದ, ಅಡುಗೆ ಮಾಡ್ಕೊಂಬಂದಿದ್ದನ್ನು ಊಟ ಮಾಡಿ ಅವ್ರು ಹೇಳುವಂಥ ಮಾತು ಹೇಳ್ತಾರೆ, ಇಂದ್ರ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ರುಚಿಯಾಗಿರ್ತಿರ್ಲಿಕ್ಕಿಲ್ಲ, ಇಂದ್ರಾನೇ ಅಮೃತ ಬಡಿಸಿದ್ರು ಕೂಡ ಇದಕ್ಕಿಂತ ಹೆಚ್ಚು ರುಚಿ ಆಗ್ತಿರ್ಲಿಕ್ಕಿಲ್ಲ. ಅವ್ನು ಹೇಳ್ದೆ, ನೋಡು ನೀವು ಒಬ್ಬನೇ ವಿಚಾರ ಮಾಡಿದ್ದು ನನ್ನ ಬಗ್ಗೆ, ದೊಡ್ಡ ದೊಡ್ಡವ್ರು ಬಂದರು, ಹಿರಿಯರು ಬಂದರು, ಎಲ್ಲ ಜಾತಿಯವ್ರು ಬಂದರು, ಮಾತಾಡ್ಕೊಂಡು ಹೋದರು, ಈ ಮನುಷ್ಯನಿಗೊಂದು ದೇಹ ಇದೆ, ಅದಕ್ಕೆ ಊಟ ಬೇಕು ಅಂತ ಅನಿಸ್ತಿಲ್ಲ ಯಾರಿಗೂ. ನೀನೊಬ್ಬರು ಚಿಂತೆ ಮಾಡಿದೆಯಲ್ಲ, ಆದ್ದರಿಂದ ನೀವು ನನಗೆ ಇಂದ್ರನ ಸಮನಾಗಿದ್ಯಾ, ಅಮೃತ ಬಡಿಸಿದ್ಯಾ ನೀವು ಅಂತ ಊಟ ಮಾಡಿದ್ರಂತೆ. ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದು ಸುಲಭ, ಬಟ್ ನಡ್ಕೊಳ್ಳೋದು ಭಾಳ ಕಷ್ಟ.

0: रेडियो सारंग 107.8 FM.
1: ಇನ್ನೊಂದು, ನಾವು ಸಾಮಾನ್ಯವಾಗಿ ನಾವು ಧರ್ಮಕ್ಕೆ ಸೇರ್ಕೊಂಡವರು ಸನ್ಯಾಸಿಗಳು ಅಂತಿದ್ದಾಗ ದೇಶ ಪ್ರೇಮದ ಬಗ್ಗೆ ಮಾಡುವಂಥದ್ದು. ಬಹುಶಃ ಮೊಟ್ಟ ಮೊದಲನೇ ಸನ್ಯಾಸಿ ಅಷ್ಟ ಥರ ದೇಶ ಪ್ರೇಮಕ್ಕೋಸ್ಕರ ಮಾತಾಡಿದಂಥವ್ರು ವಿವೇಕಾನಂದರು. ಸನ್ಯಾಸಿಯಾಗಿ ದೇಶ ಪ್ರೇಮಕ್ಕೋಸ್ಕರ ಮುಲಾಜಿ ಅಷ್ಟು ಚೆನ್ನಾಗಿ ಮಾತಾಡ ನಮ್ಮ ದೇಶದ ಪ್ರೇಮದ ಬಗ್ಗೆ ಮಾತಾಡುವಂಥದ್ದು. ಒಂದು ಸಣ್ಣ ಘಟನೆ ಆಗುತ್ತೆ ಅವ್ರ ಜೀವನದಲ್ಲಿ. ಒಬ್ಬರು ಪಂಡಿತ್ ಗಣೇಶ್ ದೇವಸ್ಕರ್ ಅಂತ ಒಬ್ಬರು ಪಂಡಿತರು, ಮಹಾವಿದ್ವಾಂಸರು, ಜ್ಞಾನಿಗಳು. ಅವರೊಂದು 5-6 ಜನ ಸೇರಿಕೊಂಡು ವಿವೇಕಾನಂದರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಬಂದು ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಧರ್ಮ ಅಂದ್ರೇನು, ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತ ಇವರು ಸಂದೇಶ ಎಲ್ಲ ಮಾತಾಡ್ತಾ ಇದ್ರು, ಡಿಸ್ಕಷನ್ ಮಾಡ್ತಾ ಇದ್ರು. ಒಂದು 3/4 ಗಂಟೆ ಆದಮೇಲೆ ಆಗ ಮಾತು ಬಂತು, ಪಂಜಾಬ್ದೊಳಗೆ ದಲಿತರ ಬಗ್ಗೆ ಅನ್ಯಾಯ ಆಗಿದೆ ಅಂತ ಪೇಪರಲ್ಲಿ ಬಂದು ಸುದ್ದಿ. ದಲಿತರ ಮೇಲೆ ಅನ್ಯಾಯ ಮಾಡಿದ್ದಾರೆ ಹಿರಿಯರು ಅಂತ ಇವರು ಕಟುವಾಗಿ ಟೀಕೆ ಮಾಡಿದರು. ತಪ್ಪದು, ಹಾಗೆ ಮಾಡಬಾರ್ದು, ಅವ್ರು ಮನುಷ್ಯರಲ್ವೇ, ಹಾಗೆ ಹೇಗೆ ಅಂತ. ಇದು ಸಂಪ್ರದಾಯವಾದಿಯಾಗಿದ್ದಂಥ ದೇವಸ್ಕರ್ ಅವ್ರಿಗೆ ಸೇರಿಸಲಿಲ್ಲ. ಅವರವ್ರ ಕರ್ಮ ಏನು ಮಾಡಲಿಕ್ಕಾಗ್ತದೆ, ಅವ್ರು ಹಾಗೆ ಅನುಭವಿಸ್ಬೇಕು ಅಂತ ಹೇಳಿದರು. ಅದು ಕರ್ಮ ಅಲ್ಲ, ಮೇಲ್ವರ್ಗದವ್ರು ತಪ್ಪು ಮಾಡಿದ ಕೆಲಸ ಅದು, ಅವ್ರು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ವಿವೇಕಾನಂದ ಹೇಳಿದರು. ಅವ್ರು ಸಿಟ್ಟು ಬಂದುಬಿಡ್ತೀವಿ ದೇವಸ್ಕರ್ ಅವ್ರಿಗೆ. ಸಿಟ್ಟು ಬಂದು ಏನಂದ್ರೆ ಗೊತ್ತಾ ಅವರು, ಆಯ್ತು ಬಿಡಿ ಇನ್ನೊಮ್ಮೆ ಬರ್ತೀನಿ, ಏನೋ ಇವ ಸಮಯ ವ್ಯರ್ಥ ಆಯಿತು ಅಂದ್ಬಿಟ್ಟು, ಈ ಬಂದ ಸಮಯ ವ್ಯರ್ಥ ಆಯಿತು ಅಂತ. ಆಗ ಸಿಟ್ಟು ಬಂದಂಥ ವಿವೇಕಾನಂದರು ಹೇಳಿದಂಥ ಮಾತಿದೆಯಲ್ಲ, ಇವ್ ಒನ್ ಆಫ್ ದಿ ಫೈನೆಸ್ಟ್ ಕೊಟೇಶನ್ ದಟ್ ವಿ ಕ್ಯಾನ್ ಯೂಸ್. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಎಲ್ಲಿಯವರೆಗೆ ನನ್ನ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನವಿಲ್ಲದೆ ಒದ್ದಾಡುತ್ತೋ ಅಲ್ಲಿವರೆಗೆ ಅದಕ್ಕೆ ಆಹಾರ ಕೊಡೋದೇ ಧರ್ಮ, ಉಳಿದಿದ್ದೆಲ್ಲ ಅಧರ್ಮ. ಡೆಫಿನೇಷನ್ ಆಫ್ ಧರ್ಮ ಹೇಗಿದೆ ನೋಡಿ. ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಅನ್ನ ಇಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಧರ್ಮ ಅದಕ್ಕೆ ಆಹಾರ ಒದಗಿಸೋದು, ಉಳುಕಿದೆಲ್ಲ ಅಧರ್ಮ. ಇದನ್ನು ಹೇಳಿ ಕಳಿಸಿದರು, ನನ್ನ ದೇಶದಲ್ಲಿ ಬಡತನ ಇರಬಾರ್ದು, ನನ್ನ ದೇಶದಲ್ಲಿ ಯಾರೂ ಉಪವಾಸ ಇರಬಾರ್ದು, ಅದು ನನ್ನ ದೇಶದ ಕಲ್ಪನೆ. ಒಬ್ಬ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಹೇಳಿದ ಮಾತಲ್ಲ ಅದು. ಒಬ್ಬ ಸನ್ಯಾಸಿಯಾಗಿ ನನ್ನ ಕೆಲಸ ಒಂದು ನಾಯಿಗೆ ಕೂಡ ಉಪವಾಸ ಇರದೇ ಇರೋ ಹಾಗಿರಬೇಕಾದ ನನ್ನ ದೇಶ ಸುಭಿಕ್ಷವಾಗಿರಬೇಕಾದಂಥದ್ದು. ಅದಕ್ಕೆ ಹೇಳ್ತಾರೆ, ನನ್ನ ಸೇವೆ ದರಿದ್ರ ನಾರಾಯಣನ ಸೇರಿ. ದರಿದ್ರ ನಾರಾಯಣೋಭವ ಅವನಿದ್ದಾನಲ್ಲ, ಅವನು ನನ್ನ ಗುರು, ಅವನು ನಾನು ಆರಾಧ್ಯ ದೈವ, ಅವನಿಗೋಸ್ಕರ ಸೇವೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಮಾತಾಡೋದು ಒಂದು ದೇವರನ್ನ ಇಟ್ಕೋತೀವಿ, ಮೂಲ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದು ಮಾಡಿ ಮೋಕ್ಷ ಸಾಧನೆ ಮಾಡುವಂಥದ್ದು. ಇವರು ಭಗವಂತನ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ, ಶ್ರದ್ಧೆ ಇಲ್ಲ ಅಂತಲ್ಲ, ಪರಂಪರೆಯಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ. ಎಲ್ಲವೂ ಇದ್ದರೂ ಕೂಡ ನನ್ನ ಸೇವೆ ದರಿದ್ರ ನಾರಾಯಣನ ಸೇವೆ ಮಾಡಬೇಕಾದಂಥದ್ದು ಅಂತ ಹೇಳಿ ಒಪ್ಕೊಂಡಂಥದ್ದು.

0: Radio Sarang 107.8 FM.
1: ಇನ್ನೊಬ್ಬರು ಮನುಷ್ಯನ ನೆನಪಾಗುವಂಥದ್ದು, ಬಹಳ ಜನ ಗೊತ್ತಿಲ್ಲದೆ ಇರುವಂಥದ್ದು, ಆನಂದ್ ಶಂಕರ್ ಮಾಧವನ್ ಅಂತ ಮನುಷ್ಯ, ಕೇರಳದವರು. ಆತ ತುಂಬ ಬಡ ಕುಟುಂಬದಿಂದ ಬಂದವರು. ಎಷ್ಟು ಬಡತನ ಅಂತಂದರೆ ಅವನಿಗೆ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನೂ ಕೇಳೋಕ್ಕಾಗಲ್ಲ ಯಾರಿಗೂ, ಬರೀ ಅಳುದು ಅಳುಬುರ್ಕ ಕೇಳೋಕ್ಕಾಗಲ್ಲ, ಅಳ್ತಾ ಇರೋದು ಬರೀ, ನನ್ನ ಜೀವನ ಪ್ರಯೋಜನ ಇಲ್ಲ, ನನಗೇನೂ ಆಗಲ್ಲ ಅಂತ ಅದ್ಕೊಂಡು ಕೊಡೋದು. ಇಡೀ ಶಾಲೆ ಇದ್ದಕ್ಕೂ ಹಾಗೆ ಹತ್ತದ್ದು, ಮೇಷ್ಟ್ರ ಕಡೆ ಬೈಬೇಕು, ಎಲ್ಲ ಬೈಬೇಕು, ಏನು ಬೇಕು, ನಿಮ್ಗೇನು ಬೇಡ ಸ್ವಾಮಿ, ನನಗಾಗೋಲ್ಲ ನನ್ನ ಕಡೆಯಿಂದ ಅಂತ ಹೇಳೋದು. ಇವನು ಏನಾದರೂ ಸಾಧಿಸ್ತಾನ ಇವನು ಅಂತ ಅವನು ಆತ್ಮಹತ್ಯೆ ಎರಡು ಮೂರು ಸಲ ಪ್ರಯತ್ನ ಮಾಡ್ಕೊಂಡು ಮನುಷ್ಯ. ಆತ ಒಂದು ದಿವಸ ಹೋದಾಗ ರಾಮಕೃಷ್ಣ ಮಠದ ಸ್ವಾಮಿಗಳು ಯಾರೋ ಒಬ್ಬರು ಬಂದು ಕಾಲ್ ಟು ದ ನೇಷನ್ ಅಂತ ಪುಸ್ತಕ ಇದೆ ವಿವೇಕಾನಂದರು, ಸಣ್ಣ ಪುಸ್ತಕ ಬಹುಮಾನ ಕೊಟ್ಟರು, ಓದಿದನ್ನು ನೀನು ಅಳ್ತಾ ಇರ್ತೀಯ ಏನು ಸಾಧಿಸೋಕೆ, ಓದಿದನ್ನು ದೇಶಕ್ಕೋಸ್ಕರ ಕರೆ ಅಂತ ಒಂದಿದೆ ಕಾಲ್ ಟು ದ ನೇಷನ್ ಪುಸ್ತಕ, ಅದನ್ನು ಓದಿದ. ಅನ್ನಿಸ್ತು, ಅಯ್ಯೋ ಕರ್ಮ, ನನಗಿಂತ ದಡ್ರು, ನನಗಿಂತ ಶಕ್ತರು ಏನೇನೋ ಸಾಧನೆ ಮಾಡಿದ್ದಾರೆ, ನನಗಾಗಲ್ವಾ ಅಂತ ಶುರು ಮಾಡಿ ಏನು ಮಾಡಿದೆ ನೋಡಿ, ತನ್ನ ಊರು ಬಿಟ್ಟ, ತನ್ನ ಪ್ರಪಂಚ ಬಿಟ್ಟ, ಹೋದ ಉತ್ತರ ಭಾರತಕ್ಕೆ ಭಾಗಲ್ಪುರ ಅಂತ. ಆ ಭಾಗಲ್ಪುರಕ್ಕೆ ಹೋಗಿ ಒಂದು ಸಣ್ಣ ಊರು ಮಂದಾರ ಅಂತ ಊರು, ಆ ಮಂದಾರ ಊರಲ್ಲಿ ಒಂದು ಶಾಲೆ ಶುರು ಮಾಡಿದ. ನೋಡಿ, ತಾನು ಶಾಲೆ ಕಲಿಯೋಕ್ಕಾಗದೇ ಇದ್ದಂಥವನು ಅಲ್ಲಿ ಹೋಗಿ ಶಾಲೆ ಶುರು ಮಾಡಿ, ಇವತ್ತಿ ಕೂಡ ಮಂದಾರ ವಿದ್ಯಾಮಂದಿರ ಅಂತ ಒಂದು ಭಾಳ ಪ್ರಖ್ಯಾತವಾದಂಥದ್ದು, ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದ್ದಾರೆ. ನೋಡಿ, ಅದು ಹೆಸರೇ ಗೊತ್ತಿಲ್ಲ, ಆನಂದ್ ಶಂಕರ್ ಮಾಧವನ್ ಅನ್ನುವಂಥ ಮನುಷ್ಯ ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಕೂತಿದ್ದಾರೆ. ಒಂದೇ ಒಂದು ಕಾರಣ, ಕಾಲ್ ಟು ದ ನೇಷನ್ ಅಂತ ಪುಸ್ತಕ. ಅದಕ್ಕೆ ನಾನು ಸಾಮಾನ್ಯವಾಗಿ ತರುಣರಿಗೆ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಬೇಜಾರಾದಾಗ, ದುಃಖ ಆದಾಗ ವಿವೇಕಾನಂದರು ಒಂದು 4 ಆರ್ಟಿಕಲ್ ಓದಿ, ಅವ್ರ ಜೀವನ ಚರಿತ್ರೆ ಓದಿ, ಅವ್ರ ಕಾಲ್ ಟು ದ ನೇಷನ್ ಪುಸ್ತಕ ಓದಿ, ನಿರಾಶೆಗೆ ಅವಕಾಶವೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಇಫ್ ವಿವೇಕಾನಂದ ಕೆನಾಟ್ ಇನ್ಸ್ಪೈರ್ ಯು, ನೋಬಡಿ ಕ್ಯಾನ್ ಇನ್ಸ್ಪೈರ್ ಯು. ಗೊತ್ತು, ಕೊಡೋ ಸಾಧ್ಯನೇ ಇಲ್ಲ, ಯಾವ ಮಟ್ಟಕ್ಕಾದರೂ ಕೊಡುವಂಥದ್ದು.

0: रेडियो सारंग 107.8 FM
1: ಇನ್ನೊಬ್ಬ ಮನುಷ್ಯ ನಾನು ಮೆನ್ಷನ್ ಮಾಡಲೇಬೇಕು. ಆ ಮನುಷ್ಯನ ವಿಚಿತ್ರ ಮನುಷ್ಯ. ಇವರು ಅಮೆರಿಕದಲ್ಲಿದ್ದಾಗ ಊರೂರಿಗೆ ಹೋಗಬೇಕು, ಭಾಷಣ ಮಾಡಬೇಕು. ಬರೆಯೋಕ್ಕಾಗ್ತಿರಲಿಲ್ಲ. ಯಾರು ಅಂದ್ರಂತೆ ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ಅದು ದಾಖಲೆ ಆಗಬೇಕಲ್ಲ, ಕಳೆದು ಹೋಗ್ಬಿಡುತ್ತೆ ಬರೀ ಮಾತಾಡಿದರೆ ಅಂತ ಹೇಳಿ ಒಬ್ಬ ಸ್ಟೆನೋಗ್ರಾಫರ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದರು ಪೇಪರಲ್ಲಿ. ಸ್ಟೆನೋಗ್ರಾಫರ್ ಬೇಕು, ಹಿಂದೂ ಸನ್ಯಾಸಿಗೆ ಬೇಕಾಗಿದೆ ಅಂತ. ಒಂದು 5-6 ಜನ ಬಂದರು, ಒಬ್ಬನ ವಿವೇಕಾನಂದರು ಆರಿಸಿದರು. ಅವನ ಹೆಸರು ಚೆನ್ನಾಗಿದೆ, ಜೋಶುವಾ ಗುಡ್ವಿನ್ ಅಂತ. ಜೋಶುವಾ ಗುಡ್ವಿನ್ ಅಂತ ಹೆಸರು. ಹೆಸರಷ್ಟೇ ಗುಡ್ವಿನ್ ಅವನದು. ಅವನಿಗೆ ಇರಬೇಕಾದ ಎಲ್ಲ ಚಟಗಳು ಇದ್ವು. ಕುಡ್ತಾ, ಜ್ಯೂಸು, ಏನೇನು ಎಲ್ಲಬೇಕೆಲ್ಲನೂ. ವಿಪರೀತ ಕೆಟ್ಟೋಗಿದ್ದ ಅವನು. ಆದರೆ ಒಳ್ಳೆ ಸ್ಟೆನೋಗ್ರಾಫರ್. ಯಾವ ಸ್ಪೀಡಲ್ಲಿ ಮಾತಾಡಿದ್ರೆ ಸರಸರ ಬರ್ಕೊಂಡು ಟೈಪ್ ಮಾಡ್ಕೊಟ್ಬಿಡ್ತಿದ್ದ. ಮರುದಿವಸ ವಿವೇಕಾನಂದ ತಮಾಷೆ ಮಾಡ್ತಿದ್ರಂತೆ, ನೀನು ಯಾರೋ ಗುಡ್ವಿನ್ ಅಂತ ಹೆಸರಿಟ್ಟಿದ್ದು, ಬ್ಯಾಡ್ವಿನ್ ಅಂತ ಇಡಬೇಕಾಗಿತ್ತು ನಿನಗೆ ಅಂತ ಅಂತವನು. ಆದರೆ ಜೊತೆಗೆ ಇರ್ತಿದ್ದ, ಬರೀತಿದ್ದ. ಅವನು ಹೇಳೋನು, ನಿಮ್ಮ ನೋಡಿ, ನಿಮ್ಮ ಭಾಷಣ ಬಗ್ಗೆ ನನಗೆ ಚಿಂತೆ ಇಲ್ಲ, ನಿಮ್ಮ ತತ್ವಜ್ಞಾನ ನನಗೇನೂ ಸಂಬಂಧ ಇಲ್ಲ, ನಾನು ಬಂದಿರೋದು ಸಂಬಳಕ್ಕೋಸ್ಕರ. ಯಾವತ್ತು ನೀವು ಸಂಬಳ ನಿಲ್ಲಿಸ್ತಿರೋ ಮರು ದಿವಸ ನಾ ಎದ್ದು ಹೋಗ್ಬಿಡ್ತೆ, ನಿಮ್ಮ ಜೊತೆಗೆ ಇರೋಕ್ಕೆ ಮನಸ್ಸಿಲ್ಲ ನನಗೆ ಅಂತ ಹಿಂಗೆ ಹೇಳೋನು. ಆದರೂ ಸಂಬಳ ಸರಿಯಾಗಿ ಕೊಡೋರು, ಯಾಕೆ ಕೆಲಸ ಮಾಡ್ತಿದ್ದ. ಇದು ಹೇಗಿದೆ ನೋಡಿ, ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ ಇದನ್ನು. ನಮ್ಮ ಮನೇಲಿ ಗಂಧದ ಚೂರಿದ್ದರೆ ಬಟ್ಟೆಯಲ್ಲಿ ಇಡ್ತೀವಿ ಅದನ್ನು, ಗಂಧದ ಚೂರನ್ನು 15 ದಿವಸ ಇಟ್ಟರೆ ಬಟ್ಟೆಗೆ ಗಂಧದ ವಾಸನೆ ಬರ್ತದೆ. ಗಂಧದ ಚೂರು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡೋದಾದರೆ ಒಂದು ಜೀವನ ಮತ್ತೊಂದು ಜೀವನಕ್ಕೆ ಸುಗಂಧ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅದು ವಿವೇಕಾನಂದರಂಥ ಜೀವನ. ಅವ್ರ ಜೊತೆಗೆ ಸದಾ ಅವ್ರ ಜೊತೆಗಿರಬೇಕು, ಪ್ರವಾಸ ಮಾಡಬೇಕು, ಅವ್ರು ಮಾತಾಡಿದ್ದೀನಿ ಬರ್ಕೋಬೇಕು, ಅನ್ ಟೈಪ್ ಮಾಡಬೇಕು. ಅದನ್ನು ಕೇಳಿಸ್ಕೋಬೇಕಲ್ಲ ಮೊದಲು. ಕೇಳಿಸ್ಕೊಂಡಾಗ ಒಂದು 10% ಆದರೂ ಒಳಗೆ ಹೋಗಿರುತ್ತೆ. ಅದು ಕೇಳಿ ಕೇಳಿ ಏನಾಯ್ತು ಗೊತ್ತಾ? ಅವ್ರು ಹಿಂಬಾಲಿಸಿ ಭಾರತಕ್ಕೆ ಬಂದವನು. ಇವತ್ತು ನಮಗೆ ಕೊಲಂಬೋದಿಂದ ಎಲ್ಮೋರ್ ಅವರಿಗೆ ಪುಸ್ತಕ ಬಂದಿದ್ದರೆ ಜೋಶುವಾ ಗುಡ್ವಿನ್ನೇ ಕಾರಣ. ಅವನ ಪ್ರತಿ ಅಕ್ಷರ ಅವನೇ ಬರ್ಕೊಂಡಿದ್ದು. ಅವನು ಕೊನೆಗೆ ಬಂದು ಇವ್ರ ಜೊತೆಗೆ ಇಂಡಿಯಾಗೆ ಬಂದ, ಭಾರತಕ್ಕೆ ಬಂದ. ಒಂದು ದಿವಸ ಸೀದಾ ವಿವೇಕಾನಂದರ ಕಡೆ ಬಂದ. ನಾನೇನು ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ, ಒಂದನ್ನು ಮುರಿಬೇಕು ಈಗ ನಾನು. ಏನು? ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನಗೇನು ದುಡ್ಡು ಬೇಡ, ದುಡ್ಡು ಬೇಕಾಗಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ನಾನು, ಅದಕ್ಕೆ ಅವಕಾಶ ಕೊಡಿ. ಅಲ್ಲಿವರೆಗೆ ಎಲ್ಲ ಚಟಗಳನ್ನು ಬಿಟ್ಟಿದ್ದ. ಕುಡ್ತಾ ಇಲ್ಲ, ಸಿಗಾರ ಇಲ್ಲ, ಯಾವುದೇ ಇಲ್ಲ ಅವ್ರ ಜೊತೆಗಿರೋನು. ಇದ್ರ ಮತ್ತೆ ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ ಅವ್ರ ಜೊತೆಗಿದ್ದಾಗ? ಕೊನೆಗೆ ನೋಡಿ, ಅವ್ರ ಜೊತೆಗೆ ಬಂದು ಊಟಿಯಲ್ಲಿ ದೇಹ ಬಿಟ್ಟ ಅವನು. ನೀವು ಊಟಿಗೆ ಯಾವಾಗಾದರೂ ಹೋದಾಗ ಜೋಶುವಾ ಗುಡ್ವಿನ್ ಸಮಾಧಿ ಇದೆ ಅಲ್ಲಿ ಚರ್ಚ್ ಹತ್ರ, ಹುಡ್ಕೊಂಬನ್ನಿ. ಒಂದು ಕಂಬ ನಿಲ್ಲಿಸಿದ್ದಾರೆ, ಜೋಶುವಾ ಗುಡ್ವಿನ್ ಲೈಸ್ ಹಿಯರ್ ಅಂತ ಹಾಕಿದ್ದಾರೆ. ಎಲ್ಲಿ ಹುಟ್ಟಿದಂಥ ಮನುಷ್ಯ, ಯಾವುದೋ ಒಂದು ನಂಬಿಕೆಗೆ ಸಂಬಳಕ್ಕೋಸ್ಕರ ಅಂತ ಬಂದವನು, ಕೆಲಸ ಮಾಡೋಕ್ಕೆ ಬಂದವನು, ಕೆಲಸವನ್ನು ದಾಟಿ ತನ್ನ ಜೀವನದ ಉದ್ಧಾರವನ್ನು ಮಾಡ್ಕೊಂಡು ಹೋದ. ಇದು ಅದ್ಭುತವಾದಂಥ ಒಂದು ಪರುಷಮಣಿ ಕೆಲಸ ಅಂತ ಹೇಳಿದ್ರು.

ಇನ್ನು ಒಂದು ಎಕ್ಸಾಂಪಲ್ ಮಾತ್ರ ಹೇಳಬೇಕು ಅನ್ನೋದು ನಾನು. ಜೆಮ್ಶೆಡ್ ಶಿ ಟಾಟಾ ಇಂಗ್ಲೆಂಡಿಗೆ ಹೋಗ್ತಿರ್ಬೇಕಾದ್ರೆ ಹಡಗಿನಲ್ಲಿ ಹೋಗಬೇಕು, ತಿಂಗಳುಗಟ್ಟಲೆ ಹಡಗಿನಲ್ಲಿ ಹೋಗಬೇಕು. ಹೋಗ್ತಿರುವಾಗ ವಿವೇಕಾನಂದರು ಸಿಕ್ಕರು ಡೆಕ್ ಮೇಲೆ ಮಾತಾಡ್ತಿರ್ಬೇಕಾದ್ರೆ. ಏನೇನೋ ಚರ್ಚೆಗಳಾಯಿತು, ಧರ್ಮದ ಬಗ್ಗೆ ಚಿಂತೆ ಆಯಿತು. ಇವರು ಬಿಸ್ನೆಸ್ ಬಗ್ಗೆ ಕೇಳಿದರು, ದೊಡ್ಡ ಕಬ್ಬಿಣದ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರವರು, ಕಬ್ಬಿಣದ ಫ್ಯಾಕ್ಟ್ರಿ ಮಾಡಿದಂಥವ್ರು. ಅವ್ರು ಹೇಳಿದ್ರಂತೆ ಹೀಗೆ ಮಾಡಬೇಕಂತಿದ್ದೀನಿ ನಾನು ಅಂತ. ಆಗ ವಿವೇಕಾನಂದರು ಹೇಳಿದರು, ನೀವು ಇಂಡಸ್ಟ್ರಿ ಮಾಡ್ತೀರಿ, ಕಬ್ಬಿಣದ ಕಾರ್ಖಾನೆಗಳನ್ನು ಮಾಡ್ತೀರಿ, ಆದರೆ ಕಬ್ಬಿಣದ ನರಗಳು ಉಳ್ಳಂಥ ಜನ ಬೇಕಲ್ಲ ನಿಮಗೆ. ಬರೀ ಕಬ್ಬಿಣ ಮಾಡಿದಿರಿ, ದೇಶ ನಡೆಸುವಂಥ ಜನ ಬೇಡವ. ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಬೇಕು. ಶಿಕ್ಷಣ ಸಂಸ್ಥೆ ಬರೀ ಸಣ್ಣದಲ್ಲ, ವಿಜ್ಞಾನಕ್ಕೋಸ್ಕರ ಮಾಡಬೇಕು. ನೋಡಿ, ಇದು ಭಾಳ ದೊಡ್ಡದು. ನನಗೆ ಸನ್ಯಾಸಿ ಆದಂಥ ಮನುಷ್ಯ ಒಂದು ಮಠ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ, ಒಂದು ದೇವಸ್ಥಾನ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ. ನಮ್ಮ ಭಾರತಕ್ಕೆ ಅವಶ್ಯವಾಗಿ ಬೇಕಾದಂಥದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಮಾಡುವಂಥ ಒಂದು ಶಿಕ್ಷಣ ಸಂಸ್ಥೆ ಬೇಕು, ಅದನ್ನು ಮಾಡಬೇಕು ನೀವು ಅಂತ ಒತ್ತಾಯ ಮಾಡಿ ಬರೆದಿದ್ದಾನೆ, ಬರೆದುಕೊಟ್ಟಿದ್ದಾರೆ ವಿವೇಕಾನಂದರು ಹೀಗೆ ಮಾಡಬೇಕು ಅಂತ. ನಾನು ಇತ್ತೀಚೆಗೆ ಜೆಮ್ಶೆಡ್ಪುರಕ್ಕೆ ಹೋದಾಗ ಅಲ್ಲೊಂದು ಆರ್ಕೈವ್ಸ್ ಮಾಡಿದ್ದಾರೆ ಅವರು, ಆರ್ಕೈವ್ಸಲ್ಲಿ ವಿವೇಕಾನಂದ ಪತ್ರ ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದರೊಳಗೆ ಜೆಮ್ಶೆಡ್ ಜಿ ಟಾಟಾ ಜೊತೆಗೆ ಮಾತಾಡಿದಾಗ ಏನೇನು ಮಾತಾಡಿದರು ಬರೆದಾರೆ. ಇವತ್ತೇನು ನಮ್ಮದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದೆಯೋ ಬೆಂಗಳೂರಲ್ಲಿ, ಅದಕ್ಕೆ ಎರಡು ದಿವಸ ಈಗೆಲ್ಲ ಐ ಐ ಎಸ್ ಸಿ ಅಂತ ಕರಿತೇವೆ, 20 ವರ್ಷದಿಂದ ಯಾರೂ ಐ ಐ ಎಸ್ ಸಿ ಅಂತಿರಲಿಲ್ಲ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು. ನಾವೆಲ್ಲ ಓದ್ಬೇಕಾದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅದನ್ನು. ಜೆಮ್ಶೆಡ್ ಜಿ ಟಾಟಾ ಕೊಟ್ಟಂಥ ಜಾಗ ಅದು. ಆಗ ವಿವೇಕಾನಂದರು ಬಿತ್ತಿದಂಥ ಬೀಜ ಇವತ್ತು ಅದು ಬಹುದೊಡ್ಡದಾದಂಥ ವಿಜ್ಞಾನ ಮಂದಿರ ಆಗಿ ನಿಂತ್ಕೊಂಡಿದೆ. ಬಹಳ ಜನಕ್ಕೆ ಐ ಐ ಎಸ್ ಸಿಯಲ್ಲಿ ಪಿ ಎಚ್ ಡಿ ಮಾಡೋರಿಗೂ ಗೊತ್ತಿಲ್ಲ ವಿವೇಕಾನಂದರ ಕಾರಣ ಅದು ಬರಬೇಕಾದ್ರೆ ಅಂತ. ಜೆಮ್ಶೆಡ್ ಜಿ ಟಾಟಾ ಅಂಥವ್ರು ಒಪ್ಪಿಕೊಂಡು ಅಷ್ಟು ದೊಡ್ಡ ಜಾಗ, 100 ಎಕರೆ ಜಮೀನಿರುವಂಥ ಜಾಗವನ್ನು ವಿಜ್ಞಾನ ಸಂಸ್ಥೆ ಕೊಟ್ಬಿಟ್ರು, ಇಟ್ಕೊಂಬಿಡಿ ಅಂತೇಳಿ. ಇವತ್ತು ವಿಜ್ಞಾನ ಸಂಸ್ಥೆ ನಿಂತಿರೋದು ಅವ್ರಿಗೋಸ್ಕರ. ಹೀಗೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಬಿಸ್ನೆಸ್ ಮನ್ ಆಗ್ಬೋದು, ಒಬ್ಬ ಸನ್ಯಾಸಿ ಆಗ್ಬೋದು, ಒಬ್ಬ ಕೆಲಸಕ್ಕೆ ಬಂದವನಾಗ್ಬೋದು, ಒಬ್ಬ ಇಲ್ಲಿಟ್ರೇಟ್ ಆಗ್ಬೋದು, ಯಾರೇ ಆದರೂ ಅವ್ರ ಸಂಪರ್ಕಕ್ಕೆ ಬಂದ ತಕ್ಷಣ ಪರಿವರ್ತನೆ ಅನಿವಾರ್ಯವಾಗಿತ್ತು. ಇದಕ್ಕೆ ನಾನು ಪುರುಷಮಣಿ ಅಂತ ಕರೆಯುವಂಥದ್ದು.

ಇದನ್ನು ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ. ಇದನ್ನ ಸುದ್ದಿ ಮಾಧ್ಯಮದವರು ಹೇಳಿ ಹೇಳಿ ಭಾರತದಲ್ಲಿ ನೋಡೋಣ ಕೆಲವೊಂದು ಮುಖ್ಯ ಅಂಶಗಳು. ಕರಾವಳಿ ಹೈದರ್ಸ್ ಜಾತಿ ಪೀಠ ಸಮಿತಿಗೆ ರಚನೆ ಸಿಜೆ ಭರವಸೆ. ಜಾಗತಿಕ ನೌಕರ ನಿರ್ಮಾಣ ಶ್ರೀ ಹೊಸ ಎಸ್ ಬಿಲ್ಡಿಂಗ್ ಹೊರಹೊಮ್ಮುತ್ತಿರುವ ಮಂಗಳೂರು. ನೇಪಾಳ ಪ್ರವಾಹದಲ್ಲಿ 320 ಭಾರತೀಯರ ಸುಳಿವಿಲ್ಲ. ಅದನ್ನೇ ಸುದ್ದಿಗಳ ವಿವರ. ಕರಾವಳಿಗೆ ಹೈಕೋರ್ಟ್ ಸಂಚಾರಿ ಪೀಠ ಹೊಂದಿದೆ ವರದಿ. ಇದೊಂದು ದೊಡ್ಡ ಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಕರಾವಳಿ ಒಳಗಿನಲ್ಲಿ ಕರ್ನಾಟಕ ಹೈಕೋರ್ಟ್ ಸಂಚಾರಿ ಪೀಠ ನಿರ್ಮಿಸುವ ನಿಟ್ಟಿನಲ್ಲಿ ಸಮಿತಿ ರಚಿಸಿ

ಮಾಧ್ಯಮದ ಮೂಲಕ ಸುರಕ್ಷಿತವಾಗಿ ನೇಪಾಳಕ್ಕೆ ದಾಟಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ಭಾರತವನ್ನು ಮೂರನೇ ಸುತ್ತಿನ ಪರಿಹಾರ 10 ಟನ್ ರವಾನೆ ಎಂದಿದೆ ಎನ್ನುವ ಸುದ್ದಿ. ನೀರ್ಗಲ್ಲು ಕುಸಿದಿದ್ದೆ ಭೂಸುನಾಮಿಗೆ ಕಾರಣ ಎಂದಿದೆ ಎನ್ನುವ ಸುದ್ದಿ. ಅನ್ನಪೂರ್ಣ ಬಸವರಾಜ ಸಚಿವ ಸ್ಥಾನ ನಾಗೇಂದ್ರ ಭಾರತಿಯಾದ ಹಿನ್ನೆಲೆ ಎರಡು ಸ್ಥಾನಕ್ಕೆ ಲಾಭ. ನಾಗೇಂದ್ರ ರಾಜೀನಾಮೆಯ ಬೆನ್ನಲ್ಲೇ ತೆರವಾದ ಸ್ಥಾನಗಳಿಗೆ ಆಕಾಂಕ್ಷಿಗಳಿಂದ ತೀವ್ರ ಲಾಭ ಆರಂಭವಾಗಿದೆ. ಸಂಡೂರು ಕ್ಷೇತ್ರದ ಶಾಸಕ ಅನ್ನಪೂರ್ಣ ಮತ್ತು ಬ್ಯಾಡಗಿ ಶಾಸಕ ಬಸವರಾಜ ಕಣ್ಣನವರ ಹೊರಸಲು ಇದು ಮುಂದೆ ನೀಡಿದೆ.

ಭಾರತ ರಾಜ್ಯದ ವಿಶ್ವವಿದ್ಯಾನಿಲಯಗಳು ಬೋಧಕ ಬೋಧಕೇತರ ಹುದ್ದೆಗಳಿಂದ ಕೊರತೆಯನ್ನು ಎದುರಿಸುತ್ತಿದೆ. ಅನೇಕ ವಿಭಾಗಗಳಿಗೆ ಇವರಿಗೆ ಒಂದು ನ್ಯಾಯಮಾನ ಹುದ್ದೆ ಭರ್ತಿಯಾಗಿ ಹಲವಾರು ತರಗತಿ ಮತ್ತು ಕುತ್ತಿಗೆ ನೀಡುವ ಸಿಬ್ಬಂದಿಯೇ ಹೆಸರಾಗಿದೆ. ರಾಜ್ಯದ 32 ವಿಭಾಗಗಳಲ್ಲಿ ಬೋಧಕ ಬೋಧಕರ ವಿಭಾಗ ಸೇರಿ ಒಟ್ಟು 9,399 ಹುದ್ದೆಗಳು ಕಾಲಿಟ್ಟು 12 ವಿಭಾಗಗಳು ಒಂದು ನ್ಯಾಯಮಾನ ಹುದ್ದೆ ಹೋಗುತ್ತಿದೆ ಎಲ್ಲ ವರದಿಯಲ್ಲಿ ಹೇಳಿದೆ.

0: ಬಗ್ಗೆ ವಿನಾಗಿರಲು ಮನೆಗೆ ಸಂತ್ರಸ್ತನಕ್ಕೆ ರಾಜೀನಾಮೆ ಶುಕ್ರವಾರ ಪ್ರಕಟಿಸಿದ ಕೇಂದ್ರ ಸರ್ಕಾರದ ಎರಡನೇ ಅಧ್ಯಯ ಆರಂಭಗೊಂಡಿದ್ದಾಗಿ ಮೊದಲು ಪತನ ಆಗಿದೆ. ಒಂದೇ ಪ್ರಕರಣ ಎರಡು ಬಾರಿ ನಾಗಿನ ತಮ್ಮ ಸಂತ್ರಸ್ತನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನನ್ನ ತಪ್ಪು ಇಲ್ಲವಲ್ಲ ಮಂತ್ರಿ ಆದಿಯಾಗಿ ಪಕ್ಷದ ನಾಯಕರು ರಾಜೀನಾಮೆ ಕೊಡುವುದು ಬೇಡ ಎಂದರು. ಆದರೆ ಪಕ್ಷಕ್ಕೆ ಮುಗಿದ ಅಗ್ರಹ ಏಕೈಕ ಅಭ್ಯರ್ಥಿಯ ರಾಜೀನಾಮೆ ನೀಡಿದ್ದಾರೆ ಎಂದು ಶುಕ್ರವಾರ ಬರಲಿದ್ದಾರೆ. ದಲಿತ ಕಾರಣಕ್ಕೆ ನನ್ನ ನಿಗದಿ ಮಾಡಿದ್ದಾರೆ. ಪಕ್ಷಕ್ಕೆ ನಾನು ಹಾಕಬಾರದು ರಾಜೀನಾಮೆ ಮನಸ್ಸು ಎರಡು ಲಕ್ಷಗಳಿಂದ ಸುಳ್ಳು ಆರೋಪ ಮಾಡಿಕೊಳ್ಳುವವರು ಹೇಳಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿ ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಗಳಲ್ಲಿ ಪ್ರಕಟ ಆಗುವಂತೆ ನೀರಾಶ್ರಾಪರಾಗಿ ಸಿಕ್ಕಿತು ಆರತಿ ರಾಯಣಹಳ್ಳಿ ಫೈನಲ್ ಸೆಪ್ಟೆಂಬರ್ 5ರಂದು ಬ್ರುಸೆಲ್ಸ್ನಲ್ಲಿ ನಡೆಯುವ ಸ್ಪರ್ಧೆ ಆಗ್ರಹ ಸ್ಥಾನದಲ್ಲಿ ಪ್ರತಿಯಾಗಿ ನೀಡಿದೆ. ಈ ಬಾರಿ ಕೇವಲ ಎರಡುಗಳೇ ಪ್ರತಿನಿಧಿಸಿದರು. ಡೈನಹಳ್ಳಿ ಫೈನಲ್ನಲ್ಲಿ ಅವರ ಸ್ಪರ್ಧೆಗಾರ ಕಬಡ್ಡಿಯಲ್ಲಿ ನೀರಾಶ್ರಾಪ ಯಶಸ್ವಿಯಾಗಿದ್ದಾರೆ. ಈ ಸ್ಪರ್ಧೆಯಲ್ಲಿ ಸೆಪ್ಟೆಂಬರ್ 5ರಂದು ಬ್ರುಸೆಲ್ಸ್ನಲ್ಲಿ ನಡೆಯಲಿದೆ. ನೀರಾಶ್ರಾಪ ಈ ಬಾರಿ ಕೇವಲ ಎರಡು ಡೈನಹಳ್ಳಿ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದು ಲೋಹ ಮತ್ತು ಲಾಸ್ಟಿಂಗ್ ಡೈನಹಳ್ಳಿ ಚಾಂಪಿಯನ್ಶಿಪ್ ಆಗಿದೆ. ಎರಡರಲ್ಲೂ ಸಂಪರ್ಕಿಸಿತ್ತು ಅಂತ ಕೇವಲ ಹನ್ನೆರಡು, ಆದರೆ ಆರನೇ ಮತ್ತು ಅಂತಿಮ ಸ್ಥಾನೀಯ ಡೈನಹಳ್ಳಿ ಫೈನಲ್ಸ್ನಲ್ಲಿ ಸಂಪರ್ಕಿಸಿರುವ ಸಾಕಾಗುತ್ತೆ. ಇತರ ಐದು ಸ್ಪರ್ಧಿಗಳು ಕೂಡ ಉತ್ತಮ ಮಟ್ಟದಲ್ಲಿದ್ದಾರೆ. ಇದರಲ್ಲಿ ರುಮೇಶ್ ತಿರಂಗ ಪತಿರಾಗಿ 39 ಅಂಕ, ಆ್ಯಂಡರ್ಸನ್ 35, ಕೆಸ್ಟ್ರೋನ್ ವಾಲ್ಕಡ್ 23 ಮತ್ತು ಕಟಿನ್ ಥಾಮ್ಸನ್ 20 ಅಂಕ ಪಡೆದಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಗ್ರ್ಯಾಂಡ್ ಚೆಸ್ ಟೂರ್ ಆರ್ ಪ್ರಜ್ಞಾನಂದ ಗೆಲುವಿನ ಆನಂದ ಈ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂದಿದೆ ಇನ್ನೊಂದು ಸುದ್ದಿ. ಏಷ್ಯಾಡ್ ಕ್ರಿಕೆಟ್ ತಂಡಗಳಿಗೆ ಕಳಪೆ ವ್ಯವಸ್ಥೆ, ಬಿಸಿಸಿಐ ಎಸಿಸಿ ಅಸಮಾಧಾನ, ಟೆಂಟ್ ರೀತಿಯ ಡ್ರೆಸ್ಸಿಂಗ್ ರೂಮ್, 500 ಮೀಟರ್ ದೂರದಲ್ಲಿ ಶೌಚಾಲಯ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ವರದಿಗಳು ಮತ್ತಷ್ಟು ಸುದ್ದಿಗಳನ್ನು ನೋಡೋದಾದರೆ ಚಿನ್ನಧಾರಣೆ 14,650 ರೂಪಾಯಿ ಪ್ರತಿ ಗ್ರಾಮ್ಗೆ, 75 ರೂಪಾಯಿಷ್ಟು ಇಳಿಕೆಯಾಗಿದೆ. ಬೆಳ್ಳಿಧಾರಣೆ ಯಥಾಪ್ರಕಾರ ಮುಂದುವರೆದಿದೆ, 246,700. ಮಲ್ಲಿಗೆ ಹೂವಟ್ಟೆಗೆ 1,700, ಜಾಜಿ ಹೂವಟ್ಟೆಗೆ 430 ರೂಪಾಯಿ. ಪೋಷಕ ನಟಿ ಇಂದಿರಾ ನಾಯರ್ ನಿಧನ ಎಂದಿದೆ ವರದಿ. ಉತ್ತಮ ಪೋಷಕ ನಟಿ ಪ್ರಶಸ್ತಿ ಪುರಸ್ಕೃತ ರಂಗಭೂಮಿ ಹಿರಿಯ ಕಲಾವಿದ ಇಂದಿರಾ ನಾಯರ್ ಹೃದಯಾಘಾತದಿಂದ ನಿನ್ನೆ ಅವರ ನಿವಾಸದಲ್ಲಿ ಮೈಸೂರಿನಲ್ಲಿ ನಿಧನರಾದರು ಎಂದು ವರದಿ ಹೇಳಿದೆ. ಇದರಿಂದ ಪತ್ರಿಕೆಯ ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಫಳ್ನೀರಿನ ಮೈಜಿ ಫ್ಯೂಚರ್ನಲ್ಲಿ ಕೆಲವೊಂದು ಸಲ ವಿಶೇಷ ಸೇಲ್ಸ್ಗಳ ಬಗ್ಗೆ ಕೂಡ ವರದಿಗಳು ಇಲ್ಲಿ ಪ್ರಕಟಗೊಂಡಿವೆ. ಮಂಗಳೂರಿನಲ್ಲಿ ನಿರ್ಮಿತ 2ನೇ ಹಡಗು ಹಸ್ತಾಂತರಗೊಂಡಿದೆ. ದೇಶದ ಹಡಗು ನಿರ್ಮಾಣ ಕ್ಷೇತ್ರ ವೇಗ ಪಡೆದುಕೊಳ್ತಾ ಇದೆ. ಮಂಗಳೂರು ಸಾಗರೋದ್ಯಮ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುತ್ತಾ ಇದೆ. ಚೌಗಲೆಯ ಶಿಪ್ ಯಾರ್ಡ್ನ ಹಲವು ಪ್ರಮುಖ ಮೈಲುಗಲ್ಲುಗಳನ್ನು ಸಾಧಿಸುವ ಮೂಲಕ ಸಾಗರೋದ್ಯಮ ಉತ್ಪಾದನೆ ಸಾಮರ್ಥ್ಯಕ್ಕೆ ಕೊಡುಗೆ ನೀಡಿದೆ. 26ರಂದು ಜರ್ಮನ್ ಶಿಪ್ಪಿಂಗ್ ಕಂಪನಿ ಲಿಯೋನ್ ಹಾರ್ಟ್ ಆ್ಯಂಡ್ ಬ್ಲೂಬರ್ಗ್ ನಿರ್ಮಾಣದ 8,500 WT ಸಾಮರ್ಥ್ಯದ ಸರಕು ಹಡಗುಗಳ ಸರಣಿಯ 2ನೇ ಹಡಗು ಈಗ ಹಸ್ತಾಂತರಗೊಂಡಿದೆ ಎಂದು ಸುದ್ದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಂತೆ ಬಾಳೆಪುಣಿಯ ದೈವಸ್ಥಾನದಿಂದ ಕದ್ದಾತನಿಗೆ 10 ವರ್ಷ ಜೈಲು ಶಿಕ್ಷೆ, 60,000 ರೂಪಾಯಿ ದಂಡ. ಕಣಂತೂರು ಎಂಬಲ್ಲಿ ದೈವಸ್ಥಾನದಿಂದ ಭಂಡಾರ ಮನೆಯಲ್ಲಿ ಕಳವು ಮಾಡಿ ವಿಚಾರಣಾ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಿದ್ದ ಕಳ್ಳನಿಗೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ FTSC ತ್ವರಿತ ನ್ಯಾಯಾಲಯ ಅಪರಾಧ ಸಾಬೀತ ಆದ ಹಿನ್ನೆಲೆಯಲ್ಲಿ 10 ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು 60,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿತು. ಉಳ್ಳಾಲದ ಬಶೀರ್ ಎಂಬಾತ ಶಿಕ್ಷೆಗೊಳಗಾದ ವ್ಯಕ್ತಿ 36ರ ಹರಿಯದವನು. 2009ರಲ್ಲಿ ಈ ಪ್ರಕರಣ ನಡೆದಿತ್ತು. ಫೆಬ್ರವರಿ 27ರಂದು ರಾತ್ರಿ ಕಣಂತೂರು ಎಂಬಲ್ಲಿನ ಶ್ರೀಕ್ಷೇತ್ರ ತೊಡಕು ಕಿನ್ನಾರ ದೇವಸ್ಥಾನದ ಬಾಗಿಲಿನ ಬೀಗವನ್ನು ಮುರಿದು ಒಳಪ್ರವೇಶಿಸಿ ಕಾಣಿಕೆ ಡಬ್ಬಿಲ್ಲದೆ ನಗರದು ಕಳವು ಮಾಡಿದ ಬಳಿಕ ದೇವಸ್ಥಾನದ ಪಕ್ಕ ಭಂಡಾರ ಮನೆಯ ಬಾಗಿಲಿನ ಬೀಗವನ್ನು ಮುರಿದು ಒಳಪ್ರವೇಶಿಸಿ ಒಳಭಾಗದಲ್ಲಿದ್ದ ದೈವದ ಕೋಣೆಯ ಬಾಗಿಲನ್ನು ಮುರಿದು 1.20 ಲಕ್ಷ ರೂಪಾಯಿ ಮೌಲ್ಯದ 100 ಗ್ರಾಂ ತೂಕದ ಬಂಗಾರ, 120 ಗ್ರಾಂ ತೂಕದ ಬೆಳ್ಳಿಯನ್ನು ಹೊಂದಿರುವ 2 ಕಿರುವಾಳ ಅಂದರೆ ಖಡ್ಗ ಮತ್ತು 145 ಗ್ರಾಂ ತೂಕದ ಬಂಗಾರದ ಹೊದಿಕೆ ಇರುವ ಕಬ್ಬಿಣದ ಬಾಣ, ಸುಮಾರು 7,000 ರೂಪಾಯಿ ಮೌಲ್ಯದ 260 ಗ್ರಾಂ ತೂಕದ ಬೆಳ್ಳಿಯ ಕಲಶ ಹಾಗೂ 6,000 ರೂಪಾಯಿ ಮೌಲ್ಯದ 250 ಗ್ರಾಂ ತೂಕದ ಬೆಳ್ಳಿಯ ಶಿವನ ಪ್ರತಿಮೆಯ ಸುತ್ತಿಗೆ ಬೆಳ್ಳಿಯ ಹೂವು ಇವೆಲ್ಲವನ್ನು ಕಳವು ಮಾಡಿದ್ದ ಎನ್ನಲಾಗಿದೆ. ರೈಲು ಪ್ರಯಾಣಿಕ ಐಪ್ಯಾಡ್, ಮೊಬೈಲ್ ಫೋನ್, ಪವರ್ ಬ್ಯಾಂಕ್ ಇತ್ಯಾದಿ ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಮಧ್ಯಪ್ರದೇಶ ನಿವಾಸಿ ಬರೇಂದ್ರ ರೌತರ್ ಅವರನ್ನು ಕಾಸರಗೋಡು ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್ ರೈಲು ಗಾಡಿಯಲ್ಲಿ ಪ್ರಯಾಣಿಸಿದ್ದ ಮಲಂಪುರಂ ಇರುಂಬಳ ಪಿ ಸನೂಪ್ ರಹಮನ್ ಅವರ ಸಾಮಗ್ರಿಗಳನ್ನು ಇವನು ಕಳವು ಮಾಡಿದ್ದ. ಕಾನ್ಪುರದಲ್ಲಿ ಖಾಸಗಿ ತರಬೇತಿ ವೇಳೆ ವಿಮಾನ ಪತನ, ಉಡುಪಿ ಮೂಲದ ಪೈಲಟ್ ಸಾವು. ಕಾನ್ಪುರದಲ್ಲಿ ಖಾಸಗಿ ತರಬೇತಿ ವಿಮಾನ ಪತನಗೊಂಡು ಉಡುಪಿ ಮೂಲದ ಟ್ರೈನಿ ಪೈಲಟ್ ಅಭಿಷೇಕ್ ಪೂಜಾರಿ ಮೃತಪಟ್ಟ ಘಟನೆ ಆಗಸ್ಟ್ 27ರಂದು ನಡೆದಿದೆ. ಹಿರಿಯಡ್ಕ ಠಾಣಾ ಪೊಲೀಸ್ ವ್ಯಾಪ್ತಿಯ ಕಣಜಾರು ಗ್ರಾಮದ ಕಡಬರಕಿ ನಿವಾಸಿ ಅಭಿಷೇಕ್ ಪೂಜಾರಿ ಅವರು ಕಾನ್ಪುರದಲ್ಲಿ ಸುಮಾರು 2 ವರ್ಷಗಳಿಂದ ಟ್ರೈನಿ ಪೈಲಟ್ ಆಗಿ ತರಬೇತಿ ಪಡೆಯುತ್ತಿದ್ದರು. ಇವರ ತಂದೆ ಪ್ರಭಾಕರ್ ಪೂಜಾರಿ, ತಾಯಿ ಶಶಿಕಲಾ ಪೂಜಾರಿ ಮಗು ಮುಂಬೈಯಲ್ಲಿ ವಾಸ್ತವ್ಯ ಹೊಂದಿದ್ದು, ಅವರು ಕಣಜಾರು ಗ್ರಾಮದ ಕಡೆಬೆರಕೆಯಲ್ಲಿರುವ ತಾಯಿಯ ಸಹೋದರ ಜೀವನ್ ಕುಮಾರ್ ಅವರ ಮನೆಗೆ ಆಗಾಗ ಭೇಟಿ ನೀಡುತ್ತಿದ್ದರು ಎನ್ನಲಾಗಿದೆ. ಮೃತರ ಕುಟುಂಬಸ್ಥರು ಮತ್ತು ಮುಂದಿನ ಪ್ರಕ್ರಿಯೆಯಲ್ಲಿ ಕಾನ್ಪುರಕ್ಕೆ ತೆರಳಿದ್ದು ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಪೊಲೀಸ್ ಪ್ರಕಟಣೆ ಹೇಳಿದೆ. ಮೀನುಗಾರಿಕಾ ಕಾರ್ಮಿಕ ಕುಸಿದು ಬಿದ್ದು ಸಾವು ಎಂದಿದೆ ಇನ್ನೊಂದು ವರದಿ. ಈ ನಡುವೆ ಟೆಂಪೋ ಡಿಕ್ಕಿಯಾಗಿ ಗಾಯಾಳು ಸಾವು, ಇದು ಪೂಂಜಲ್ ಕಟ್ಟೆಯಲ್ಲಿ ನಡೆದಂತಹ ಘಟನೆ. ಹುಲ್ಲು ತರಲು ಹೋದಂತಹ ವ್ಯಕ್ತಿ ನಾಪತ್ತೆ, ನದಿ ಬದಿಯಲ್ಲಿ ಕೊಡೆ ಮತ್ತು ಕತ್ತಿ ಪತ್ತೆಯಾಗಿದೆ ಎಂದು ವರದಿ ಹೇಳಿದೆ. ಸುಳ್ಯದಲ್ಲಿ ಈ ಘಟನೆ ನಡೆದಿದೆ ಎಂದು ವರದಿ ಹೇಳಿದೆ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ವರವ ಕೊಡುವೆ ಕೊಡುವೆನಗೆ ವಾಗ್ದೇವಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ವ್ರತ ಸಂಭ್ರಮ ಭಜನೆ ಕುಂಕುಮಾರ್ಚನೆ ಭಾಗಿನ ಸಮರ್ಪಣೆ ಎಂದಿದೆ ವರದಿ. ಮಹಾನಗರದಲ್ಲಿ ನಿನ್ನೆ ವರಮಹಾಲಕ್ಷ್ಮಿಯ ಪೂಜೆ ಮತ್ತು ವ್ರತಗಳು ಇದ್ದವು. ಪಂಪೆಲ್ ಕಂಕನಾಡಿ ರಸ್ತೆ ಬಂಡೆ ತೆರವು ಕಾಮಗಾರಿ ಶುರುವಾಗಿದೆ. ನಗರದ ಪಂಪೆಲ್ ಕಂಕನಾಡಿ ನಡುವೆ ಕಾಂಕ್ರೀಟ್ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಕಾಮಗಾರಿಗೆ ಅಡ್ಡಿಯಾಗಿದ್ದ ಬಂಡೆ ತೆರವು ಕಾರ್ಯ ಈಗ ಆರಂಭಗೊಂಡಿದೆ. ಎರಡನೇ ಹಂತದ ಕಾಮಗಾರಿ ನಡೆಯುತ್ತಿರುವ ರಸ್ತೆಯಲ್ಲಿ ಒಳಚರಂಡಿ ಜಾಲ ಅಳವಡಿಸಲಾಗಿದೆ. ಆದರೆ ಕಂಕನಾಡಿ ಗೇಟ್ ಕಟ್ಟಡದ ಮುಂಭಾಗದಲ್ಲಿ ಬಂಡೆ ಕಲ್ಲು ಪತ್ತೆಯಾಗಿದ್ದು ಕಾಮಗಾರಿಗೆ ಅಡ್ಡಿಯುಂಟಾಗಿದೆ. ಇದರಿಂದ ಸುಮಾರು 1 ತಿಂಗಳಿಂದ ಆ ಭಾಗದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಉಳಿದ ಕೆಲಸ ಬಹುತೇಕ ಪೂರ್ಣಗೊಂಡಿದ್ದರೂ ಬಂಡೆ ತೆರವು ಕಾರ್ಯಕ್ಕೆ ಮುಂದಾಗಿರಲಿಲ್ಲ ಎಂದು ಹೇಳಲಾಗಿದೆ. ಈ ನಡುವೆ ಆಟೋಗಳಿಗೆ ನಿರ್ವಾಹಕ ಪಾದಚಾರಿಗಳಿಗೆ ಮಾರ್ಗದರ್ಶಕ ಎಂದಿದೆ ವರದಿ. ವೆಲ್ನೋಕ್ ಆಸ್ಪತ್ರೆ ಬಳಿ ರಸ್ತೆಯಲ್ಲಿ ನಿಂತು ವಿಶೇಷ ಸೇವೆ ನೀಡುತ್ತಿರುವಂಥ ರೈಮನ್ ಮೊಂತೇರು ಎಂದಿದೆ ಇನ್ನೊಂದು ಸುದ್ದಿ. ಇವರು ಬೆಳಗಿನಿಂದ ಸಂಜೆವರೆಗೆ ಕೋಣಾಜಿ ದೇರಳಕಟ್ಟೆ ರೈಮಂಡ್ ಅವರು ಈ ರೀತಿಯ ಸೇವೆಯನ್ನು ಕೂಡ ನಿಲ್ಲಿಸುತ್ತಿದ್ದಾರೆ. 25 ವರ್ಷಗಳಿಂದ ಈ ಒಂದು ಸೇವೆ ಮಾಡ್ತಿದ್ದು, ಅವರಿಗೆ ಅದು ತೃಪ್ತಿ ತಂದಿದೆ ಎಂದು ವರದಿ ಹೇಳಿದೆ. ಇಷ್ಟು ಮಾತ್ರ ಅಲ್ಲದೆ, ಜೊತೆ ಕೆಂಪನಕಟ್ಟೆ ವೆನ್ಲೋಕ್ ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. 4 ಆಟೋಗಳು ಮಾತ್ರ ಚರ್ಚ್ ಎದುರು ನಿಲುಗಡೆಗೆ ಅವಕಾಶ ದೊರೆಯಿತು. ಆಗ ಆಟೋ ಚಾಲಕರು ರೈಮಂಡ್ ಅವರನ್ನು ನಿಲ್ದಾಣ ನಿರ್ವಾಹಕರಾಗಿ ನಿಯೋಜಿಸಿದ್ದಾರೆ. ಇದುವರೆಗೂ ಕೂಡ ಅವರು ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ನಡೆದಿದೆ ಎಂದು ವರದಿ ಹೇಳಿದೆ. ಛತ್ತೀಸ್ಗಢದಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನದ ಟೈರ್ ಸ್ಫೋಟ, 41 ಪ್ರಯಾಣಿಕರು ಪಾರಾಗಿದ್ದಾರೆ ಎಂದು ವರದಿ ಹೇಳಿದೆ. ಇದು ಲ್ಯಾಂಡಿಂಗ್ ವೇಳೆ ವಿಮಾನದ ಟೈರ್ ಸ್ಫೋಟಗೊಂಡಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿರುವ ಘಟನೆ ನಡೆದಿದೆ. ಇದು ಛತ್ತೀಸ್ಗಢದಲ್ಲಿ ನಡೆದಿತ್ತು. ಶುಕ್ರವಾರ ದೆಹಲಿಯಿಂದ ಬಿಲಾಸ್ಪುರಕ್ಕೆ ತೆರಳುತ್ತಿದ್ದ ವಿಮಾನವೊಂದು ಉತ್ತರ ಛತ್ತೀಸ್ಗಢದ ಬಿಲಾಸ್ಪುರ ವಿಮಾನದಲ್ಲಿ ಲ್ಯಾಂಡಿಂಗ್ ಆಗುವ ಅವಘಡ ನಡೆದಿತ್ತು. ಈ ವಿಮಾನದಲ್ಲಿ 37 ಪ್ರಯಾಣಿಕರು, 4 ಸಿಬ್ಬಂದಿಗಳು ಇದ್ದರು ಎನ್ನಲಾಗಿದೆ. ವಿಮಾನ ಲ್ಯಾಂಡಿಂಗ್ ಆಗುವಾಗ ಎಡಭಾಗದ ಟೈರ್ ಸ್ಫೋಟಗೊಂಡಿದೆ. ಘಟನೆ ನಂತರ ಎಲ್ಲ ಪ್ರಯಾಣಿಕರು ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಹೊರಗೆ ಕರೆತರಲಾಗಿದೆ. ರನ್ವೇಯಿಂದ ಟರ್ಮಿನಲ್ಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಯಿತು. ಬಳಿಕ ಬಿಲಾಸ್ಪುರದಿಂದ ಮುಂದಿನ ಪ್ರಯಾಣಕ್ಕಾಗಿ ನಿಗದಿಯಾಗಿದ್ದ ವಿಮಾನ ಹಾರಾಟವನ್ನು ವಿಮಾನಯಾನ ಸಂಸ್ಥೆ ರದ್ದುಗೊಳಿಸಿ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ವಿವರಗಳನ್ನು ನಿರೀಕ್ಷಿಸಲಾಗಿತ್ತು ಎನ್ನಲಾಗಿದೆ. ಸೊ ಕೇಳುಗರೆ, ಕ್ರೀಡಾಂಗಣದ ವರದಿಗಳಲ್ಲಿ ಅಲ್ಪ ಸ್ವಲ್ಪ ವರದಿಗಳನ್ನು ನಾವು ನೋಡೋದಾದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಗ್ಲೆಂಡ್ 290 ಮತ್ತು 81 ರನ್ನಿಗೆ 3 ಕಳೆದುಕೊಂಡಿದೆ 22 ಬಳಿಕ. ಸದ್ಯಕ್ಕೆ 261 ರನ್ನಿನ ಲೀಡನ್ನು ಇದೆ. ಪಾಕಿಸ್ತಾನ 110 ಆಲ್ ಔಟ್ ಆಗಿತ್ತು ಎನ್ನಲಾಗಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದು ಆಗಸ್ಟ್ ತಿಂಗಳ 29ನೇ ತಾರೀಕು. ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮೂಡಿಬರುತ್ತೆ. ನಮ್ಮ ಸಂವಿಧಾನ ಕೊಂಕಣಿ ಕಾರ್ಯಕ್ರಮ ಹೋವಿಯೋ 8:30 ಸುತ್ತಮುತ್ತ 9 ಸಾರಂಗ್ ಸಂಗಮ 10 ಮೂಡಿ ಬರಲಿದೆ. 10:30 ಬಹುಭಾಷಾ ಹಾಡುಗಳು ಯಕ್ಷಗಾನ ಕಾರ್ಯಕ್ರಮ 11 ಮೂಡಿ ಬರಲಿದೆ. 11:30 ತುಳು ಕಾರ್ಯಕ್ರಮ ತುಳುನಾರ್ಧ ಪರ್ಬಲು ಮೂಡಿ ಬರಲಿದೆ. ತುಳು ಹಾಡುಗಳು 12:30 ಬಾವಲಾರಿ ಜನಪದ ಹಾಡುಗಳು 1:00. ಅದೇ ರೀತಿ 3:00 ವೃತ್ತಿ ಸಂತೃಪ್ತಿ, 4:00 ಊರು ಕೇರಿ ಕಾರ್ಯಕ್ರಮ ಮೂಡಿ ಬರಲಿದೆ. ಸೊ ಇವಿಷ್ಟು ಇವತ್ತು ಮೂಡಿ ಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕೆಲ್ಲರಿಗೂ ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
5: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದ್ದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು 4 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು 4 ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೆಯದಾಗಿ ರಾಜಕೀಯ, ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು. ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು ಜನವರಿ 8, 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
4: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
6: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
7: ಸಂಗಮ ಸಂಗಮ ಅನುರಾಗ ಸಂಗಮ.
8: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
6: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
8: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಈ ಪದ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತಿಳಿಯಲು ಅವಕಾಶ ಮಾಡಿಕೊಡುತ್ತೆ. ಅಂದಾಗೆ ಶಾಲೆಯ ಅಂಗಳದಲ್ಲಿ ಒಂದು ಹೂದೋಟವಿತ್ತು. ಆ ಹೂದೋಟದಲ್ಲಿ ಹಲವಾರು ಹೂಗಳ ಗಿಡಗಳಿದ್ದವು. ಆ ಗಿಡಗಳಲ್ಲಿ ಪ್ರತಿನಿತ್ಯ ಮಕರಂದವನ್ನು ಹೀರಲು ಚಿಟ್ಟೆಗಳು, ದುಂಬಿಗಳು, ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಪಾತರಗಿತ್ತಿಗಳು ಬರುತ್ತಿದ್ದವು. ಚಿಟ್ಟೆಗಳ ಲೋಕ ವಿಸ್ಮಯದಿಂದ ಕೂಡಿದೆ. ಇದು ನಮ್ಮ ಬದುಕಲ್ಲಿ ಹಲವಾರು ಹೊಸತನಗಳನ್ನು ಕಲಿಸುತ್ತೆ. ಚಿಟ್ಟೆಗಳೊಂದಿಗಿನ ಪಯಣ ನಮಗೆ ಯಾವ ಸಸ್ಯ ಎಲ್ಲಿದೆ ಎಂದು ತಿಳಿಯಲು ಅನುಕೂಲ ಮಾಡಿಕೊಡುತ್ತೆ. ಅಂದಾಗಿ ಸ್ನೇಹಿತರೆ, ಇವನು ಯಾಕೆ ಈ ದಿನ ಚಿಟ್ಟೆಗಳ ಕುರಿತು ಮಾತನಾಡ್ತಾನೆ ಎಂಬ ಸಂಶಯ ನಿಮ್ಮಲ್ಲಿ ಮೂಡಿರಬಹುದು. ಅಂದಾಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿಟ್ಟೆಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಂತಹ ಜೀವಿಗಳಲ್ಲಿ ಚಿಟ್ಟೆ ಕೂಡ ಒಂದು. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ.

0: ಚಿಟ್ಟೆಗಳನ್ನು ಹುಡುಕುತ್ತಾ ಮೂಡುಬಿದ್ರೆಯ ಮಾರ್ಗವಾಗಿ ಕಾರ್ಕಳದ ಕಡೆಗೆ ನಮ್ಮ ಪಯಣವನ್ನು ನಾವು ಆರಂಭಿಸಿದೆವು. ಕಾರ್ಕಳ ಮತ್ತು ಮೂಡುಬಿದ್ರೆಯ ನಡುವಲ್ಲಿ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ತಲುಪಿದಾಗ ಇಲ್ಲಿ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ ಇದೆ. ಈ 7.35 ಎಕರೆ ಪ್ರದೇಶದಲ್ಲಿ ಸಸ್ಯ ಸಂಕುಲಕ್ಕೆ, ಅದೇ ರೀತಿ ಪ್ರಾಣಿ ವರ್ಗಕ್ಕೆ ಅಪಾರವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಈ ಪ್ರಕೃತಿಯಲ್ಲಿರುವ ಸಸ್ಯಗಳೊಂದಿಗೆ, ಪ್ರಾಣಿಗಳೊಂದಿಗೆ, ಜಲಚರಗಳೊಂದಿಗೆ ಮತ್ತು ಇತರ ಜೀವಿಗಳೊಂದಿಗೆ ಮಾನವ ತನ್ನದೇ ಆದ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದ ಜೀವಿಗಳು ಪ್ರಕೃತಿಯ ಅಭಿವೃದ್ಧಿಗೆ, ಮಾನವನ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿವೆ. ಈ ಬಟರ್ಫ್ಲೈ ಪಾರ್ಕ್ ಅಲ್ಲಿ ನಾವಂತೂ ಬೇರೆ ಬೇರೆ ಜಾತಿಯ ಚಿಟ್ಟೆಗಳನ್ನು ನೋಡಬಹುದು. ಚಿಟ್ಟೆಗಳನ್ನು ನೋಡಬೇಕಾದರೆ ಇದೊಂದು ಮೃಗಾಲಯ ಅಲ್ಲ. ಚಿಟ್ಟೆಗಳ ಪಾರ್ಕ್ನಲ್ಲಿ ಚಿಟ್ಟೆಗಳನ್ನು ಬಂಧಿಸಿ ಇಡುವುದಿಲ್ಲ. ಇಲ್ಲಿ ಹಲವಾರು ಪ್ರಭೇದದ ಮರಗಿಡಗಳಿವೆ. ಸೊ ಆ ಮರಗಿಡಗಳನ್ನು ಹುಡುಕಿಕೊಂಡು ಪಶ್ಚಿಮ ಘಟ್ಟ ವ್ಯಾಪ್ತಿಯ, ಅದೇ ರೀತಿ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಚಿಟ್ಟೆಗಳು ಇಲ್ಲಿ ಮಕರಂದವನ್ನು ಹೀರಲು, ಸಂತಾನೋತ್ಪತ್ತಿ ಮಾಡಲು ಮರಗಳನ್ನು ಅರಸಿ ಜೀವ ವೈವಿಧ್ಯಕ್ಕೆ ಮತ್ತು ಜೀವ ಸಂಕುಲಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತವೆ. ಈ ಎಲ್ಲದರ ಕುರಿತು ನಮಗೆ ತಿಳಿದಿದ್ದು ಇಷ್ಟೇ. ಆದರೆ ಈ ವಿಚಾರದ ಕುರಿತು ಸಾಕಷ್ಟು ಅಧ್ಯಯನ ಮಾಡಿರುವ ಮತ್ತು ಚಿಟ್ಟೆಗಳ ವಿಚಾರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಶ್ರೀ ಸಮ್ಮಿಲನ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಈ ದಿನದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಅವರು ಚಿಟ್ಟೆಗಳ ವಿಸ್ಮಯ ಲೋಕದ ಕುರಿತು, ಈ ಬಟರ್ಫ್ಲೈ ಪಾರ್ಕಿನ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಬನ್ನಿ, ನಾವೆಲ್ಲರೂ ಕಿವಿಯಾಗೋಣ. ಚಿಟ್ಟೆಗಳು ಈ ಕುರಿತು ಸಾಕಷ್ಟು ಹಾಡುಗಳನ್ನು ನಾವು ಕೇಳಿದ್ದೇವೆ. ಪಾತರಗಿತ್ತಿ, ಬಟರ್ಫ್ಲೈ, ಪಿಸೋಳೆ, ಚಿಟ್ಟೆ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಒಂದು ಚಿಟ್ಟೆಗಳು ಪ್ರಕೃತಿಯಲ್ಲಿ ತನ್ನದೇ ಆದ ಕೆಲಸವನ್ನು ಮಾಡುತ್ತವೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಆಧುನಿಕತೆಯ ಒಂದು ಭರದಿಂದ, ನಗರೀಕರಣದ ಒಂದು ಒತ್ತಡದಿಂದ, ಅದೇ ರೀತಿ ಮನುಷ್ಯನು ಪ್ರಕೃತಿಯ ಮೇಲೆ ಎಸೆದಂತಹ ಅಥವಾ ಮಾಡಿದಂತಹ ಘನಘೋರ ಕೃತ್ಯಗಳಿಂದ ಈ ಪುಟ್ಟ ಜೀವಿ ನಮ್ಮಿಂದ ಕಣ್ಮರೆಯಾಗಿ ಬೇರೆ ಬೇರೆ ಕಡೆಗೆ ಪಲಾಯನ ಮಾಡಿದೆ. ಕೇವಲ ಚಿಟ್ಟೆಗಳು ಮಾತ್ರ ಅಲ್ಲ ಸ್ನೇಹಿತರೆ, ನಾವು ನೋಡಿರಬಹುದು ಗುಬ್ಬಚ್ಚಿಗಳು ಕೂಡ ಮೊಬೈಲ್ ಟವರ್ಗಳ ಹಾವಳಿಯಿಂದ ನಮ್ಮಿಂದ ದೂರವಾಗಿವೆ. ಆದರೆ ಈ ವಾರದ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವಂತೂ ಜೈನಕಾಶಿ ಮೂಡುಬಿದ್ರೆಗೆ ಬಂದಿದ್ದೇವೆ. ಮೂಡುಬಿದ್ರೆಯಿಂದ ಸರಿಸುಮಾರು 7-8 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಬೆಳ್ವ ಎಂಬ ಊರು ಸಿಗುತ್ತೆ. ಈ ಬೆಳ್ವ ಎಂಬ ಊರಲ್ಲಿ ಒಂದು ಬಟರ್ಫ್ಲೈ ಅಥವಾ ಚಿಟ್ಟೆಗಳ ಪಾರ್ಕ್ ಇದೆ. ಇದನ್ನು ನೋಡಿಕೊಳ್ಳುವಂತಹ ಅಥವಾ ಈ ಒಂದು ಚಿಟ್ಟೆಗಳ ಸಂರಕ್ಷಣೆ ಆಗಿರ್ಬೋದು, ಚಿಟ್ಟೆಗಳಿಂದ ಪ್ರಕೃತಿಗೆ ಹೇಗೆ ಕೊಡುಗೆ ಇದೆ ಅಥವಾ ಚಿಟ್ಟೆಗಳ ಒಂದು ಮಹತ್ವ ಯಾವ ರೀತಿದು ಅರಿತು ಅದಕ್ಕಾಗಿಯೇ ಒಂದು ಪಾರ್ಕನ್ನು ನಿರ್ಮಿಸಿದಂಥ ನಿರ್ಮಾತರು ನಮ್ಮ ಜೊತೆಗಿದ್ದಾರೆ. ಸೊ ಇವರ ಜೊತೆ ಮಾತಾಡಿ ಮೂಡುಬಿದ್ರೆಯ ಈ ಬಟರ್ಫ್ಲೈ ಪಾರ್ಕ್ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ನಮ್ಮೊಂದಿಗೆ ಇವತ್ತಿನ ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ ಶ್ರೀ ಸಮ್ಮಿಲನ್ ಶೆಟ್ಟಿ. ಇವರು ಚಿಟ್ಟೆಗಳ ಕುರಿತು, ಪ್ರಕೃತಿಯ ಕುರಿತು ಆಸಕ್ತಿ ಉಳ್ಳಂಥ ವ್ಯಕ್ತಿಯಾಗಿದ್ದಾರೆ. ಸೊ ನಗುಮುಖದ ವ್ಯಕ್ತಿತ್ವ, ಅದೇ ರೀತಿ ಪ್ರಕೃತಿಯೊಂದಿಗೆ ಅವರ ಅವಿನಾಭಾವ ಸಂಬಂಧ ಹೊಂದಿದ್ದು, ವಿಶೇಷವಾಗಿ ಪ್ರಕೃತಿಯಲ್ಲಿರುವಂಥ ಪುಟ್ಟ ಪುಟ್ಟ ಜೀವಿಗಳ ಕುರಿತು ಅವರು ವಿಶೇಷ ಕಾಳಜಿ ವಹಿಸ್ತಾರೆ. ಶ್ರೀಯುತ ಸಮ್ಮಿಲನ್ ಶೆಟ್ಟಿ ಅವರೇ, ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ.
1: ನಮಸ್ತೆ.
0: ಹೇಳಿ ಸರ್, ಪ್ರಪ್ರಥಮವಾಗಿ ಚಿಟ್ಟೆ ನಮಗೆ ಕಣ್ಣಿಗೆ ಒಂದು ಮುದವನ್ನು ನೀಡುವಂಥ ಜೀವಿ. ಚಿಕ್ಕಂದಿನಲ್ಲಿ ನಾವು ಅದನ್ನು ಹಿಡಿದು ಅದನ್ನು ಕೈಯಲ್ಲಿ ಸ್ಪರ್ಶಿಸಿ ಕಟ್ಟಿಹಾಕುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಆದರೆ ನೀವು ಈಗ ಅದೇ ಚಿಟ್ಟೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ, ಆ ಚಿಟ್ಟೆಗಳ ಬಗ್ಗೆ ಜಾಗೃತಿಯನ್ನು ತರ್ತಾ ಇದ್ದೀರಾ, ಈ ಕುರಿತು ನಿಮ್ಮಲ್ಲಿ ಯಾವಾಗ ಒಂದು ಅರಿವು ಮೂಡಿತು, ಚಿಟ್ಟೆಗಳ ಸಂರಕ್ಷಣೆ ಕೂಡ ನಮ್ಮ ಹೊಣೆ, ಈ ಕುರಿತು ನೀವು ಯಾವಾಗ ಕಾರ್ಯಪ್ರವೃತ್ತರಾದ್ರೆ ಹೇಳ್ಬೋದಾ ಸರ್?
1: ನಾನು BSc ಮಾಡ್ತಾ ಇರುವಾಗ ಆಳ್ವಾಸ್ ಕಾಲೇಜಿನಲ್ಲಿ ನನಗೆ ಸ್ಟಡಿ ಆಫ್ ಲೋಕಲ್ ಬಟರ್ಫ್ಲೈಸ್ ಅಂತ ಒಂದು ಪ್ರೊಜೆಕ್ಟ್ ಕೊಟ್ಟರು. ಸೊ ಅದರಿಂದ ನನಗೆ ಬಟರ್ಫ್ಲೈಸಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಗಿರುವಂಥದ್ದು. ಮತ್ತು ನಾನು ಐಡೆಂಟಿಫಿಕೇಷನ್ ಪರ್ಪಸ್ಗೆ ಒಂದು ಬುಕ್ ಪರ್ಚೇಸ್ ಮಾಡಿದ್ದೆ, ಬುಕ್ ಆಫ್ ಇಂಡಿಯನ್ ಬಟರ್ಫ್ಲೈಸ್, ಭಾರತದ ಚಿಟ್ಟೆ ಮನುಷ್ಯ ಎಂದು ಖ್ಯಾತಿಯಾಗಿರುವಂತಹ ಐಸಾಕ್ ಕೆಮಿಕರ್ ಅವರ ಪುಸ್ತಕ. ಸೊ ಅದರಲ್ಲಿ ಅವರು ಚಿಟ್ಟೆ ಸಂರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು 2011 ಇಸವಿಯಲ್ಲಿ ಕೆಲವೊಂದು ಹೋಸ್ಟ್ ಪ್ಲಾಂಟ್ಸ್ಗಳು, ನೆಕ್ಟ್ ಪ್ಲಾಂಟ್ಸ್ಗಳು, ಬಟರ್ಫ್ಲೈಸ್ ಒಂದು ರೀಜನಲ್ಲಿ ಸರ್ವೈವ್ ಆಗಬೇಕಾದ್ರೆ ಅವುಗಳಿಗೆ ಒಂದು ಹೋಸ್ಟ್ ಪ್ಲಾಂಟಿನ ಅಗತ್ಯ ಇರ್ತದೆ, ಅಂದರೆ ಅವುಗಳ ಕ್ಯಾಟರ್ಪಿಲ್ಲರ್ಗಳು ಅದರ ಮೇಲೆ ಫೀಡಿಂಗ್ ಮಾಡಿ ಬದುಕುವಂಥದ್ದು, ಮತ್ತೊಂದು ನೆಕ್ಟ ಪ್ಲಾಂಟ್ಸಿನ ಅಗತ್ಯ ಇರುವಂಥದ್ದು. ಸೊ ಹೆಚ್ಚಿನ ಅಡಲ್ಟ್ ಬಟರ್ಫ್ಲೈಸ್ ಏನು ಹೇಳ್ತೇವೋ ಅವುಗಳು ಈ ಮಕರಂದದ ಗಿಡದ ಮೇಲೆ ಬರುವಂಥದ್ದು, ನೆಕ್ಟ ಪ್ಲಾಂಟ್ಸ್ ಮೇಲೆ ಬರುವಂಥದ್ದು. ಸೊ ಇದನ್ನು ನಾವು ಒಂದು ಚಿಕ್ಕ ಜಾಗದಲ್ಲಿ ಮಾಡಿದಾಗ ಅಲ್ಲಿ ಸಾಮಾನ್ಯವಾಗಿ ಚಿಟ್ಟೆಗಳು ಬರುವಂಥದ್ದು ನೋಡಿದ್ದೇವೆ. ಹಾಗೆ ನಮ್ಮ ಒಂದು ಏನು 7.35 acres ಏರಿಯಾ ಇದೆ ಅಲ್ಲ, ಅದರಲ್ಲಿ 4 acres ಸೆಕೆಂಡ್ರಿ ಫಾರೆಸ್ಟ್ ಇದೆ. ಅಂದರೆ ಹೆಚ್ಚಿನ ಮರಗಳು ಅದರಲ್ಲಿ ಕರ್ಮರದ ಕರಿಬೋಗಿಯ ಮರಗಳು, ತುಳುವಲ್ಲಿ ಕರ್ಮರ ಅಂತ ಹೇಳ್ತೇವೆ. ಸೊ ಇದು ಕೂಡ ಇದೆ. ಮತ್ತು ಉಳಿದ ಲ್ಯಾಂಡಲ್ಲಿ ಕೂಡ ನಾವು ಬಟರ್ಫ್ಲೈಸ್ಗೆ ಬೇಕಾದಂಥ ಹೋಸ್ಟ್ ಪ್ಲಾಂಟ್ಸನ್ನು ಹಾಕಿದ್ದೇವೆ. ಮತ್ತು ನಾರ್ಮಲ್ ಆಗಿ ಏನು ನ್ಯಾಚುರಲ್ ಆಗಿ ಬೆಳೀತದೆ ಅದನ್ನು ನಾವು ಕನ್ಸರ್ವ್ ಮಾಡಿದರೆ ಅದರಷ್ಟಕ್ಕೆ ಬಟರ್ಫ್ಲೈ ಪಾಪ್ಯುಲೇಷನ್ ಸಸ್ಟೈನ್ ಆಗ್ತದೆ. ಸೊ ನಾವು ಜಾಸ್ತಿ ಏನು ಇಂಟರ್ವೀನ್ ಆಗಬೇಕಂತ ಇಲ್ಲ. ಏನು ನಮ್ಮ ಒಂದು ನೇಟಿವ್ ಅಲ್ಲಿ ನೇಟಿವ್ ಪ್ಲಾಂಟ್ಸ್ ಏನು ಹೇಳ್ತೇವೋ ಅದನ್ನು ನಾವು ಹಾಗೆ ಬಿಟ್ಟರೆ ಅಲ್ಲಿ ಬಟರ್ಫ್ಲೈಸ್ಗಳು ಸಸ್ಟೈನ್ ಆಗ್ತದೆ. ಸೊ ಹಾಗೆ ಸ್ಟಾರ್ಟ್ ಮಾಡಿ ನಾವು ಸಾಧಾರಣ 7.35 acres ಲ್ಯಾಂಡ್ ಅನ್ನು ಬಟರ್ಫ್ಲೈಸ್ಗೋಸ್ಕರ ಈಗ ಡೆಡಿಕೇಟ್ ಮಾಡಿದ್ದೇವೆ.
2: ಓಕೆ, ಸೊ 7.35 acres ಲ್ಯಾಂಡ್ ಅನ್ನು ಬಟರ್ಫ್ಲೈ ಅಥವಾ ಚಿತ್ತೆಗಳಿಗೋಸ್ಕರ ಮೀಸಲಾಗಿಟ್ಟಿದ್ದೀರಿ. ಸೊ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಆರಂಭಿಸಿದ್ರಿ. ನಾವು ರೇಷ್ಮೆ ಹುಳಗಳನ್ನು ಸಾಕಬೇಕಾದ್ರೆ ಅದರ ಲಾರ್ವವನ್ನು ತಂದು ಅಥವಾ ರೇಷ್ಮೆಗಳ ಬಗ್ಗೆ ಒಂದು ತಂದು ಸಾಕಬೇಕಾಗ್ತದೆ, ಬಟರ್ಫ್ಲೈ ಆಗೇನಾ ಅಥವಾ ಪ್ರಕೃತಿದಾಯಕವಾದದ್ದು ಇದು?
1: ನೋಡಿ, ಇದು ಬಟರ್ಫ್ಲೈಸನ್ನು ನೀವು ಕಲೆಕ್ಟ್ ಮಾಡಿ ಸಾಕುವ ಹಾಗೆ ಇಲ್ಲ, ಮತ್ತು ಅದನ್ನು ಎನ್ಕ್ಲೋಸ್ ಮಾಡಿ ಕೇಜಲ್ಲಿ ಹಾಕುವ ಹಾಗೆ ಇಲ್ಲ. ಯಾಕೆಂದರೆ ಬಟರ್ಫ್ಲೈಸ್ಗಳಿಗೆ ದೇ ಆರ್ ಪ್ರೊಟೆಕ್ಟೆಡ್, ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಬಟರ್ಫ್ಲೈಸ್ ಕೂಡ ಕೆಲವೊಂದು ಬಟರ್ಫ್ಲೈ ಶೆಡ್ಯೂಲ್ 1 ಇರ್ತವೆ. ಸೊ ಅದನ್ನು ಹಿಡಿಯುವಂಥದ್ದು ಕ್ರೈಮ್ ಆಗ್ತದೆ, ಅದರ ಅರ್ಲಿ ಸ್ಟೇಜಸ್ಸನ್ನು ಕಲೆಕ್ಟ್ ಮಾಡುವಾಗ ಇಲ್ಲ. ಸೊ ನ್ಯಾಚುರಲ್ ಆಗಿ ನೀವು ಬಟರ್ಫ್ಲೈಸ್ಗಳನ್ನು ಸಂರಕ್ಷಣೆ ಮಾಡ್ಬೋದು. ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನು ಮರಗಿಡಗಳು ಬೆಳೀತೇವೆ ಅದನ್ನು ಸಂರಕ್ಷಣೆ ಮಾಡೋದ್ರಿಂದ, ಮತ್ತು ನಮ್ಮ ರೀಜನ್ಗೆ ಸಂಬಂಧಪಟ್ಟದ್ದೇ ಮರಗಿಡಗಳನ್ನು ನಾವು ಬೆಳೆಸೋದ್ರಿಂದ ಕೂಡ ಚಿಟ್ಟೆ ಸಂರಕ್ಷಣೆ ಮಾಡ್ಬೋದು. ಬಟ್ ಅದನ್ನು ಕಲೆಕ್ಟ್ ಮಾಡುವಂಗೆ ಇಲ್ಲ ಬಟರ್ಫ್ಲೈಸನ್ನು.
2: ಓಕೆ, ಸೊ ಯಾವೆಲ್ಲ ವೆರೈಟಿಯ ಬಟರ್ಫ್ಲೈಗಳಿವೆ ಚಿಟ್ಟೆಗಳನ್ನು ನೋಡ್ಬೋದು?
1: ಸೊ ಈ ಬಟರ್ಫ್ಲೈ ಪಾರ್ಕಲ್ಲಿ ನಾವು ಇಷ್ಟರವರೆಗೆ 153 ಪ್ರಭೇದದ ಚಿಟ್ಟೆಗಳನ್ನು ರೆಕಾರ್ಡ್ ಮಾಡಿದ್ದೇವೆ. ಪಶ್ಚಿಮ ಘಟ್ಟದಲ್ಲಿ ಸಾಧಾರಣ 339 ಪ್ರಭೇದಗಳಿವೆ. ಈ ಒಂದು ಪ್ರದೇಶ ಇದೊಂದು ವೆಸ್ಟರ್ನ್ ಘಾಟ್ಸಿನ ಫುಟ್ಹಿಲ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಕೋಸ್ಟಲ್ ಸ್ಟ್ರಿಪ್ಪಿನ ನಡುವಲ್ಲಿ ಇರುವಂಥದ್ದು. ಸೊ ಇಲ್ಲಿ ಜಾಸ್ತಿಯಾಗಿ ಸೆಕೆಂಡ್ರಿ ಫಾರೆಸ್ಟ್ಗಳಿವೆ, ಕರ್ಮರದ ಕರಿಬೋಗಿಯ ಮರಗಳು ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಬಟರ್ಫ್ಲೈಸ್ಗಳು ಬ್ರೀಡ್ ಮಾಡಲಿಕ್ಕೆ ಬರ್ತವೆ. ಸಾಮಾನ್ಯವಾಗಿ ಪ್ರೀ ಮಾನ್ಸೂನ್ ಶವರ್ಸ್ ಬಿದ್ದಾಗ ಬಟರ್ಫ್ಲೈಸ್ಗಳು ವಲಸೆ ಹೋಗುವಂಥದ್ದು ನಾವು ನೋಡ್ತೇವೆ. ಕೆಲವೊಂದು ಬಟರ್ಫ್ಲೈಸ್ ಅವುಗಳು ಡೆಕ್ಕನ್ ಪ್ಲ್ಯಾಟೋ ಪ್ಲೇನ್ಸ್ಗೆ ಹೋಗಿಬಿಟ್ಟು ಈಸ್ಟರ್ನ್ ಘಾಟ್ಸ್ ಹೋಗ್ಬೋದು. ಬಟ್ ಕೆಲವೊಂದು ಬಟರ್ಫ್ಲೈಸ್ ಫುಟ್ಹಿಲ್ಸ್ಗೆ ಇಲ್ಲದ್ರೆ ವೆಸ್ಟರ್ನ್ ಘಾಟ್ಸಿದ ಕೋಸ್ಟಲ್ ಸ್ಟ್ರಿಪ್ಪಲ್ಲಿ ಬಂದು ಬ್ರೀಡ್ ಮಾಡುವಂಥದ್ದು ನೋಡ್ತೇವೆ. ಇದು ಸೌತ್ ವೆಸ್ಟ್ ಮಾನ್ಸೂನ್ ಎಸ್ಕೇಪ್ ಆಗಲಿಕ್ಕೋಸ್ಕರ ಬರುವಂಥದ್ದು. ಯಾಕಂದರೆ ಕೋರ್ ವೆಸ್ಟರ್ನ್ ಘಾಟ್ಸಲ್ಲಿ ಕಂಟಿನ್ಯೂಸ್ ಮಳೆ ಇರುವ ಕಾರಣ ಬಟರ್ಫ್ಲೈಸ್ಗಳು ಜಾಸ್ತಿ ಆ್ಯಕ್ಟಿವ್ ಇರಲಿಕ್ಕೆ ಆಗುವುದಿಲ್ಲ. ಬಟರ್ಫ್ಲೈಸ್ಗೆ ಸ್ವಲ್ಪ ಹ್ಯೂಮಿಡ್ ವೆದರ್ ಬೇಕಾಗ್ತದೆ. ಸೊ ಇಲ್ಲಿ ನಾವು ಜಾಸ್ತಿ ಬಟರ್ಫ್ಲೈಸ್ ಯಾವುದೆಲ್ಲ ನೋಡ್ತೇವೆ ಅಂದರೆ ಕೆಲವು ರಿಮಾರ್ಕೆಬಲ್ ಇಲ್ಲದ್ರೆ ನೋಟಿಸಬಲ್ ಸ್ಪೀಸೀಸ್ ಹೇಳುವುದಾದರೆ ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ನಮ್ಮ ಪಶ್ಚಿಮಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ಚಿಟ್ಟೆ ಗಾಮಟೆ ಮರದಲ್ಲಿ ಮೊಟ್ಟೆ ಇಡ್ತದೆ, ತುಳುವಲ್ಲಿ ಕಾವಂಟೆ ಅಂತ ಹೇಳ್ತೇವೆ. ಅದೇ ತಮಿಳ್ ಲೇಸ್ವಿಂಗ್ ಅಂತ ಒಂದು ಬಟರ್ಫ್ಲೈ ಇದೆ, ಪಶ್ಚಿಮಘಟ್ಟಕ್ಕೆ ಸೀಮಿತವಾಗಿರುವಂಥದ್ದು. ಸದನ್ ಬರ್ಡ್ವಿಂಗ್ ಎನ್ನುವ ಚಿಟ್ಟೆ ಕರ್ನಾಟಕದ ರಾಜ್ಯ ಚಿಟ್ಟೆ, ಇದು ಈಶ್ವರ ಬಳ್ಳಿಯಲ್ಲಿ ಮೊಟ್ಟೆ ಇಡ್ತದೆ. ಇದು ಕೂಡ ಸಾಮಾನ್ಯವಾಗಿ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಕ್ಲಿಪ್ಪರ್ ಎನ್ನುವ ಬಟರ್ಫ್ಲೈ ಇಲ್ಲದ್ರೆ ಆಟಮ್ ಲೀಫ್ ಆಗಿರಲಿ, ಗ್ರಾಸ್ ಸೆಲ್ಯೂಸ್ಗಳಾಗಿರಲಿ, ತುಂಬ ಸಾಮಾನ್ಯವಾಗಿ ನಮಗೆ ನೋಡಲಿಕ್ಕೆ ಸಿಗುವಂಥ ಚಿಟ್ಟೆ ತೊಜಂಕ್ ಅಂತ ಹೇಳಿದೆ, ತುಳುವಲ್ಲಿ ಸೆನ್ನಾಟೋರ ಇದರಲ್ಲಿ ಬ್ರೀಡ್ ಮಾಡ್ತದೆ. ಸೊ ಹೀಗೆ ಬಟರ್ಫ್ಲೈಸ್ಗಳು ದಿವಸಕ್ಕೆ ಯಾವ ನೀವು ಯಾವ ಮಂತಲ್ಲಿ ನೀವು ಬರ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಜೂನಿಂದ ಸೀಸನ್ ಸ್ಟಾರ್ಟ್ ಆದರೆ ಸಾಧಾರಣ ನವಂಬರ್ ತನಕ ಬಟರ್ಫ್ಲೈದು ಸೀಸನ್ ಇರುವಂಥದ್ದು. ಆಗಸ್ಟ್ ಸೆಪ್ಟೆಂಬರಲ್ಲಿ ಅದು ಪೀಕ್ ಟೈಮ್, ಸಾಧಾರಣ 60-70 ಪ್ರಭೇದಗಳನ್ನು ಒಂದು ದಿವಸದಲ್ಲಿ ನೋಡ್ಬೋದು. ಬಟ್ ಬೇರೆ ಟೈಮಲ್ಲಿ ಕೂಡ ಈಗ ಜೂನಲ್ಲಿ ಎಲ್ಲ ಬಂದರೆ ಸಾಧಾರಣ 15-20 ಪ್ರಭೇದವರೆಗೆ ನೋಡ್ಬೋದು. ಸೊ ಅದು ಅದಕ್ಕೆ ಕೂಡ ಕಂಡೀಷನ್ಸ್ ಎಲ್ಲ ಫೇವರೇಬಲ್ ಇರಬೇಕಾಗ್ತದೆ. ಅಂದರೆ ಲೈಟ್ ಜಾಸ್ತಿ ಇದ್ದರೆ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ಬೋದು. ಅಂದರೆ ಈಗ ತುಂಬ ಮೋಡ ಆಗಿದ್ರೆ ಲೈಟ್ ಇರದಿದ್ರೆ ಆಗ ಬಟರ್ಫ್ಲೈ ಆಕ್ಟಿವಿಟಿ ಡ್ರಾಪ್ ಆಗ್ತದೆ.
2: ಬಟರ್ಫ್ಲೈಸ್ಗಳು ಅಥವಾ ಚಿಟ್ಟೆಗಳು ನಿಮ್ಮ ಒಂದು ಈ ಪ್ರದೇಶಕ್ಕೆ ಭೇಟಿ ನೀಡ್ತವೆ. ಸೊ ಈ ಒಂದು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬರಲಿಕ್ಕೆ ಏನಾದರೂ ರೂಪುರೇಷೆಗಳಿವೆಯಾ, ನಿಯಮಗಳಿವೆಯಾ? ಸೊ ಹೇಳಿ ಸರ್, ಇಲ್ಲಿ ಬಟರ್ಫ್ಲೈ ಪಾರ್ಕ್ನ ರೀತಿ ನಿಯಮಗಳು.
1: ಮೊದಲನೇದಾಗಿ ಬಟರ್ಫ್ಲೈಸ್ ಅನ್ನು ನೋಡಲಿಕ್ಕೆ ಬರುವವರು, ಅದರ ಬಗ್ಗೆ ಕಲೀಲಿಕ್ಕೆ ಬರುವವರು ಇನ್ಫಾರ್ಮ್ ಮಾಡಬೇಕು, ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬುಕ್ ಮಾಡಿ ಬರಬೇಕು. ಮತ್ತು ಇನ್ನೊಂದೇನೆಂದರೆ ಫೋಟೋಗ್ರಫಿ ಎಲ್ಲೋ ಮಾಡ್ತೇವೆ ನಾವು, ಮಾಡೋದಿಲ್ಲ ಅಂತಲ್ಲ, ಬಟ್ ಫ್ಲ್ಯಾಶ್ ಯೂಸ್ ಎಲೌಡ್ ಇಲ್ಲ. ಕೆಲವರು ಹಾರ್ಶ್ ಫ್ಲ್ಯಾಶನ್ನು ಯೂಸ್ ಮಾಡ್ಬೋದು, ಅದಕ್ಕೋಸ್ಕರ ನಾವು ಫ್ಲ್ಯಾಶನ್ನು ಯೂಸ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡಲಿಲ್ಲ. ಅದಕ್ಕೋಸ್ಕರ ಮೊದಲೆಲ್ಲ ಯೂಸ್ ಮಾಡ್ತಿದ್ರು, ಬಟ್ ನಾವು ಒಂದು 2-3 years ಅದನ್ನು ಯೂಸ್ ಮಾಡಲಿಕ್ಕೆ ಎಲೌ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಬರುವವರು ಏನು ಉದ್ದೇಶ ಇಟ್ಟು ಬರಬೇಕಂದ್ರೆ ಅವರು ಕೂಡ ನಾನು ಬಟರ್ಫ್ಲೈ ಬಗ್ಗೆ ಕಲಿತೇನೆ ಅನ್ನೋ ಉದ್ದೇಶದಿಂದ ಬೇಸಿಕ್ಸ್ ಹೇಳಿಕೊಡುವಂಥದ್ದು ಇಲ್ಲಿ ನಾವು ಬಟರ್ಫ್ಲೈಯ ಬಿಹೇವಿಯರ್ ಆಗಿರಲಿ, ಅದರ ಜೀವನ ಶೈಲಿ ಆಗಿರಲಿ, ಯಾವೆಲ್ಲ ಬಟರ್ಫ್ಲೈ ಯಾವೆಲ್ಲ ಮರಗಿಡಗಳನ್ನು ಮೇಲೆ ಬ್ರೀಡ್ ಮಾಡ್ತದೆ, ಸೊ ಅದರ ಇಂಪಾರ್ಟೆನ್ಸ್ ಕಲಿಯುವಂಥದ್ದು, ಬಿಹೇವಿಯರ್ ಕಲಿಯುವಂಥದ್ದು. ಸೊ ಇದರಲ್ಲಿ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಿ ಬರಬಹುದು. ಸೊ ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು. ನೀವು ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ ನಂತರ ನೀವು ಬಟರ್ಫ್ಲೈಯನ್ನು ನೋಡುವ ರೀತಿ ಚೇಂಜ್ ಆಗ್ಬೋದು.
2: ಓಕೆ, ಸೊ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರಿ ಸರ್, ಯಾವೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನೀವು ಮಾಡ್ತೀರಾ?
1: ಮಕ್ಕಳಿಗೆ ಈಗ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ, ಒಂದು 2 ಗಂಟೆದು ಸೆಷನ್ ಮಾಡ್ತೇವೆ. ಅದರಲ್ಲಿ ಗೈಡೆಡ್ ಫೀಲ್ಡ್ ಟೂರ್ ಇರುತ್ತದೆ ಅವರಿಗೆ, ಅದರ ಬಿಹೇವಿಯರ್ ಏನಿರ್ತದೆ ಫೀಲ್ಡಲ್ಲಿ ಬಟರ್ಫ್ಲೈಸ್ ಅದರ ಬಗ್ಗೆ ಕಲಿಯುವಂಥದ್ದು, ಮೊದಲು ಹೇಳಿದ ಹಾಗೆ ಅದರ ಹೋಸ್ಟ್ ಪ್ಲಾಂಟ್ಸ್ ಆಗಿರಲಿ, ಮತ್ತು ಅದು ಅಲ್ಲಿಂದ ರಿಟರ್ನ್ ಬಂದು ಐಡೆಂಟಿಫಿಕೇಷನ್ ಆಲ್ಸೋ, ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಪ್ರೆಸೆಂಟೇಷನಲ್ಲಿ ಪ್ರೆಸೆಂಟೇಷನ್ ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಬಟರ್ಫ್ಲೈಸ್ಗಳ ಒಂದು ಏನು ಬಿಹೇವಿಯರನ್ನು ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ವಿಡಿಯೋ ಮುಖಾಂತರ, ಅದರ ಲೈಫ್ ಸೈಕಲ್ ಏನಿರ್ತದೆ ಅದರ ಬಗ್ಗೆ ಕೂಡ. ಸೊ ಬಟರ್ಫ್ಲೈಯ ರಿಲೇಟೆಡ್ ಏನು ಕ್ವಶನ್ಸ್ ಏನು ಉಂಟ ಮಕ್ಕಳಿಗೆ ಅವರು ಇಂಟ್ರ್ಯಾಕ್ಟ್ ಮಾಡ್ಬೋದು ಮತ್ತೆ. ಸೊ ಈ ರೀತಿಯಾಗಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಇದು ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀ ಆಗಿರುತ್ತೆ ಈ ಅವೇರ್ನೆಸ್ ಪ್ರೋಗ್ರಾಮ್, ಬಟ್ ಪ್ರೈವೇಟ್ ಸ್ಕೂಲ್ಸ್ ಇದ್ದರೆ ಒಂದು 50 ರುಪೀಸ್ ಪೇ ಮಾಡಬೇಕಾಗ್ತದೆ, 40 ರುಪೀಸ್ ಪೇ ಮಾಡಬೇಕು
2: ಪರ್
1: ಸ್ಟೂಡೆಂಟ್. ಮತ್ತು ನಾರ್ಮಲ್ ವಿಸಿಟರ್ಸ್ ಏನು ಬರ್ತಾರ ಅವರಿಗೆ ಸಾಧಾರಣ 80 ರುಪೀಸ್ ಪೇ ಮಾಡಬೇಕಾಗ್ತದೆ ಒಂದು ಸೆಷನ್ಗೆ. ಮತ್ತು ಬೇರೆ ಬೇರೆ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಉಂಟು. ಈಗ ನೆಕ್ಸ್ಟ್ ಬೆಳವೆ ಬಟರ್ಫ್ಲೈ ಮೀಟ್ ಅಂತ ಒಂದು ಪ್ರೋಗ್ರಾಮ್ ಆಗ್ತದೆ, ಅದರಲ್ಲಿ 5 ಬ್ಯಾಚ್ ಉಂಟು. ಅದು 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ರಿಸೋರ್ಸ್ ಪರ್ಸನ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಆ ಒಂದು ಬಟರ್ಫ್ಲೈ ಕಮ್ಯುನಿಟಿಯಲ್ಲಿ ಇದ್ದಾರೆ ನೋಡಿ, ಅವರ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರನ್ನು ಕರೆಸ್ತೇವೆ. ಸೊ ಅವರ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಬಟರ್ಫ್ಲೈಸ್ ಬಗ್ಗೆ ಕಲಿಯುವಂಥದ್ದು ಇರ್ತದೆ. ಹಾಗೆ ಬೇರೆ ಈಗ ಫ್ರಾಗ್ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೇವೆ. ನಾಡಿದ್ದು July 7th, 8th, 9th ಫ್ರಾಗ್ ವರ್ಕ್ಶಾಪ್ ಆಗ್ತಾ ಉಂಟು. ಡಾಕ್ಟರ್ ಗುರುರಾಜ ಕೆ ವಿ ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ವಿನೀತ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸೊ ಅದು ಕೂಡ 3 ದಿವಸದ ಪ್ರೋಗ್ರಾಮ್ ಆಗಿರ್ತದೆ. ಸೊ ನೇಚರ್ಗೆ ರಿಲೇಟೆಡ್ ಎಲ್ಲ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತದೆ. ಸ್ಪೈಡರ್ ವರ್ಕ್ಶಾಪ್ ಮಾಡಿದೆವು ಲಾಸ್ಟ್ ಡಿಸೆಂಬರ್ಗೆ, ಅದರಲ್ಲಿ ಡಾಕ್ಟರ್ ಅಭಿಜಿತ್ APC ಅಂತ ಮತ್ತು ಪ್ರಸನ್ನ ಪರಾಬ ಅಂತ ಇಬ್ಬರು ಎಕ್ಸ್ಪರ್ಟ್ಸ್ ಇದ್ದರು, ಸ್ಪೈಡರ್ ಎಕ್ಸ್ಪರ್ಟ್ಸ್. ಮತ್ತು ಹಾಗೆ ಈಗ ಫಂಗಸ್ ಅಂದರೆ ಎಸ್ಪೆಷಲಿ ಮಶ್ರೂಮ್ಸ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ವೈಲ್ಡಲ್ಲಿ ಮಶ್ರೂಮ್ಸ್ ಇರುವಂಥದ್ದು, ಅದರ ಡೈವರ್ಸಿಟಿ ಬಗ್ಗೆ ಐಡೆಂಟಿಫಿಕೇಷನ್, ಅದು ಕೂಡ ಒಂದು ಆಗಸ್ಟ್ಗೆ ಪ್ಲಾನ್ ಮಾಡಿದ್ದೇವೆ. ಸೊ ಈ ರೀತಿ ಬೇರೆ ಬೇರೆ ರೀತಿ ಅವೇರ್ನೆಸ್, ನೇಚರ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತಾ ಇರ್ತದೆ.
2: ಓಕೆ, ಸೊ ಬಟರ್ಫ್ಲೈ ಪಾರ್ಕಲ್ಲಿ ಬಟರ್ಫ್ಲೈಗಳಿಗೆ ಮೊದಲ ಸ್ಥಾನ ಜಾಗ ಕೊಟ್ಟಿದ್ದೀರಿ. ಸೊ ಈ ಜಾಗ ಕೊಡಲಿಕ್ಕೆ ಕಾರಣ ಏನು ಮೊದಲಾಗಿ, ಮತ್ತು ಬಟರ್ಫ್ಲೈಗಳಿಂದ ನಮಗೆ ಏನು ಲಾಭ ಸರ್?
1: ಬಟರ್ಫ್ಲೈಸ್ ತುಂಬ ಇಂಪಾರ್ಟೆಂಟ್ ನೇಚರಲ್ಲಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಅವುಗಳು ಬಯೋ ಇಂಡಿಕೇಟರ್ಸ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಅಂದರೆ ಪ್ರತಿ ಬಟರ್ಫ್ಲೈಗೂ ಅದರದ್ದೇ ಆದಂಥ ಹೋಸ್ಟ್ ಪ್ಲಾಂಟ್ ಇದೆ ಫೀಡ್ ಮಾಡಲಿಕ್ಕೆ. ಬಟರ್ಫ್ಲೈಯ ಲೈಫ್ ಸೈಕಲಲ್ಲಿ ಒಟ್ಟಿಗೆ 4 ಹಂತ ಇರುವಂಥದ್ದು, ಎಗ್, ಕ್ಯಾಟರ್ಪಿಲರ್, ಪ್ಯೂಪಾ ಮತ್ತು ಅಡಲ್ಟ್. ಸೊ ಈ ಕ್ಯಾಟರ್ಪಿಲರ್ಗಳು ಅವುಗಳು ಸ್ಪೆಸಿಫಿಕ್ ಆಗಿ ಅದೇ ಪ್ಲಾಂಟ್ ಮೇಲೆ ಫೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವುಗಳು ಬಯೋ ಇಂಡಿಕೇಟರ್ಸ್. ಒಂದು ಬಟರ್ಫ್ಲೈ ಇದ್ದರೆ ಒಂದು ಫಾರೆಸ್ಟಲ್ಲಿ ಅದಕ್ಕೆ ರಿಲೇಟೆಡ್ ಪ್ಲಾಂಟ್ಸ್ ಉಂಟಂತ ಅರ್ಥ ಸಾಮಾನ್ಯವಾಗಿ. ಸೊ ಹೀಗೆ ಫಾರ್ ಎಕ್ಸಾಂಪಲ್ ನಾನೊಂದು ಮಲಬಾರ್ ಬ್ಯಾನೆಟ್ ಪಿಕಾಕ್ ಅಂತ ಬಟರ್ಫ್ಲೈಯನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅದಕ್ಕೆ ಸಂಬಂಧಪಟ್ಟ ಮರ ಗಾಮಟೆ ಮರ, ಕಾವಂಟೆ, ಪೆಟ್ನೋಲಿ ಅಂತ ಹೇಳ್ತಾರೆ ಕೂಡ ತುಳುವಲ್ಲಿ. ಸೊ ಇದು ಈ ಮಲಬಾರ್ ಬ್ಯಾನೆಟ್ ಪಿಕಾಕ್ ಇದರಲ್ಲಿ ಮಾತ್ರ ಬ್ರೀಡ್ ಮಾಡ್ತದೆ, ಇದು ಒಂದೇ ಮರದಲ್ಲಿ ಬ್ರೀಡ್ ಮಾಡುವಂಥ. ಸೊ ನೀವು ಮಲಬಾರ್ ಬ್ಯಾನೆಟ್ ಪಿಕಾಕ್ ಅನ್ನು ನೋಡಿದರೆ ಅಲ್ಲಿ ಕಾವಂಟೆಯ ಮರ ಉಂಟ ಅಂತ ಅರ್ಥ, ಗಾಮಟೆ ಮರ ಉಂಟ ಅಂತ ಅರ್ಥ. ಸೊ ಅದಕ್ಕೋಸ್ಕರ ದೇ ಆರ್ ಬಯೋ ಇಂಡಿಕೇಟರ್ಸ್. ಸೆಕೆಂಡ್ ಏನಂದರೆ ಅವುಗಳು ಬೇರೆ ಜೀವಿಗಳಿಗೆ ಆಹಾರ ಆಗುವಂಥದ್ದು. ಹಕ್ಕಿಗಳು, ಲಿಜರ್ಡ್ಸ್, ಫ್ರಾಗ್ ಸ್ಪ್ರೇಯಿಂಗ್ ಮ್ಯಾಂಟಿಸ್, ಹೀಗೆ ಬೇರೆ ಬೇರೆ ಜೀವಿಗಳು ಬಟರ್ಫ್ಲೈಸ್ ಮೇಲೆ ಫೀಡ್ ಮಾಡಿ ಬದುಕುವಂಥದ್ದು. ಸೊ ದೇ ಫಾರ್ಮ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಟ್ವೇರ್. ಇದು ಸೆಕೆಂಡ್ ಇಂಪಾರ್ಟೆನ್ಸ್. ಥರ್ಡ್ ಏನಂದರೆ ಬಟರ್ಫ್ಲೈಸ್ಗಳು ಪರಾಗಸ್ಪರ್ಶ ಕೂಡ ಮಾಡ್ತವೆ. ಅಫ್ಕೋರ್ಸ್ ಬೀಸ್ಗಳು, ಮೇಜರ್ ಪಾಲಿನೇಟರ್ಸ್, ವ್ಯಾಸ್ಪ್ಗಳು ಆಗಿರಲಿ, ಪತಂಗಗಳು, ಮಾತ್ಸ್ ಆಗಿರಲಿ, ಬಟರ್ಫ್ಲೈಸ್ ಕೂಡ ಒಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಮಾಡ್ತವೆ. ಸೊ ಇದು ಮೋರ್ ಇಂಪಾರ್ಟೆನ್ಸ್ ನೇಚರಲ್ಲಿ ಬಟರ್ಫ್ಲೈಸ್ ಇದ್ದು. ಮತ್ತು ಬಟರ್ಫ್ಲೈಸ್ ಯಾಕೆ ನಾಶ ಆಗ್ಬೋದಂದರೆ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಒಂದು ಮೇಜರ್ ಥ್ರೆಟ್ ಅಂತ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದು. ನಾವು ಎಷ್ಟು ಕಾಡನ್ನು ನಾಶ ಮಾಡ್ತೇವೋ, ಎಷ್ಟು ನೇಟಿವ್ ವೆಜಿಟೇಷನನ್ನು ನಾವು ತೆಗಿತೇವೋ, ಅಷ್ಟು ಅದು ಲೋಕಲ್ ಫೌನಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ತದೆ. ಬಟರ್ಫ್ಲೈಸ್ ಅಂತ ಬಟರ್ಫ್ಲೈಸ್ ಮಾತ್ರ ಅಲ್ಲದೆ ಟೋಟಲ್ ಫೌನಲ್ ಪಾಪ್ಯುಲೇಷನ್ಗೆ ಅದು ಎಫೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ಮೇಜರ್ ಥ್ರೆಟ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಸೆಕೆಂಡ್ ಏನಂದರೆ ನಾವು ಕೀಟನಾಶಕಗಳನ್ನು ಯೂಸ್ ಮಾಡುವಂಥದ್ದು, ಇನ್ಸೆಕ್ಟಿಸೈಡ್ಸ್ ಆಗಿರಲಿ, ಹರ್ಬಿಸೈಡ್ಸ್ಗಳನ್ನಾಗಿರಲಿ, ಇದು ಕೂಡ ನಾನ್ ಟಾರ್ಗೆಟೆಡ್ ಸ್ಪೀಸೀಸನ್ನು ಎಫೆಕ್ಟ್ ಮಾಡಿ ನಮ್ಮ ಒಂದು ಇಕೋಸಿಸ್ಟಮಲ್ಲಿ ಬೇಕಾದಂಥ ಜೀವಿಗಳಿಗೆ ಕೂಡ ಎಫೆಕ್ಟ್ ಆಗ್ಬೋದು. ಇದು ಸೆಕೆಂಡ್ ಥ್ರೆಟ್. ಕಾಡ್ಗಿಚ್ಚಿಂದ ಕೂಡ ಈ ಸಲ ನೋಡಿ ತುಂಬ ಕಾಡ್ಗಿಚ್ಚಿನ ನ್ಯೂಸ್ಗಳನ್ನೆಲ್ಲ ಕೇಳಿದೆ ನಾನು. ಸೊ ಇದರಿಂದ ಕೂಡ ಒಂದು ಏರಿಯಾದಲ್ಲಿ, ಆ ಒಂದು ಏರಿಯಾದಲ್ಲಿ ಏನು ಡಾರ್ಮೆಂಟ್ ಸ್ಟೇಜಲ್ಲಿ ಇರ್ಬೋದಾ, ಎಗ್ ಇಲ್ಲದ್ರೆ, ಪ್ಯೂಪ ಇಲ್ಲದ್ರೆ, ಕ್ಯಾಟರ್ಪಿಲರ್, ಅದೆಲ್ಲ ವೈಪ್ ಔಟ್ ಆಗುವ ಸಾಧ್ಯತೆ, ಇನ್ಕ್ಲೂಡಿಂಗ್ ದ ಬಟರ್ಫ್ಲೈಸ್. ಸೊ ಇದೆಲ್ಲ ಥ್ರೆಟ್ಸ್ ಬಟರ್ಫ್ಲೈಸ್ಗೆ.
2: ಸೊ ನೀವು ಬಿ ಎಸ್ ಸಿ ಗ್ರ್ಯಾಜುಯೇಟ್, ಅದು ಕೂಡ ಪ್ರಕೃತಿ ಕಡೆ ನಿಮ್ಮ ಒಂದು ಆಸಕ್ತಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ. ಆರಂಭದಲ್ಲಿ ನೀವೊಂದು ಈ ಯೋಜನೆಗೆ ಕೈಯಾಗುವಾಗ ನಿಮಗೆ ಕೆಲವರು ಮೂದಲಿಸ್ಲಿಲ್ವಾ ಅಥವಾ ಹೇಳಿಲ್ವಾ ನಿಮ್ಗೆ ಯಾಕೆ ಮಾರಿ ಇಷ್ಟೊಂದು ಕಲಿತು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದು ಅಥವಾ ದೊಡ್ಡ ಬ್ಯಾಂಕಿಂಗ್ ಅಥವಾ ಬೇರೆ ಬೇರೆ ಸೆಕ್ಟರಿಗೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇರೆ ಕಡೆ ಹೋಗಿ ಕೈ ತುಂಬ ಹಣ ಗಳಿಸ್ಬೋದು, ಯಾಕೆ ಚಿಟ್ಟೆಗಳ ಹಿಂದೆ ಬೀಳ್ತೀರಾ ಅಂತ ಏನು ಮಾತು ಬಂದಿಲ್ವಾ ಆಗಿನ ಪರಿಸ್ಥಿತಿ ಮತ್ತು ಈಗ 10 ವರ್ಷ ಜಾಸ್ತಿ ಆಯಿತು ನೀವು ಈ ಒಂದು ಪ್ರಕೃತಿಯಲ್ಲಿ ಇದ್ದು ಜೊತೆಗೆ ಚಿಟ್ಟೆಗಳ ಜೊತೆಗಿದ್ದು ಈಗ ಜನರು ನಿಮ್ಮನ್ನು ನೋಡುವ ಒಂದು ರೀತಿಯಾಗಿದೆ ಸರ್?
1: ಅದೇ ನಾನು ಈಗ ನಾನು ಆ್ಯಕ್ಚುಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಮತ್ತು ಎಮ್ ಬಿ ಎ ಟೂರಿಸಮ್ ಮಾಡಿದ್ದೇನೆ. ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ. ಸೊ ಈಗ ಒಂದು ರಿಸೈನ್ ಮಾಡಿ ಒಂದು 7 ಇಯರ್ಸ್ ಆಯಿತು. ಅಫ್ಕೋರ್ಸ್ ನೀವು ಫಸ್ಟಿಗೆ ಅದು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳ್ತಾರೆ, ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಅಲ್ಲ. ಸೊ ಮತ್ತೆ ಅವರಿಗೆ ಅವರಿಗೆ ಅದರ ಇಂಪಾರ್ಟೆನ್ಸ್ ತಿಳಿದ ಮೇಲೆ ಅವರು ಮತ್ತೆ ಸುಮ್ಮನೆ ಇರಬಹುದು. ಯಾಕೆಂದರೆ ಇದೊಂದು ಒಂದು ಹೊಸ ಸಬ್ಜೆಕ್ಟ್ ಆಗಿರುವ ಕಾರಣ ಹೆಚ್ಚಿನವರಿಗೆ ಅದೊಂದು ಏನೋ ಚಿಕ್ಕ ವಿಷಯ ಕೂಡ ಅನಿಸ್ಬೋದು ಒಮ್ಮೆಮ್ಮೆ. ಬಟ್ ಬಟರ್ಫ್ಲೈಸ್ ಬಗ್ಗೆ ನಾವು ಬೇಸಿಕ್ ಆಗಿ ಎಸ್ಪೆಷಲಿ ಮಕ್ಕಳಿಗೆ ಹೇಳುವಂಥದ್ದು ಬಹಳ ಇದೆ. ಯಾಕೆಂದರೆ ಕಾಡು ಸಂರಕ್ಷಣೆ ಆದರೆ, ಮರಗಳ ಸಂರಕ್ಷಣೆ ಆದರೆ, ನಮ್ಮ ನೇಟಿವ್ ವೆಜಿಟೇಷನ್ ಸಂರಕ್ಷಣೆ ಆದರೆ ಮಾತ್ರ ನಾವು ಬಟರ್ಫ್ಲೈ ಪಾಪ್ಯುಲೇಷನನ್ನು ನೋಡಲಿಕ್ಕೆ ಸಾಧ್ಯ. ಸೊ ಇದು ತುಂಬ ಅಗತ್ಯ ಇರ್ತದೆ ಸಂರಕ್ಷಣೆ ಮಾಡುವಂಥದ್ದು.
2: ಸರ್, ಚಿಟ್ಟೆಯ ಜೀವಿತಾವಧಿಯ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಎಲ್ಲ ಚಿಟ್ಟೆಗಳು ಒಂದೇ ರೀತಿಯ ಲೈಫ್ ಸ್ಪ್ಯಾನ್ ಇದೆಯಾ, ವರ್ಷಗಟ್ಟಲೆ ಬದುಕಬಹುದಾ ಅಥವಾ ದಿನಗಟ್ಟಲೆ ಬದುಕಬಹುದು ಏನು ಹೇಳ್ತೀರಾ?
1: ನೋಡಿ, ಬೇರೆ ಬೇರೆ ಚಿಟ್ಟೆಗಳಿಗೆ ಬೇರೆ ಬೇರೆ ಲೈಫ್ ಸ್ಪ್ಯಾನ್ ಇದೆ. ಡಿಪೆಂಡ್ ಆನ್ ದ ವೆದರ್ ಕಂಡೀಷನ್ಸ್, ಈಗ ಮತ್ತೆ ಫುಡ್ ಅವೈಲೆಬಿಲಿಟಿ ಕೂಡ ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಸಾಮಾನ್ಯವಾಗಿ ಒಂದು ಸಾಧಾರಣ ಯಾರಿಗೂ ಇದನ್ನು ವೈಲ್ಡ್ ಗೆಸ್, ಯಾರಿಗೂ ನಿಮಗೆ ಇಷ್ಟೇ ಟೈಮ್ ಬದುಕ್ತದೆ ಈ ಬಟರ್ಫ್ಲೈ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೈಲ್ಡಲ್ಲಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಅದನ್ನು ಟ್ಯಾಗ್ ಮಾಡಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಎವರೇಜ್ ಲೈಫ್ ಸ್ಪ್ಯಾನ್ ತೆಗೆಯುವಂಥದ್ದು ಮಾಡ್ಬೋದು. ಬಟ್ ನನ್ನ ಲೆಕ್ಕದಲ್ಲಿ, ನಾನು ಒಬ್ಸರ್ವ್ ಮಾಡಿದ ಲೆಕ್ಕದಲ್ಲಿ, ಸಾಧಾರಣವಾಗಿ ಒಂದು ಸದನ್ ಬರ್ಡಿಂಗ್ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಸಾಧಾರಣ 1 ರಿಂದ 2 ತಿಂಗಳು ಬದುಕ್ಬೋದು. ಮತ್ತು ಕೆಲವೊಂದು ಚಿಟ್ಟೆಗಳು ಒಂದು ವಾರದಿಂದ 2 ವಾರ ಬದುಕ್ಬೋದು ಉಂಟು. ಅದು ನಾವು ಇಷ್ಟೇ ಒಂದು ಟೈಮ್ ಬದುಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಬೇರೆ ಬೇರೆ ಕಂಡೀಷನ್ಸ್ ನಮ್ಮ ಮೇಲೆ ಅದು ಹೋಗ್ತದೆ.
2: ಚಿಟ್ಟೆಗಳು ಮಾಂಸಾಹಾರಿಯ ಸಸ್ಯಾಹಾರಿಯ ಅಥವಾ ಕೆಲವೊಂದು ಚಿಟ್ಟೆಗಳನ್ನು ಬೇರೆ ಪ್ರಾಣಿ ಪಕ್ಷಿಗಳು ತಿಂದರೆ ಅದನ್ನು ವಿಷಕಾರಿ ಆಗ್ಬೋದಾ, ಏನು ಹೇಳ್ತೀರಾ ಸರ್?
1: ನೋಡಿ, ಬಟರ್ಫ್ಲೈಗಳು ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೇವೆ ಅಂದರೆ ಅವುಗಳು ಹೂವಿನ ಮೇಲೆ ಮಕರಂದ ಹೀರ್ಲಿಕ್ಕೆ ಬರ್ತದೆ ಅಂತ. ಬಟ್ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ ಸ್ಟಫಿನ ಮೇಲೆ ಬರ್ತದೆ. ಹಕ್ಕಿಯ ಮಲದ ಮೇಲೆ ಬರ್ಬೋದು, ಒಂದು ಕೊಳೆತ ಒಂದು ಸತ್ತ ಜೀವಿಯ ಮೇಲೆ ಚಿಟ್ಟೆಗಳು ಬರ್ಬೋದು, ಮನುಷ್ಯನ ಬೆವರಿಗೂ ಚಿಟ್ಟೆಗಳು ಅಟ್ರಾಕ್ಟ್ ಆಗುವುದುಂಟು, ಮಣ್ಣಿನಿಂದ ಖನಿಜಾಂಶಗಳನ್ನು ಹೀರ್ಲಿಕ್ಕೆ ಅಲ್ಲಿ ಕೂಡ ಚಿಟ್ಟೆಗಳು ಬರ್ಬೋದು. ಸೊ ಈ ಬಟರ್ಫ್ಲೈಸ್ಗಳು ಬೇರೆ ಬೇರೆ ಪ್ಲಾಂಟ್ ಸ್ಯಾಪ್ ಟ್ರೀ ಸ್ಯಾಪ್ಸಿನ ಮೇಲೆ ಕೂಡ ಬರ್ಬೋದು, ಹಣ್ಣಿನ ಮೇಲೆ ಹಣ್ಣಿನ ರಸವನ್ನು ಹೀರ್ಲಿಕ್ಕೆ ಬರ್ಬೋದು. ಈಗ ಬೇರೆ ಬೇರೆ ಬಟರ್ಫ್ಲೈಗಳು ಬೇರೆ ಬೇರೆ ಫುಡ್ಡಿನ ಮೇಲೆ ಡಿಪೆಂಡೆಂಟ್ ಆಗಿವೆ. ಮತ್ತು ಕೆಲವೊಂದು ಚಿಟ್ಟೆಗಳು ಹೌದು ಪಾಯ್ಸನಸ್ ಆಗಿರ್ತವೆ. ಸಾಮಾನ್ಯವಾಗಿ ಅವುಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ತವೆ. ಯಾಕೆಂದರೆ ಆ ಒಂದು ಕ್ಯಾಟರ್ಪಿಲರ್ ಸ್ಟೇಜಲ್ಲಿ ಆ ಒಂದು ಬಟರ್ಫ್ಲೈಯ ಕ್ಯಾಟರ್ಪಿಲರ್ ಟಾಕ್ಸಿಕ್ ಪ್ಲಾಂಟ್ಸಿನ ಮೇಲೆ ಫೀಡ್, ವಿಷಕಾರಿ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡುವ ಕಾರಣ ಆ ಕ್ಯಾಟರ್ಪಿಲರ್ ಇಲ್ಲದ್ರೆ ಬಟರ್ಫ್ಲೈ ಕೂಡ ಪಾಯ್ಸನಸ್ ಆಗುವಂಥದ್ದು. ಸಾಮಾನ್ಯವಾಗಿ ಇಂಥ ಚಿಟ್ಟೆಗಳನ್ನು ಹಕ್ಕಿಗಳು ಅವಾಯ್ಡ್ ಮಾಡ್ಬೋದು.
2: ಸರ್, ಈಗ ನಮ್ಮ ಮನೆಗಳಲ್ಲಿ ನಾವು ಬಟರ್ಫ್ಲೈಸ್ಗಳನ್ನು ಸಾಕಬಹುದಾ ಅಥವಾ ಅದಕ್ಕೆ ಏನಾದರೂ ಇಂಥದೇ ಆದ ಒಂದು ರೀತಿ ನಿಯಮಗಳಿವೆಯಾ?
1: ಮನೆಯಲ್ಲಿ ನಾನು ಮೊದಲು ಹೇಳಿದ ಹಾಗೆ ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲಿ ಅವಳ ಪ್ರೊಟೆಕ್ಷನ್ ಇರುವ ಕಾರಣ, ಸೊ ನಾವು ಮನೆಯಲ್ಲಿ ಬಟರ್ಫ್ಲೈಸ್ಗಳನ್ನು ಸಾಕುವಂಗಿಲ್ಲ, ಯಾರು ಕೂಡ ಬಟರ್ಫ್ಲೈಸನ್ನು ಸಾಕುವಂಗಿಲ್ಲ. ಅಫ್ಕೋರ್ಸ್ ಸ್ಟಡಿ ಪರ್ಪಸ್ಗೆ ಯಾವುದು ಶೆಡ್ಯೂಲ್ ಇಲ್ಲ ನೋಡಿ, ಅದರ ಲೈಫ್ ಸೈಕಲ್ ಸ್ಟಡಿ ಪರ್ಪಸ್ಗೆ ಕೆಲವರು ಅರ್ಲಿ ಸ್ಟೇಜ್ ಸ್ಟಡಿ ಮಾಡ್ಬೋದು. ಅವುಗಳನ್ನು ಬಾಕ್ಸಲ್ಲಿ ಹಾಕಿ ಮತ್ತು ಅವುಗಳ ಲೈಫ್ ಸೈಕಲ್ ಅಬ್ಸರ್ವ್ ಮಾಡುವಂಥದ್ದು. ಬಟ್ ನಾವು ಒಂದು ನಾರ್ಮಲಾಗಿ ನಾವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ಸೊ ಮನೆಯಲ್ಲಿ ಯಾರು ಬಟರ್ಫ್ಲೈಸ್ ಹಾಕುವಂಗಿಲ್ಲ. ಬಟ್ ನೀವು ಬಟರ್ಫ್ಲೈಸ್ಗೆ ರಿಲೇಟೆಡ್ ಪ್ಲಾಂಟ್ಸನ್ನು ಮನೆಯಲ್ಲಿ ಹಾಕ್ಬೋದು. ನ್ಯಾಚುರಲಾಗಿ ಬಟರ್ಫ್ಲೈಸ್ ಬ್ರೀಡ್ ಮಾಡ್ತೇವೆ. ಈಗ ಸಾಧಾರಣ ಎಲ್ಲರೂ ಮನೆಯಲ್ಲಿ ಮೊದಲು ಕರಿ ಲೀಫ್ ಪ್ಲಾಂಟ್ ಮಾಡ್ತಾಯಿದ್ರು, ಮತ್ತು ಲಿಂಬೆಹಣ್ಣಿನ ಗಿಡ ಕೂಡ ಹೆಚ್ಚಿನವರು ಪ್ಲಾಂಟ್ ಮಾಡ್ತಿದ್ರು. ಸೊ ಇದರಲ್ಲಿ 2 ಪ್ರಭೇದದ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ ನ್ಯಾಚುರಲಾಗಿ. ಮತ್ತು ಸಂಪಿಗೆ ಮರದಲ್ಲಿ ಕೂಡ ಹಾಗೆ, ಅದರಲ್ಲಿ ಕಾಮನ್ ಜೆ ಮತ್ತು ಟೈಲ್ ಜೆ ಅನ್ನುವ ಚಿಟ್ಟೆಗಳು ಬ್ರೀಡ್ ಮಾಡ್ತದೆ. ಹಾಗೆ ಫಾಲ್ಸ್ ಅಶೋಕ ಏನು ಹೇಳ್ತೇವೆ, ಪಾಲಿಯಲ್ತಿಯ ಲಾಂಜಿಫೋಲಿಯ, ಅದರಲ್ಲಿ ಕೂಡ ಸಾಧಾರಣ 3 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ, 3-4 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತೇವೆ. ಸೊ ನ್ಯಾಚುರಲಾಗಿ ನಾವು ಏನು ನೆಡ್ತೇವೆ ಪ್ಲಾಂಟ್ಸನ್ನು ಅದರಿಂದ ಬಟರ್ಫ್ಲೈಸ್ ಬರುವಂಗೆ ಮಾಡ್ಬೋದು. ಬಟ್ ಅದನ್ನು ಕೂಡಿ ಹಾಕ್ಲಿಕ್ಕೆ ಇಲ್ಲ ಬಟರ್ಫ್ಲೈಸನ್ನು.
2: ಓಕೆ,
0: ಸೊ ನೀವು ಬೆಳವಾಯಲ್ಲಿ ಒಂದು 7.35 ಎಕರೆ ಜಾಗದಲ್ಲಿ ಬಟರ್ಫ್ಲೈಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಿದ್ದೀರಾ ಸರ್, ಅಥವಾ ಬೇರೆ ಬೇರೆ ಸಸ್ಯ ಪ್ರಭೇದಗಳು ಇಲ್ಲಿ ಇವೆ, ಅಥವಾ ಬೇರೆ ಬೇರೆ ಏನು ಪ್ರಾಣಿ ಸಂಕುಲಕ್ಕೂ ಕೂಡ ಇಲ್ಲಿ ಅವಕಾಶ ಇದೆಯಾ, ಅಂದ್ರೆ ಈ ಯಾವ ರೀತಿ ಇದಕ್ಕೆ ನೀವು ಪ್ರಕೃತಿದಾಯಕವಾಗಿ ಮಾಡಿದ್ದೀರಾ?
1: ನೋಡಿ, ಬಟರ್ಫ್ಲೈ ಸಂರಕ್ಷಣೆ ಅಂದ್ರೆ ಬಟರ್ಫ್ಲೈಸ್ ಒಂದು ರೀಸನ್ ಅಷ್ಟೇ, ಟೋಟಲ್ ಆಗಿ ಪ್ರಕೃತಿ ಸಂರಕ್ಷಣೆ. ಯಾಕಂದ್ರೆ ಬಟರ್ಫ್ಲೈ ಸಸ್ಟೈನ್ ಆಗಬೇಕಾದ್ರೆ ಅವುಗಳಿಗೆ ಸಂಬಂಧಪಟ್ಟ ಮರಗಿಡಗಳು ಬೇಕು, ಅವುಗಳೆಲ್ಲ ನ್ಯಾಚುರಲ್ ಆಗಿ ಏನು ಬೆಳೆದಿರ್ತದೆ ಅದೇ ಇರುವಂಥದ್ದು. ಸೊ ಅದನ್ನು ನೀವು ಸಂರಕ್ಷಣೆ ಮಾಡಿದಾಗ, ನ್ಯಾಚುರಲ್ ಫಾರೆಸ್ಟನ್ನು ಸಂರಕ್ಷಣೆ ಮಾಡಿದಾಗ, ಬಟರ್ಫ್ಲೈಸ್ ಅಲ್ಲದೆ ಬೇರೆ ಬೇರೆ ಜೀವಿಗಳು ಅದರಲ್ಲಿ ಇರ್ತವೆ ಸಾಮಾನ್ಯವಾಗಿ. ಸೊ ಅದು ಎಲ್ಲದನ್ನು ಸಂರಕ್ಷಣೆ ಮಾಡಿದ ಹಾಗೆ. ಸೊ ಬಟರ್ಫ್ಲೈಸ್ ನಮಗೆ ರೀಸನ್, ಬಟ್ ನಾವು ಟೋಟಲ್ ಆಗಿ ನೇಚರನ್ನು ಕನ್ಸರ್ವ್ ಮಾಡುವಂಥದ್ದು. ಸೊ ನೇಚರನ್ನು ಕನ್ಸರ್ವ್ ಮಾಡುವುದಕ್ಕಿಂತಲೂ ಇಲ್ಲಿ ಹೆಚ್ಚಿನ ಏನು ಆದ್ಯತೆ ಏನಿದೆ ಉಂಟು ನೋಡಿ, ಅದು ಜನರಿಗೆ ಎಜುಕೇಟ್ ಮಾಡುವಂಥದ್ದು. ಹಾಗೆ ಜಸ್ಟ್ 7 ಎಕರೆ ಪ್ರದೇಶದಲ್ಲಿ ನೀವು ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನರನ್ನು ಎಜುಕೇಟ್ ಮಾಡಿದಾಗ, ಎಲ್ಲರೂ ಅದರ ಬಗ್ಗೆ ಒಂದು ತಿಳ್ಕೊಂಡಾಗ, ಅವರು ಅವರವರ ಲ್ಯಾಂಡಲ್ಲಿ ಏನು ಸೆಕೆಂಡ್ರಿ ಫಾರೆಸ್ಟ್ಗಳು ಏನಿರ್ತವೆ ಅದನ್ನೆಲ್ಲ ಸಂರಕ್ಷಣೆ ಮಾಡಿದಾಗ ಮಾತ್ರ ಚಿಟ್ಟೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಬರೀ ಒಂದು 7 ಎಕರೆ ಜಾಗದಲ್ಲಿ ನಾನು ಪ್ಲಾಂಟ್ ನೆಟ್ಟಿದ್ದೇನೆ ಸಂರಕ್ಷಣೆ ಮಾಡುತ್ತೇನೆ ಅಂದರೆ ಆಗುವುದಿಲ್ಲ. ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆದಾಗ, ಏನು ಸ್ವಲ್ಪ ಲ್ಯಾಂಡ್ ಏನು ಉಳಿದಿದೆ ನೋಡಿ ಸೆಕೆಂಡ್ರಿ ಫಾರೆಸ್ಟ್, ಅದನ್ನು ಸಂರಕ್ಷಣೆ ಮಾಡೋದು ತುಂಬ ಅಗತ್ಯ ಆಗ್ತದೆ. ಯಾಕೆಂದರೆ ಇದು ದೊಡ್ಡ ಒಂದು ಬ್ರೀಡಿಂಗ್ ಗ್ರೌಂಡ್ ವೆಸ್ಟರ್ನ್ ಘಾಟ್ಸ್ ಬಟರ್ಫ್ಲೈಸ್ಗೆ. ಇದು ಕೋಸ್ಟಲ್ ಸ್ಟ್ರಿಪ್ಪಿನ ಮತ್ತು ಫುಟ್ಹಿಲ್ಸ್ನ ಮಧ್ಯೆ ಇರುವಂಥ ಏನು ಸೆಕೆಂಡ್ರಿ ಫಾರೆಸ್ಟ್ ಇದೆ ಅಲ್ಲ, ಅದು ಒಂದು ಒಳ್ಳೆ ಬ್ರೀಡಿಂಗ್ ಗ್ರೌಂಡ್ಸ್ ಬಟರ್ಫ್ಲೈಸ್ಗೆ.
0: ಓಕೆ, ಸರ್ಕಾರದಿಂದ ಇದರ ಬಗ್ಗೆ ನಿಮಗೆ ಏನಾದರೂ ಮನ್ನಣೆ ಸಿಕ್ಕಿದೆಯಾ, ಅಥವಾ ಏನಾದರೂ ಪ್ರೋತ್ಸಾಹ ಏನಾದರೂ ಇದೆಯಾ
1: ಸರ್ಕಾರದಿಂದ? ಅದೇ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮೋರಲ್ ಸಪೋರ್ಟ್ ಇದೆ, ಮತ್ತು ಕೆಲವು ಕಡೆಯಲ್ಲಿ ರೆಕಗ್ನಿಷನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಮತ್ತು ಬೇರೆ ಬೇರೆ ಕೆಲವು ಸಂಸ್ಥೆಗಳು ರೆಕಗ್ನಿಷನ್ ಮಾಡಿದ್ದಾರೆ.
0: ಓಕೆ, ಸೊ ಇಲ್ಲಿ ಬಂದಂಥ ಅತಿಥಿಗಳಲ್ಲಿ ಬಟರ್ಫ್ಲೈಗೆ ವಿಸಿಟ್ ಮಾಡಿದಂದ್ರೆ ಯಾರಾದರೂ ಇಂಪಾರ್ಟೆಂಟ್ ಅತಿಥಿಗಳು ಬಂದಿದ್ದಾರಾ? ಒಂದು ಸ್ಪೆಷಲಿ ನೀವೀಗ ಗೂಗಲಲ್ಲಿ ಕಾಣಸಿಗ್ತದೆ ಈ ಒಂದು ಪಾರ್ಕ್ನ ಬಗ್ಗೆ, ಬಟರ್ಫ್ಲೈ ಬಗ್ಗೆ, ಬಟರ್ಫ್ಲೈ ಪಾರ್ಕ್ನ ಬಗ್ಗೆ. ಸೊ ಕರ್ನಾಟಕದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಬಟರ್ಫ್ಲೈ ಪಾರ್ಕ್ಗಳಿವೆ, ಅದರಲ್ಲಿ ನಿಮ್ಮದು ಕೂಡ ಒಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಸೊ ಹೇಳಿ ಸರ್, ಯಾರಾದಂಥ ವಿ ಐ ಪಿಸ್ಗಳು ಏನಾದರೂ ವಿಸಿಟ್ ಮಾಡಿದ್ದಾರಾ?
1: ಅದೇ, ತುಂಬ ಜನ ಇಂಟ್ರೆಸ್ಟ್ ಇದ್ದವರು ವಿಸಿಟ್ ಮಾಡಿದ್ದಾರೆ. ವಿ ಐ ಪಿ ಅಂತ ನನಗೀಗ ಅದು ಯಾರನ್ನು ಹೇಳೋದಂತ ಗೊತ್ತಾಗೋದಿಲ್ಲ, ಬಟ್ ತುಂಬ ಜನ ವಿಸಿಟ್ ಮಾಡಿದ್ದಾರೆ. ಸಂಜಯ್ ಮೋಹನ್ ಸರ್ ಅಂತ, ಅವರು ಈಗ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಆಗಿದ್ದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು. ಸೊ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಬಟರ್ಫ್ಲೈ ಪಾರ್ಕಿಗೆ. ಮತ್ತು ಎಲ್ಲ ತುಂಬ ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಮತ್ತು ಭಾರತದ ಚಿಟ್ಟೆ ಮನುಷ್ಯ ಅಂತ ಒಂದು ಖ್ಯಾತಿ ಪಡೆದಿರುವಂಥ ಐಸ್ಯಾಕ್ ಕೆಮಿಕರ್ ಅವರು ಪ್ರತಿ ವರ್ಷನೂ ವಿಸಿಟ್ ಮಾಡ್ತಾರೆ. ಅವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗುವಾಗ ಒಂದು ನಾವೊಂದು ನಾನು ಹೇಳಿದೆ ಅಲ್ಲ ಬಟರ್ಫ್ಲೈ ಬೆಳೆಯುವ ಬಟರ್ಫ್ಲೈ ಮೀಟ್ ಅಪ್ ಪ್ರೋಗ್ರಾಮ್ ಆಗ್ತಂತ ಒಂದು ಬ್ಯಾಚಲ್ಲಿ ಅವರು ಕೂಡ ಬರ್ತಾರೆ ಸಾಮಾನ್ಯವಾಗಿ. ಸೊ ಹಾಗೆ ಬೇರೆ ಬೇರೆ ಒಂದು ಇಂಟ್ರೆಸ್ಟ್ ಇರುವವರು ಈ ಒಂದು ಫೀಲ್ಡಿನಲ್ಲಿ ಬರ್ತಾರೆ ಕಲೀಲಿಕ್ಕೋಸ್ಕರ.
0: ಓಕೆ, ಸೊ ಚಿಟ್ಟೆಗಳ ಒಂದು ಪ್ರದರ್ಶನ ಮಾಡ್ತಾರೆ ಕೆಲವು ಸಲ ನಾವು ನೋಡಿರ್ಬೋದು, ಅಂದರೆ ಮೃತಪಟ್ಟ ಚಿಟ್ಟೆಯ ಒಂದು ಅವಶೇಷ ಸಿಕ್ಕಿ ನಿಮ್ಮ ಒಂದು ಈ ಜಾಗದ ವ್ಯಾಪ್ತಿಯಲ್ಲಿ ಅಂಥದ್ದೊಂದು ಮೃತಪಟ್ಟ ಚಿಟ್ಟೆಗಳು ಸಿಗ್ತಾವ? ಸೊ ಅದನ್ನು ಈಗ ಸಂರಕ್ಷಿಸಿದ್ದೀರಾ ನೀವು ಜನರಿಗೆ ತಿಳಿಯಲಿಕ್ಕೆ? ಈಗ ನೀವು ಕೆಲವೊಂದು ಪ್ರಭೇದಗಳ ಚಿಟ್ಟೆಗಳನ್ನು ಹೇಳಿದ್ರೆ ನಿಮಗೆ ಮಾತ್ರ ಗೊತ್ತಿದೆ, ಹಾಗೆ ಅದರ ಬಗ್ಗೆ ನೀವು ಸ್ಟಡಿ ಮಾಡಿದವರು, ಉಳಿದವರಿಗೆ ಅದರ ಬಗ್ಗೆ ಒಂದು ಗೊತ್ತು ಮಾಡಿಸಬೇಕಾದ್ರೆ ಅಥವಾ ಅದರ ಬಗ್ಗೆ ಅದರ ಪರಿಚಯ ಮಾಡಬೇಕಾದ್ರೆ ಏನು ಮಾಡ್ತೀರಾ?
1: ಅದೇ ಲೈವಲ್ಲಿ ನಾವು ನೋಡ್ತೇವೆ ಹೇಗೂ ನಡ್ಕೊಂಡು ಹೋಗುವಾಗ ಫೀಲ್ಡಲ್ಲಿ ಬಟರ್ಫ್ಲೈಸ್ಗಳನ್ನು, ಮತ್ತು ವಿಡಿಯೋ ಪ್ರೆಸೆಂಟೇಷನ್ ಮುಖಾಂತರ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರ್ತದೆ. ಬಟ್ ಸತ್ತು

0: ಪಾಕ ಜೊತೆಗೆ.
1: ನೋಡಿ, ನಾವು ಬಟರ್ಫ್ಲೈಸ್ ಅನ್ನು ಸಬ್ಜೆಕ್ಟ್ ಆಗಿ ತಗೊಂಡು ನೇಚರ್ನ ಪಾಠ ಮಾಡ್ತಾ ಇದ್ದೇವೆ. ಸೊ ಇದರ ಮುಖಾಂತರ ಅವರಿಗೆ ಗಿಡಗಳ, ಮರಗಳ, ಬಳ್ಳಿಗಳ ಒಂದು ಪರಿಚಯ ಮಾಡ್ತಾ ಇದ್ದೇವೆ. ಯಾಕೆಂದರೆ ನ್ಯಾಚುರಲ್ ಆಗಿ ಏನು ಬೆಳೀತವೆ ನೋಡಿ, ಅದರಲ್ಲಿಯೇ ಲೋಕಲ್ ಬಟರ್ಫ್ಲೈ ಪಾಪ್ಯುಲೇಷನ್ ಬ್ರೀಡ್ ಮಾಡುವಂಥದ್ದು. ಸೊ ನಮ್ಮ ಈ ಮುಖ್ಯ ಉದ್ದೇಶ ಏನಂದರೆ ಅವರಿಗೆ ಈ ಒಂದು ಮರಗಿಡಗಳ ಒಂದು ಇಂಪಾರ್ಟೆನ್ಸ್, ಇಲ್ಲಾದರೆ ಅವುಗಳ ಪರಿಚಯ ಆದಾಗ ಅವರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಹಾಗೆಯೇ ಅವರು ಇನ್ಸ್ಪೈರ್ ಆದಾಗ ಅವರ ಸುತ್ತಮುತ್ತಲಿನಲ್ಲಿ ಅವರು ಸ್ವಲ್ಪ ಫಾರೆಸ್ಟನ್ನು ತೆಗೆಯುವಾಗ ಆಲೋಚನೆ ಮಾಡ್ಬೋದು. ಅಫ್ಕೋರ್ಸ್ ಈ ಒಂದು ಪೂರ್ ವೆಸ್ಟರ್ನ್ ಘಾಟ್ಸಲ್ಲಿ ಸ್ಯಾಂಚುರೀಸ್ನ ಹೆಸರಲ್ಲಿ, ನ್ಯಾಷನಲ್ ಪಾರ್ಕ್ಸ್ನ ಹೆಸರಲ್ಲಿ ಪ್ರೊಟೆಕ್ಟೆಡ್ ಆಗಿವೆ ಫಾರೆಸ್ಟ್ಗಳು. ಬಟ್ ನೀವು ಈ ಸೆಕೆಂಡ್ರಿ ಫಾರೆಸ್ಟ್ ಹೆಚ್ಚಿನ ಪ್ರೈವೇಟ್ ಲ್ಯಾಂಡ್ಸಲ್ಲಿ ಇರುವ ಕಾರಣ ಇದು ತುಂಬ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ಸ್ ಕೂಡ ಬಟರ್ಫ್ಲೈಸ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜೀವಿಗಳಿಗೆ ಒಂದು ವಾಸಸ್ಥಳ ಆಗಿರೋ ಕಾರಣ ನಾವು ಅದರ ಬಗ್ಗೆ ಅರಿತಾಗ, ಅವರು ಸಂರಕ್ಷಣೆ ಮಾಡಿದಾಗ ಮಾತ್ರ ಕನ್ಸರ್ವೇಷನ್ ಸಾಧ್ಯ ಆಗ್ತದೆ. ಸೊ ಈ ಥರ ಒಂದು ಇನ್ಸ್ಪೈರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಇಲ್ಲಿ ಬಂದವರಿಗೆ.
0: ಎಲ್ಲರಿಗೂ ಫೇವರೇಟ್ ಇರುತ್ತೆ. ಸೊ ಚಿತ್ತೆ ನಿಮ್ಮ ಜೀವ, ಚಿತ್ತೆ ನಿಮ್ಮ ಸರ್ವಸ್ವ ಅಂತ ನೀವು ಹೇಳ್ತೀರಾ, ಅದರಲ್ಲೂ ಮನಸೋತಂತ ನಿಮ್ಮ ಫೇವರೇಟ್ ಚಿಟ್ಟೆ ಯಾವುದು?
1: ಮಲಬಾರ್ ಬ್ಯಾಂಡೆಡ್ ಪಿಕಾಕ್ ಎನ್ನುವ ಚಿಟ್ಟೆ. ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಬಟರ್ಫ್ಲೈ ಇದು. ಇದು ಕೇರಳದ ರಾಜ್ಯ ಚಿಟ್ಟೆ ಕೂಡ. ಈಗ ಇದು ನಮ್ಮ ಬಟರ್ಫ್ಲೈ ಪಾರ್ಕ್ ಇದ್ದು ಲೋಗೋ ಕೂಡ. ಸೊ ಇದು ನನ್ನ ಫೇವರೇಟ್ ಬಟರ್ಫ್ಲೈ.
0: ನೀವು ನಿಮ್ಮ ಚಿಟ್ಟೆ ಪಾರ್ಕ್ ಬಿಟ್ಟು ಬೇರೆ ಚಿಟ್ಟೆ ಪಾರ್ಕಿಗೆ ಭೇಟಿ ನೀಡಿ, ಅಲ್ಲಿನ ಮತ್ತು ಇಲ್ಲಿನ ನಡುವೆ ಏನಾದರೂ ಅಭಿವೃದ್ಧಿ ತರಲಿಕ್ಕೆ ಅಲ್ಲಿಂದ ನೀವು ಆಪ್ಟ್ ಮಾಡಲಿಕ್ಕೆ ನೋಡಿದ್ದೀರಾ?
1: ಸೊ ನಾವು ವಿಸಿಟ್ ಮಾಡಿದ್ದೇನೆ 2011ಗಿಂತ ಮುಂಚೆ ಕೂಡ ವಿಸಿಟ್ ಮಾಡಿದ್ದೇನೆ ಕೆಲವೊಂದು ಬಟರ್ಫ್ಲೈ ಪಾರ್ಕ್ಸನ್ನು. ಬಟ್ ನನಗೆ ಇಷ್ಟ ಆಗಿರುವಂಥದ್ದು ಜಾಸ್ತಿ ಓಯಲೆಕ್ಕರ್ವಾಡಿ ಬಟರ್ಫ್ಲೈ ಗಾರ್ಡನ್ ಠಾಣೆಯಲ್ಲಿ. ಮಲೇಷ್ಯಾದಲ್ಲಿ ವಿಸಿಟ್ ಮಾಡಿದ್ದೇನೆ ಕೆಲವು ಬಟರ್ಫ್ಲೈ ಪಾರ್ಕ್ ಕ್ವಾಲಾಲಂಪುರಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ಅಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೇನೆ. ಮತ್ತು ಠಾಣೆಯಲ್ಲಿ ರಾಜೇಂದ್ರ ಓಯಲೆಕರ್ ಅವರು ಸ್ಟಾರ್ಟ್ ಮಾಡಿರುವಂಥದ್ದು, ಅದು ನನಗೆ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಮಾಡಿತು. ಅದು ಓಪನ್ ಬಟರ್ಫ್ಲೈ ಪಾರ್ಕ್ ಆಗಿರೋದು, ನ್ಯಾಚುರಲ್ ಆಗಿ ಏನು ಅವರು ಸಂರಕ್ಷಣೆ ಮಾಡುವ, ಎಜುಕೇಟ್ ಮಾಡುವ ರೀತಿ, ಅದು ಕೂಡ ಸ್ವಲ್ಪ ಇನ್ಸ್ಪೈರ್ ಮಾಡಿದೆ.
0: ಓಕೆ, ಇದನ್ನು ನೀವೀಗ ಖಾಸಗಿಯಾಗಿ ನೋಡಿಕೊಳ್ತಾ ಇದ್ದೀರಾ, ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಕೊಡುಗೆ ಸಿಕ್ಕಿ ನಿಮ್ಮ ಪಾರ್ಕಿಗೆ ಅದನ್ನೊಂದು ಇನ್ನಷ್ಟು ಅಭಿವೃದ್ಧಿ ಪಡಿಸೋದಾದ್ರೆ, ಅಥವಾ ನಿಮ್ಮಂತಹ ಹಲವಾರು ಜನರೊಂದು ಏನು ಖಾಸಗಿಯಾಗಿ ಚಿಕ್ಕ ಪುಟ್ಟ ಬಟರ್ಫ್ಲೈ ಪಾರ್ಕ್ಸ್ಗಳನ್ನು ಅಂದರೆ ಪ್ರಕೃತಿಗೋಸ್ಕರ ನೀವು ಮಾಡೋದಾದ್ರೆ ಏನು ಹೇಳ್ತೀರಾ ನೀವು? ಆ ಒಂದು ಸಂಬಂಧಪಟ್ಟ ರಾಜ್ಯದ ಇಲಾಖೆಗಳಾಗಿರ್ಬೋದು, ರಾಷ್ಟ್ರೀಯವಾಗಿ ಏನಾದರೂ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ನಿಮಗೆ ಬೂಸ್ಟಿಂಗ್ ಮಾಡಬಹುದಾ?
1: ಪ್ರವಾಸೋದ್ಯಮ ಇಲಾಖೆ ಕೆಲವೊಂದು ರೆಕಗ್ನಿಷನ್ ಆ್ಯಕ್ಚುಲಿ ಸಿಕ್ಕಿದೆ. ನಾನು ಕೆಲವೊಂದು PDF ಫೈಲ್ ನೋಡಿದಾಗ ಅವರು ಇಲ್ಲಿಯ ಒಂದು ಮೂಡಬಿದ್ರಿಯ ಏನು ಟೂರಿಸ್ಟ್ ಸ್ಪಾಟ್ಸ್ ಅದರ ಬಟರ್ಫ್ಲೈ ಪಾರ್ಕನ್ನು ಕೂಡ ತಗೊಂಡಿದ್ದಾರೆ. ಸೊ ಇದೊಂದು ಸಿಕ್ಕಿದೆ ರೆಕಗ್ನಿಷನ್. ಮತ್ತು ಏನು ಒಫಿಷಿಯಲ್ ಆಗಿ ನನಗೆ ಏನು ರೆಕಗ್ನಿಷನ್ ಬರಲಿಲ್ಲ, ಬಟ್ ನಾನು ನೋಡಿದ್ದೇನೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡುವರಿಂದ ನಾನು ಅದೇ ನನಗೆ ಒಂದು ಕೆಲವು PDF ಅಲ್ಲಿ ಇದು ಇನ್ಕ್ಲೂಡ್ ಮಾಡಿದ್ದು ನೋಡಿದ್ದೇನೆ.
0: ಸರ್, ಈ ಒಂದು ಬಟರ್ಫ್ಲೈ ಪಾರ್ಕ್ ಎಂದಾಗ ನಿಮ್ಮ ಸುತ್ತು ಹೌದು, ಅದನ್ನು ಮೇಂಟೈನ್ ಮಾಡಬೇಕು, ಅದರ ಖರ್ಚಿದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್?
1: ಸೊ ಇದು ಆ್ಯಕ್ಚುಲಿ ಒಂದು ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಈಗ. ಸೊ ಈಗ ನಾವು ಅಫ್ಕೋರ್ಸ್ ಕೆಲವರಿಗೆ ಫ್ರೀ ಕೊಡ್ತೇವೆ, ಈಗ ಪೂರರ್ ಬ್ಯಾಕ್ಗ್ರೌಂಡ್ ಸೆಕ್ಷನಿಂದ ಬಂದವರಿಗೆ ಫ್ರೀ ಕೊಡುವಂಥದ್ದು, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ಗೆ ಫ್ರೀ ಕೊಡುವಂಥದ್ದು ಇರ್ತದೆ. ಬಟ್ ನಾನು ಹೇಳಿದೆ ಅಲ್ಲ ಮೊದಲು ಹೇಳಿದಾಗೆ, ಟೂರಿಸ್ಟ್ ಬರುವಂಥದ್ದು ಯಾರಾದರೂ ಈ ಥರ ಬರ್ತದೆ ಅವರಿಗೆ ನಾವು ಚಾರ್ಜ್ ಮಾಡ್ತೇವಲ್ಲ. ಸೊ ಅದರಿಂದ ಇದು ಸಸ್ಟೈನ್ ಆಗುವಂಥದ್ದು, ಮತ್ತು ಬೇರೆ ಏನು ಫಂಡಿಂಗ್ ಇಲ್ಲ. ಸೊ ಮೇಯ್ನ್ ಆಗಿ ಅದೇ ಫಂಡಿಂಗ್ ಬರುವಂಥದ್ದು, ಅದರಿಂದನೇ ಈ ಬಟರ್ಫ್ಲೈ ಪಾರ್ಕ್ ನಡೀಬೇಕು. ಅವೇರ್ನೆಸ್ ಪ್ರೋಗ್ರಾಮ್ನ ಫೀಸಿಂದ ಮತ್ತು ಡೇ ಪ್ರೋಗ್ರಾಮ್ ಮಾಡುವ ಫೀಸಿಂದ ಇದು ನಡೀಬೇಕು ಅಂತ ಹಾಗೆ.
0: ಓಕೆ, ಇಲ್ಲಿ ಎಷ್ಟು ಜನ ಸ್ಟಾಫ್ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ?
1: ಅಂದರೆ ಪರ್ಮನೆಂಟ್ ಸ್ಟಾಫ್ಸ್ ಅಂತ ಇಲ್ಲ, ಬಟ್ ಒಂದು ಅದೇ ನಾವು ಒಂದು ಜಾಸ್ತಿಯಾಗಿ ನಾವು ಹೈರ್ ಮಾಡುವಂಥದ್ದು ಸಾಮಾನ್ಯವಾಗಿ ಈ ಟೈಮಲ್ಲಿ ಜೂನಿಂದ ನವಂಬರ್ ತಿಂಗಳಲ್ಲಿ ಜಾಸ್ತಿ ಸ್ವಲ್ಪ ಕೆಲಸ ಇರುವಂಥದ್ದು, ಡಿವಿಡಿಂಗ್ ಮಾಡುವಂಥದ್ದು, ಕೆಲವೊಮ್ಮೆ ಫ್ಲಾಸ್ ಫ್ಲವರ್ ಎಲ್ಲ ಬಂದಿರ್ತದೆ, ಇಫೋಟೋರಿಯಂ ಯಾವುದು ಡೈವರ್ಸಿಟಿಯನ್ನು ಕೊಲ್ತದೆ ನೋಡಿ ಅಂಥ ಗಿಡಗಳನ್ನು ತೆಗೆಯುವಂಥದ್ದು, ಮತ್ತು ಕೆಲವು ಎಡಿಷನಲ್ ಪ್ಲಾಂಟ್ಸ್ ಹಾಕುವಂಥದ್ದು ಇರ್ತದೆ, ಮತ್ತು ಕೆಲವು ಈಗ ಗೈಡೆಡ್ ಫೀಲ್ಡ್ ಟೂರಿಗೆಲ್ಲ ವಾಲಂಟಿಯರ್ಸ್ ಜಾಯ್ನ್ ಆಗ್ತಾರೆ, ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಕೂಡ ಅವರಿಂದ ಕೂಡ ಮ್ಯೂಚುವಲ್ ಇರ್ತದೆ. ಪ್ರೊಜೆಕ್ಟ್ ಸ್ಟೂಡೆಂಟ್ಸ್ ಫ್ರೀಯಾಗಿ ಅವರಿಗೆ ಅವಕಾಶ ಕೊಟ್ಟರು ಕೂಡ ಅವರು ನಮಗೆ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ. ಅಂದರೆ ವಿಸಿಟರ್ಸನ್ನು ಗೈಡೆಡ್ ಫೀಲ್ಡ್ ಟೂರ್ ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಈ ಬಟರ್ಫ್ಲೈ ಬಿಹೇವಿಯರ್ ಬಗ್ಗೆ ಐಡೆಂಟಿಫಿಕೇಷನ್. ಸೊ ಅವರಿಗೆ ಒಂದು ಟ್ರೈನ್ ಮಾಡಿರ್ತೇವೆ, ಒಂದು 15-20 days ಟ್ರೈನ್ ಮಾಡಿರ್ತೇವೆ. ಸೊ ಈ ಥರ ಒಂದು ಮ್ಯೂಚುವಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಈ ಬಟರ್ಫ್ಲೈ ಪಾರ್ಕ್.
0: ಓಕೆ, ಬಟರ್ಫ್ಲೈ ಮೇಲೆ ವಿಕಿರಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಏನು ಹೊಗೆ ವಾಹನಗಳ ಸಂಚಾರದಿಂದ ಏನೋ ತೊಂದರೆ ಆಗ್ತದೆ ಸರ್?
1: ವಾಹನಗಳ ಸಂಚಾರದಿಂದ ರೋಡ್ ಕಿಲ್ಸ್ ಆಗ್ಬೋದು ಕೆಲವು ಕಡೆಯಲ್ಲಿ. ಈಗ ಮಡ್ ಪಡ್ಲಿಂಗ್, ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ಮಡ್ ಪಡ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತದೆ.

0: ಅಂದರೆ ಮಣ್ಣು ಕೆಸರು ಮಣ್ಣಿನಿಂದ ಖನಿಜಾಂಶಗಳನ್ನು ಇರುವಂಥ ಕ್ರಿಯೆ ಚಿಟ್ಟೆಗಳದ್ದು. ಸೊ ಎಸ್ಪೆಷಲಿ ನಾವು ಕೋರ್ ವೆಸ್ಟರ್ನ್ ಗಾಟ್ಸಿನ ಎಜ್ಜಲ್ಲಿ ಹೋಗುವಾಗ ಈ ಒಂದು ಮಡ್ಪಡ್ಲಿಂಗ್ ಸ್ಪಾಟ್ಸ್ಗಳನ್ನು ನೋಡ್ಬೋದು, ಕೆಲವೊಮ್ಮೆ ರೋಡ್ ಕೀಲ್ಸ್ ಆಗ್ಬೋದು ವೆಹಿಕಲಿಂದ. ಬಟ್ ಹೊಗೆ ಕೂಡ ಎಫೆಕ್ಟ್ ಮಾಡ್ಬೋದು, ಬಟ್ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತದಂತ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ಹೋದರೂ ಕೂಡ, ಎಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಬಟರ್ಫ್ಲೈಸ್ ಇರ್ತವೆ. ಈವನ್ ಡೆಲ್ಲಿಯಲ್ಲಿ ಹೋದರೂ ಕೂಡ ಅಲ್ಲಿ ತುಂಬ ಪೊಲ್ಯೂಷನ್ ಇದ್ದರೂ ಕೂಡ ಅಲ್ಲಿ ಲೈಮ್ ಸಾಲೋಟೇಲ್ ಎನ್ನೋ ಬಟರ್ಫ್ಲೈ ತುಂಬ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಉಂಟು. ಸೊ ಈ ಪೊಲ್ಯೂಷನ್ ಆ್ಯಕ್ಚುಲಿ ಎಫೆಕ್ಟ್ ಮಾಡ್ತಾ ಇಲ್ವ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಈ ಹೈಲಿ ಪೊಲ್ಯೂಟೆಡ್ ಸಿಟೀಸಲ್ಲಿ ಕೂಡ ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ, ಅಫ್ಕೋರ್ಸ್ ಕಾಮನ್ ಒನ್ಸನ್ನು ಒಳ್ಳೆ ಬಟರ್ಫ್ಲೈ ಆ್ಯಕ್ಟಿವಿಟಿಯನ್ನು ನೋಡ್ತೇವೆ ಅದು. ಬಟ್ ಯಾವ ರೀತಿಯಾಗಿ ಅದನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಇಲ್ಲ ಇನ್ಫಾರ್ಮೇಷನ್. ಬಟ್ ಈ ಒಂದು ರೇಡಿಯೇಷನಿಂದ ಎಫೆಕ್ಟ್ ಆಗುವುದು ಕೂಡ ಅದಕ್ಕೆ ಯಾವುದೇ ಒಂದು ಸ್ಟಡಿ ಬಟರ್ಫ್ಲೈಸ್ಗೆ ರೇಡಿಯೇಷನ್ ಎಫೆಕ್ಟ್ ಆಗ್ತದೆ ಅಂತ ಹೇಳುವುದಿಲ್ಲ. ಈಗ ಹಕ್ಕಿಗಳಲ್ಲಿ ನಾವು ನೋಡಿದ್ದೇವೆ, ಎಸ್ಪೆಷಲಿ ಸ್ಪ್ಯಾರೋಸ್ ಎಲ್ಲ ಕೆಲವು ಬರ್ಡ್ಸ್ಗೆ ಎಫೆಕ್ಟ್ ಆಗ್ತದೆ, ಬಟ್ ಬಟರ್ಫ್ಲೈಸ್ಗೆ ಎಫೆಕ್ಟ್ ಆಗುವಂತ ಒಂದು ಸ್ಟಡಿ ಇಲ್ಲ.
1: ಓಕೆ, ಇಲ್ಲಿ ಯಾವ ಸಂದರ್ಭದಲ್ಲಿ ಬರಬಹುದು ಜನರು ಬಟರ್ಫ್ಲೈ ಪಾರ್ಕ್ಗೆ ನೀವು ಹೇಳಿದ್ರೆ, ಆಗ ಎಸ್ಪೆಷಲಿ ಮಳೆಗಾಲದಲ್ಲಿ ಬಂದ್ರೆ ಸೂಕ್ತವಾ ಬೇಸಿಗೆಗಾಲದಲ್ಲಿ ಬಂದ್ರೆ?
0: ಜೂನ್ ಟು ನವೆಂಬರ್ ಇಲ್ಲಿ ಬಟರ್ಫ್ಲೈಸ್ ಸೀಸನ್ ಇರುವಂತದ್ದು, ಆಗಸ್ಟ್ ಸೆಪ್ಟೆಂಬರ್ ಅದು ಪೀಕ್ ಟೈಮ್. ಸೊ ಅವರು ಕಾಲ್ ಮಾಡಿ ಕೇಳಿದ್ರೆ ನಾವು ಹೇಳ್ಬೋದು.
1: ನಂಬರ್ ಸರ್?
0: 9845993292.
1: ಮತ್ತೊಂದ್ಸಲ
0: 9845993292. ಮತ್ತೆ ಮ್ಯಾಪಲ್ಲಿ ಲೊಕೇಶನ್ ಕೂಡ ಲೊಕೇಟ್ ಆಗಿದೆ. ಸೊ ಅದರ ಹೆಲ್ಪ್ ತಗೊಳ್ಬೋದು. ನೀವು ಬಟರ್ಫ್ಲೈ ಪಾರ್ಕ್ ಬೆಳವಾಯ ಅಂತ ಗೂಗಲ್ ಮಾಡಿದರೆ ನಿಮಗೆ ಲೊಕೇಶನ್ ಸಿಗ್ತದೆ. ಸೊ ಲೊಕೇಶನ್ ಯೂಸ್ ಮಾಡಿಕೊಂಡು ಬರ್ಬೋದು, ಬಟ್ ನೀವು ಅದಕ್ಕಿಂತ ಮುಂಚೆ ಕಾಲ್ ಮಾಡೋದು ಉತ್ತಮ.
1: ಸೊ ಗೈಡೆನ್ಸ್ ಬೇಕಾದ್ರೆ ನೀವು ಸಿಗಬೇಕಾದ್ರೆ
0: ಜೂನ್ ಟು ನವೆಂಬರ್ ಇಸ್ ದಿ ಬೆಸ್ಟ್ ಟೈಮ್.
1: ಸರ್, ಇವತ್ತು ನಾವು ರೇಡಿಯೋ ಸಾರಂಗ್ ಅವರು ನಿಮ್ಮ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೇವೆ. ಸೊ ಇಲ್ಲಿ ಬಂದು ಈ ಒಂದು ಪಾರ್ಕ್ನ ಬಗ್ಗೆ ನೀವು ಹೇಳಿದ್ರೆ, ಇಲ್ಲಿ ಕೊನೆಯದಾಗಿ ನಾನು ಕೇಳಿದ್ರೆ ಯಾವೆಲ್ಲ ಜಾತಿಯ ಮರಗಳನ್ನು ನೀವು ಬೆಳೆಸಿದ್ದೀರಿ? ಸ್ಪೆಷಲಿ ನೀವು ಹೇಳಿದ್ರಿ ಬಟರ್ಫ್ಲೈಗೆ ಬೇಕಾಗುವ ಮರಗಳೇ ಇವೆ, ಅದರ ಜೊತೆಗೆ ಬೇರೆ ಔಷಧೀಯ ಸಸ್ಯಗಳು ಅಥವಾ ಬೇರೆ ಬೇರೆ ಸಸ್ಯಗಳಿಗೆ ಏನಾದರೂ ಮಹತ್ವ ನೀಡಿದ್ದೀರಾ?
0: ಹೆಚ್ಚಿನ ಗಿಡಗಳಿಗೆ ಔಷಧೀಯ ಒಂದು ಗುಣಗಳಿರ್ತವೆ, ಬಟ್ ನಮಗೆ ಗೊತ್ತಿರಬೇಕಷ್ಟೇ. ಬಟ್ ನಾವು ಬಟರ್ಫ್ಲೈಸ್ಗೆ ಬೆಳೆಸಿದಂಥ ಗಿಡದಲ್ಲಿ ಕೆಲವೊಂದು ಬೆಳೆಸಿದ್ದೇವೆ, ಬಟ್ ಹೆಚ್ಚಿನ ನ್ಯಾಚುರಲ್ ಆಗಿರುವಂಥದ್ದು ಕರ್ಮರ ಇದೆ, ಮತ್ತು ಗಾಮಟೆ ಮರ ಇದೆ, ಸರಾಕ ಅಶೋಕ ಇಲ್ಲಾದರೆ ಸೀತಾ ಅಶೋಕ ಅಂತ ಹೇಳ್ತಾರೆ ಅದು ಇದೆ, ಫಾಲ್ಸ್ ಅಶೋಕ ಇದೆ, ಸಂಪಿಗೆ ಇದೆ, ಫೈಕಸ್ ಸ್ಪೀಸೀಸ್ಗಳಿದೆ, ಫೈಕಸ್ ಇಸ್ಪಿಡಾ, ಫೈಕಸ್ ರೆಸಿಮೋಸ, ಫೈಕಸ್ ರೆಸಿಮೋಸ ಅಂದರೆ ಅರ್ತಿ ಮರ. ಸೊ ಇದು ಇದೆ. ಸೊ ಇದೆಲ್ಲ ಬಟರ್ಫ್ಲೈ ಇದ್ದು ಹೋಸ್ಟ್ ಪ್ಲಾಂಟ್ಸ್ಗಳು ಇದೆಲ್ಲದೆ ಅದಲ್ಲದೆ ಬೇರೆ ಬೇರೆ ತುಂಬ ಹೋಸ್ಟ್ ಪ್ಲಾಂಟ್ಸ್ಗಳಿವೆ. ಈಶ್ವರ ಬಳ್ಳಿ ಆಗಿರಲಿ, ಅಮೃತ ಬಳ್ಳಿ ಆಗಿರಲಿ, ಈಶ್ವರ ಬಳ್ಳಿಯಲ್ಲಿ 3 ಚಿಟ್ಟೆ ಪ್ರಭೇದಗಳು ಬ್ರೀಡ್ ಮಾಡ್ತವೆ, ಸದನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ, ಮತ್ತು ಕ್ರಿಮ್ಸನ್ ರೋಸ್, ಕಾಮನ್ ರೋಸ್, ಹೀಗೆ ಬೇರೆ ಬೇರೆ ಚಿಟ್ಟೆ ಪ್ರಭೇದಗಳು ಮೊಟ್ಟೆ ಇಡುವಂಥ ಮರಗಿಡಗಳು ನ್ಯಾಚುರಲ್ ಆಗಿ ಇಲ್ಲಿದೆ, ಕೆಲವೊಂದು ನಾವು ಬೆಳೆಸಿದ್ದೇವೆ.
1: ಓಕೆ ಸರಿ ಸರ್, ಇವತ್ತು ನಾವು ರೇಡಿಯೋ ಸಾರಂಗ್ 107.8 FM ಅವರು ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಸಮ್ಮಿಲನ್ ಶೆಟ್ಟರ್ ಅವರು ನಿಮ್ಮ ಜೊತೆಗೆ ಮಾತಾಡಿದ್ದೇವೆ. ಚಿಟ್ಟೆಗಳ ಬಗ್ಗೆ ನೀವು ನಮಗೆ ಮನವರಿಕೆ ಮಾಡಿದ್ದೀರಾ, ಚಿಟ್ಟೆಗಳ ಬಗ್ಗೆ ಅವೇರ್ನೆಸ್ ನೀಡಿದ್ದೀರಾ. ಸರಿ, ಹೇಗನ್ನಿಸಿತು ಈ ಅನುಭವ?
0: ಈ ಒಂದು ರೇಡಿಯೋ ರೇಡಿಯೋ ಪ್ರೋಗ್ರಾಮ್ ಮಾಡುವಂಥದ್ದು ಇಲ್ಲದ್ರೆ ಬೇರೆ ಒಂದು ಟಿ ವಿ ಪ್ರೋಗ್ರಾಮ್ ಮಾಡುವಂಥದ್ದಾಗಿರಲಿ, ಸೊ ಇದು ಒಂದು ಜನರಲ್ಲಿ ತುಂಬ ಅರಿವನ್ನು ಮೂಡಿಸ್ಬೋದು, ಎಜುಕೇಟ್ ಮಾಡ್ಬೋದು. ಸೊ ನೀವು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬೋದು ಜನರಿಗೆ ನೇಚರ್ನ ಬಗ್ಗೆ ಎಜುಕೇಷನ್ ಕೊಡೋದರಲ್ಲಿ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ಕೇಳುಗರೆ, ಇದು ಈ ವಾರದ ಸುತ್ತಮುತ್ತ ವಿಶೇಷ. ನಾವು ಮೂಡುಬಿದ್ರೆಯಿಂದ ಬೆಳವಾಯಿಗೆ ಬಂದು ಬೆಳವಾಯಿಯಲ್ಲಿರುವಂತಹ ಸಮ್ಮಿಲನ್ ಶೆಟ್ಟಿಸ್ ಬಟರ್ಫ್ಲೈ ಪಾರ್ಕ್ನಲ್ಲಿ ಬಂದು ಚಿಟ್ಟೆಗಳ ಜೀವನ ಕ್ರಮದ ಕುರಿತು ನಾವು ತಿಳಿದಿದ್ದೇವೆ. ಸೊ ಖಂಡಿತವಾಗಿ ನಿಮಗೆ ಇಷ್ಟವಾಗಿರ್ಬೋದು ಭೇಟಿ ನೀಡಿ ಈ ಪ್ರದೇಶಕ್ಕೆ. ಪ್ರಕೃತಿಯ ಒಂದು ಮಡಿಲಲ್ಲಿ ನಮ್ಮನ್ನು ಈ ಪ್ರದೇಶ ಕೊಂಡೊಯ್ಯುತ್ತೆ. ಸೊ ಸಾಕಷ್ಟು ವಿಶೇಷತೆಗಳನ್ನು ಕಲಿಬಹುದು. ಸೊ ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ.

0: ಕಾಡುತ್ತಿದೆ.
1: ಇದುವರೆಗೆ ಚಿಟ್ಟೆಗಳ ಪ್ರಭೇದಗಳ ಬಗ್ಗೆ, ಚಿಟ್ಟೆಗಳಿಂದ ಮಾನವನಿಗೆ ಆಗುವಂತಹ ಅನುಕೂಲಗಳ ಬಗ್ಗೆ, ಅದೇ ರೀತಿ ಚಿಟ್ಟೆ ಎಂಬಂತಹ ಪುಟ್ಟ ಜೀವಿ ಒಂದು ದಿನದಿಂದ 2 ತಿಂಗಳವರೆಗೆ ಬದುಕುವಂತಹ ಈ ಜೀವಿ ಪ್ರಕೃತಿಗೆ ನೀಡುವಂತಹ ಅಗ್ರಗಣ್ಯ ಕೊಡುಗೆಯ ಕುರಿತು ನಾವು ಸಾಕಷ್ಟು ವಿಚಾರಗಳನ್ನು ಶ್ರೀ ಸಮ್ಮಿಲನ್ ಶೆಟ್ಟಿ ಇವರಿಂದ ತಿಳಿದುಕೊಂಡೆವು. ಅಂದಹಾಗೆ ಇದು ಈ ವಾರದ ಸುತ್ತಮುತ್ತ ಕಾರ್ಯಕ್ರಮ. ಸ್ನೇಹಿತರೆ, ನಾವೇಳುವುದಿಷ್ಟೇ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಪ್ರಭೇದದ ಜೀವಿಗೂ ಬದುಕುವ ಹಕ್ಕಿದೆ. ಹೇಗೆ ಚಿಟ್ಟೆಗಳಿಂದ ಪ್ರಕೃತಿಗೆ ಕೊಡುಗೆ ಇದೆ, ಚಿಟ್ಟೆಗಳಿಂದ ನಾವು ಪ್ರಕೃತಿಯಲ್ಲಿ ಬದುಕಲು ಸಾಧ್ಯವಾಗಿದೆ, ಚಿಟ್ಟೆಗಳ ಕೊಡುಗೆಯಿಂದ ಖಂಡಿತವಾಗಿ ಹೊಸತನವನ್ನು ಕಂಡುಕೊಳ್ಳಲು ಸಾಧ್ಯವಾಗಿದೆ, ಈ ಪ್ರಭೇದವನ್ನು ನಾವು ಬದುಕಲು ಬಿಡೋಣ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಭೇಟಿಯಾಗುತ್ತೇವೆ. ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನಮಸ್ಕಾರ, ನಿಖಿಲೇಡ್ ದಾತಿನ ಕುಶಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
5: ಸಂಗಮ ಸಂಗಮ ಅನುರಾಗ ಸಂಗಮ.
6: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
4: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
6: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಸಾರಂಗ್ ಸಂಗಮ ಕಾರ್ಯಕ್ರಮ. ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಮಾತಾಡ್ತಿರುವಂಥದ್ದು. ಸಾರಂಗ್ ಸಂಗಮ ಕಾರ್ಯಕ್ರಮ ಅಂದಾಗ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರ ಆಗುವಂತಹ ಕಾರ್ಯಕ್ರಮದ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವಂತಹ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳಿಸಬಹುದು. 6364204949 ಈ ಒಂದು ಸಂಖ್ಯೆಗೆ. ಕಳೆದ ಶನಿವಾರದಿಂದ ಇವತ್ತಿನ ಶನಿವಾರದವರೆಗೆ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಅದು ಕನ್ನಡದಲ್ಲಿ ಆಗಿರ್ಬೋದು, ತುಳುವಿನಲ್ಲಿ ಆಗಿರ್ಬೋದು, ಬ್ಯಾರಿಯಲ್ಲಿ ಆಗಿರ್ಬೋದು, ಕೊಂಕಣಿಯಲ್ಲಿ ಆಗಿರ್ಬೋದು. ಈ ನಾಲ್ಕು ಭಾಷೆಗಳಲ್ಲಿ ನೇರ ಪ್ರಸಾರದ ಜೊತೆ ಜೊತೆಗೆ ಧ್ವನಿಮುದ್ರಿತ ಕಾರ್ಯಕ್ರಮವನ್ನು ಕೂಡ ನೀವು ಕೇಳಿರ್ಬೋದು. ಹಾಗಿರುವಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ. ನಾವು ಕಳೆದ ಶನಿವಾರದಿಂದ ಇವತ್ತಿನವರೆಗೆ ನೋಡಿದ್ರೆ, ಈಗ ನಾವು ಶನಿವಾರ ಒಂದಿಷ್ಟು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಈ ಸಾರಂಗ್ ಸಂಗಮ ನಂತರ ಪ್ರಸಾರಗೊಂಡಂತಹ ಯಕ್ಷಗಾನ ಆಗಿರಬಹುದು ಅಥವಾ ತುಳು ಕಾರ್ಯಕ್ರಮಗಳಾಗಿರ್ಬೋದು. ಯಕ್ಷಗಾನದಲ್ಲಿ ನಾಗರ ಪಂಚಮಿ ಭಾಗ 7 ಪ್ರಸಾರಗೊಂಡಿತ್ತು. ತುಳು ಕಾರ್ಯಕ್ರಮದಲ್ಲಿ ತುಳು ಕವಿತೆಲು ಭಾಗ 2 ಪ್ರಸಾರಗೊಂಡಿತ್ತು. ಅದೇ ರೀತಿ ಏನು ಆ ದಿನ ಕೆಲವೊಂದು ಕಾರ್ಯಕ್ರಮಗಳು ಮರುಪ್ರಸಾರ ಕೂಡ ಆಗಿದೆ. ಇನ್ನು ನಾವು ಭಾನುವಾರದತ್ತ ನೋಡುದಿದ್ರೆ, ಭಾನುವಾರದ ಬೆಳಗ್ಗಿನ ಭಕ್ತಿ ಸಾರಂಗ್ನಿಂದ ಹಿಡಿದು ಮಾರ್ನಿಂಗ್ ಮಂತದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಮಾತನಾಡಿದ್ದಾರೆ. ಇನ್ನು ಸಪ್ತಸ್ವರ, ಅದೇ ರೀತಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಕ್ಲಿಫರ್ಡ್ ಅವರ ಸಂದೇಶ ಕೂಡ ಪ್ರಸಾರಗೊಂಡಿದೆ. ಅದರ ಜೊತೆಗೆ ಕನ್ನಡ ಕಾರ್ಯಕ್ರಮದಲ್ಲೂ ಕೂಡ ಗಾಂಧಿಯವರ ಬಗ್ಗೆ ಡಾಕ್ಟರ್ ದಿನೇಶ್ ನಾಯಕ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ನಾಗರ ಪಂಚಮಿ ಯಕ್ಷಗಾನದ 8ನೇ ಭಾಗ ಪ್ರಸಾರಗೊಂಡಿದ್ರೆ, ತುಳು ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಭಾಗ 1 ಪ್ರಸಾರಗೊಂಡಿದೆ. ಇನ್ನು ಮಕ್ಕಳಡೆಗೆ ಸಾರಂಗಲ್ಲಿ ಮಕ್ಕಳ ಧ್ವನಿ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿತ್ತು. ಹರಿಕಥೆಯಲ್ಲಿ ಭಕ್ತ ಮಾರ್ಕಂಡೇಯ ಅನ್ನುವಂಥ ಹರಿಕಥೆ ಪ್ರಸಾರಗೊಂಡಿದ್ರೆ, ಕೊಂಕಣಿ ಕಾರ್ಯಕ್ರಮ ಅದೇ ರೀತಿ ಮೈಕಲ್ ತಪಲಕ, ತಾಳಮಾಳದಲ್ಲಿ ಜೇಸನ್ ಪಿರೇರ ಅವರ ಶಿರ್ತಾಡಿ ಅವರ ಜೊತೆ ನಡೆಸಿದಂತಹ ಸಂದರ್ಶನ ಕೂಡ ಪ್ರಸಾರಗೊಂಡಿತ್ತು. ಇನ್ನು ಹಲೋ ಡಾಕ್ಟರ್ ಮರುಪ್ರಸಾರಗೊಂಡಿತ್ತು. ದತ್ತಾತ್ರೇಯ ಪ್ರಭು ಅವರ ಜೊತೆ ನಡೆಸಿದಂತಹ ಹಲೋ ಡಾಕ್ಟರ್ ಕಾರ್ಯಕ್ರಮ, ಹೃದಯರಾಗದಲ್ಲಿ ರತ್ನಾಕರ ಗುರುಪರ ಅವರ ಜೊತೆ ನಡೆಸಿದಂತಹ ಕಾರ್ಯಕ್ರಮ ಪ್ರಸಾರಗೊಂಡಿದ್ದೆ. ನಮ್ಮ ಸಂವಿಧಾನದಲ್ಲಿ ಶಕೀಲಾ ಹೆಗ್ಡೆ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಅದೇ ರೀತಿ ಆ ದಿನದ ವಿಶೇಷ ಕಾರ್ಯಕ್ರಮ ಏನು 9 ಗಂಟೆಯ ನಂತರ ಪ್ರಸಾರಗೊಳ್ಳುವಂತಹ ಬೈಲಾ ಕಾರ್ಯಕ್ರಮ. ಇನ್ನು ನಾವು ನೋಡುದಿದ್ರೆ ಮಂಗಳವಾರದತ್ತ ನೋಡಿದ್ರೆ, ಮಂಗಳವಾರದ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಕ್ಷಮಿಸಿ, ಸೋಮವಾರ ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಇನ್ನು ಕೊಂಕಣಿ ಕಾರ್ಯಕ್ರಮದಲ್ಲಿ ಕತೆ ಕೂಡ ಪ್ರಸಾರಗೊಂಡಿತ್ತು. ಬ್ಯಾರಿ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ರಾಜಲಕ್ಷ್ಮಿ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಆ ದಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಗೊಂಡಿದ್ರೆ, ಯಕ್ಷಗಾನದಲ್ಲಿ ಶನೇಶ್ವರ ಮಹಾತ್ಮೆ ಭಾಗ 1 ಪ್ರಸಾರಗೊಂಡಿತ್ತು. ತುಳು ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಭಾಗ 2 ಪ್ರಸಾರಗೊಂಡಿದ್ರೆ, ಒಲವಿನ ಹಾಡು SMS ಆಧಾರಿತ ಒಲವಿನ ಹಾಡು ವಾಯ್ಸ್ ಆಫ್ ಮಂಜುಳದಲ್ಲಿ ತುಳುನಾಡಿನ ಸಾಂಪ್ರದಾಯಿಕ ತಿನಿಸುಗಳ ಬಗ್ಗೆ RJ ಮಂಜುಳ ಅವರ ಮಾತುಗಳನ್ನು ಕೇಳಿರಬಹುದು. ಅದರ ಜೊತೆಗೆ ರೇಡಿಯೋ ಸಂಜೆ ನೇರ ಪ್ರಸಾರದ ಕಾರ್ಯಕ್ರಮ, ಆ ದಿನ ಪ್ರಸಾರಗೊಂಡ ಪ್ರಮುಖ ಕಾರ್ಯಕ್ರಮಗಳು. ಇನ್ನು ಮಂಗಳವಾರದ ಕಾರ್ಯಕ್ರಮದ ಬಗ್ಗೆ ನಾವು ಹೇಳುತ್ತಿದ್ರೆ, ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ವೆಂಕಟೇಶ್ ಅವರು ಬಿಳಿ ಕೂದಲಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಇನ್ನು ಕೊಂಕಣಿ ಡಯಾಸ್ OVO ಅನ್ನುವಂಥ ಕಾರ್ಯಕ್ರಮ ಪ್ರಸಾರಗೊಂಡಿದ್ರೆ, ಬ್ಯಾರಿ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ಪ್ರಸಾರಗೊಂಡಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ, ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿ ಚೇಳಾಯರು ಅವರ ಮಾತುಗಳು ಪ್ರಸಾರಗೊಂಡಿತ್ತು. ತಾಳಮಾಳದಲ್ಲಿ ಜಾನ್ಸನ್ ಆರ್ ಪಿಂಟೋ ಅವರ ಒಂದು ಮಾತುಗಳು ಪ್ರಸಾರಗೊಂಡಿದ್ರೆ, ಯಕ್ಷಗಾನದಲ್ಲಿ ಶನೇಶ್ವರ ಮಹಾತ್ಮೆ ಪ್ರಸಾರಗೊಂಡಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ತುಳು ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಭಾಗ 3 ಪ್ರಸಾರಗೊಂಡಿತ್ತು. ಇನ್ನು ಎಂದಿನಂತೆ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರಬಹುದು ಅಥವಾ ರೇಡಿಯೋ ಸಂಜೆ ನೇರ ಪ್ರಸಾರದ ಕಾರ್ಯಕ್ರಮ, ಆ ದಿನ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳು. ಇನ್ನು ಬುಧವಾರದ ಕಾರ್ಯಕ್ರಮದ ಬಗ್ಗೆ ಕೂಡ ಹೇಳ್ತೇನೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಿರಬೇಕಾದ್ರೆ ಅಥವಾ ಅದರ ಬಗ್ಗೆ ನೆನಪಿಸಬೇಕಾದ್ರೆ ನಿಮಗೂ ಕೂಡ ಒಂದಿಷ್ಟು ಕಾರ್ಯಕ್ರಮ ಕೇಳಿದಂಥ ಕಾರ್ಯಕ್ರಮದ ನೆನಪುಗಳಿರ್ಬೋದು ಅಥವಾ ಅದರ ಬಗ್ಗೆನ ಅನಿಸಿಕೆ ಅಭಿಪ್ರಾಯಗಳಿರ್ಬೋದು, ಖಂಡಿತ ತಿಳಿಸ್ಬೋದು. ಸಂದೇಶವನ್ನು ಕೂಡ ನೀವು ಕಳಿಸ್ಬೋದು 6364204949 ಈ ಒಂದು ಸಂಖ್ಯೆಗೆ. ಈ ವಾರದಲ್ಲಿ ನಮ್ಮ ಕೈಯಲ್ಲಿ ಪತ್ರಗಳಿಲ್ಲ, ಪತ್ರಗಳು ಬಂದು ತಲುಪಿಲ್ಲ ಅಥವಾ ನೀವು ಪತ್ರಗಳನ್ನು ಬರೆದಿದ್ದೀರೋ ಇಲ್ವೋ ಗೊತ್ತಿಲ್ಲ. ಬರೆದಿದ್ದರೆ ಖಂಡಿತ ತಲುಪಬಹುದು. ಅಥವಾ ಈ ಸಲ ಪತ್ರಗಳು ನಮಗೆ ಕೈಯಲ್ಲಿ ಯಾವ ಪತ್ರಗಳು ಕೂಡ ಇಲ್ಲ. ಇನ್ನು ಬುಧವಾರದತ್ತ ನೋಡುದಿದ್ರೆ ಮಾಧ್ಯಮ ಸುದ್ದಿಯಲ್ಲಿ ನೇರ ಪ್ರಸಾರಗೊಂಡಿತ್ತು. ಮಾಧ್ಯಮ ಸುದ್ದಿ ನೇರ ಪ್ರಸಾರ, ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ವೆಂಕಟರಮಣ ಅವರು ಬಾಯಿ ಹುಣ್ಣಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಕೊಂಕಣಿ ಕಾರ್ಯಕ್ರಮದಲ್ಲಿ OVO ಕೊಂಕಣಿ ಡಯಾಸ್ ಟೀಮ್
ಅವರು ಪ್ರಸ್ತುತಪಡಿಸಿದಂಥ ಓವಿಯೋ ಕಾರ್ಯಕ್ರಮ ಪ್ರಸಾರಗೊಂಡಿದ್ರೆ, ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರಗೊಂಡಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷ ಓಣಂ ವಿಶೇಷ ದಿನೇಶ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಮೈಕಲ್ ತಪಲಕದಲ್ಲಿ ಧ್ವನಿಮುದ್ರಿತ ಪ್ರಸಾರಗೊಂಡಿದ್ರೆ ಯಕ್ಷಗಾನ ಶನೇಶ್ವರ ಮಹಾತ್ಮೆ ಭಾಗ 3 ಪ್ರಸಾರಗೊಂಡಿತ್ತು. ತುಳು ಕಾರ್ಯಕ್ರಮದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಭಾಗ 4 ಪ್ರಸಾರಗೊಂಡಿದ್ರೆ ಒಲವಿನ ಹಾಡು ನೇರ ಪ್ರಸಾರ, ಹೃದಯ ರಾಗ, ರೇಡಿಯೋ ಸಂಜೆ ಎಲ್ಲ ಆ ದಿನ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳು. ಇನ್ನು ನಾವು ಗುರುವಾರದ ಕಾರ್ಯಕ್ರಮವನ್ನು ನೋಡಿದ್ರೆ ಮಾರ್ನಿಂಗ್ ಮಂತ್ರದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು, ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಅಡುಗೆ ಮನೆ ಅನ್ನುವಂಥ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿದೆ. ಕೊಂಕಣಿ ಕಾರ್ಯಕ್ರಮದಲ್ಲೂ ಕೂಡ ಕೊಂಕಣಿ ಡಯಾಸ್ ಥೀಮ್ ಅವರಿಂದ ಓವಿಯೋ ಕಾರ್ಯಕ್ರಮ ಪ್ರಸಾರಗೊಳ್ತಾ ಇತ್ತು. ಅದೇ ರೀತಿ ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ, ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯ ತಮ್ಮಂಡ ಅವರ ಮಾತುಗಳು ಕೂಡ ಪ್ರಸಾರಗೊಂಡಿತ್ತು. ಆ ದಿನದ ವಿಶೇಷ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ. ಅದೇ ರೀತಿ ಯಕ್ಷಗಾನ ಶನೇಶ್ವರ ಮಹಾತ್ಮೆ ಭಾಗ 4 ಪ್ರಸಾರಗೊಂಡಿದ್ರೆ, ತುಳು ಕಾರ್ಯಕ್ರಮದಲ್ಲಿ ತುಳು ಭಾಷೆದ ಪರಿಪು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಇಂದಿರಾ ಹೆಗ್ಡೆ ಅವರ ಮಾತುಗಳನ್ನು ಕೂಡ ನೀವು ಆಲಿಸಿರ್ಬೋದು. ಇನ್ನು ಒಲವಿನ ಹಾಡುಗಳು, ಸಮಾಜಮುಖಿ ಕಾರ್ಯಕ್ರಮ, ರೇಡಿಯೋ ಸಂಜೆ ಇದೆಲ್ಲವೂ ಆ ದಿನ ಪ್ರಸಾರಗೊಂಡ ಕಾರ್ಯಕ್ರಮಗಳಾಗಿದ್ದರೆ, ಶುಕ್ರವಾರದ ದಿನ ಅಂದರೆ ನಿನ್ನೆಯ ದಿನ ಮಾರ್ನಿಂಗ್ ಮಂತ್ರದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು, ಮಾಧ್ಯಮ ಸುದ್ದಿ ನೇರ ಪ್ರಸಾರಗೊಂಡಿತ್ತು. ಅಡುಗೆ ಮನೆ ಅನ್ನುವ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿತ್ತು. ಕೊಂಕಣಿ ಕಾರ್ಯಕ್ರಮ, ಗಜಲ್ ಹಾಡುಗಳು, ಕನ್ನಡ ಕಾರ್ಯಕ್ರಮದಲ್ಲಿ ರತ್ನೋತ್ಸವ, ಸುಭಾಷ್ ಬಲ್ನಾಡ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಇನ್ನು ಹಲೋ ಡಾಕ್ಟರ್ ಈ ದಿನದ ಶುಕ್ರವಾರದ ದಿನದ ವಿಶೇಷ ಕಾರ್ಯಕ್ರಮ, ಕೆಎಂಸಿ ಹಾಸ್ಪಿಟಲ್ ಅದರ ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಈಗ ಮೂರ್ತಿ ಬರ್ತಾ ಇರುವಂಥದ್ದು. ಇದರಲ್ಲಿ ಡಾಕ್ಟರ್ ಮನೀಶ್ ರೈ ಅವರು ಯುವ ಜನರಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತದ ಬಗ್ಗೆ, ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಅದರಿಂದ ಕೂಡ ಒಂದಿಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ ಇದ್ದೀವಿ. ಇನ್ನು ಯಕ್ಷಗಾನದಲ್ಲಿ ಶನೇಶ್ವರ ಮಹಾತ್ಮೆ ಭಾಗ 5 ಪ್ರಸಾರಗೊಂಡಿದ್ರೆ, ತುಳು ಕಾರ್ಯಕ್ರಮದಲ್ಲಿ ತುಳು ವಿದ್ಯಾರ್ಥಿ ಪರಿಷತ್ ಭಾಷಣ ಪಂಥ ಕಿರಣ್ ಶೆಟ್ಟಿ ಅವರ ಭಾಷಣ ಕೂಡ ಆ ದಿನ ಪ್ರಸಾರಗೊಂಡಿದೆ. ಅದೇ ರೀತಿ ಗಜಲ್ ಹಾಡುಗಳು, ಒಲವಿನ ಹಾಡು ನೇರ ಪ್ರಸಾರ, ಮಾರ್ಗದರ್ಶಿ ಕಾರ್ಯಕ್ರಮ, ರೇಡಿಯೋ ಸಂಜೆ ಇದೆಲ್ಲವೂ ನಿನ್ನೆಯ ದಿನ ಪ್ರಸಾರಗೊಂಡ ಕಾರ್ಯಕ್ರಮಗಳಾಗಿದ್ರೆ, ಇವತ್ತು ನಾವು ಶನಿವಾರ ಇವತ್ತಿನ ಒಂದಿಷ್ಟು ಕಾರ್ಯಕ್ರಮ, ಬೆಳಗ್ಗಿನ ಭಕ್ತಿ ಸಾರಂಗ್, ಮಾರ್ನಿಂಗ್ ಮಂತ್ರದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು, ಅದರ ಜೊತೆಗೆ ಮಾಧ್ಯಮ ಸುದ್ದಿ ನೇರ ಪ್ರಸಾರ, ನಮ್ಮ ಸಂವಿಧಾನ ಅನ್ನುವ ವಿಶೇಷ ಕಾರ್ಯಕ್ರಮ, ಅದರ ಜೊತೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಓವಿಯೋ ಕೂಡ ಪ್ರಸಾರಗೊಂಡಿತ್ತು, ಸುತ್ತಮುತ್ತ ಕಾರ್ಯಕ್ರಮ, ಇದೀಗ ನಾವು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಇದ್ದೇವೆ. ಇದು ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಒಂದಿಷ್ಟು ಸಂಕ್ಷಿಪ್ತ ನೋಟ. ಎಲ್ಲ ಕಾರ್ಯಕ್ರಮಗಳನ್ನು ನಾವು ತಿಳಿಸಿಲ್ಲ, ಮುಖ್ಯವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಆ ಒಂದು ಕಾರ್ಯಕ್ರಮದ ಬಗೆಗಿನ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಮಾಡಿದ್ದೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ನೀವು ಕೇಳಿದಂತಹ ಕಾರ್ಯಕ್ರಮಗಳು, ನಿಮಗೆ ಒಂದಿಷ್ಟು ಕಾರ್ಯಕ್ರಮಗಳು ಇಷ್ಟ ಆಗಿದೆ ಅಂತಿದ್ರೆ ಯಾವ ಕಾರಣಕ್ಕೆ ಇಷ್ಟ ಆಗಿದೆ, ಅಥವಾ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳು ತರಬೇಕು ಅಂತಿದ್ರೆ ಖಂಡಿತ ಆ ಬಗ್ಗೆ ಕೂಡ ಹೇಳ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಿದ್ರೆ ಒಂದಿಷ್ಟು ಬದಲಾವಣೆಗಳನ್ನು ಅಥವಾ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಖಂಡಿತ ಪ್ರೋತ್ಸಾಹ ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಕರೆ ಮಾಡಿ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 6364204499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಅದೇ ರೀತಿ ಏನು ಈಗ ಹಲೋ ಡಾಕ್ಟರ್ ಅನ್ನುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ ನಮ್ಮಲ್ಲಿ. ಮೊದಲು ಹಲೋ ವೆನ್ಲಾಕ್ ಅನ್ನುವಂಥ ಕಾರ್ಯಕ್ರಮ ಇತ್ತು, ಅದರ ನಂತರ ಈಗ ಹಲೋ ಡಾಕ್ಟರ್ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಆ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ KMC ಅಂಬೇಡ್ಕರ್ ಸರ್ಕಲ್ ಜ್ಯೋತಿ ಇಲ್ಲಿಯ ವೈದ್ಯರು ಬಂದು ನಮ್ಮಲ್ಲಿ ಒಂದಿಷ್ಟು ಕಾರ್ಯಕ್ರಮದ ಬಗೆಗಿನ ಏನು ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾರೆ, ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕೂಡ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ನೀಡಿರ್ಬೋದು ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಕರೆ ಮಾಡಿ ಮಾತಾಡಿ ನಿಮ್ಮ ಸಂದೇಶಗಳನ್ನು ಅಥವಾ ಕರೆಯನ್ನು ಮಾಡೋದ್ರ ಮೂಲಕ ಕೂಡ ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮಗಳು ಅದೆಷ್ಟು ಏನು ಫೀಲ್ಡ್ಗಳಿಂದ ಅಂದರೆ ಹೊರಗೆ ಒಂದಿಷ್ಟು ಕಾರ್ಯಕ್ರಮಗಳಾಗುತ್ತೆ, ಆ ಕಾರ್ಯಕ್ರಮದ ಒಂದಿಷ್ಟು ಅದರಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳಿರುತ್ತೆ, ಅದು ಪುಸ್ತಕ ಬಿಡುಗಡೆಗಳಾಗಿರ್ಬೋದು, ಸೊ ಬೇರೆ ಬೇರೆ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು, ಅದನ್ನು ಧ್ವನಿಮುದ್ರಣ ಮಾಡಿ ನಾವು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರಸಾರ ಮಾಡ್ತೇವೆ. ಅದರಿಂದಲೂ ಕೂಡ ಸಮಾಜದಲ್ಲಿ ಆಗುವಂಥ ಅಥವಾ ನಮ್ಮ ಸುತ್ತಮುತ್ತಲು ನಡೆಯುವಂಥ ಆಗುಹೋಗುಗಳು ಅಥವಾ ಕಾರ್ಯಕ್ರಮಗಳ ವಿಚಾರಗಳು ಕೂಡ ನಿಮಗೆ ತಿಳಿಯುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ತುಳುವಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ, ಬ್ಯಾರಿ, ಕೊಂಕಣಿಯಲ್ಲಿ, ಈ 4 ಭಾಷೆಗಳಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು, ಕೆಲವೊಂದು ಸಂಘ ಸಂಸ್ಥೆಗಳು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ಅಥವಾ ಕೆಲವೊಂದು ಅಕಾಡೆಮಿಗಳು ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಆ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಕೇಳಿಸುವಂತಹ ಪ್ರಯತ್ನವನ್ನು ಏನು
ರೇಡಿಯೋ ಸಾರಂಗ್ ಮಾಡ್ತಾ ಇರತ್ತೆ. ಅಲ್ಲಿಗೆ ಫೀಲ್ಡಿಗೆ ಹೋಗಿ ಎಡ್ವರ್ಡ್ ಲೋಬ್ ಅವರು ಫೀಲ್ಡಿಗೆ ಹೋಗ್ತಾರೆ, ಅಲ್ಲಿ ಒಂದಿಷ್ಟು ರೆಕಾರ್ಡ್ ಮಾಡಿ ತರ್ತಾರೆ, ತಂದು ನಾವು ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ. ಅದರ ಜೊತೆಗೆ ಆ್ಯಪಲ್ಲಿ ಕೇಳುವವರು ಕೂಡ ಇದ್ದೀರಾ, ದೇಶ ವಿದೇಶಗಳಲ್ಲೂ ಕೇಳ್ತಾರೆ. ಅದೇ ರೀತಿ ನಮ್ಮ ಏನು ಎಲ್ಲಿ ರೇಡಿಯೋ ರೀಚ್ ಆಗ್ತಾ ಇಲ್ವೋ ಅಲ್ಲಿ ಆ್ಯಪನ್ನು ಕೇಳುವಂಥ ಒಂದು ಏನು ಸೌಲಭ್ಯಗಳು ಕೂಡ ಇದೆ. ನಿಮ್ಮಲ್ಲಿ ಇಂಟರ್ನೆಟ್ಗಳಿದ್ದರೆ ಮೊಬೈಲಲ್ಲಿ ನೀವು ಆ್ಯಪಲ್ಲಿ ಕಾರ್ಯಕ್ರಮವನ್ನು ಕೇಳ್ಬೋದು. ಕರೆ ಮಾಡಿ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದ್ರ ಮೂಲಕ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದ್ರಿಂದ ನಮಗೆ ಆಗಲೇ ಹೇಳ್ತಾ ಇದೆ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹುರುಪು ಹುಮ್ಮಸ್ಸು ಮೂಡುತ್ತೆ, ಅಥವಾ ಕೆಲವೊಂದು ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ಅಂತಹ ಒಂದು ವಿಚಾರಗಳೆಲ್ಲ ಇದ್ದರೆ ಕರೆಯನ್ನು ಮಾಡ್ಬೋದು, ತಿಳಿಸ್ಬೋದು. ಸಣ್ಣ ವಿರಾಮ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಸಾರಂಗ್ ಸಂಗಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತಿನ ಈ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸಬಹುದು. ಕರೆ ಮಾಡುವ ಮೂಲಕ ಅಥವಾ ಸಂದೇಶವನ್ನು ಕಳಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಆಗಲೇ ತಿಳಿಸ್ತಾ ಇದೆ. ಏನು ಶನಿವಾರದಿಂದ ಇವತ್ತಿನವರೆಗೆ ಯಾವ ಎಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅನ್ನುವಂತಹ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವಿವರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಿರುವಾಗ ನೀವು ಕೇಳಿರುವಂತಹ ಕಾರ್ಯಕ್ರಮಗಳು ಅದು ಇಷ್ಟ ಕೊಟ್ಟಿದೆ ಅಂತಿದ್ರೆ, ಇಷ್ಟ ಆಗಿದೆ ಅಂತಿದ್ರೆ ಯಾವ ಕಾರಣಕ್ಕಾಗಿ, ಅಥವಾ ಯಾವೆಲ್ಲ ಕಾರ್ಯಕ್ರಮವನ್ನು ಆಲಿಸಿದ್ದೀರಾ, ಈ ಎಲ್ಲ ವಿಚಾರಗಳನ್ನು ನೀವು ತಿಳಿಸ್ಬೋದು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ. ಅದರ ಜೊತೆ ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ, ಈ ಕಾರ್ಯಕ್ರಮದಲ್ಲಿ ಹೀಗೆ ಬದಲಾವಣೆಗಳಾಗಬೇಕಿತ್ತು ಅಥವಾ ಆಗಲಿಕ್ಕೆ ಆಗ್ಬೋದಾ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ಬೋದು. ಕರೆ ಮಾಡಿ ಮಾತಾಡಿ 6364240494 ಈ ಒಂದು ಸಂಖ್ಯೆಗೆ. ನಿಮಗೆ ಕರೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಇದ್ರೆ ಸಂದೇಶವನ್ನು ಕೂಡ ಕಳಿಸ್ಬೋದು. ಖಂಡಿತ ನೀವು ಕಳಿಸುವಂತಹ ಸಂದೇಶವನ್ನು ಓದ್ತೇವೆ. ಅದೆಷ್ಟೋ ಜನರು ಸಂದೇಶವನ್ನು ಕಳಿಸಿರಿ ಅಂದರೆ ಕಾರ್ಯಕ್ರಮವನ್ನು ಕೇಳಿದ ತಕ್ಷಣ ಆಗಿರ್ಬೋದು ಅಥವಾ ಹೀಗೆ ಸಂಗಮ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಏನು ಸಂದೇಶವನ್ನು ಕಳಿಸ್ತೀರಾ. ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು, ಇದು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ಸೂಕ್ತ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನಮ್ಮಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಗಳು ಮೂಡಿಬರ್ತದೆ. ಒಲವಿನ ಹಾಡು ಸೋಮವಾರ ದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಮೂಡಿಬರ್ತಿರುವಂಥ ನಿಮ್ಗೆ ಗೊತ್ತಿರುವಂಥ ವಿಚಾರ. ನೀವು SMS ಕಳಿಸ್ತೀರಾ, ಆ SMS ಸಂಬಂಧಪಟ್ಟು ಹಾಡುಗಳನ್ನು ಪ್ರಸಾರ ಮಾಡ್ತಾರೆ. ಅದು ಬಿಟ್ಟು ಮಂಗಳವಾರದಿಂದ ಶುಕ್ರವಾರದ ತನಕ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಅಂದರೆ ನೀವು ಕರೆಯನ್ನು ಫೋನಿನ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ, ನೀವು ಕಾಲ್ ಮಾಡಿ ನಿಮ್ಮ ಒಲವಿನ ಹಾಡುಗಳನ್ನು ಕೇಳ್ತೀರಾ. ಒಳ್ಳೆ ವಿಚಾರ, ಎಲ್ಲರೂ ಕಾಲ್ ಮಾಡ್ತೀರಾ, ನಿಮ್ಮ ಒಲವಿನ ಹಾಡನ್ನು ಕೇಳ್ತೀರಾ. ಒಲವಿನ ಹಾಡನ್ನು ಕೇಳಿ ಏನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ನಾವು ಸಾಧ್ಯ ಆದಷ್ಟು ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಕೂಡ. ಆದರೂ ಏನಾಗುತ್ತೆ ಅಂದರೆ, ಈಗ ಮಂಗಳವಾರದಿಂದ ಶುಕ್ರವಾರದ ತನಕ ಕಾಲ್ ಹೇಗಿರುತ್ತೆ ಅಂದರೆ, ಕೆಲವರು ಕಾಲ್ ಮಾಡ್ತಾರೆ, ಆಫೀಸ್ಗೆ ಕಾಲ್ ಮಾಡಿ ಹೇಳ್ತೀರಾ, ಕಾಲ್ ತೆಗೆಯೋದಿಲ್ಲ, ಅಥವಾ ಕಾಲ್ ಮಾಡಿದವರು ನಮ್ಮ ಕಾಲ್ ತೆಗೆಯುವುದಿಲ್ಲ, ಆದರೆ ಇನ್ನೊಬ್ಬರು ಕಾಲ್ ಮಾಡ್ತಾರೆ, ಅವರು ದಿನಾಲೂ ಕಾಲ್ ಮಾಡ್ತಾರೆ, ಅವರ ಕಾಲ್ ತೆಗಿತೀರಾ ಅಂತ ಅನ್ನುವಂತಹ ಒಂದಿಷ್ಟು ದೂರದುಮಾನಗಳೆಲ್ಲ ಬರುತ್ತೆ ಆಫೀಸ್ಗೆ ಕಾಲ್ ಮಾಡಿ. ಆದರೆ ನಾವು ಆ ರೀತಿ ಯಾವುದೂ ಮಾಡುವುದಿಲ್ಲ. ಅಂದರೆ ಕಾಲ್ ತೆಗೆಯುವುದಿಲ್ಲ ಅನ್ನುವಂಥದ್ದು ಸುಳ್ಳು. ಏನಂದರೆ ನಾವು ಕಾಲ್ ತೆಗಿತೇವೆ, ನಿಮ್ಮ ಕಾಲ್ ಬಂದಾಗ ತೆಗಿತೇವೆ, ಅಥವಾ ನೀವು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ, ಅದೆಷ್ಟೋ ಕೇಳುಗರು ಕಾಯ್ತಾ ಇರುತ್ತಾರೆ, ನಮಗೂ ಕೂಡ ಒಂದು ಕಾಲ್ ಸಿಗಬೇಕು, ಕಾಲಲ್ಲಿ ಹಾಡನ್ನು ಕೇಳಬೇಕು ಅಂತ ಹೇಳಿ ಅದೆಷ್ಟೋ ಜನರು ಪ್ರಯತ್ನ ಪಡ್ತಾ ಇರ್ತಾರೆ. ಅದೆಷ್ಟೋ ಕೇಳುಗರು ನಮಗೆ ಲೈನ್ ಸಿಗೋದಿಲ್ಲ, ಬ್ಯುಸಿ ಇರುತ್ತೆ, ಕಾಲ್ ಸಿಗ್ತಾ ಇಲ್ಲ, ಕನೆಕ್ಟ್ ಆಗ್ತಿಲ್ಲ ಅಂತ. ಕೆಲವರಿಗೆ ಏನಾಗುತ್ತೆ ಅಂದರೆ, ದಿನಾಲೂ ಕಾಲ್ ಸಿಗ್ತದೆ, ದಿನಾಲೂ ಕಾಲ್ ಮಾಡ್ತಾರೆ. ಅವರಲ್ಲಿ ಒಂದು ವಿನಂತಿ ಏನಂದರೆ, ಒಂದು ವಿನಂತಿಯನ್ನು ಮಾಡ್ತಿರುವಂಥದ್ದು ಈ ಮೂಲಕ, ನಿಮಗೆ ಕಾಲ್ ದಿನಾಲೂ ಸಿಗುತ್ತೆ ಅಥವಾ ನಿಮಗೆ ನಿಮ್ಮ ಹಾಡನ್ನು ದಿನಾಲೂ ನಾವು ಪ್ರಸಾರ ಮಾಡ್ತೀವಿ ಅಂದರೆ, ಬೇರೆಯವರಿಗೂ ಕೂಡ ಒಂದು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ, ಇತರ ಕೇಳುಗರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಿ. ಅದರಿಂದ ಎಲ್ರಿಗೂ ಕೂಡ ಅವರೊಂದು ಹಾಡನ್ನು ಕೇಳಿದಂಥ ಒಂದು ಏನು ತೃಪ್ತಿ ಇರುತ್ತೆ, ಖುಷಿ ಇರುತ್ತೆ. ಹಾಗಿರುವಾಗ ಲೈನ್ ಬ್ಯುಸಿ ಬರ್ತದೆ ಅನ್ನುವಂಥ ಒಂದು ದೂರುಗಳು ಕೂಡ ಕಡಿಮೆ ಆಗ್ಬೋದು. ಹಾಗಾಗಿ ಈ ಒಂದು ವಿಚಾರವನ್ನು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ, ಅದು ಸಾಧ್ಯ ಆದಷ್ಟು ನೀವು ಬೇರೆಯವರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ. ಮಾತಾಡ್ತಿರ್ಬೇಕಾದ್ರೆ ಒಬ್ರು ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ ಅಮ್ಮಣಿ ಅಕ್ಕ. ಓಕೆ. ಓವಿಯೋ. ಓಕೆ ಓಕೆ. ಹೌದು. ಓಕೆ ಓಕೆ, ಧನ್ಯವಾದಗಳು ಅಮ್ಮಣಿಯವರೇ, ಧನ್ಯವಾದಗಳು. ಓಕೆ ಓಕೆ, ಇದು ಅಮ್ಮಣಿಯವರು ಕಾರ್ಕಳದಿಂದ ಕರೆಯನ್ನು ಮಾಡಿ ಅವರು ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದರು. ಅದರ ಜೊತೆಗೆ ಒಲವಿನ ಹಾಡಿಗೆ ಸಂಬಂಧಪಟ್ಟು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ಗುರು ಗೌರಂಗ ಗದಧಾರ್ ಶ್ರೀ ಕೃಷ್ಣ ಚೈತನ್ಯ ಗದಂತ್ಯದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತೀನಿ.
0: ನಮಸ್ತೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಕದ್ರಿ ಮಂಜುನಾಥ ಸ್ವಾಮಿ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಅಮ್ಮ. ಇದು ಈ ವಾರದ್ದು ಕಾರ್ಯಕ್ರಮ ಯಾವಾಗ್ಲೂ ಇದು ಹರಿಕತೆ ಯಕ್ಷಗಾನ ಭಕ್ತಿಗೆ ಸಂಬಂಧಪಟ್ಟದ್ದು ಆಧ್ಯಾತ್ಮಿಕ, ಅದು ಕೊಂಕಣಿಯಲ್ಲೇ ಇರ್ಬೋದು, ಆಧ್ಯಾತ್ಮಿಕದ್ದು ಎಲ್ಲವೂ ಅತ್ಯಂತ ಜನರ ಒಂದು ಭಕ್ತಿ ಶ್ರದ್ಧೆ ಮತ್ತೆ ಅಭಿರುಚಿ ಅನ್ನ ಬೆಳೆಸುವಂತದ್ದು ಎಲ್ಲ ತುಂಬಾ ಕಲೆ ಅಭಿರುಚಿ ಮತ್ತೆ ಸಂಸ್ಕೃತಿಯನ್ನು ಬೆಳೆಸುವಂತ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದಕ್ಕೆ ಶ್ಲಾಘನೀಯವಾದ ಸೇವೆ ಮಾಡ್ತಾ ಇದ್ದೀರಿ, ಅದಕ್ಕೆ ವಂದನೆಗಳು. ಅದ್ರ ಜೊತೆಗೆ ಇದು ಸಾರಂಗ ಮೊನ್ನೆ ಮಧ್ಯಾಹ್ನದ್ದು ಕಾರ್ಯಕ್ರಮದಲ್ಲಿ ನಿನ್ನೆ ಅದರಲ್ಲಿ ಅದೇ ಸಂಸ್ಕೃತ ಅದೇ ಇದು ಗೀತೆ ಎಲ್ಲ ಪ್ರಸಾರ ಮಾಡಿದ್ವಿ, ಗೋಪಿಗೀತೆ, ಅದಕ್ಕೂ ಧನ್ಯವಾದ. ಅಂತದ್ದೆಲ್ಲ ಭಕ್ತಿಗೆ ಸಂಬಂಧಪಟ್ಟದ್ದು ಬರ್ಲಿ ಅಂತ ನಾವು ಅಪೇಕ್ಷಿಸ್ತೇವೆ. ಮತ್ತೆ ಇವರು ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಅವರ ಒಂದು ವಿಚಾರವನ್ನು ಅವರು ಮಂಡಿಸಿದ್ರು, ಅದರಲ್ಲಿ ಒಂದು ವಿಚಾರ ಒಂದು ನಮ್ದೊಂದು ಅಭಿಪ್ರಾಯ ಹೇಳ್ಬೇಕಿತ್ತು. ಅಂದ್ರೆ ಆಕ್ಚುಲಿ ಶಿಲಾ ರಾಮಾನುಜಾಚಾರ್ಯರು ಅವರು ಬೇರೆ ಯಾರು ಅಲ್ಲ, ಸ್ವಯಂ ಶೇಷದೇವರು. ಸಾವಿರ ಬ್ರಹ್ಮಾಂಡವನ್ನ ಹೆತ್ತ ಶೇಷದೇವರೇ ಅವರು ಬಂದು ಅವರು ಕೃಪೆ ಮಾಡಿದ್ದು ಕರ್ನಾಟಕಕ್ಕೆ ಬಂದು ಯಾರು ಬಿಟ್ಟಿ ದೇವನ ಮೇಲೆ ಅವರು ಬಂದು ಅವರಿಂದ ಪ್ರಭಾವಿತನಾಗಿ ಅವರಿಗೆ ಧನ್ಯಾತಿ ಧನ್ಯತೆಯನ್ನ ಪಡ್ಕೊಂಡ್ರು ಇವರು ಯಾರು ಬಿಟ್ಟಿ ದೇವ. ಆದ್ರೆ ಪ್ರಭಾತ್ ಬಲ್ ಮತ್ತೆ ಅವರಿಂದಾಗಿ ನೋಡಿ ಎಲ್ಲ ಯುದ್ಧ ಕೂಡ ಅವರು ಗೆದ್ದರು, ಮತ್ತೆ ಅವರ ಮಗಳಿಗೆ ಪಿಶಾಚಿ ಎದ್ದದ್ದು ಅವರಿಂದಲೇ ಎಲ್ಲ ಅವರು ಧನ್ಯತೆಯನ್ನ ಪಡ್ಕೊಂಡ್ರು, ಕೃಪೆಯನ್ನ ಪಡ್ಕೊಂಡ್ರು. ಇಡೀ ಕರ್ನಾಟಕ ಭೂಮಿಯೇ ಧನ್ಯವಾಯ್ತು. ಅವರು ಸ್ವಯಂ ಶೇಷ ದೇವರು, ಅವರ ಲೀಲೆ ಸುಮಾರು ಇದೆ ಅಲ್ಲಿ, ಚಮತ್ಕಾರವನ್ನೇ ಮಾಡಿದ್ರು. ಆದ್ರೆ ಅವರು ಹೇಳಿದ್ದು ಏನಂದ್ರೆ ಇಲ್ಲ ಅವರಿಗೆ ಆಶ್ರಯ ಕೊಟ್ಟು ಏನೋ ದೊಡ್ಡ ಕೃಪೆ ಮಾಡಿದ್ರು, ಅದಲ್ಲ, ಸತ್ಯ ಅಲ್ಲ ಅದು. ಅವರು ಸ್ವಯಂ ರಾಮಾನುಜಾಚಾರ್ಯ ಶೇಷ ದೇವರು, ಅನಂತ ಶಿರ ಇರುವ ಅನಂತ ಶೇಷ ದೇವರು. ಅದನ್ನ ಅವರು ಒಂದ್ಸಲ ತೋರಿಸಿದ್ರು ಕೂಡ, 1000 ಪ್ರಶ್ನೆ ಕೇಳುವಾಗ ಜೈನ ಇವರು ಅವರು ಒಂದೇ ಸಲ 1000 ತಲೆಯಲ್ಲಿ ಉತ್ತರ ಕೂಡ ಕೊಟ್ರು. ಅಂತ ಚಮತ್ಕಾರ ಎಲ್ಲ ತೋರಿಸಿ ಅವರಿಂದ ಪ್ರಭಾವಿತರಾಗಿ ಅವರು ಪಡ್ಕೊಂಡ್ರು ಕೃಪೆ. ಅದು ಫ್ಯಾಕ್ಟ್. ಅದು ಅಂತದ್ದನ್ನ ಸ್ವಲ್ಪ ನೀವು ನೋಡ್ಕೊಂಡ್ರೆ ಅದು ಮುಖ್ಯ ಅಂತ ಹೇಳುದು, ಯಾಕಂದ್ರೆ ಅವ್ರು ಭಗವಂತನ ಪ್ರತಿನಿಧಿ ಅವರು ಅಂತದ್ದು. ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಈ ಹಾಡು ಹಾಡ್ತೀರಲ್ಲ, ಹಾಕಿದ್ರಲ್ಲ ಅದಲ್ಲಿ ಇದು ಯಾವ್ದಂದ್ರೆ ತುಂಬಾ ಒಂದು ರೋಚಕ ಮತ್ತೆ ಭಕ್ತಿ ಪೂರ್ವಕವಾದ ನಿಬ್ಬೇರಗಾಗುವಂತ ಹಾಡು ಕೆಲವು, ಅದ್ರ ಅರ್ಥ ಒಂದು ನಮ್ಗೆ ತಿಳ್ಕೊಂಡ್ರೆ ಒಳ್ಳೇದು ಅಂತ ನಮ್ಮೊಂದು ಅಪೇಕ್ಷೆ ಇತ್ತು. ಈ ನೋಡಿ ಈಗ ಮಕ್ಕಾತಿ ಈ ಮಕ್ಕಾತಿ ಮಾಲಾಕಯ ಅಂತ ಬಹಳ ಒಂದು ಅತ್ಯಂತ ಇದು ರೋಚಕ ಅಂದ್ರೆ ಭಕ್ತಿ ಪೂರ್ವಕ ಆವೇಶ ಆಗುವಂತ ಹಾಡು ಅದು. ಬ್ಯಾರಿ ಭಾಷೆಯಲ್ಲಿ ಬರ್ತದೆ, ಅದ ಅರ್ಥ ಮಾತ್ರ ನಮ್ಗೆ ಗೊತ್ತಾಗುದಿಲ್ಲ. ಮತ್ತೆ ಮಕ್ಕತ್ತಿ ರಾಜ ಅಂತ ಒಂದು ಬರ್ತದೆ, ಅದು ಎರಡು ಹಾಡು. ಮತ್ತೆ ಕೊಂಕಣಿಯಲ್ಲಿ ನಿನ್ನೆ
0: ಬ್ಯಾರಿ ಭಾಷೆಯ ಹಾಡುಗಳಲ್ವಾ ನೀವು ಹೇಳ್ತಿರೋದು?
2: ಹೌದೌದು, ಅದೊಂದು ಅರ್ಥ ಕೆಲವು ಭಕ್ತಿಗೆ ಸಂಬಂಧಪಟ್ಟದ್ದು ನಮ್ಗೆ ಒಂದು ತಿಳ್ಕೊಳ್ಳಿಕ್ಕೆ ಏನಾದ್ರು ಅವಕಾಶ ಇದ್ರೆ ಅಂತ ಹಾಡು ಎಲ್ಲ ಆಗದಿದ್ರು ಕೆಲವನ್ನದು ನಿನ್ನೆ ಕೊಂಕಣಿಯಲ್ಲಿ ಕೂಡ ಒಂದು ಬಂತು. ಅದು ಅದ ಅರ್ಥ ನಮ್ಗೆ ತುಂಬಾ ಅಪೇಕ್ಷೆ ಇರ್ತದೆ. ಏನದು ಬಹಳ ಒಂದು ಹೃದಯಕ್ಕೆ ಅದು ಗದ್ಗದಿತ ಆಗುವಂತ ಹಾಡುಗಳು. ಕೊಂಕಣಿಯಲ್ಲಿ ಒಂದು ಐ ಚ ಕ್ರಿಸ್ತ ಅಂತ ಒಂದು ಬಂತು, ಅದ ಅರ್ಥ ನಮ್ಗೆ ಯಾಕೆಂದ್ರೆ ಆಧ್ಯಾತ್ಮಿಕ ದೇವರಿಗೆ ಸಂಬಂಧಪಟ್ಟ ಅದು ಭಕ್ತಿಯ ಇದು ಉತ್ತೇಜಿಸುವಂತದ್ದು. ಅದಕ್ಕೆ ಅದ ಅರ್ಥಗಳನ್ನೆಲ್ಲ ಸ್ವಲ್ಪ ಎಲ್ಲಿ ಅದು ಅವಕಾಶ ಕೊಟ್ರೆ ನಮ್ಗೆ ತಿಳಿಲಿಕ್ಕೆ ಒಂದು ಒಳ್ಳೇದು ಅಂತ.
0: ಓಕೆ ಸರ್, ಖಂಡಿತ ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಾರೆ.
2: ಧನ್ಯವಾದ. ಹರೇ ಕೃಷ್ಣ, ರಾಧೇ ರಾಧೇ. ಹರೇ.
0: ಓಕೆ, ಇದು ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆಯನ್ನು ಮಾಡಿ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದರು. ಅಂದರೆ ಭಕ್ತಿಗೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟು ಎಲ್ಲ ತಿಳಿಸಿದರು. ಅಂದರೆ ನಮ್ಮ ಹೆಚ್ಚಾಗಿ ಅಂತಹ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
3: ಹಲೋ
0: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.
3: ಈ ವಾರದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬಂದಿದೆ.
0: ಓಕೆ,
3: ಶಾರ್ಟ್ ನಲ್ಲಿ ಹೇಳುದಾದ್ರೆ ನಮ್ಮ ಮೈಕಾಲದ ಪರಕ ಸೈಫ ನಡೆಸಿಕೊಟ್ಟದ್ದು ಉತ್ತಮವಾಗಿತ್ತು. ಅದೇ ತುಳು ಚಾವಡಿಯಲ್ಲಿ ಈ ತಿಂಗಳ ವಿಶೇಷತೆಯನ್ನು ವಿವರಿಸಿದ್ದು.

0: ಅನೌನ್ಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
1: ಅಂದ್ರೆ
0: ಹಾಗೂ
1: ಅದು
0: ಒಲವಿನ ಹಾಡು ಕೇಳುವ ಎಲ್ಲ ಶ್ರೋತೃಗಳು ನಮ್ಮ
1: ಕಾಲ್
0: ಸಾರಂಗ್
1: ಮಾಡ್ತಾರೆ.
0: ಸಂಘಕ್ಕೆ ಮತ್ತೆ ಪತ್ರ ಮತ್ತು ಫೋನ್ ಮಾಡುವ ಸಾಧ್ಯತೆ ಇದೆ ಅಂತ ನನ್ನೊಂದು ಅಭಿಪ್ರಾಯ.
1: ಓಕೆ, ಒಳ್ಳೆ ಐಡಿಯಾನ ತಿಳಿಸ್ತಾ ಇದ್ರೆ. ಅಂದ್ರೆ 1 ಗಂಟೆ ಈ ಕಾರ್ಯಕ್ರಮವನ್ನು ಮಾಡಬಹುದು, ಆದ್ರೆ ಕಾಲ್ ಮಾಡಿ ಅನಿಸಿಕೆ
0: ಅಲ್ಲ, ಒಂದು
1: ಅಭಿಪ್ರಾಯ
0: ಗಂಟೆ ಬೇಡ ಬೇಡ ಮೇಡಮ್, ಒಂದು
1: ಅರ್ಧ
0: ಗಂಟೆ ಬೇಡ.
1: ಗಂಟೆ.
0: ಇದ್ರೆ ಪತ್ರ ಇದ್ರೆ ಅದು ಓದ್ತಾ ಹೋಗಿ, ಇಲ್ಲದ್ರೆ ಒಂದು ಒಲವಿನ ಹಾಡು ಏನಾದರೂ ಇದೆ ಅದಕ್ಕೆ ಸ್ಪೆಷಲ್ ಒಲವಿನ ಹಾಡು ಅಂತ ಇರಬೇಕು.
1: ಹೌದು ಹೌದು, ನಿಜವಾಗ್ಲಿ ನೀವು ಹೇಳುವಂತ ಮಾತು ಕರೆಕ್ಟ್.
0: ಅದು ಏನಂದ್ರೆ ಆಗ ಅಟ್ರಾಕ್ಷನ್ ಆಗ್ತದೆ ಅಂತ. ನಾವು
1: ಹೌದು.
0: ಕೊಟ್ಟ ಕೆಲವು ಸಲಹೆಯನ್ನು ತಾವು ಸ್ವೀಕರಿಸಿದ್ದೀರಿ, ತುಂಬಾ ಧನ್ಯವಾದಗಳು.
1: ಓಕೆ ಓಕೆ, ಧನ್ಯವಾದಗಳು
0: ಆಯ್ತು
1: ಸರ್ ನಿಮಗೂ ಕೂಡ.
0: ಆಯ್ತು ಆಯ್ತು ಆಯ್ತು.
1: ಓಕೆ ಓಕೆ ಓಕೆ, ಇದು ವೇಣೂರಿನಿಂದ ಮೊಹಮ್ಮದ್ ಅವರು ಕರೆಯನ್ನು ಮಾಡಿ ಹೇಳ್ತಾ ಇರುವಂಥದ್ದು ಒಂದು ಸಜೆಷನ್ ಅನ್ನು ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಹಾಡುಗಳ ಲಭ್ಯ ಇದೆ, ನಿಮಗೆ ಯಾವ ಹಾಡು ಅಂತ ಕೇಳಬಹುದು ಅಂತ. ನಿಜವಾಗ್ಲೂ ಹೌದು, ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಅದೆಷ್ಟೋ ಕಾಲ್ಗಳು ಬರುತ್ತೆ, ಆದರೆ ನಮಗೆ ಆ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಆ ಕಾಲ್ಗಳು ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ, ಯಾವ ಹೆಸರುಗಳು ಕೂಡ ಸಿಗೋದಿಲ್ಲ. ಒಲವಿನ ಹಾಡಿಗೆ ಕಾಲ್ ಮಾಡುವವರ ಏನು ಹೆಸರುಗಳು ನಮಗೆ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಸಿಗುವಂಥದ್ದು ಬಲೂ ಅಪರೂಪ. ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲೂ ತಿಳಿಸಿ. ನೀವು ಹೇಗೆ ಒಲವಿನ ಹಾಡಿಗೆ ಕಾಲ್ ಮಾಡಿ ಮಾತಾಡ್ತೀರ, ಅದೇ ರೀತಿ ಇಲ್ಲೂ ಕೂಡ ಮಾತಾಡ್ಬೋದು. ಕೇವಲ ಹಾಡುಗಳನ್ನು ಕೇಳುವುದರ ಜೊತೆ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದರೆ ಖಂಡಿತ ನಮಗೆ ಇನ್ನಷ್ಟು ಕಾರ್ಯಕ್ರಮವನ್ನು ನೀಡೋದಕ್ಕೆ ಹುರುಪು ಬರುತ್ತೆ. ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಕಾಲ್ಗಳು ಹೆಚ್ಚಾಗಬೇಕು, ನಿಮ್ಮ ಸಂದೇಶಗಳು ಹೆಚ್ಚಾಗಬೇಕು. ಈ ರೀತಿ ಮಾಡಿದರೆ ಮಾತ್ರ ನಿಮ್ಮಿಂದಲೇ ನಮ್ಮ ರೇಡಿಯೋ ಸಾರಂಗ್ ನಡೀತಾ ಇರುವಂಥದ್ದು, ನಾವು ಇಷ್ಟು ಮಾತಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಆಗಿರುವಾಗ ಎಲ್ರಿಗೂ ಕೂಡ ಅವಕಾಶವನ್ನು ನಾವು ಮಾಡಿಕೊಡಲೇಬೇಕಾಗುತ್ತೆ. ಆಗಲೇ ಹೇಳ್ತಾ ಇದ್ದೆ, ಒಲವಿನ ಹಾಡಿಗೆ ಸಂಬಂಧಪಟ್ಟು ಕೆಲವರಿಗೆ ಬೇಸರ ಇರಬಹುದು, ನಾವು ಹಾಗಿದ್ರೆ ದಿನಾಲು ಕಾಲ್ ಮಾಡಬಾರ್ದ ಅಂತ. ಮಾಡಬಹುದು, ಆದರೆ ಬೇರೆಯವರಿಗೂ ಕೂಡ, ಬೇರೆ ಕೇಳುಗರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಿ. ಅದೆಷ್ಟು ಕೇಳುಗರು ಕಾಲ್ ಮಾಡಿ ನಮಗೆ ಹೇಳ್ತಾರೆ, ನಮಗೆ ಲೈನ್ ಸಿಗೋದಿಲ್ಲ, ಒಂದಿನ ಕೂಡ ಕಾಲ್ ಮಾಡಿದರೆ ನೀವು ತೆಗೀತಾ ಇಲ್ಲ, ಅದು ಕೂಡ ಬರ್ತಾ ಇದೆ. ಖಂಡಿತ ನಾವು ತೆಗಿತೇವೆ, ನಿಮ್ಮ ಕಾಲ್ಗಳನ್ನು ರಿಸೀವ್ ಮಾಡ್ತೇವೆ, ಯಾವತ್ತೂ ನಾವು ಕಾಲ್ ಕಟ್ ಮಾಡೋದಿಲ್ಲ. ಕೆಲವೊಮ್ಮೆ ನೆಟ್ವರ್ಕ್ ಸಮಸ್ಯೆ ಕೂಡ ಕಾಡಬಹುದು, ಆದರೆ ಹೆಚ್ಚಿನ ಪಾಲು ನೀವು ಕಾಲ್ ಮಾಡಿದಾಗ ನಾವು ಕಾಲ್ ತೆಗಿತೇವೆ. ನಿಮ್ಮ ನೀವು ಕೇಳಿದಂಥ ಹಾಡನ್ನು ಆದಷ್ಟು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇದ್ದೀವಿ. ಹಾಗಿರುವಾಗ ಬೇರೆ ಕೇಳುಗರಿಗೂ ಕೂಡ, ಹೊಸ ಹೊಸ ಕೇಳುಗರಿಗೂ ಅಥವಾ ಒಂದು ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಿನಾಲು ಕಾಲ್ ಮಾಡೋದಕ್ಕಿಂತ ವಾರದಲ್ಲಿ 2 ದಿನ ಅಪರೂಪಕ್ಕೂ, ಯಾಕಂದರೆ ಮಂಗಳವಾರದಿಂದ ಶುಕ್ರವಾರದವರೆಗೆ ಕಾರ್ಯಕ್ರಮಗಳಿದೆ. ಶುಕ್ರವಾರ ಅದರಲ್ಲೂ ವಿಶೇಷವಾಗಿ ಭಕ್ತಿಗೀತೆಯನ್ನು ಕೇಳುವಂಥ ಕಾರ್ಯಕ್ರಮ ಕೂಡ ಇದೆ. ಹಾಗಿರುವಾಗ ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಯಾರೆಲ್ಲ ಕಾಲ್ ಮಾಡಿದ್ರ, ಯಾರೆಲ್ಲ ಕಾರ್ಯಕ್ರಮವನ್ನು ಕೇಳಿದ್ರ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಪತ್ರ ಕೂಡ ನಮ್ಮ ಕೈಯಲ್ಲಿ ಇರಬಹುದು ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ಸಲ ಪತ್ರ ಇಲ್ಲ ನಮ್ಮ ಕೈಯಲ್ಲಿ, ನೆಕ್ಸ್ಟ್ ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಪತ್ರ ಕೂಡ ನಮ್ಮ ಕೈಯಲ್ಲಿ ಬಂದು ತಲುಪಬಹುದು. ಅದೇ ರೀತಿ ಸಾಲು ಸಾಲು ಹಬ್ಬಗಳು ಕೂಡ ಇದೆ. ಇನ್ನು ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 6ನೇ ಕಂತು.

ಒಳಿಯುವ

0: ಭಾರಿ ಉಲ್ಲಾಸ ನಾಲಾಲು ಮುಟ್ಟು ಒರೋರನೆ ಏರೊಂದು ಮಿತ್ತು ಬತ್ತೆ ದರಿಯನ ಭಂಗ ಅಂಡ ಸೀರೆ ತುತ್ತು ನಡಪುನ ಭಂಗ ಆತ ಸೊಲಭೈಜ್ಯ ಆಂಡರಾಯನ ತೂವಡು ಪಾತ್ರಡು ಅವು ಮೇದಡು ಪಾರೊಂದು ಬತ್ತಿನಿಯ ಪೊಗಿನಗನೆ ಬಾಕಿಲ್ಡು ಕಾರದ ಗೆಜ್ಜೆದ ಶಬ್ದ ಆಯ್ರ ಸುರುವಾಂಡು ಯಾನ ಬತ್ತನ ಗೊತ್ತಾಯಿರವಲ್ಲಿ ಇಂದು ಕೂಡ ಪೆಜ್ಜೆ ನಿಧಾನ ಮಲ್ತೆ ಪೊಂಜ ಜೊತೆ ಮಿತ್ತು ಒಂದು ಅಜದಿ ಒಂದು ಬತ್ತ ನಿಧಾನ ನಿಧಾನ ಬತ್ತದು ತೂನಗ ಛೇ ಮಿಜ್ಜೆ ತೊಂದೆ ಅಮ್ಮೇರು ಪಂಡು ಕಡೆ ಬಿಡ್ಲಂಚೇನೆ ಪೋಲ ಜೇತು ರಂಗಮಾಲ್ಡೊಂದು ಬಂತೇರಿಗೆ ಬಚ್ಚಿದ ಪೋತೆ ಆತೆ ಉಂಟೆ ಜೆತ್ತನ ಒಂಜಿಲೆ ಕೂಡ ಮೇ ಜೆತ್ತನ ನೆಡ್ಡಾಂಡು ನಂಗೆ ನಿದ್ರೆ ಬತ್ತನವು ಎಂಕ ಸರಿಯಾಯಿನ ಸಾಧಿ ದಾಯಗ ಎಚ್ಚರಿಕೆ ಇತ್ತಂಡ ಬತ್ತಿಲೆಕ್ಕನೆ ಪಾತ್ಯರ ಹೆಸರು ಮಲ್ಪಡಿತ್ತು ಇತ್ತಾಂಡ ಒಂತೆ ಮೀನ ತೂದು ಮೀನ ಪೊರ್ಲ ಪೋಲಿಕೆಯನ್ನು ಮಾತ್ರ ಗಮನಿಸಾದು ಬೊಕ್ಕ ಲಕ್ಕಾದ ಪಾತ್ಯರು ಅಂದಿಯೇ ಅಮ್ಮೇರ ಪಂಡಿನ ಸರಿ ಯಾನ್ಲ ಯಾಕಡೆ ಅರ್ಧರ್ಧ ತೊಯಿನಿ ಸರಿ ದೃಷ್ಟಿಡು ತೂದಿತ್ತು ಜಿ ತುಯರ ಪೋಡಿಗೆ ಅವನ ಜಿತ್ತಾನೆ ಏರ ಅಪರಿಚಿತೆ ಪೊಸಬ್ಬೆ ಇಲ್ಲಡೆ ಬತ್ತನೆ ಗೊತ್ತು ಗುರುಜಿ ಅಂದ ನರಮಾನ ಅಂಚೆ ತುಯರ ಬರಲಿ ಇನ್ಪೇರು ಒಂಜಿ ಪ್ರಜ್ಞೆ ಎನ್ನ ಮನಸ್ಸಡಿತ್ತನು ಅಂಚಾದು ಸರಿ ತೂಯಿಜಿ ಇತ್ತ ತುಯರ ಫೋನ ಗಮ್ಯೇ ಕಲ್ಜುಗಡೆ ಇಂಚಿ ನಾನು ಒಪ್ಪಂದಪ್ಪ ಅಂದಂದು ದಯಿಂದ ಪಂಡ ನಾಲ್ ಯುಗಟು ಒಂದು ಕಡೆತ ಯುಗ ಬೇತೆ ಬೇತೆ ಮಹಾಪುರುಷರ ನಾಲ್ಕು ಪೊರ್ಲ ಗಂಟೆ ನಾಲ್ಕು ಅದು ಪೋತೇರ ಯೂ ಯುಗ ಯುಗಟ್ಲ ನಮ್ಮ ನಾಡು ಒಂದು ಇತ್ತಂದ ಮಿಯನೆ ಮಿಯನಂಚಿನ ಒಂಜಿ ಆಣು ಬೇತೆ ಹೂವ ಊರುಡ್ಲ ಬೇತೆ ಹೂವ ಜಾಗೆಡ್ಲ ಉಪ್ಪೇರಗ ಸಾಧ್ಯ ಮೇ ನಮ್ಮ ಇಲ್ಲಡೆಗೆ ಬತ್ತನ ಎಡ್ಡಂಡ್ ಬೇತೆ ಅಕ್ಲಮಿನಿ ನಮ್ಮ ತಾಮರಲಿಂದಾಪುರಡು ತೂತು ಎರಡ ಮಿಯನ್ ಸರಂಗಡ್ ಕಟ್ಟದು ಏಪನೆ ಪತ್ತೊಂದು ಪೋತೇ ಅಂದಪ್ಪ ದೇವೇರ ಮಲ್ಲಾರ್ ಈತಂಜಿ ಪುರ್ಲ ಕಂಠದ ಈ ಜವನ್ಯನು ಇಡೆಗೆ ಕಡಪಿಡ್ದು ಕುರಿಯರತ್ತ ಮನಸ್ಸಿಗೆ ಮಾಮಲ್ಲ ಸಂತೋಷ ಅಂತ ಅಪ್ಪ ಗಂಡ ಸರಿಯಾದ ತೂಂಡ ಪೊರ್ಲ ಕಂಠ ಬೆರ್ಮೆ ದೇವರ ಪುರುಸೋತುಡು ಒಂದಂತೆ ಮಾತ ಅಂಜೋಕ್ಲೆಡ್ದು ಒಂದಂತೆ ಪೊರ್ಲು ಕಂಡದು ಮೇನ ಪೊರ್ಲ ಕಂಠದ ಕಂಠದ ಕುರ್ಲೆ ಮಲ್ ತದೀತಿ ಅಂದಪ್ಪ ಲಲಿತಾತ್ಮೀಯ ಆಯ್ನ ಮೇ ಎಪ್ಪಡ ಎಂಚದಕ್ಕಾಗನ ಕೊಡ್ಚಿ ಯಾನ್ಲ ಒಂಜಿ ಸ್ವರ ಸೇರ್ಸಾದು ಆಯ್ನ ನಿದ್ರೆ ಆಯ್ನೇಟ ಕಾತದು ಆಯ್ ಲಕ್ಕಿ ಬುಕ್ಕ ಬಾತ್ಯ ಅಂದ ಎಂಚ ಆತ ಅಂಚ ಅಂದ ಆಲೋಚನೆ ಮಲ್ತದು ಓಯ್ ದನ ಮೇಕೊಂಚ ಎಂಕಲ ಒಂಚ ಜಡ ಬತ್ತಲ ಕಾಪು ಅವ ಮಿಯ ತೂದೋದ ಅನ್ನ ಅವ ಅಂಚ ಆಪಣ ಕೆಲಸ ತೀರ್ ಬಾಯಂಗ ಎರಡು ಎಂಕಲ ಬಾಯಂಗ ಇಲ್ಲ ಕಾಪು ಮೇಗ ನಿದ್ರೆ ಬತ್ತನ ತೂದು ತೆಂಕಲ ಜಡೆಯಾಗಿ ಕಣ್ಣಾರಿಸಿ ಬೈಲ ಕಾಪು ಛೇ ಈ ದುನ್ನದ ಮಾಲೆ ಮಾತಾ ಪಾಡಂದು ಬೈದೆ ಎಪ್ಪನದ ಒಂದು ಹರಟೆ ಆಪಣದ ಐಂದ ಎತ್ತದ ಅಲ್ಪ ಗಿಲಿ ಗುಂಟುಡು ಇದು ಅಡೇಗೆ ಓಲು ಬುಡ್ಚಿ ತರತ ಮುದ್ದೆಲ್ ಹುಲ್ಡ ಆಯ ಲಕ್ಕನಾಗ ತೋಜ್ಜಿ ಖಾರ ಮುದ್ದೆಯಲ್ಲಿ ಅಡೇಗೆ ತಾರೆ ಹೊರಗಾದ ಅಡೆಗೆ ಬನ್ನಿ ಕಣ್ಣಲಸಿ ಹೊರತು ಕದಾನೆ ಮತ್ತಾಪನು
1: ವಿಕ್ರಮಾರ್ಯ

ನಿದ್ರೆಗೆ ಬೂರ್ನಾಯ್ಯಾನ ಬೋರ್ ಹೊಡೆದು ಧೋರಣೆ ಎಚ್ಚರಾಡು ಯಾರೋ ಮೆಂತ ಲೆಕ್ಕಾಡು ಲಕ್ಕದ ತೂಪೆ ಇಂಜಿನ ಆಚಿರ ರಾತ್ರಿದ ಹೊರತು ದೀಪ ಪೂರ ತೆಕ್ಕದ ಜತ್ತಲ ನೆನಪುಂಡೆ ಅಂಡ ಇತ್ತ ತೂನ ಜಿಗ್ಗದ ಇಡೀ ಕೋಣೆಡು ಮುಲ್ಪುದ ರಾಶಿ ಉಂಟು ಇತ್ತಿನ ದೀಪಲು ಪೂರ ಪೊತ್ತೊಂದಿಲ್ಲ ಮಾತ್ರ ಅತ್ತು ಅಲೇ ಅವೆಂಚಿನ ಅಲ್ಪ ಒಂಜಿ ಚಿತ್ರಪಟ ಐಟು ಒಂಜಿ ದೇವ ಕೊರಂಗುದ ಚಿತ್ರ ಎಕಡೆ ಯಾನು ತೂನಗಂದು ಇಜ್ಜಾಂಡು ಇತ್ತೆ ತೂನಗ ಭಾರಿ ಆಚಿರ ಒಂದುಂಡು ಆ ಚಿತ್ರೋಡು ಇತ್ತಿನಂಚಿನ ಕೊರುಂಗು ಹಂಸ ಪಕ್ಕಿ ಒರೋಡು ದೊರಣಿ ಜೂ ಆಯ್ನತೆ ಇಂದು ಇಂಜಿನವು ಇಂಚಲ ಆಪಿನಿಂದುಂಡ ಒಲ್ಲ ಕಣನ ಅಂದಮೇಲೆ ತೂನಗ ಕಿನ್ಕದ ತೂಪೆ ಕಣತ್ ಸತ್ಯವನೇ ಅಂದ ಜೂ ಆಯ್ನಂಚಿನ ಆ ಕೊರುಂಗು ಹಂಸ ಪಕ್ಕಿ ಅಲೇ ರೆಂಕೆಯನ್ನು ಕುಡ್ತೊತ್ತು ಕುಡ್ತೊಂದು ರಾವೊಂದು ಬತ್ತದು ಎನ್ನ ಮಂಚವದ ಕೊಂಬುಡು ಬತ್ತದು ಕೊಳ್ಳುದನ್ನು ಅಮಿಂಚಿನ ಗಿಳಿಗುಂಟುಡು ಈ ಮುತ್ತುದ ಮಾಲೆ ಯಾನು ಜಪ್ಪುನ ಎನ್ನ ಗೋಚರಗೂ ಬತ್ತಿಜ್ಜಾಂಡು ಅಂಚಿಂಚಿ ತೂನಗೆನ್ನ ಮುಲ್ಪ ತೀರ್ತು ಒಂಜಿ ಪೊಣ್ಣು ಮಗಲು ಜತ್ತದಲ್ಲು ಓ ಈ ಮುತ್ತುದ ಮಾಲೆ ಆಲ್ನ ಅದಿಪ್ಪುಡು ಬಹುಶಃ ಅದೇ ಶ್ರೇಷ್ಠಿನ ಮಗಲು ಅಲೋಲಿಕೆನ ಅದು ಉಪ್ಪೋಡು ಯಾನು ಮುಲ್ಪನ ಇತ್ತಿನ ಗೊತ್ತಿಜ್ಜಂದೆ ಬತ್ತದಾಲು ಜತ್ತಲ ದಾನೆ ಅಲೇ ಆ ಮುತ್ತುದ ಬಾಲಿಗೆ ಕೋಕಾಯಿ ಪಡ್ನೈತಿ ಹಂಸ ಪಕ್ಕಿ ಕೊಕ್ಕುಡ ಅಯ್ಯ ಪತ್ತೊಂದು ಅಲ್ಲ ಒಂಜೆ ಒಂಜೆ ಒಂಜೊಂಜೆ ಒಂಜೊಂಜೆ ಮುತ್ತುದ ಮಣಿಕ್ಲೇನು ನಿಂಗೊಂದು ನಿಂಗೊಂದು ನಿಂಗೊಂದು ಇಟ್ಟೆ ತೂನಾಗ ಓರಾಯ್ತ ಬಂದಿದ್ದಲ್ಲ ಹಂಸ ಪಕ್ಕಿ ಮುತ್ತುದ ಮಾಲೆಡಿದ್ದ ನಂಜಿನ ಮುತ್ತುಲೇನು ಮಾತ ನಿಂಗದು ಕುಡ ಅಂಚನೆ ಕುಡ್ತೊಂದು ಕುಡ್ತೊಂದು ರೆಂಕೆ ಕುಡ್ತೊಂದು ಆ ಚಿತ್ರ ಪಡೆದು ಹೋದು ಫುಲ್ಲುಂಡು ಇಟ್ಟೆ ತೂನಾಗ ಜುವಾಯಿನ ಹಂಸ ಪಕ್ಕಿ ಚಿತ್ರನೇ ಅದು ಪೋತುಂಡು ಇಂಚಿರೋಳಾಜ್ಯ ಆಚರಣೆ ಏರಾಣ್ಲ ಪಂಡನ ನಮ್ಮೂರಂಜನ ಸಂಗತಿಯ ಒಂದು ಅಪ್ಪಕಂಡ ಶನಿದೇವೆನ್ನ ಲೀಲೇ ಪನ್ಪ್ರವು ಸತ್ಯ ಯಾನು ತುವಿನವು ಎನ್ನಡನೆ ಮುಗ್ಗ್ಯಾಡು ನನ್ನೋರೆಡ ಪಂಡುಂಡ ಅದು ಅರ್ಥಾಪನಳತ್ತು ನಮ್ಮೂನ ವಿಷಯಲಾತು ನಿದ್ರೆ ಅರ್ಧ ಆತನೇಕ್ ಅಂಜಾದು ಕೂಡ ಜೆತ್ತದು ನಿದ್ರೆ ಮಲ್ಪುಗತುಗ.

ಎಡ್ಡನಿದ್ರೆ ಅಂದಪ್ಪ ಕೆಲವರಿಗೆ ನಿದ್ರೆ ಮಾತ್ರ ಬೋರ್ನು, ನಿದ್ರೆ ಕಣ ಕಟ್ಟು ಒಂದೇ ನಿದ್ರೆದ ಸುಖ ತಿಕ್ಕು, ನಿದ್ರೆದ ಸುಖ ತಿಕ್ಕೋಡ ದಾಲ ಮನಸ್ಸಿಗೆ ಕರೆಕರೆ ಪೆರಬಲ್ಲಿ ಎತ್ತನ ಒಂಜಿ ಗೊತ್ತು ನೋತು ಬಾಡ್ಲಕ ಒಕ ಲಕ್ಕನ ಎಚ್ಚರಿಕಾರಾಗನೆ ಲೋಕದ ಗೊತ್ತಾಗಿ ಅಂಚ ಅದು ಸುಖತ ನಿದ್ರೆ ಮತ್ತೆ ಅಪ್ಪ ಹೊರ ಮೇಯ್ ಮಾತ ಕುಡ್ತದ ಮೇನ ತಗೊಂಡ ಬೇಲಕ್ಕಿಜೆ ಮಾರ್ರೆ ವಾ ಸನಿ ಬತ್ತನ ಎಂದು ಕೆಲವರಿಗೆ ಇಲ್ಲು ಪಗಾರ ಜಾಗ ಪಗಾರ ನಿದ್ರೆ ಬುರ್ಜಿ ಮಾರ್ರೆ ಬೇದ ಲಾಮುಲು ಪೆರ್ಮಾರಿ ಬುರ್ಲಕ್ಕ ಎಗಾಡ್ದೆಂಚ ಬುರ್ದು ಕುರಿತೊಂದುಲ್ಲಿ ದಾನಪ್ಪ ಲೋಕ ಎಂಚ ಮಾತ ಒಪ್ಪಂಡ ಏರೆ ಗೊತ್ತು ಆವಡು ಮೇಲೆ ಲಕ್ಕಿಂದ ಅಣಗಾತನಾಯಿ ಆ ಅಲೇ ಅವ್ರು ಗಿಲಿ ಗುಂಟುಂಡು ಮುಳ್ಳೆತ ದೀನಿ ಅನ್ನ ಸರ ಜಪ್ಪನಾಗ ಗಿಲಿ ಗುಂಟುಂಡು ಅನ್ನ ಸರ ತುಂಕು ಬಾರ್ದು ಎತ್ತೀನಿ ಅನ್ನ ಜಾಗ ತತ್ತನ ಇಜ್ಜಪ್ಪ ಅವು ಹೆಂಕ ನಿಶ್ಚಯ ಉಂಡು ಅವುಲೆ ನಿಗಂಟವು ಆ ಜಾಗ ಇಡ್ತನ ಮಾಲಜ್ಜಿ ಜೈದಿನ ಎಂಬಿ ಲಕ್ಕದಜ್ಜೆ ಯಾನು ವರ ಅಡಿಗೆ ಕಣ್ಣಳ ಸಿಬೋದು ಕಣ್ಣು ಬುಳಾದ ತೂನಾಗ ಮಾಲೆ ಇಜ್ಜಿ ಅಪ್ಪಣ್ಣ ಏರು ಕೇನುಡ ಅಪ್ಪಣತ್ತ.

0: ಎಚ್ಚರಿಕೆ ಉಂಟಾ ನಿಕ್ಕು?
1: ಈಗ ಉದ್ಯಾನ ಎಚ್ಚರಿಕೆ ನಿದ್ರೆ ಇಡುತ್ತೆ,
0: ಎಚ್ಚರಿಕೆ ನಿದ್ರೆ ಬತ್ತಿಲಕ್ಕ ನಟನೆ ಮಲ್ತಾನ ಆತನಿಗೆ ನಿದ್ರನೇ ಬೂರ್ದಿನ ಅಥವಾ ಎರಗ ಉದ್ದೀನಿ ಅಂತ ಹಾಕದತ್ತು
1: ಮುಖ
0: ಲೆತ್ತೆ ಸುರುಟು ನಿನ್ನ ಕೆಬಿ ಹೊಟ್ಟೆ ಆತ ನಿಕ್ಕೆ ಕೇಂಡಿಜಿ ಕೂಡ ಬೇತೆ ಬೇತ ಸಂಜ್ಞೆ ಮಲ್ತೆ ಓಲಾತ ಆಗಿಜಿ ನನಿಕ್ಕೆ ಕೊರ ಮಗಂದು ಏ ಮರ್ದಂದು ಗುದ್ದುದು ಲಕ್ಕಾಯ್
1: ನಿದ್ರೆ ಇಡಿತ್ತು ಅಂಚನೆ
0: ಅಂಚನೆ ಎಚ್ಚರಿಕೆ ಹಾಕೊಂಡು ನಿದ್ರೆ ಬತ್ತಿಲಕ್ಕೆ ನಟನೆ ಮಾಡ್ಬೇ ಹಾಗೆ ಎಚ್ಚರಿಕೆ
1: ನಿದ್ರೆ ಬೈದಿನಿ
0: ವೈದ್ಯ
1: ನಿದ್ರೆ ಭಂಗ ಮಾಡ್ತಾ
0: ನಿದ್ರೆ ವೈದ್ಯ
1: ನಿದ್ರೆ ಬೈದು
0: ನಿದ್ರೆ ಬೈದಿನಿ
1: ದಾಯ ಲಕ್ಕಾಯಿನಿ
0: ದಾಯ ಲಕ್ಕಾಯಿ
1: ಬತ್ತಿನಿದೇರು
0: ಯಾರಂದ ಕತ್ತೆ ಇಡ್ಡೆ ಏನ ಇಲ್ಲ ಜಾಳಿ ಯಾನು ಕೈ ಬೀಜ ಕೇನೇರೆ ಈ ಏರಿಯ
1: ಅಂದಪ್ಪ ನಿನ್ನವೇ ಇಲ್ಲ
0: ಅಡೆ ಬಲ ಸಾಧಿಕ ಬಲ
1: ಶ್ರೇಷ್ಠ ಮಗಲತ್ತ
0: ಅಂದ ಸಂಶಯ ನಿಕ್
1: ಅಲೋಲಿಕೆ ಈಯನ
0: ಅಲೋಲಿಕೆ ಆತು ಆತ ಎಲ್ಲೆಡೆ
1: ಮುಗಿಪ್ಪ ನಿನ್ನ ಸರಿ ತೂಪಣ ನಿಂತೇನೆ
0: ಮುಖ ಎಕಡೆ ಬಳಸನಕ
1: ಈ ಎಕಡೆ ಬರ್ಪಡತ್ತ ಪುಣ್ಯಾದಿಗೆ ನಿನ್ನ ಕೋಣೆ ಮಾಡಿದ್ರು ಯಾರು ಬರ್ಪೇ ನಾ
0: ಎನ್ನ ಕೋಣೆ ಎತ್ತ
1: ಆರು ಕಡ ಪುಡಿ ಮಾಡಿದ್ರೆ ಯಾರು ಬರ್ತೀನಿ
0: ಎನ್ನ ಕೋಣೆ ಎತ್ತಂದು ಭತ್ತನ ಭಿನ್ನೆ ನಿತ್ತಿನ ಅತಿಥಿ ಗ್ರಹ
1: ಅಲ್ಲ ಅಪ್ಪ ಏನ ಭಿನ್ನೆ ಅಲ್ಲ
0: ನಿಕ್ಲೇಗ ಮಾತ ವ್ಯವಸ್ಥೆ ಹೆಂಚು ಯಾರು ಬರ್ತೀನಿ ಅಂತ ಈ ಕೆಲವರು ಜಪ್ಪನಾಗ ಬರ್ದು ಜಪ್ಪ ಇದನ್ನ ಲಕ್ಕಿ ಬಕ್ಕ ಪರ್ಪೇರು
1: ನಿಮ್ಮ
0: ನಿನ್ನ ಅಭ್ಯಾಸ ಹೆಂಚಿನ ಜಪ್ಪನಾಗ ಪರ್ಪನ ಏನ ಅಥವಾ ಲಕ್ಕಿ ಬಕ್ಕ ಪರ್ಪನ ಹೆಂಚಿನ ಅದಕ್ಕೆ ಪೇರು ಮತ್ತೊಂದು ಅಪ್ಪತ್ತೊಂದು
1: ಬೈದಿನಿ ಇತ್ತೆ ನಿನ್ನ ಅಲ್ಪ ಕ್ರಮ ಮತ ಇಂಜನಡ ಬಿನ್ನೇರು ಮಾಡಿದ್ ಜಪ್ಪ ಅವನೇ ಅದು ದೊಡ್ಡ ಲಕ್ಕ ಅವನೇ
0: ಅತತ್
1: ಬಕ
0: ಪೇರು ಮತ್ತೊಂದು ಬೈದಿನಿ ಇಂದ್ಯಾನ್
1: ಅದು ಪೇರು ಬರಿಯಾರ ಯಾರು ಜತ್ತ
0: ಜತ್ತ ಇನ್ನೈತ ಲಕ್ಕು ಎಚ್ಚರಿಕೆ ಯಾವ ಮಾಡ್ದು ಕಾತೀನಿ
1: ಅವ ಅರ್ಥ
0: ಅವ ಅರ್ಥನದ ನಿಕ್ಕು ನಿಕ್ಕಂದು ಬುದಾರ ಪಾಡ್ತದೆ ನಿಕ್ಕು ಹೊರಡೋದು ಇತ್ತೇ ಅಂತ
1: ಇತ್ತೆ ಪೇರು ಬರಿಯಾರ ಬೈದಿಲ್ಲ
0: ಆಯ್ತ ಉಳ್ಳಾಯಿ ಈಸಾಕ ಅಕ್ಕಿಯಾತ ಈಸಾಕ ಅಕ್ಕಿಯಾತ
1: ಪಂಡ
0: ಪಂಡ ಈ ತುಲ ಯಾನ ಜಪ್ಪೆರ ದುಂಬು ಆ ಗೆಲಿಗುಂಟು ನನ್ನ ಮುತ್ತದ ಮಾಲೆ ಕೆಕ್ಕಿಲ್ದ ಕೆಕ್ಕಿಲ್ ಮಾತ್ರ ತುಲ ಓಲ್ ತುಡ ಜಾಗ್ರತೆ
1: ಮುತ್ತು
0: ಮುತ್ತು
1: ಮುತ್ತು
0: ಐಟ ಏನು ತುಂಗು ದಿದ್ದಿತ ಆಯ್ತ ಮುತ್ತದ ಮಾಲೆ ತೋಜಿ ಅಂಚ ಎಡ್ಡೆಡ ಮುತ್ತು ಕೊರು
1: ಅದೇ ಮುತ್ತು
0: ಮಾಲೆ ಮಾಲೆ ಈ ಓಲೋಲ್ ಪಾತ್ರ ಸರಿ ಬರ್ತಾರೆ ಯಾನ್ ಬೆಚ್ಚರುಳ್ಳೆ
1: ಓಲೋಲಾಪುಡು
0: ಯಾರೀತಿ ಎವರುಡುಳ್ಳೆ ಬೆಚ್ಚ ಮೇಯರು
1: ನಿನ್ನ ಪಾತ್ರ ಓಲೋಲಾಪುಡು
0: ಪಾತ್ರ ಓಲೋಲಾಪಿನ ಹೋಗ್ಬಿಡವು
1: ಐಕ್ಯ ಮುತ್ತದ ಮಾಲೆ
0: ಅನ್ನಂದು
1: ನಾ ಕಾಣೆ ನಾ ಕಾಣೆ
0: ಸನ್ಯಾಸಿ ಐ
1: ಇದ್ದವರು ಈ ದೀನ ಗೊತ್ತಿಜಿ ಜತ್ತಿನೊಳಗೆ ಗೊತ್ತಿಜಿ ನಿನ್ನ ಮುತ್ತದ ಮಾಲೆ ಸಂಗತಿ ಹೆಂಗ್ ಗೊತ್ತೇ
0: ಗೊತ್ತು ಕಳುವಾ ಅಂಚತ್ತೆಲ್ಲರು ಇಂಚ ಮತ ಏಸ ಕಟ್ಟೊಂದು ಹೋಯ್ನಾಲ್ ಬೋಯ್ನಾಲ್ ಮತ ಇಲ್ಲಡ ಹೆಂಚಿನ ಅಮೂಲ್ಯ ಉಂಡು ನಾಡ್ದು ಅಲ್ಲದ ಅಕ್ಕಲಿ ಎಡ್ಡೆ ಉಲಕಾಯಿ ಮಲ್ತೊಂದು ಅಕ್ಕಲಿಡ ಫುಲ್ಲು ನಾಲಯ್ಯ ಬೀಸಾಣಿಕೆ ದಲಕ ಪಾತೆರ್ದು ಆಮೇಲೆ ಅಲ್ಪ ಇತ್ತನ ವಸ್ತು ಮಾತ ಪತ್ತೊಂದು ಬೋಪನ ಅಕ್ಕಲ ಮಾತ ಅಪಗ ಅಪಗ ಬರ್ಪೇರು ಇಲ್ಲ ಬಾಕಿಲ್ಗೆ ಇಲ್ಲ ಅಕ್ಕಲ ಸಾಲ್ಡ್ ಹೊರಿ
1: ನಂದು
0: ಮಾತ ಗೊತ್ತಿ ಇತ್ತ ಮುತ್ತದ ಮಾಲೆ ಕೊರಿಯಾ ಕೊರಿಯಾ ಎನ್ನ ಮಾಲೆ ಕೊರಿಯಾ ಕೊರಿಯಾ
1: ನಿನ್ನ ಮಾಲೆನ ಕಂಡಿನಯ ಯಾನತ್ತು
0: ಕಂಡಿನಯ ಕಂಡಿನಯ ಅಂದ್ರೆ ತೂಯಿನ ಯಾನು ದೀತಿನ ಯಾನು ದೆತ್ತಿನ
1: ನಿಶ್ಚಯ
0: ಈ ಕೋಣೆ ಈ ಪೊರ್ತು ನಮ ಇಪ್ಪಿನ ಕಾಲಡು ಬೇತೆ ಎಲ್ಲ ಬೈದ್ಯ
1: ಈ ದೀತಿನ ದಿಪ್ಪಿಯ ಯಾರ ಕೋಣ ಗೊತ್ತಿದ್ದು ಈ ಬಸ್ ಜತ್ತಿನ ಹೆಂಗ್ ಗೊತ್ತಿದ್ದು
0: ಬೈಬಿಡ
1: ಈ ಅತ್ತು ನಿನ್ನ ಅಮ್ಮೆ ಅತ್ತು ಆಯ್ನ ಅಮ್ಮೆ ಬತ್ತಲ್ಲ ನಿಕ್ಕಿ
0: ಯಾನತ್ತು ಎನ್ನ ಅಮ್ಮರೇ ಸರಿ ಆಯ್ತು ಈ ಎನ್ನ ಅಮ್ಮರ್ನ ಒಂಜಿ ಮೋನೆ ತೂತ ಎನ್ನ ಅಮ್ಮರ್ನ ಕುಡಂಜಿ ಮೋನೆ ತೂತ ಮಗ್ಗ
1: ನನ್ನ ಮಾಡ್ಲಾ

0: ಚಿತ್ರಪಟಕ್ಕೂ ಜೀವ ಕಳೆ ಬತ್ತದು, ಮುತ್ತದ ರತ್ನನು ಒಂದೆಂಜನೆ ನುಂಗೊಂಡು ಒಂದು ಬನ್ನೊಂದಿಲ್ಲ.
1: ಸತ್ಯ ಸಂಗತಿ,
0: ನಿನ್ನ ಸತ್ಯ ಸಂಗತಿಗೆ ಸಾಕ್ಷ್ಯದಾದ ಕೊರಪೈ ದಾಲ ಕೊರಿಯರ ನಿನ್ನ ಹೆಜ್ಜಿ ಅಂಚಾದೆ ಈ ಲೋಕಡು ನಂಬೆರಾ ಒಂದಿನಂಚಿನ ವಿಚಾರನು ಈ ಪಂಪ ಅಂದಾಂಡ ಅವನ ಯಾನುಗುಡು ಮೂಲ ಉಪ್ಪುನಕುಲು ಏರ್ಲಾ ನಂಬುಜೆ
1: ಏರ್ಲಾ ನಂಬ ಏರು ಆಂಡ ಆಯ್ನ ಒಂದು ಸ್ವಾಮಿ
0: ಐತ ಅರ್ಥ ಈ ಕಲ್ವೆ ಬಂಪಿನವೇ ಸಾಬೀತಾದ ಗೋಪನು ದಾ
1: ಓ
0: ಸುರುಕೆ ಬಂಡ ಎನ್ನ ಗ್ರಾಚಾರ ಸರಿಜ್ಜಿ ಅನೆಟು ಬರೀತಿ ನಾವು ಎರಡು ಪೂಜಿನಲ್ಲ ಪೋಪಜಿ ಈ ಅಲ್ಮೇಸು ನೇನು ಅಲ್ಮೇಸೊಡೆ ಆಪನು ಯಾನು ಕೊರ್ಪಿನೇನು ಕೊರಡೆ ಆಪನು ಈ ಪಂಪಿನಂಚಿನ ವಿಚಾರನು ಏರ್ಲಾ ನಂಬಿರ ಸಾಧ್ಯ ಅಜ್ಜಿಯಿಂದ ಆಯ್ಬಕ್ಕ ನಿಕ್ಕು ಕೊರ್ಪಿನ ಶಿಕ್ಷೆದಾದವು ಗೊತ್ತಿಲ್ಲ
1: ಈ ಅರಸುಲು ಶಿಕ್ಷೆ ರಕ್ಷದ ಕರ್ತವ್ಯ ಇದು ಮಲ್ತಿನವು ತಪ್ಪು ಹತ್ತು ಅಪರಾಧಿ ಯಾರತ್ತು ಪಂಡೆ ಈರು ಯಾರು ಅಪರಾಧಿ ಎಂದು ಮಾಡಿದ ತೀರ್ಮಾನ ಮಲ್ಪುಂಡ ಈರು ಕೊರ್ಪಿನ ಶಿಕ್ಷೆಗೆ ತರೆದಗ್ಗಾವೆ ಸ್ವಾಮಿ
0: ಪ್ರಾಣ ಹಿಂಸೆ ಅಂಡಲ್ಲ ತಡೆತನು ಅನ
1: ಖಂಡಿತ
0: ಅಂದ
1: ಪ್ರಾಣದ ಮಿತಿ ಆಸೆ ಇದ್ದೀನಿ
0: ನಿನ್ನ ಹಣೆ ಬರ ನಿಕ್ಕು ಎನ್ನಕ್ಲೇನು ಲೆತ್ತದೆ ನಿನ್ನ ಕೈಕಾರನು ಕಡಿಬೇರೆ ಆಜ್ಞೆ ಮಲ್ತದೆ ಊರ ಬಿದ ಹಿಡ್ಕೊಂಡು ಪಾಡಾಡು ಅದೇ ಅತ್ತ ನಿಂಬಾಗಿ ಏರ್ಲ ನುಬ್ಬು ನೀರು ಕರಿಯರೆ

0: ಮಹಾದೇವ.
1: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಗ್ಲಿಗೆನೊಂದ ರೇಡಿಯೋ ಸಾರಂಗ ನಾಟ್ 7.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಗ್ಲಿಗ ಮಾತರೆಗ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಪುತ್ತೂರು ಮುಲ್ಪ ನಡತಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ವತಿಡ್ದು ನೇತ್ರಾವತಿ ತುಳುಕೂಟ ರಾಮಕುಂಜ ರಿಜಿಸ್ಟರ್ ಉಂದತ ಸೇರಿಗೆಡ್ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಬೆಕ್ಲನ್ ನಿರೆಲ್ಡ್ ಕಡಬ ತಾಲೂಕುದ ಪ್ರೌಢಶಾಲೆದ ಜೋಕ್ಲಿಗ್ ತುಳು ಪೊಲಬುದ ಕಜ್ಜಕೊಟ್ಯ ಈ ಲೇಸಿಡ್ ಗೇನದ ಕಲಾ ಮೂಜನೆ ಗೇನದ ಕಲಟ್ ತುಳುನಾಡದ ಪರ್ಬೊಲು ಈ ವಿಚಾರದ ಬಗೆಟ್ ಪಾತಿರ್ರಾರ್ ಶ್ರೀ ಪ್ರಸಾದ್ ಅಂಚನ್ ತುಳು ಎಮ್ಮೆ ಕಲ್ಪಾರ್ತಿ ಕುಡ್ಲ.
1: ವಿಘ್ನ ನಿವಾರಕಾಯನ ಶ್ರೀ ಮಹಾಗಣಪತಿ ದೇವಿರೇಣ ಮನಸಾರೆ ಸುಗಿತೊಂದು ನಮ್ಮಿಂಚಿ ಮಾತ ಸತ್ಯೊಲಿನ ನೆಂಪು ಮಲ್ತೊಂದು ಮುಂಡ ಒರಿಪಾದ ಗಂಧ ಪಾಡ್ಪಾವ್ಯ ಪನ್ಪುನ ಅಭಯದ ನುಡಿ ಕೊರ್ತಿನ ಸಾರ ಸತ್ಯೊಲೆದ ಕರ್ಸಲದ ಬಾಮುಗು ತೆರೆಣ ತಗ್ಗ ಒಂದು ಸೇರಿದಿನ ಚಿತ್ತಿನ ಮಾತ ಹಿರಿಯಕ್ಕನ ಮಾತ ಗುರುಕುಲ್ನ ಪಾದ ತಾಮರೆಗೂ ಪುಡ್ಯ ಪಾಡೊಂದು ಮೂಡಾಯಿಡು ಪುಟ್ಟಿನ ನೇಸರ ದೇವಿರ್ ಪಡ್ಡಾಯಿಡು ಕಂತು ನೆಂಚ

ಆ ಜಾಗಿಡಿ ಚಂದ್ರದೇವಿರ ಪಟ್ಟ ಏರುದು ಕುಳ್ಳು ನೆಂಚ, ರಾತ್ರಿ ಪಗೆಲಾಪಿ ನೆಂಚ, ಪಗೆಲು ರಾತ್ರಾಪಿ ನೆಂಚ, ಕಣ್ಣಗು ತೋಜಂದಿನ ಗಾಳಿ ರಾಪಿ ನೆಂಚ, ಉಸುಳು ದಾಂತಿನ ನೀರು ಪರಪು ನೆಂಚ. ಈ ಎಂಚ ಎಂಚ ಎಂಚಲೆದ ನಡುಟ್ಟು ದೇವರ ಸೃಷ್ಟಿದ ಪುಂಚ ಉಂಡು, ಆ ಪುಂಚಡು ನಮ್ಮಾತಿರ್ಲ ನೆಮ್ಮದಿಡು ಬದುಕೊಂದುಲ್ಲ. ಇಂಚಿನ ಪುಂಚಡು ನಮಕ್ ದೇವರ ಕುರ್ತಿನ ಜಾಗವು ಒಂದು ಕೇಣು ನಾಡ, ಮೂಡಾಯಿಡು ಗಟ್ಟದ ಗಡಿ, ಪಡ್ಡಾಯಿಡು ಕಡಲ್ದ ಬರಿ, ನಾಗನ ಜಿಡಿತ್ತ ನೀರೆಳು, ಕಂಡಡು ಮೆನ್ಕುಡು ಬಂಗಾರದ ಕುರಲು, ಕಂಬುಳದ ಕೆಸರು ಬೆಣ್ಣಿದ ಒಸರು, ದೈವದ ಗಗ್ಗರದ ಸ್ವರ ತುಳುವಪ್ಪ ಕುರ್ತಿನ ವರ, ಡೆನ್ನಾನ ಪಂಪಿ ಸೊರಕುಲಿ ಸಾಲು, ತುಳುನಾಡಿಡು ಪುಟ್ಟಿನ ನಮಕ ಗೇಲು. ಸತ್ಯದ ಸತ್ವದ ಪೊರ್ಲುದ ಪುಲ್ಸುದ ಪುಣ್ಯದ ಪೆರ್ಮೆದ ನಾಡು ಒಂದು ಕೇಣು ನಾಡ, ಅವು ನಮ್ಮ ಪುಟ್ಟಿನ ಚಿತ್ತಿನ ಈ ಮಣ್ಣು, ಈ ತುಳುನಾಡದ ಮಣ್ಣು. ಇಂಚಿನ ತುಳುನಾಡನು ಕಾಪುದೀದ ಕಾತೊಂದು ಬರ್ಪಿನ ಚಿತ್ತಿನ ತುಳು ಅಪ್ಪೆಗ, ಪತ್ತು ಬಿರೇಳದ ಪತ್ತು ಕಾಣಿಕೆನ ಭಕ್ತಿಡೊಪ್ಪ್ಯಾದ, ತುಳುನಾಡ ಪರ್ಬೋಲು ಪನ್ಪನ ಚಿತ್ತಿನ ಇಸಯದ ಬಗೆಟ್ಟು, ಎಂಕು ತಿರದುಪ್ಪುನ ಚಿತ್ತಿನ ಗೇಣನ ನಿಕಲ ಗೇನಗ ಪಟ್ಟು ನನ್ ಚಿತ್ತಿನ ಬೆಲೆಗ ಕಜ್ಜಗ ದುಂಬತ್ತ ಪೂವೊಂದುಲ್ಲ. ಪಿದೈಡು ಪರ್ಸದ ಮುಗಲು ತೋಜೊಂದುಂಡು, ಚಳಿಗಾಳಿ ಒಂಚೂರು ಬೀಜೊಂದುಂಡು, ನಿಕಲ್ನ ತೂಪಿನ ಕಣ್ಣುಲು ಮಿತ್ತ ಚಾವಡಿದ ಸೊಲ್ಮೆ ಸಂದೈತ್ತದ ಪುರ್ತುಗು ಕಾತೊಂದುಂಡು, ಕೆಬಿಕುಲು ಮಾತ ಸಾಲದ ಅಕೇರಿದ ಗಂಟೆಯಪ್ಪಕೇನುಂಡು ಪಂದು ಕೊಂಡೆ ಮಲ್ತು ಕುಲ್ದುಂಡು. ಇಂಚಿನ ಪುರ್ತುಡು ತುಳುನಾಡ ಬರ್ಬೋಲು ಪನ್ಪನ ಚಿತ್ತಿನ ವಿಷಯದ ಬಗ್ಗೆ ನಿಕಲ್ನ ನಿಕಳ್ಳ ಪಾತಿರ್ರೆ ಯಾನು ದುಂಬ ದಿಕ್ಕಗ ಬೈದೆ. ಯಾನು ಪಾತಿರ್ ನನ್ ಚಿತ್ತಿನ ಪುರ್ತುಡು, ನಿಕಲ್ನ ಕಣ್ಣು ತೂಂಕಂದಿಲಕ ಪಾತಿರ್ ನನ್ ಚಿತ್ತಿನ ಜವಾಬ್ದಾರಿನ ಶಾಲದ ಮಾತ ಗುರುಕುಲ್ಲ ಕೊರ್ತಿರ್ ಅವೇನು ಎಡ್ಡೆಡು ಮಲ್ಪುಲಕ ಆವಡು ಆಯ್ಕೆ ನಿಕಲ್ನ ಸಹಕಾರ ಉಪ್ಪಡು ಪನ್ಪನ ಪಾತಿರದ ಒಟ್ಟಿಗೆ ಈತನ ಮಟ್ಟ ಪಾತಿರ್ ನನ್ ಚಿತ್ತಿನ ಪ್ರಶಾಂತಿ ಶೆಟ್ಟಿ ಇರುವೈಲು ಮೇಡಮ್ ಆದುಪ್ಪು, ಚಂದ್ರಹಾಸ ಕಣಂತೂರು ಸರ್ ಆದುಪ್ಪು ಮುಕುಲು ಪಾತಿರ್ ನನ್ ಚಿತ್ತಿನ ವಿಷಯಲು ಹೆಚ್ಚಿನ ಮಟ್ಟಡು ತೆರಿದು ಪಾತಿರ್ ನಕುಲು ಅನುಭವಿತದ ಪಾತಿರ್ ನಕುಲು ಅಂಡ ತುಳುನಾಡ ಪರ್ಬೋಲು ಪನ್ಪನ ವಿಷಯದ ಬಗ್ಗೆ ಜ್ಞಾನ ನಿಕಳ್ದ ಪಾತಿರ್ನಾಗ ನಿಕಲ್ನ ಬೊಕ್ಕ ಎನ್ನ ನಡುಟು ಉಪ್ಪು ನನ್ ಚಿತ್ತಿನ ಪ್ರಾಯದ ಮಿತಿ ಅವು ಮಲ್ಲ ಮಟ್ಟಡು ದಾಲ ಇಚ್ಚಿ ಅಂಚಾದ ನಿಕಲೆಗೇತು ತಿರಿದುಂಡ ಅಡ್ದು ಚೂರು ಒಂಚೂರು ಜಾಸ್ತಿ ಎಂಕ್ ತಿರಿದುಪ್ಪು, ಕೆಲವೊಂದು ವಿಷಯ ನಿಕಲಿಡ್ದಂತೆ ಕಮ್ಮಿ ಎಂಕ್ ತಿರಿದುಪ್ಪು. ಪದ್ರಾಡು ವರ್ಷ ಉಪ್ಪುನಾಗ ಹಳ್ಳಿ ಪ್ರದೇಶ ಅಡಿಯುತ್ತದೆ, ಐದು ಬೊಕ್ಕ ನಗರ ಪ್ರದೇಶಕ್ಕೆ ಬತ್ತಿನ ಎಂಕ್ ಪದ್ರಾಡು ವರ್ಷ ಎನ್ನ ಇಲ್ಲದಾದ ಆಚರಣೆ ಮಲ್ತೊಂದಿತ್ತಿರ ಅವು ಮಾತ್ರ ನೆಂಪುಂಡು. ಪದ್ರಾಡು ವರ್ಷದ ಬತ್ತಿ ಐದು ಬೊಕ್ಕದ ಪೊರ್ತುಡು ಕುಡ್ಲಗ ಬತ್ತಿ ಬೊಕ್ಕ ಅವಲು ನಮ್ಮ ತುಳುನಾಡು ಪರ್ಬಲೇನ ಆಚರಿಪು ನಾವು ಆತೊಂಜಿ ಮಲ್ಲೆ ಮಟ್ಟಡಿ ಎಂಕ್ ತೂಜಿದು ಬೈಚಿ. ಅಯ್ಕೋಸ್ಕರ ಯಾನು ಬೇತಕಳ್ಳ ತಿರಿಯೊಂದಿ ನಾವು ಒಂಜಾತ ಪುಸ್ತಕ ಓದಿನ ನಾವು ಏತಿ ಎಂಕ ತಿರಿದುಂಡ ಅವೇನ್ ನಿಕಳ್ಡ ಪಟ್ಟು ನಂಚಿತ್ತಿನ ಬೆಕ್ಕಜ್ಜನ ಮನಪೆ ಸುರುಕಾದ ಪೆರಮೆ ಆಪುಣು ದಾಯಿಗಂದು ಕೇಣನಾಂಡ ನಿಕ್ಲೇನ್ ತೂನಗೋರ ಬೇಜಾರಾಪುಣು ಒರ ಖುಷಿ ಆಪುಡು ದಾಯಗ ಬಂಡ ಯಾನು ನಿಕಲ್ಲಕ್ಕನೆ ಒಮ್ಮನೆ ಕ್ಲಾಸ್ ಇಡು ಪತ್ತನೇ ಕ್ಲಾಸ್ ಇಡು ಎನ್ಮನೆ ಕ್ಲಾಸ್ ಇಡು ಕಲ್ತೊಂದು ಉಪ್ಪುನಾಗ ಗೊಬ್ಬುನ ಪುರ್ತುಡ ಬ್ರೇಕ್ ಟೈಮುಡ ತುಳು ಪಾತಿರಿಯ ಪನ್ಪುನ ಚಿತ್ತಿನ ಕಾರಣಗ ಅರ್ಜುನ ಪನ್ಪುನ ಚಿತ್ತಿನ ಎನ್ನ ಕ್ಲಾಸ್ದ ಲೀಡರ್ ಪುದರ್ನ ಬರೆದು ಎಂಕಲ್ನ ಟೀಚರ್ ಕುರುಂದಿತ್ತೆ ಇವರು ತುಳು ಮಾತಾಡ್ತಿದ್ರು. ಅಂಚಿನ ಪುರ್ತುಡು ಅವೇ ಪ್ರೌಢ ಶಿಕ್ಷಣಡು ನಿಕುಲು ತುಳುನು ಕಲ್ಪುನಂಚಿತ್ತಿನ ಕಜ್ಜಗ ಕೈಪಾರ್ದಾರುನ್ನಾಂಡ ನಿಕ್ಲಿಗೆ ಮಾತಿರಗ್ಲ ತುಳು ಕಲ್ಪುನಂಚಿತ್ತಿನ ಅವಕಾಶ ಉಂಡುನ್ನಾಂಡ ಇಂಕ್ ಬೇಜಾರಾವಡತ್ತ ಇಂಕ ಅನಿಚ್ಚಾಂಡತ್ತ ಖುಷಿದಾಯಿಗಂದು ಕೇಳನಾಂಡ ನಿಕಲ್ನ ಈ ಪೊರ್ಲುದ ತುಳುತ್ತ ಕಜ್ಜಡು ಇಂಕ್ ಪಾಲು ಪಡೆಪು ನಂಚಿತ್ತಿನ ಭಾಗ್ಯ ಆ ತುಳು ಅಪ್ಪೆ ಒದಗಾದು ಕೊರ್ತೀರು ಪನ್ಪು ನಂಚಿತ್ತಿನ ಖುಷಿ ಎಂಕೊಂಡು ಐತೊಟ್ಟಿಗೆ ಶಾಲೆದ ಬಗ್ಗೆ ಮಸ್ತ್ ಪೆರ್ಮೆ ಆಪುಡು ಇತ್ತೆ ತುಳುತ್ತ ಕೊಟ್ಟೆಡು ಭಾರಿ ಮ್ಯೂಸಿಯಂಡು ದೀತಿ ನಂಚಿತ್ತಿನ ಒಂಜಾತು ವಸ್ತುಲಿನ ತೂವೊಂದು ಬನ್ನಾಗ ಎಕ್ಕಡು ಪಂತಿನ ಪಾತೆರ ಕಾಂಡೆ ಹಿರಿಯರು ಪಂಡೇರು ತುಳು ಭಾಷೆನು ಒರಿಪವು ನಂಚಿತ್ತಿನ ತಾಕತ್ತಿತ್ತನ್ನಾಂಡ ಅವು ಹಳ್ಳಿ ಪ್ರದೇಶದ ಜನಕ್ಲಿಗೆ ಮಾತ್ರ ಕುಡ್ಲದಕ್ಲಿಗೆ ಹತ್ತನ್ನಾಂಡ ನಗರದಕ್ಲಿಗೆ ಆವಂದ ಬಹುಶಃ ಆ ಪಾತೆರ ನಿಜ ಅಂದ ಆಪುಣಿಂಕ್. ಇಂಚಿನ ಒಂಜಿ ಹಳ್ಳಿ ಪ್ರದೇಶದ ಕೈತಲುಪ್ಪಿನ ಶಾಲೆಡು ತುಳುನು ಬೆಳಪಾವು ನಂಚಿತ್ತಿನ ಬಿಳೆಚಿಲು ಮಲ್ಪು ನಂಚಿತ್ತಿನ ಕಜ್ಜ ಈ ಮಟ್ಟಡ ಆವೊಂದುಂಡು ಒಂದು ಪಣ್ಣನ್ನಾಡ ಆಯ್ಕೆ ಮಸ್ತು ಖುಷಿ ಆಪುಡು. ಅಂಚಾದ ಏಪ ಒಂಜಿ ಪುರ್ತುಡು ಎಂಕ್ಲಿಗೆ ಇನ್ನೊಂದಿತ್ತಡು ನನ್ನ ಒಂತ ಸಮಯ ಪೋಣ ನನ್ನ ದುಂಬುದ ಪೀಳಿಗೆ ದಕುಲು ಓಡಾಂಡಲ ವಸ್ತು ಸಂಗ್ರಹಾಲಯಗ ಲೈಬ್ರರಿಗ ಪೋದು ಅಲ್ಪೊಂಜಿ ಸಾಲು ಬರೆದುಪ್ಪುಡು ಕರಾವಳಿಯಲ್ಲಿ ಮಾತನಾಡುವ ತುಳು ಅನ್ನುವ ಭಾಷೆಯೊಂದಿತ್ತು ಹೆಚ್ಚು ಜನ ಮಾತನಾಡದ ಇತಿಹಾಸವಿಲ್ಲದ ಭಾಷೆ ಕೊನೆಯಾಯಿತು ಪನ್ಪುನೇನು
ನಮ್ಮ ಅಲ್ಪ ಓದರ ತಿಕ್ಕು ನಂಚಿತ್ತಿನ ಪರಿಸ್ಥಿತಿ ಬರುವ ಅಂದ ಅವಂದಿತ್ತಡೆ. ಆಂಡ ಇನಿಯಂ ಕಾಪುಡು ಈತ ಜನ ಜೋಕುಲು ತುಳುತ್ತ ಕಜ್ಜಗು ಒಟ್ಟು ಸೇರಿದಿರು ತುಳು ಭಾಷೆನ ಬುಲೆಚ್ಚಿಲು ಮನಪು ನಂಚಿತ್ತಿನ ಶಿಕ್ಷಣ ಸಂಸ್ಥೆ ನಮ್ಮ ಊರುಡು ಈತು ಉಮೇದುಡು ಉಂಡುಂದಾಂಡ ಎನ್ನ ತುಳು ಭಾಷೆ ಐಕ ಅಕೇರಿ ಇಚ್ಚಿ ಅವು ನೇಸರ ದೇವರು ಉಪ್ಪಿನ ಮುಟ್ಟಲು ಜೀವಂತವಾದ ಉಪ್ಪುಡು ಒಂದು ಐಕ ತುಳು ಬುಳೆಚ್ಚಿಲು ಎಂಚಾಪಣು ಒಂದು ಕೇಳಿದಾಂಡ ಶೈಕ್ಷಣಿಕ ಮಟ್ಟಡ ತುಳುನು ಏಪ ತುಳುತ ಬೇಲೆಲ ಆ ಒಂದು ಬರ್ಪುಂಡ ಅಪಗ ತುಳು ಜೀವಂತವಾದ ಒರಿ ಉಂಡು ತುಳುಕು ಬೊಕ್ಕಲಾತ ಬಲ ಬರ್ಪುಣ ಪನ್ಪನ ಪಾತ್ರದ ಒಟ್ಟುಗು ಇಡೀ ಶಿಕ್ಷಣ ಸಂಸ್ಥೆಗೆ ಯಾನು ತರಿಣ ತಗ್ಗಾದ ಸೊಲ್ಮೇಲೆನ್ ಸಂದೈತ ಮಲ್ಪುವೆ ಬೇತೆ ಇತ ತುಳುನಾಡದ ವಿಷಯ ನಿಕ್ಲಿಕ್ಕೆ ಬೇತ ಬೇತ ವಿಷಯಲೇನು ಪಣ್ಣುನ್ನಾಂಡ ಓಲಾ ಒಂಜಿ ಪೇಜಿಡು ಬರೆಲೆ ವಿಷಯಲು ಒಂದು ಪಂದು ಒಂಜಿ ತುಳುತ ವಿಷಯ ಕೊಡುನ್ನಾಂಡ ಓಲಾ ನಿಕ್ಲಿಕ್ಕೆ ಬಂಗಾವದಾದನ ಆಂಡ ತುಳುನಾಡ ಪರ್ಬೋಲು ಪನ್ಪನಂಚಿತ್ತಿನ ಇಸೈದ ಬಗೆಟ್ ನಿಕ್ಲು ಬರಲಿ ಎಂದು ಪಣ್ಣುನ್ನಾಂಡ ಮೂಲುಪ್ಪುನ ಮಾತಿರ್ಲ ಒಂಜಿ ಪೇಜಿದಾದ ಬರೀಪುನ ತಾಕತ್ತುಂಡು ಅಂದ ಅಂದ ಏನು ಬರೆಪಿತ್ತೆ ಅಂದ ಅಂದ ದಾಯಿಗಂದು ಕೇಳಿನಾಂಡ ನಮ್ಮ ಇಲ್ಲಡು ದಾದಿನ ಆಚರಿಪುವ ನಮ್ಮ ಇಲ್ಲಡು ಪರ್ಬಾಂದು ಪಂಡದು ಎಂಚಿನ ಮಲ್ಪೇರು ಅಜ್ಜರು ಎಂಚಿನ ಮಲ್ಪೇರು ಅಮ್ಮ ಎಂಚಿನ ಮಲ್ಪೇರು ದಿನ ಮಾತ ತೂಪತೆ ಇಂದುವೇ ನಮ್ಮ ಪರ್ಬಲೇದ ಕಟ್ಟೆ ಇಂದುವೇ ನಮ್ಮ ಪರ್ಬ ಅಂಚಾದ ಬೇತ ಇಸಾಯದ ಬಗ್ಗೆ ಇಟ್ಟು ನಿಕ್ಲೆಗೆ ಆ ಪೋಡಿಗೆ ಅವ ಪನಿಯಾರ ತುನ್ನಾಡ ಬರೆಯಾರ ಆವಂದದಾದನ ಆಂಡ ತುಳುನಾಡ ಪರ್ಬೋಲು ಪನ್ಪಿನ ವಿಷಯದ ಬಗ್ಗೆ ಖಂಡಿತವಾದ್ಲ ನಿಕ್ಲೆಗೆ ಒಂಜಿ ಪೇಜಿದಾತ ಬರೀಪುನ ತಾಕತ್ತು ಉಂಡು ದಯಗಿಂದ ಕೇಳಿನಾಂಡ ಅವನಮ್ಮ ಇಲ್ಲಡ ಆಚರಿಪ್ನ ಅಂಚಿತ್ತಿ ನಾವು ತುಳುನಾಡದ ಪಗ್ಗುಡ್ದು ಸುಗ್ಗಿಮುಟ್ಟ ಪದ್ರಾಡು ತಿಂಗಳು ಬರ್ಪುನಂಚಿತ್ತಿನ ಬೇತೆ ಬೇತೆ ಬಗೆಲೆದ ಪರ್ಬಲದ ಬಗ್ಗೆ ತಿರಿಯೋನ್ನಾಗ ನಮ್ಮ ಸುರುಕ ಪಗ್ಗುರ್ದು ದಾಯ ಸುರು ಮಲ್ಪುವ ನಮ್ಮ ಜನವರಿ ಹಿಡಿದು ಸುರು ಮಲ್ಪಲಿ ಅತ್ತ ಅಂದ ಇನ್ನಾಗ ಜನವರಿ ಫೆಬ್ರವರಿ ಪನ್ಪುನವು ಎಂಚ ತಿಂಗಳಾಂಡ ಒಂಜಿ ಪಾತ್ರದ ಮುಖೇನ ಪನ್ಪಿರವಿನ ಅವು ದುಮ್ಮದ ಕಾಲದ ರಾಜ ರಾಣಿ ನಕಲ್ನ ಪುದರ್ನ ತಿಂಗಳು ತಿಂಗಳಾದ ದೀವೊಂದು ಬತ್ತಿರ ಅವ್ಯ ಜನವರಿ ಫೆಬ್ರವರಿ ಮಾರ್ಚ ಒಂದು ಪೋಂಡು ವ್ಯವಹಾರಿಕವಾದ ಬೇತೆ ಉದ್ದೇಶ ಲೈಕುಪ್ಪು ಆಂಡ ತುಳುವೇರ ದೀತಿನಂಚಿತ್ತಿನ ತಿಂಗಳು ಅವು ಪಗ್ಗುಡ್ದು ಸುರುವಾಪು ನಾವು ಏಪ್ರಿಲ್ ತಿಂಗಳ್ದ 14-15 ಪೊತ್ತುಗು ಸುರುವಾಪು ನಾವು ನಮಕ್ ಹೊಸ ವರ್ಷ ಇಂದೇನು ಪರಂಪನೆಡ್ದು ದುಂಬು ಒಂಜಿ ಎಲ್ಲ ಕತೆನ ನಿಕಲ್ನ ದುಂಬುಗು ದೀಪಯನ ದಾದಂದು ಕೇಳಿದಾಂಡ ಇಲ್ಲಡ ಬಲಸು ನಂಚಿತ್ತಿನ ನಿಕಲು ತೂದುಪ್ಪರು ಬಲಸು ನಂಚಿತ್ತಿನ ನಿಕ್ಲು ತೂದುಪ್ಪರು ಕರೆದು ಪೋತಿನಕ್ಲೆಗ ವೈಕಾಡಲ್ ದೈವಾಗ ಬಲಸುನಿನ ತೂದುಪ್ಪರು ಇಂಚಿನ ದಾದ ಆಂಡು ಒಂಜಿ ಇಲ್ಲಡು ಬಲಸು ನಂಚಿತ್ತಿನ ಆಟಿಡ ಒಬ್ಬ ತಿಂಗಳ ಇಂಚಿನ ಬಲಸು ನಾವು ಇತ್ತಂಡ ಕೋರಿದ ಕಜಿಪ್ಪು ಒಂಜಾತನು ಉಪ್ಪು ಪಾರದು ಕೋರಿದ ಕಜಿಪ್ಪಿಂಚಿನ ಮಾತ ಉಪ್ಪುಣು ನೇನು ಬಲಸ್ ದಿನಾಗ ಇಲ್ಲಡ ಉಪ್ಪು ನಂಚಿತ್ತಿನ ಪುಚ್ಚೆ ಬತ್ತದು ತಿಂಡ್ರೆ ಬರೋದು ಇತ್ತನಿಗೆ ಪುಚ್ಚೆ ಗೊತ್ತಿಜ್ಜಿ ಮಕ್ಕಳು ಬಲಸ್ ದೀತೀನಿ ಕರಿದು ಪೋತೀನಿ ಅಕ್ಲಿಗೆ ಭಕ್ತಿ ಉಂಡಾಯ್ತು ಪುಚ್ಚೆ ಗೊತ್ತಿಜ್ಜಿ ಪುಚ್ಚೆ ಏ ಫಲ ಬತ್ತದು ತಿಂಡ್ರೆ ಬರ್ಪುಡು ಆಯ್ಕೆ ದಾದ ಮಂತೇರಾರು ಪುಚ್ಚೆನ ಕಟ್ಟುಪಾಡ್ದು ಬಲಸರೆ ಸುರು ಮಂತೇರು ಪಿರಂಜು ವರ್ಷ ಆನಾಗ ಅರೆಗೆ ರಪಕ್ಕ ನೆನಪಾಂಡು ಕರಿನ ವರ್ಷ ಪುಚ್ಚೆ ತಿಂಡ್ರೆ ಬೈದನ ತಾನು ಪಂಡೇರು ಪುಚ್ಚೆನ ಕಟ್ಟುಪಾಡಿಯೇರು ಇರೆಪಾಡ್ದು ಬಲಸಿಯೇರು ಆಯ್ತ ಬೊಕ್ಕದ ವರ್ಷ ಎಲ್ಲ ಅರೆಗೆ ನೆನಪಾಂಡು ನನ್ನ ಬಲಸಿ ಬೊಕ್ಕ ಪುಚ್ಚೆ ಬದ್ದು ಉಪದ್ರ ಗುರುಪುನ ಬುರ್ಚಿ ಬಂಡೇರು ಪುಚ್ಚೆಯನ್ನು ಕಟ್ಟುಪಾಡಿಯೇರು ಬಾರದಿರಪಾರದು ಬಲಸಿಯರು ಅರ್ನ ದಿನ ಪೋಂಡು ಪೋಂಡು ಪೋಂಡು ಒಂಜಿ ದಿನ ಆರ್ ಕರಿದು ಪೋಯರು ಅರೆಣ ಮಗೆ ಒಂಜಿ ಫ್ಲಾಟ್ ದೇತೊನ್ಮೆ ಫ್ಲಾಟ್ ಇಲ್ಲು ಮಂತ್ವೆ ಆಗ್ಲ ನೆನಪುಂಡು ಅಮ್ಮೇರು ಮಲ್ತೊಂದಿತ್ತಿನ ಕಟ್ಟು ನೆನಪುಂಡು ಇರೆಪಾರ್ದ ಆಟಿದ ತಿಂಗಳ ಬಲಸೊಂದಿತ್ತೇರು ಪರ್ಬದ ಪಗನ ಬಲಸೊಂದಿತ್ತೇರು ಆಯಲ ಬಲಸೊಡತ ಅಮ್ಮೇರು ಏಪಲ ಬಲಸೊಂದಿತ್ತಿನ ತೂ ಹೊಂದಿತ್ತೆ ಆಯದಾದ ಮಲ್ತಿ ಅಮ್ಮೇರು ಇಜ್ಜೇರು ಕೇಂದ್ರೆ ಆಯೇ ಓಡೆನ ಒಂಜಿ ಕಡೆಕ್ಕೆ ಪೋದು ಒಂಜಿ ಪುಚ್ಚೆನು ಬಾಡಿಗೆಗ ಕನತೆ ಪುಚ್ಚೆನು ಬಾಡಿಗೆಗ ಕನತೆ ಬಾಡಿಗೆಗ ಕನತದು ಪುಚ್ಚೆನು ಕಟ್ಟುಪಾಡದು ಬಾರದಿರೆ ಪಾರದು ಬಲಸಿಯೇ ದಾಯಿಗೆ ಈ ತಪ್ಪಾಂಡ ತಿಳಿಕೆ ಬರ್ಬೋಣ ನಮಕ್ ದಾಯಿಗಂದು ಕೇಳಿದಾಂಡ ಆಯಾಗ ಆರು ದಾಯ ಬಲಸೊಂದಿತ್ತೇರು ಪರ್ಪ ನಾವು ಗೊತ್ತಿಜ್ಜಿ ಆಯಾಗ ಆರು ಪುಚ್ಚೆನು ದಾಯ ಕಟ್ಟುಪಾಡೊಂದಿತ್ತೇರು ಎಂದು ಗೊತ್ತಿಜ್ಜಿ ಆರು ಪಂತಿನ್ಲ ಇಜ್ಜಿ ಬೇಕೇಂದಿನ್ಲ ಇಜ್ಜಿ ಐದು ಬೊಕ್ಕದಾದಾಂಡ ಐದು ವರ್ಷಲದಾದ ಮಂತೆ ಪುಚ್ಚೆನು ಬಾಡಿಗೆಡ್ದು ಕನತೆ ಪುಚ್ಚೆನು ಕಟ್ಟುಪಾಡಿಯೇ ಐದು ಬೊಕ್ಕ ಬಲಸಿಯೇ ಐದು ಬೊಕ್ಕ ಪುಚ್ಚೆನು ಪಿರಕೊನದು ನೆರ ಕರೆತ ವಾ ಇಲ್ಲದ ಕನತೆ ಅವಲು ಬುಡಿಯೇ ಇಂಚಿನ ತಪ್ಪು ಏ ಪಾಪನೊಂದು ಕೇಳಿದಾಂಡ ಒಬ್ಬೇ ನಮ್ಮ ತಿರಿಯಂದೆ ಮಲ್ಪುವನ ಅಪಗ ಮಾತ್ರ ಅಂಚಿನ ತಪ್ಪು ನಮರ್ದು ಆಯರ ಬಲ್ಲಿ ಪಂಪನ ಚಿತ್ತಿನ ಪಾತ್ರದ ಒಟ್ಟುಗು ತುಳುನಾಡ ಪರ್ಬೋಲು ತುಳುನಾಡ ಪರ್ಬೋಲು ಒಂದು ಪನ್ನಕ ನಿಕ್ಲೆಗ ವಾ ಪರ್ಬ ಮಾತ ನೆನಪಾಪಣು ಎರಾಂಡಲ ಉರಿ ಪನ್ಲೆ ಓ ಪರ್ಬ ನೆನಪಾಪಣು ಇಲ್ಲಡು ಮಲ್ಪನ ಪರ್ಬ
ஓ உஞ்சி பர்பாண்டால நினப்பாவிடு ஓ பர்பா தீபாவளி என்று பண்டிரு துடர் பர்பா பேத்தே கெட்டாசா பேத்தே விசு பர்பா புத்தர் பொசாரி உன்புடா பேத்தே ஆட்டித அமாசை இஞ்சா பேத்த பேத்த பர்புல் நமக்கு நினப்புக்கு வரப்படு நினையானே அக்கடு பண்டினி ತುಳುನಾಡ ಪರ್ಬಲದ ಬಗ್ಗೆ ನಿಕ್ಕಲು ಬರೆಯಲೇ ಇಂದ ಪಣ್ಣನಾಡ ನಿಕ್ಕಲು ಧೈರ್ಯಡು ಒಂಚೂರು ಬರೆಯುವಳಿ ದಯ ಪನ್ನಗ ನಮ್ಮ ಇಲ್ಲಡ ಆಚರಿಪು ನಾವು ಅಂಚಾದ ತುಳುವೆರೆನ ವಾ ಪರ್ಬಲಿನ ದತ್ತು ತೂಣುನಾಂಡಲ ತುಳುವೆರೆನ ಪರ್ಬಲದ ಮೂಲ ಉದ್ದೇಶನ ತುಯ್ಯರ ಪೋಣುನಾಂಡಲ ಮಾತೆಟ್ಲ ನಮಕ್ ಮೆನ್ಕದು ನೆಗೆತ್ತದು ತೋಜುನು ಹೂವು ಅಂದು ಕೇಣನಾಂಡ ಅವು ಕೃಷಿತ ಆರಾಧನೆ ಪ್ರಕೃತಿದ ಆರಾಧನೆ ತುಳುವೆರೆನ ಮಾತಾ ಪರ್ಬುಲಿಡು ತುಳುವೆ ಒಂಜತ್ತು ಒಂಜಿ ರೀತಿಡು ಪ್ರಕೃತಿನೇ ಆರಾಧನೆ ಮಲ್ಪುವೆ ಕೃಷಿನೇ ಆರಾಧನೆ ಮಲ್ಪುವೆ ತುಳುವೆರೆನ ಪರ್ಬ ತುಳುವೆರೆನ ಪೊಸಬಡ್ಸ ಪಗ್ಗುಡ್ದು ಸುರುವಾಪುಡು ಪಗ್ಗು ಒಂಜತ್ತಾಣಿ ಬಿಸು ಪರ್ಬ ಅಂದ ಪನ್ಪ ಕೇರಳಡು ವಿಶು ಒಂದು ಪನ್ಪೇರು ಅಸ್ಸಾಮು ಇಂಚಿನ ಬೆತ ಬೇತ ಕಡೆಟ್ಲ ಇಂಚಿನನೇ ರೀತಿದ ಆಚರಣೆ ಉಂಡು ಪನ್ಪನ ಪಾತೆರು ಉಂಡು ಕೇರಳಡು ಉಂಡು ವಿಶು ಒಂದು ಪನ್ಪೇರು ಮುಲ್ಪ ಅವು ಬಿಸು ಒಂದು ಆಪುಂಡು ತುಳುನಾಡಿಗೆ ಬಿಸು ಒಂದು ಆಪುಂಡು ರಡ್ ಚಲನದ ಪದ್ಧತಿ ಉಂಡು ಒಂಜಿ ಚಂದ್ರನ ಬೊಕ್ಕ ಸೂರ್ಯನ ತಿಂಗಳು ದೇವೇರ್ನ ಬೊಕ್ಕ ನೇಸರ ದೇವೇರ್ನ ನೇಸರೆ ಪಣ್ಣನಾಡ ಸೂರ್ಯ ದೇವಿರು ತಿಂಗಳು ದೇವಿರಿಂದ ಪಣ್ಣನಾಡ ಚಂದ್ರ ದೇವಿರು ನಮ್ಮ ವಾ ಚಲನೇನು ಪಾಲಿಸವ್ವ ಅಂದ ಪಣ್ಣನಾಂಡ ಒಂಜಿ ಪಾತೆರಯಾನ ಪನ್ಪುನೇನು ಕೋಡ ಮುರಣಿ ಒಂಜಿ ಕಡೆಟ್ಟು ಕೇಂಡೆ ನಮಕ್ ಚಂದ್ರ ದೇವೇರ್ದ ಜಾಸ್ತಿ ಸೂರ್ಯ ದೇವೇರ್ಡ ನೇಸರ ದೇವೇರ್ಡ ಮೋಕೆಗೆ ದಯಪಂಡ ಚಂದ್ರ ದೇವೇರ್ನ ಲೆಕ್ಕ ತಪ್ಪುಣಿಗೆ ಸೂರ್ಯ ದೇವೇರ್ನ ಲೆಕ್ಕ ತಪ್ಪುಜಿಗೆ ಅಂಜಾದ ಸೂರ್ಯನ ಚಲನೆದ ನಿಲಿಟ್ಟು ನಮ ಸೌರಮಾನ ಯುಗಾದಿನ ಆಚರಿಪುವ ಸೌರಮಾನ ಯುಗಾದಿನ ನಮ ಆಚರಿಪುವ ನೆಕ್ ನಮ್ಮ ತುಳುವೇರು ಕುರ್ತಿನಂಚಿತ್ತಿನ ಪುದರ್ ಅವು ಬಿಸು ಒಂದು ಯುಗಾದಿ ಪಂಡದಾದ ಉರ ಯುಗ ಮಾತ ಅಂತ್ಯ ಲೋಕ ಅಂತ್ಯ ಆಡಿಗೆ ಅಪಗ ಬ್ರಹ್ಮದೇವಿರ್ ಪಿರ ಲೋಕನ ಸೃಷ್ಟಿ ಮಲ್ತಿರ್ಗೆ ಆ ಯುಗತ್ತ ಆದಿಯೇ ಯುಗಾದಿ ಎಂದು ಪನ್ಪೇರು ಅಂಚಾದ ಆ ಯುಗಾದಿಗೆ ನಮ್ಮ ಕುರ್ತಿ ನಂಚಿತ್ತಿನ ಪುದರ್ ಬಿಸು ಬಿಸು ತುಳುವೆರೆಗ ಪೊಸ ವರ್ಷ ಪೊಸ ಖುಷಿ ಕೊರಪು ನಂಚಿತ್ತಿನ ದಿನ ತುಲೆ ಆನಿಗೆ ತುಳುವೇರು ಶಾಲೆಗೆ ಪೋದು ಬರವು ಕಲ್ದಿಜೇರು ತುಳುವೇರಿಗೆ ಬಂದು ಕೊರಪು ನಕುಲು ಏರ್ಲ ಇಜ್ಜಾಂಡ ಅವು ಅಂಚ ಮಲ್ಪು ಇಂಚ ಮಲ್ಪು ಅಂದು ಅಂಡ ತುಳುವೇರಿನ ಮಂಡೆ ಖರ್ಚು ತೂಲೆ ಇಡೀ ಪ್ರಕೃತಿ ಫಲಪುಷ್ಪನ ಕೊರಪು ನಂಚಿತ್ತಿನ ಪುರ್ತುಡು ಪ್ರಕೃತಿ ಜಿಂಜಿದ ಕುಕ್ಕುವ ಗೋಂಕುವ ಇಂಚಿನ ಮಾತ ಜಿಂಜಿದ ತೋಜು ನಂಚಿತ್ತಿನ ಪುರ್ತುಡು ಅವಿನ ಸ್ವೀಕಾರ ಮನ್ಪು ನಂಚಿತ್ತಿನ ಪುರ್ತು ಅವಿನೇ ಪೊಸ ವರ್ಷ ಪಂದು ತುಳುವೇರು ಪಂಡೇರು ಅವೇ ನಮಕ ಪೊಸ ವರ್ಷ ಅಂದು ನಮ್ಮ ತುಳುವೆರು ಪ್ರಕೃತಿನೇ ಆರಾಧನೆ ಮಲ್ತೊಂದು ಬತ್ತಿನೇ ಅಂಚ ಪ್ರಕೃತಿ ಏಪ ಖುಷಿಟುಪ್ಪುಂಡ ಪ್ರಕೃತಿ ಏಪ ತೆಲ್ತೊಂದು ನಲ್ತೊಂದು ಉಪ್ಪುಂಡ ಆ ಕಾಲನೆ ನಮಕ ಪರ್ಬಲಕ ತೋಜಿಂಡು ಆ ನಿಡಿದೆ ನಮ ಪೊಸ ವರ್ಷನ ಸುರು ಮಲ್ತ ಬಿಸು ಪನ್ಪ ನಂಚಿತ್ತಿನ ಪೊಸ ವರ್ಷದ ಸುರುತ್ತ ದಿನಕ ದೀತಿ ನಂಚಿತ್ತಿನ ಪುದರ್ ಈ ಬಿಸು ಪರ್ಬದಾನಿ ಬೇತ ಬೇತ ಕಡೆಟ್ಟು ಪ್ರಾದೇಶಿಕವಾದ ಬೇತ ಬೇತ ವ್ಯತ್ಯಾಸಲುಂಡು ಆಂಡ ಬಿಸು ಪರ್ಬಡು ಸರಿಯಾದ ಮೆನ್ಕು ನಂಚಿತ್ತಿನ ಕಟ್ಟು ಹೂವು ಒಂದು ಕೇಳಿದಾಂಡ ಅವು ಕಣಿದೀಪು ನಂಚಿತ್ತಿನ ಕಟ್ಟು ಇಲ್ಲದ ಚಾವಡಿನ ದೇವಿರ್ನ ಕೋಣೆನ ಶುದ್ಧ ಮಲ್ತದ ಬಾರದ ಇರೇಟ್ ಅರಿನ ಬಾರನ ಪಾಡದ ಇಲ್ಲದ ಬೆರ್ತಡಿಡ ಕೈತಲ ಆತಿ ನಂಚಿತ್ತಿನ ಕುಕ್ಕು ಗೋಂಕು ಪೆಲಕಾಯಿ ಇಂಚಿನ ಬೆತ ಬೇತ ಬಗೆತ್ತ ತರಕಾರಿಲೇನು ಮಾತ ಕಣ್ಣತ್ತದ ಅಲ್ಪದೀದ ಅವಿನೇ ಪೂಜೆ ಮಲ್ಪು ನಂಚಿತ್ತಿನ ಉಬ್ಬಿಸುಕಾನಿ ಕಾಂಡದ ಪುರ್ತುಡು ಕೆಲವು ಕಡೆಟ್ಟು ಕನ್ನಡಿ ದೀಪನ ಉಲ್ಲ ಇತ್ತಂಡ ಐತೋಟಿಗೆ ಕನ್ನಡಿ ಇಲ್ಲ ದೀಪನಿಗೆ ಇಲ್ಲದ ಎಲ್ಲಿಯ ಜೋಕುಲೇದ ಕಣ್ಣಿಗೆ ಕುಂಟುನು ಕಟ್ಟದ ಜೋಕುಲೇನು ಕಣತ್ತದ ಆ ಕಣಿತ ಎದುರು ಉಂಟಾದ ಅವೇನು ತೂಪವನು ಅಟ್ಟು ಒಂಜ್ ಎಲ್ಲಿಯ ತುಡರನು ಅರ್ಲದ ಉಪ್ಪಿರು ತುಡರದ ಬುಲ್ಪುಪ್ಪುಂಡು ಇಲ್ಲದ ಯಜಮಾನೆ ತುಡರನು ತೂಪಾದ ಜೋಕುಲೆಗೆ ಪನ್ಪುನಿಗೆ ಅಂದ ಇಂದು ನಮಕ್ ಪ್ರಕೃತಿ ಕೊರ್ತಿ ನಾವು ಇಂದು ನಮಕ್ ಕೃಷಿ ಹಿಡಿದು ತಿಕ್ಕದಿ ನಾವು ಅಂಚಾದ ನಮ ಭೂಮಿ ಅಪ್ಪೆಗೆ ಸಂದೈತ ಮಲ್ಪು ನಂಚಿತ್ತಿನ ಮರ್ಯಾದೆ ಎಂದು ಒಂದು ಪಂಡದ ಕೈ ಮುಗಿಪ್ಪು ನಂಚಿತ್ತಿನ ಕಟ್ಟು ಕೆಲವು ಕಡೆಟ್ಟು ತುಡರನು ತೂಪ ಇರನ್ನಾಂಡ ಕೆಲವು ಕಡೆಟ್ಟು ಕನ್ನಡಿನು ತೂಪಾದ ಪ್ರತಿಫಲದ ಸಂಕೇತವಾದ ಕನ್ನಡಿನು ತೂಪವನ ಉಲ್ಲ ಇತ್ತಡಿಗೆ ತುಲೆ
ತುಳುವೇರು ಪ್ರಕೃತಿನೇ ಆರಾಧನೆ ಮಲ್ತೊಂಡು ಬತ್ತೇರು. ಸುರುತ್ತ ದಿನನೆ ಪ್ರಕೃತಿನ ಆರಾಧನೆ ಮಲ್ಪರೆ. ತನ್ನ ನನದುಂಬದ ಬದುಕು ಒಂದು ವರ್ಷದ ಎಂಚಿನ ಉಂಡ ಅವೆನತ್ತ ಸುರುತ್ತ ದಿನನೆ ಪ್ರಕೃತಿನ ಪ್ರಕೃತಿಗೆ ಕೈ ಮುಗಿದ ನನ್ನ ದುಂಬುಗಳ ಬದುಕು ನಂಚಿತ್ತಿನ ತಾಕತ್ ನಿನ್ನ ಮನಡು ಕುರುಪನ್ಪುನೇನು ನಮ್ಮ ಭೂಮಿಯ ಪೆಡ ನಟ್ಟೊಂದು ನಂಚಿತ್ತಿನ ಬಿಸುಕನಿನ ದೀದಿ ನಟ್ಟೊಂದು ನಂಚಿತ್ತಿನ ಕಟ್ಟಿಗೆ ಎತ್ತುಪುರ್ಲು. ಗೋಂಕು ದೀಪನೊಂದಾಂಡ ಗೋಂಕುದ ಬೀಜನ್ಲ ದೆತ್ತು ದೀಯರಿ ಜವ್ ಮಡೆ ಹಾಪುಂಡು ಎಂಚ ನಮ್ಮ ಗೊಗ್ಗು ನಾಲ್ಪಡ ದೆಪ್ಪನ ಅಂಚನೆ ಕಣತು ದೀದ್ ಬಿಸುಕಣೀನು ಮಲ್ತದ ಐಕ ಕೈ ಮುಗಿಯು ನಂಚಿತ್ತಿನ ಕಟ್ಟು ಐದು ಬೊಕ್ಕ ಇಲ್ಲದ ಜೋಕುಲಿ ಹಿರಿಯಕಲ್ನ ಕಾರಗಡ್ಡ ಬೂರ್ ನಂಚಿತ್ತಿನ ಪುರ್ಲುನು ನಮ್ಮ ಬಿಸುಕನಿಟ್ಟು ತೂವಲಿ.

ಎಡ್ಡಸದ ದಿನತ್ತಾನೆ ಭೂಮಿಯಪ್ಪೆ ಮದಿಮಾಲಾಪಲು ಪನ್ಪನ ಪಾತ್ರೆ ಇತ್ತುನ್ನಾಂಡ ಈ ಬಿಸುತ್ತಾನೆ ಭೂಮಿಯಪ್ಪೆ ತನ್ನ ಮಟ್ಟೆಲ್ಡು ಫಲ ಪರಂದಳು ಜಿಂಜಾದ್ ಫಲವತಿ ಆಪಲು ಪನ್ಪನ ಚಿತ್ತಿನ ಕಟ್ಟು ಉಂಡು ಪಾತ್ರೆ ಉಂಡು ಅಂಚಾದ ಏಪ ಭೂಮಿಯಪ್ಪೆ ಆ ಪುರ್ತುಡು ಪ್ರಾಣಿ ಪಕ್ಷಿ ಇಲ್ಲ ಬಾರಿ ಖುಷಿಟುಪ್ಪನಿಗೆ ಐಕ್ ಬೋಡಾಯಿನ ತೆನಸು ಬಂಜಿ ಗಟ್ಟಿ ತಿಕ್ಕೊಂಡು ಆನಿಡ್ದೆ ತೂಲೆ ನಮ್ಮ ಖುಷಿಟ್ಟುಲ್ಲ ಪ್ರಾಣಿ ಪಕ್ಷಿ ಪ್ರಕೃತಿ ಮಾತ ಖುಷಿಟ್ಟುಂಡು ಇನಿಯೇ ನಮ್ಮ ಇನಿಡ್ದೆ ನಮ್ಮ ಪೊಸಬಡ್ಸ ಅಂದು ತುಳುವೀರ ಕಟ್ಟೊಂದು ಬತ್ತಿ ನಾವು ಏತು ಪುರ್ಲು ಇಂಚ ಬಿಸುರ್ದು ಸುರುವಾಯಿನ ಚಿತ್ತಿನ ತುಳುವೀರನ ಕಟ್ಟು ಬಿಸುರ್ದು ಸುರುವಾಯಿನ ಚಿತ್ತಿನ ತುಳುವೀರನ ದುಂಬುದ ಮಾತ ತಿಂಗುಳಿ ಹೆಂಚಿನ ಉಂಡು ಆಯ್ತು ಬೇತ ಬೇತ ಬಗೆತ್ತ ಆಚರಣೆನೆ ಪರ್ಬಣ ಆಚರಿತೊಂದು ಬತ್ತೆ ಕೆಲವೊಂದೇನು ಪರ್ಬಾಂದು ಪನಿಯಾರ ಆಯ್ಜಿಂಡಲ್ಲ ನಿಯಮಿತ ಕಾಲಗಟ್ಟಡು ಒಂಜಿ ಆಚರಿಪುನ ಚಿತ್ತಿನ ಕಟ್ಟು ಕಟ್ಟಲೆ ಅಂದ ವೇನು ಪನೋಲಿ ಬಿಸುತ್ತ ವಿಶೇಷನ ನಮ್ಮ ತೂವೊಂದು ಪೋನಗನೆ ನಮಗೆ ಕೃಷಿನು ತೋಜುಂಡು ಕೃಷಿನ ಆಧಾರಿತವಾದ ಪ್ರಕೃತಿನೇ ಪೂಜೆ ಮಲ್ಪುನ ಮುಖ್ಯನ ನಮ್ಮ ಆಣಿದ ದಿನನ ಸುರು ಮಲ್ಪುನವು ನಮಕ್ ಆನಿಗೂ ತೂಜುಂಡು ಐಡದು ಬೊಕ್ಕ ಪಗ್ಗು ಬೇಷ ಕಾರ್ತಿಲು ಆಟಿಸೋನ ನಿರ್ನಲು ಬೋಂತೆಲು ಜಾರ್ದೆ ಪೆರರ್ದೆ ಪುಣ್ಯಮಾಯಿ ಸುಗ್ಗಿ ಪಲ್ಪುನ ಚಿತ್ತಿನ ಪದ್ರಾಡು ತಿಂಗಳು ಬಗೆ ಬಗೆತ ಕಟ್ಟಲೇನು ನಮ್ಮ ಮಲ್ತೊಂದು ಪೋಪ ಆಯ್ತು ಕೆಲವುದೇನು ಸರಿಯಾದ ಮಾಹಿತಿ ಇತ್ತೀನೇನೆ ಅನ್ನಿಕ್ಲಿಡ ಪಟ್ಟೋನ್ವೆ ಪತ್ತನಾಜಯ ಪನ್ಪನ ಇತ್ತನು ಇನ್ನೇನು ಪರ್ಬ ಅಂದ ಪನೋಲಿಯ ಅಥವಾ ಪರ್ಬ ಅಂದ ಪನಿಯರ ಬಲ್ಲಿಯ ಅವು ಒಂಜೆ ಕಾಲಿ ಕಟ್ಟ ಆಯ್ತ ಬಗ್ಗೆ ಹಿಂಗೆ ಗುಪ್ಪಿಚ್ಚಿ ಆಂಡ ಬೇಸ ತಿಂಗೋಲು ಪಗ್ಗು ಬೇಸ ಬೇಸ ಪತ್ತು ಪೋಪು ನಾನಿ ಪತ್ತನಾಜಯ ಪನ್ಪನ ಪಾತ್ರ ಉಂಡು ಪತ್ತನಾಜದಾನಿ ಪತ್ತನಾಜದ ಬೊಕ್ಕ ದೈವದ ಬಾಕಿಲು ಹುಚ್ಚುವೇರು ಬೇತೆ ಆಟ ಆಯನ ಹೆಂಚಿನ ಉಂಡು ದೇವಸ್ಥಾನದ ಅವು ಒಂದು ಮಾತ ಉಂತಾದ ಪತ್ತನಾಜಿಡ್ದು ಬೊಕ್ಕ ಕೃಷಿತ ಬೇಲೆಗಕ್ಕಲು ಜಪ್ಪುವೇರು ಪನ್ಪನ ಪಾತ್ರ ಉಂಡು ಪತ್ತನಾಜದಾನಿ ಪತ್ತು ಪನಿ ವರ್ಷ ಆಂಡಲ ಭೂಮಿಗೆ ಬೂರೋಡು ಪನ್ಪನ ಪಾತ್ರಲ ಉಂಡು ತುಲೆ ಆ ಪುರ್ತುಡ್ಲ ತುಳುವೆಮಿನಿ ತನ್ನ ಪರ್ಬನ ದೈವನ ಅವು ಅಂದು ಅಂದೇನು ಮಾತ ಮಲ್ತೊಂದು ಪೋಯನ್ನಾಂಡ ತುಳುವನ ಕೃಷಿತ ಬೇಲೆ ಪಿರವುರಿ ಉಂಡು ಐಕ ತುಳುವೀರು ಪತ್ತನಾಜಿಡ್ದು ಬೊಕ್ಕ ಅವಿನ ಮಾತ ನಮ್ಮ ಉಂತಾದ ಆ ನೀಡಿದ ಬೊಕ್ಕ ಕೃಷಿತ ಬೇಲೆಗ್ ಆಯೇ ತಾನು ದುಂಬು ಪೋಂದುಪ್ಪೆ ಪತ್ತನಾಜದ ದಿನ ತಾನಿ ಮಧ್ಯಾಹ್ನದ ಪುರ್ತುಗೋ ಗುಳಿಗಗ ಬಲಸು ನಂಚಿತ್ತಿನ ಕಟ್ಟನ್ನ ತೂವೋಲಿ ಗುಳಿಗಗ ಬಲಸದ ನಮಕ್ಕೆ ಎಡ್ಡಾವಡು ಪಂಪನೇನು ಕೈಕಂಜಿಗೆ ಎಡ್ಡಾವಡು ಪಂಪನೇನು ನಟ್ಟುನಲ ಆಣಿದ ಪತ್ತನಾಜದ ದಿನ ತಾನಿ ನಡಪುಡು ಇಂಚ ಪತ್ತನಾಜಯ ಪನ್ಪನವು ಒಂಜಿ ಕಟ್ಟು ಆದುಂಡು ಅವಿನ ಪರ್ಬ ಅಂದ ಪನೋಲಿಯ ಅತ್ತ ಪನಂದೆ ಉಪ್ಪೊಲಿಯ ಆಯ್ತ ಬಗ್ಗೆ ತೆರೆದಿಜ್ಜಿ ಆನಂದಾಂಡ ತುಳುವೇರೇನ ಹಿರಿಯಕ್ಕಲು ದುಂಬುರ್ದಿಂಚ ಆಚರಿತೊಂದು ಬತ್ತಿನ ಚಿತ್ತಿನ ಪುರ್ಲದ ಕಟ್ಟಡು ಪತ್ತನಾಜಲ ಉಂಜಿ ಆಟಿ ತಿಂಗಳದಡೆ ಬತ್ಪ ಆಟಿ ತಿಂಗಳುಡು ಯಾಕಡೆ ಪನ್ನಗನೇ ಉಲ್ಪಡ್ದು ಅಂತ ಜೋರುಡು ಸೊರದಿತ್ತು ಬಂಡೇರು ಆಟಿದ ಅಮಾವಾಸ್ಯ ಅಂದ ದಾಯಗ ಆಟಿದ ಅಮಾವಾಸ್ಯ ನಮಕ್ ಬಾರಿ ಪುರ್ಲುಡು ನೆಂಪು ಬರ್ಪುಣ ಬಂಡ ನಮ್ಮ ಮಾತಿರ್ಲ ಆನಿ ಒಂಜಿ ಮರ್ದನು ಬರ್ತ ಬರ್ತಾರ ನಿಕುಲು ಬರ್ತಾರ ಮಾತಿರ್ಲ ಬರ್ತಾರ ಮಾತಿರ್ಲ ಬರ್ತಾರೆ ಬಹುಶಃ ಹೆಚ್ಚಿನ ಪರ್ಬೋಲು ಮಾತ ಆಯ್ತ ತಾದಿ ತತ್ತದ ಒಂಚೂರು ಬದಲಾವೊಂದು ಪೋಂದು ಉಪ್ಪುನಾಗ ಇಂಗ್ಲಿಷದ ಮರ್ಜಿ ದಂಚಿ ಪೋಂದು ಉಪ್ಪುನಾಗ ಆಟಿದ ಅಮಾವಾಸ್ಯದ ಕಸಯ ಮಾತ್ರ ಬಹುಶಃ ಇತ್ತದಕ್ಲಿಗ್ಲ ಒರಿದಿಂಡು ಪನ್ಪು ನಾವು ಒಂದು ಖುಷಿತ ವಿಚಾರ ಆಟಿಡು ಬರ್ಪುನ ಅಮಾವಾಸ್ಯದ ದಿನ ಬಾರಿ ವಿಶೇಷವಾಗಿ ನಾವು ದಾಯ ಎಂದು ಕೇಳಿನಾಡ ಆಟಿ ತಿಂಗಳು ಪನ್ಪುನೇ ತುಳುವೇರಿಗೆ ಬಂಗ ಯಾಕಡೆ ಸರ್ ಪಾತಿರ್ನಾಗ ಪಂಡೀರ್ ತುಳುವೇರು ಆ ಪುರ್ತುಡು ಆ ಒಂಚೂರು ಪುರ್ತು ದಾಂತೆ ಬೂರು ನಂಚಿತ್ತಿನ ಬರ್ಸಗ ಪಿದೈ ಜಪ್ಪರೆಲ್ಲ ಆಟಿ ತಿಂಗಳು ಬಂಗ ಆಪುಡು ಐಕೋಸ್ಕರ ತುಳುವೆ ಹುಲಾಯಿ ಕುಲ್ಲೊಂದು ಚೆನ್ನದ ಮನೆ ಇಂಚಿನ ಮಾತ ಗೊಬ್ಬುಲೇನು ಗೊಬ್ಬುಂದಿತ್ತೆ ತುಳುವನ ಇಡೀ ಬಂಗದ ತಿಂಗಳು ಸುರೂತ ತಿಂಗಳು ಹೂವು ಒಂದು ಕೇಳನಾಂಡ ಅವು ಆಟಿದ ತಿಂಗಳು ತಿನಿಯರ ಬಂಜಿಗೆ ಸರಿ ಕಟ್ಟು ಇಚ್ಚಿ ತಾನು ಕೃಷಿತ ಬೇಲೆನ ಮಲ್ಪುಲಕ್ಕೆ ಇಚ್ಚಿ ಈತು ಮಾತ ಬಂಗಲೆದ ನಡುಟ್ಟು ನಮ್ಮ ಹಿರಿಯಕುಲು ಆಟಿದ ಅಮಾವಾಸ್ಯನ ವಿಶೇಷವಾದ ದಾಯ ತೂಪೇರು ತುಲೆ ಆತ ಬಂಗ ಇತ್ತಂದಲ್ಲ ನಮ್ಮ ತುಳುವೇರಿಗೆ ಇಲ್ಲದ ಉಲಾಯಿ ಕುಲೊಂದೊಲಿ ಚೆನ್ನದ ಮನೆ ಗೊಬ್ಬೊಂದ ಇಲ್ಲದ ಉಲಾಯಿಡು ಒಳಾಂಗನ ಆಟ ಪನ್ಪದಾದ ಗೊಬ್ಬುದಾದ ಉಂಡ ಅವೇನು ಗೊಬ್ಬೊಂದು ಇಲ್ಲದ ಉಲಾಯಿಡು ನಮ್ಮ ಹಿರಿಯಕ್ಲೆ ಕುಲ್ಲೊದ್ವರಿ ಆಂಡ ತುಳುವೇರು ಎಡೆ ಬುಡಂದೆ ಬರ್ಪು ನಂಚಿತ್ತಿನ ಬರ್ಸಗ ಒಂಜೊಂಜೆ ಸೀಕ್ ಸಂಕಟಲು ಸುರುವಾಪುಂಡು ಆ ಬರ್ಸ ಬೂರ್ನನ್ ಚಿತ್ತಿನ ಬರ್ಸಗ ಸೀಕ್ ಸಂಕಟಲು ಸುರುವಾಪುಂಡು ಈ ಸೀಕ್ ಸಂಕಟಲೆಗ್ ಮರ್ದೊಂದು ಪನ್ಪುಲಕನೆ ಆಟಿದ ಅಮಾವಾಸ್ಯ ದಾನಿ ಪಾಲೆದ ಕೆತ್ತದ ಕಸಾಯನು ಪರ್ಪು ನನ್ ಚಿತ್ತಿನ ವರ ವಿಜ್ಞಾನಲ ತರೆ ತಗ್ಗಾದು ಪನ್ಪುಡು ಅಂದ
ಪಾಲೆದ ಕೆತ್ತೆದ ಕಷಾಯ ಪರಣನಾಂಡ ಅವು ಜೀವಗೆಡ್ಡೆ ಜೀರ್ಣಶಕ್ತಿ ಹೆಚ್ಚಾಪಣು ಮಾತ್ರ ತಂದೆ ಜೀವಗ್ಲವು ಭಾರಿ ಎಡ್ಡೆ ಬೇತ ಬೇತ ಬಗೆತ್ತ ಸೀಕ ಸಂಕಟಲು ಆಟಿ ತಿಂಗಳು ಬರೋದು ಉಪ್ಪನಾಗ ನಮ್ಮ ತುಳುವೆರು ಆಟಿದ ಅಮಾವಾಸ್ಯ ದಾನಿ ಕಾಂಡದ ಪೊತ್ತುಗು ಪಾಲೆದ ಕೆತ್ತೆದ ಕಷಾಯ ಪರ್ಪನ ಚಿತ್ತಿನ ಕಟ್ಟನ್ನು ಸುರು ಮಲ್ಪುವೆರು ಆಟಿದ ಅಮಾವಾಸ್ಯದ ದುಂಬುದ ದಿನ ಇಲ್ಲದ ಯಜಮಾನೆ ಗುಡ್ಡದ ಕಾಡಗ ಪೋದು ಪಾಲೆದ ಮರನ ನಾಡದು ಬರ್ಪೆರಿಗೆ ದಯಪನ್ನಕ ಭಾರಿ ಜಾಗ್ರತೆ ಅವಳು ಐತ ಕೈತಲ್ಲಿ ಹೆಚ್ಚಿನ ಕಡೆಟ್ ಕಾಯಾಡದ ಮರಲ ಉಪ್ಪುಡು ಐಕೋಸ್ಕರ ಗುಡ್ಡೆಗೆ ಪೋಡ್ದು ಪಾಲೆದ ಮರನ ನಾಡದು ಐಕೊಂಜಿ ನುಂಗು ದಿನ ಭಾರದ ಇರೇನ ಕಟ್ಟದು ಬರ್ಪುನು ಗುತ್ತ ದಯಪನ್ನಕ ಮನದಾನಿ ಕಾಂಡೆ ಬರುಡಾಯೇ ಕಟ್ಟದು ಐತ ತಿರ್ತಡು ಮರತ ತಿರ್ತಡು ಒಂಜಿ ಕಲ್ಲನ ದೀದು ಬರ್ಪಿನಿ ಮನದಾನಿ ಕಾಂಡೆ ನೇಸರ ದೇವೇರು ಸೂರ್ಯ ದೇವೇರು ಪುಟ್ಟು ನೆಡ್ದು ದುಂಬು ಇಲ್ಲದ ಯಜಮಾನೆ ಅವೇ ಮರನ್ ನಾಡೊಂದು ಪೋವುಡು ಕತ್ತಲೆ ಉಪ್ಪುಡು ಐಕಾಯಿ ತೂರಿ ದುಂಬುದ ದಿನನೇ ಕಟ್ಟದು ಬರ್ಪು ನಾವು ಇತ್ತೆ ಆಂಡ ಅವು ನಮಕ್ ನಮ್ಮ ಟಾರ್ಚಿ ಪಾಡೊಂದು ಮನದಾನಿ ಪೋವುಲಿ ಎಂದು ತುಳು ಎಂಚಮಂತಿಚಿರು ತುಳುವಿರು ದಾದ ಮಂತಿರಂದಾಂಡ ಒಂಜಿ ನುಂಗು ದಿನ ಇರೇನ ಐಕ ಕಟ್ಟದು ತೀರ್ಥಡು ಕಲ್ಲನ್ನು ದೀದು ಬತ್ತದು ಮನದಾನಿ ಕಾಂಡೆ ನೇಸರ ದೇವಿಯರು ಪುಟ್ಟು ನೆಡ್ದು ದುಂಬು ಕಾಡುಗ ಪೋದು ಆ ಮರಟುಪ್ಪು ನಂಚಿತ್ತಿನ ಮರತ ಕೆತ್ತೆನ ದೆಪ್ಪು ನಂಚಿತ್ತಿನ ದೆತ್ತದು ಕನಪು ನಂಚಿತ್ತಿನ ಕೆತ್ತೆನ ದೆಪ್ಪುನ ಎಂಚ ಕತ್ತಿಡತ್ ಕಲ್ಲಿಡು ಗುದ್ದುದ ಕೂಲಿಡು ಚುಚ್ಚಿದ ದೆಪ್ಪು ನಾವು ದುಂಬಿ ಇತ್ತಂಡಿ ಇತ್ತೆ ಎಂಚ ಕನಪಿರು ಗೊತ್ತಿಚ್ಚಿ ಅಣ ದುಂಬುದ ಕುಲು ಕಲ್ಲಿಡು ಗುದ್ದುದು ಈ ಜಾಂಡ ಕೂಲಿಡು ಚುಚ್ಚಿದ ಕನ ಹೊಂದಿತ್ತೇರಿಗೆ ಐದು ದುಂಬು ಮೈಪು ಸೂಡಿಡು ಕೆಲವು ಕಡೆ ಇಟ್ಟು ಮೂಜಿ ಸಲ ಆ ಮರಕ್ಕೆ ಸುತ್ತು ಬತ್ತದು ಮೈಪು ಸೂಡಿಡು ಆ ಮರಕ್ಕೆ ಹಾಕದು ಮೂಜಿ ಸಲ ಹಾಕದು ಐದು ಬೊಕ್ಕ ಕಲ್ಲಿಡು ಕಲ್ಲಿಡು ಅತ್ತನ್ನಾಂಡ ಬಾಯಿಡು ಚುಚ್ಚಿದು ಆ ಕೆತ್ತಿನ ಪಾಲದ ಕೆತ್ತಿನ ದೆತ್ತೊಂದಿತ್ತೇರು ದಾಯಗ ಕತ್ತಿ ಕೊನೆಯರ ಬಲ್ಲಿ ಮಾನವ ನಿರ್ಮಿತ ವಸ್ತು ಐಕ ತಾಗಣನಾಂಡ ಐಟುಪ್ಪು ನಂಚಿತ್ತಿನ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಪುಡು ಪನ್ಪುನಲ ಒಂಜಿ ವೈಜ್ಞಾನಿಕ ಕಾರಣ ಆದುಪ್ಪು ಐಕೋಸ್ಕರ ಕಲ್ಲನ್ನು ಗುದ್ದುದು ಕನಪು ನಾವು ಏಪಲ್ಲ ತೂಲೇನಿಕಲೋರ ಆಲೋಚನೆ ಮನ್ಪುಲೆ ಒಂಜಿ ಕುಕ್ಕುನು ನಿಕ್ಕಲು ಬಿಸಾತಿಡು ರಡುಮೂಜಿ ತುಂಡು ಮಲ್ತದ್ದು ತಿನ್ಲೆ ರಡುಮೂಜಿ ತುಂಡು ಮಂತದ್ದು ಬಿಸಾತಿಡು ತಿನ್ಲೆ ಐಡು ಬೊಕ್ಕವ್ರ ಇಡೀ ಕುಕ್ಕುನು ಪತ್ತೊಂದು ಚುಚ್ಚಿದ ತಿನ್ಲೆ ಊಟ ಇಷ್ಟ ಆಪಣು ನಮಕ್ ನಮ್ಮ ಏಪ ಒಂಜಿ ಕುಕ್ಕುನು ಚುಚ್ಚಿದ ತಿನ್ಪ ಆಪಾಗ ಬಿಸಾತಿಡು ತುಂಡು ಮಲ್ತಿನ ದಾದನ ಆತ ಟೇಸ್ಟ್ ನಮಕ್ ತಿಕ್ಕುಜಿ ಐಕೊಂಜಿ ಬೇತೆ ಒಂಜಿ ಕರ್ಭದ ಅಂಶ ತಾಗನಾಗ ನಾ ಐತ ರುಚಿಟ್ಟು ವ್ಯತ್ಯಯ ಆಪು ನಾವು ಅಂಚನೆ ನೆಟ್ಟಲ ಆದುಪ್ಪರೇವು ಐತ ನುತ್ತ ಒಂಜಿ ಆಯುರ್ವೇದ ಅಂಶ ಉಪ್ಪುಂಡಿಗೆ ರೋಗ ನಿರೋಧಕ ಶಕ್ತಿ ಆಟಿದ ಅಮಾವಾಸ್ಯ ದಾನಿ ಪಾಲೆದ ಮರಟು ಉಪ್ಪುಂಡಿಗೆ ಅಂಚಾದ ಆಣಿದ ದಿನ ಆ ಕೆತ್ತಿನ ಕಣತದ ಆ ಕೆತ್ತೆದ ಚೋಳಿನ ದೆತ್ತದ ಉಲೈಡುಪ್ಪುನ ಚಿತ್ತಿನ ಬುಲ್ದುದ ಆ ಕೆತ್ತೆಡು ಕೆತ್ತೆ ದಾದ ಉಂಡು ಬುಲ್ದುದ ಕೆತ್ತೆ ಅವೇನು ಪೊಡಿ ಮಂತು ನಾವು ಪೊಡಿ ಮಂತದ ನೀರಿನ ಪಾರ್ದು ಪುಂಟುದ ಐತ ರಸನ ದೆತ್ತದ ಐಕ್ ಓಮ ಎಡ್ಡೆ ಮುಂಚಿ ಜೀರಿಗೆ ಬೆಳ್ಳುಳ್ಳಿ ಇಂಚಿನೇನು ಮಾತ ಪಾಡದು ಅವೇನು ಪುಡಿ ಮಲ್ತದ ಪಾಡ್ದು ಒಂಜಿ ಬುಲ್ಲು ಕಲ್ಲನ್ನು ದಿಕ್ಕೆಲಡ್ ಕಾಯ್ತದ ಅವೇಕ ಪಾಡ್ನ ಅವು ಐಟ್ಲಾ ಒಂಜಿ ರೋಗ ನಿರೋಧಕ ಶಕ್ತಿ ಉಂಡು ಮಾತ್ರ ಅತ್ತಂದೆ ಅವು ವಿಷ ಇತ್ತನ್ನಾಣ ಮಾಜವನ ಚಿತ್ತಿನ ಶಕ್ತಿ ಉಂಡದಾದನ ಅಂಚಿನ ಬುಲ್ಲು ಕಲ್ಲನ್ನೆಲ್ಲ ದಿಕ್ಕೆಲ್ಡು ಪತ್ತಾದ ಆ ಮರ್ದಗ ಪಾಡ್ದು ಆ ಮರ್ದನ್ನು ಬಜಿ ಬಂಜಿಗ ಪರ್ಪು ನಾವು ಬಜಿ ಬಂಜಿಗ ಮಾತ್ರ ಪರುಡು ಪಾಲದ ಕೆತ್ತದ ಕಷಾಯನ ಪಾಲೆದ ಕೆತ್ತೆದ ಕಷಾಯ ಪಡೆದು ಬೇತ ಬೇತ ಬಗೆತ ತಿಂಡಿ ತಿನಸನ್ನು ತಿನ್ಪು ನಾವು ಇತ್ತಂಡ ಆನಂದಾಂಡ ಬೆಲ್ಲ ತಿನ್ಪು ನಾವು ಹೆಚ್ಚ ಕಡೆಟ್ ಇತ್ತಂಡ ಕೆಲವು ಕೊರಂಟು ತಿನ್ನೊಂದಿತ್ತಿರಂದ್ಲ ಪನ್ಪೇರು ಐದು ಬೊಕ್ಕ ನಮಕ್ಕ ಪತ್ರಡ್ಡೆ ಆಣಿ ತಿನಿಯರೆ ತಿಕ್ಕೊಂಡು ಅಂದತ ಪತ್ರಡ್ಡೆ ಆಣಿ ತಿನಿಯರೆ ತಿಕ್ಕೊಂಡು ಆಟಿ ತಿಂಗಳು ಹೆಚ್ಚಿನ ದಿನಕ್ಕೆಲೇಡು ಪತ್ರಡ್ಡೆ ತೊಜಂಕ್ ಇಂಚಿನ ಮಾತ ಬಗೆ ಬಗೆತ್ತ ತಿಂಡಿಲು ನಮಕ್ ಪರಿಸರದಾದ ಉಂಡು ಭಂಗ ಉಪ್ಪು ನೆಡ್ದ ಅವರ ತೇಬುನ ಕನಪುನ ತೊಜಂಕನ ಕನಪುನ ಆ ಪರ್ಯಲದ ಪುರ್ತುಡು ಮಸ್ತು ತೊಜಂಕ ಆಪುಡು ಅವಿನ ಮಾತ ಕನತ್ತದು ತೆನಸು ಮನ್ಪು ನಾವು ಪತ್ರಡ್ಯ ಇಂಚಿನ ಏನು ಮಲ್ಪು ನಾವು ತುಳುವೇರು ಮಲ್ತೊಂದು ಬತ್ತೇರು ಇನಿಕ ಪತ್ರಡ್ಯ ಅಂದ ಪನ್ನಾಗ ಆಸೆ ಅವಂದು ಬರ್ಗರ್ ಫಿಜ್ಜಾ ಅಂದ ಪನ್ನಾಗ ನಮಕ್ಕ ಆಸೆ ಅವು ಇಂಚಿನ ಬದಲಾವಣೆದ ಒಟ್ಟಿಗೆ ನಮ್ಮ ಮಾತೆಲ್ಲ ಪೋಂದುಲ್ಲ ಆಂಡ ತುಳುತ್ತ ಮೂಲದಾದ ಉಂಡ ತುಳುವೇರು ಕಟ್ಟು ದಿನಂಚಿತ್ತಿನ ಪುರುಳದ ಕಟ್ಟು ಕಟ್ಟಲೆ ದಾದ ಉಂಡ ದಿನ ನಮ್ಮ ಕಟ್ಟು ಕಟ್ಟದ ಅಟ್ಟಡು ಪಾಡಂದೆ ಕಟ್ಟ ಕಟ್ಟದ ಪಟ್ಟಡು ಕುಲ್ಲವನ ಬೇಲ ಮಲ್ಪುಡು ಪಂಪನ ಪಾತ್ರದ ಬುಟ್ಟಿಗೆ

ನಾಗರ ಪಂಚಮಿ ಪಂಪ ನಾವು ನಮಕ್ ಕೇನರ್ ತಿಕ್ಕೊಂಡು ಬಹುಶಃ ನಾಗರ ಪಂಚಮಿಲ ನಮಕ್ ಹೆಚ್ಚಾದ ಕೆಬಿಕ್ ಬೂರುಂಡು ದಯಗಂದು ಕೇಳಂಡ ಕುಟುಂಬದ ಇಲ್ಲಡೆ ಪೋಯಿಜಿನ್ನಾಂಡ ಆಣಿ ತಿಕ್ಕುನ ನೆರಡೆ ಬೇತೆವು. ನಾಗರ ಪಂಚಮಿದ ಆಣಿ ನಮ್ಮ ಜಾಗದ ನಾಗದೇವರಿಗ ಅತ್ತನ್ನಾಂಡ ಕುಟುಂಬದ ನಾಗದೇವರಿಗ ಪೇರು ಮೈಪಡು ತನುನು ಮೈಪಡು ತುಲೆ ಅಲ್ಪಲ ಪ್ರಕೃತಿದ ಆರಾಧನೆ ಈ ಮಣ್ಣು ಈ ಫಲವತ್ತನ್ನು ಪಡೆಯುದಾಂಡ ಈ ಮಣ್ಣು ಫಲವಂತ ಮಣ್ಣು ಆವಡನ್ನಾಂಡ ಫಲವತ್ತ ಆವಡನ್ನಾಂಡ ಐಕ್ಯ ಕಾರಣ ಏರಂದು ಕೇಳನ್ನಾಂಡ ಅವು ನಾಗದೇವರು ಅಂಚಿನ ನಾಗದೇವರಿನ ಆರಾಧನೆ ಮಲ್ಪನ ಚಿತ್ತಿನ ತುಳುವೆ ನಾಗರ ಪಂಚಮಿ ದಾಣಿ ನಾಗದೇವರಿಗೆ ಪಿಂಗಾರಣ ತನು ಮೈಪುನ ಚಿತ್ತಿನ ಕಟ್ಟು ಉಂಡು ನಮ್ಮ ಜಾಗಗ ಅತ್ತನ್ನಾಂಡ ಕುಟುಂಬದ ಇಲ್ಲಡೆ ಪೋದು ಮೈಪುವ ಆಣಿ ಹೆಚ್ಚಿನ ಕುಲ ಮನ್ಪುನ ತಿನಸು ಹೋಗು ಅಂದು ಕೇಳನ್ನಾಂಡ ಮಂಜಲ್ದ ಇರೆತ್ತ ಅಡ್ಡೆ ಅಂದತ ಮಂಜಲ್ದ ಇರೆತ್ತ ಅಡ್ಡೆಯನ್ನು ನಮ್ಮ ಆಣಿದ ದಿನ ತಾನೆ ಮಲ್ಪುವ ಐಟ್ಲ ರೋಗ ನಿರೋಧಕ ಆ ಮಂಜಲ್ದ ಇರೆಟ್ಲ ರೋಗ ನಿರೋಧಕ ಶಕ್ತಿ ಬುಂಡುಗೆ ಅಂಚಿನ ಐತ ಕಮ್ಮೆನೇ ಬಾರಿ ಪುರ್ಲು ನಾಗದೇವರೇನ ಆರಾಧನೆ ತುಲೆ ನಮ್ಮ ಆಣಿ ಮೈತಿನ ಚಿತ್ತಿನ ತನುದಾದ ಉಂಡ ನಮ್ಮ ಮೈಪುನ ಚಿತ್ತಿನ ಪೇರದಾದ ಉಂಡ ಅವು ನೀರಿಡೆ ಪೋದು ಕಡಲ್ಗೆ ಸೇರುಂಡು ಕಡಲು ಐಡದ ಬೊಕ್ಕ ಭೂಲೋಕಗೆ ಪೋದು ನಾಗದೇವರಿಗವು ಅರ್ಪಣೆ ಆಪುಡು ಪಂಪನ ಪಾತ್ರದ ಬೊಟ್ಟಿಗೆ ಆ ಪೊರ್ತುಡು ಬರವಂದಿತ್ತಿನ ಚಿತ್ತಿನ ಬರ್ಸ ಮಾತ ಒಂದು ಕಮ್ಮಿ ಆವಡು ತಂಪು ಆವಡು ಶಾಂತ ಆವಡು ಪಂದು ಕಡಲ್ಗೆ ಪೋದು ಸೇರ್ನ ಸೇರುಂಡು ಐಕೋಸ್ಕರ ಶಾಂತ ಆಯರಿಗೋಸ್ಕರ ನಮ್ಮ ನಾಗಗ ಪೇರುಮೈಪ ಪಂಪನ ಪಾತ್ರ ಉಂಡು ಐತೊಟ್ಟಿಗೆ ಭೂಲೋಕಗೆ ಪೋದು ಅವು ನಾಗದೇವರಿಗೆ ಪಾತಾಳ ಲೋಕಗೆ ಪೋದು ಆ ನಾಗದೇವರಿಗೆ ಅವು ಸಂದೈತ ಆಪುಡು ಪಂಪನ ಚಿತ್ತಿನ ಪಾತ್ರ ಉಂಡು ಕಣ್ಣಗೆ ತೋಜಿನ ದೇವಿರು ಒವ್ವೊಂದು ಕೇಣು ನಾಂಡ ನಮಗೆ ಪನ್ನಗ ಅಪ್ಪ ಅಂದು ಬರುವ ಅಮ್ಮ ನಮಗೆ ಕಣ್ಣಗೆ ತೋಜಿನ ದೇವಿರು ಐತೊಟ್ಟಿಗೆ ಕಣ್ಣಗೆ ತೋಜಿನ ತುಳುವೇರಿನ ದೇವಿರು ಏರಂದು ಕೇಣು ನಾಂಡ ಅವು ನಾಗದೇವಿರು ನಾಗದೇವರಿನ ಆರಾಧನೆ ಉಪ್ಪಿನ ಚಿತ್ತಿನ ವಿಶೇಷತೆ ನಮ್ಮ ತುಳುನಾಡು ಬೇತೆ ವಾದೇವರನೆಟ್ಲ ತೋಜಿದು ಬರ್ಪುಜಿ ಅವು ಒಂಜಿ ವಿಶೇಷ ವಾಯಿನವು ಇನಿಕ್ಕಲ ನಮಕ್ ತುಳುವೇರು ಒಂಚೂರು ಪೋಡಿದು ಉಂತಿಯರನ್ನಾಂಡ ಶುದ್ಧಾಚಾರಡು ಭಾರಿ ಜಾಣ್ಮೇನು ವಹಿಸಿಯರನ್ನಾಂಡ ಅವು ನಾಗದೇವರನೆಟ್ಟ ಮಾತ್ರ ಭಾರಿ ಶುದ್ಧಾಚಾರ ಬೋಡು ನಾಗದೇವರಿಗೆ ಅಂಚ ತುಳುವೇರು ತುಲೆ ಈ ಆಚರಣೆ ನೆಡ್ಲ ಮಣ್ಣನ್ನು ಫಲವತ್ತಾದ ಮಲ್ತಿನ ಚಿತ್ತಿನ ನಾಗದೇವರಿನ ಆರಾಧನೆ ಮಲ್ಪನ ಮುಖೇನ ನಾಗದೇವರಿಗೆ ತನು ಮೈಪನ ಚಿತ್ತಿನ ನಾಗರ ಪಂಚಮಿದ ಕಟ್ಟು ಹಿಂಚನೆ ಬಂದು ಪೋನಾಗ ನಮಕ್ ಕೆಡ್ಡಸ ಪಂಪನ ಚಿತ್ತಿನ ಬರ್ಪಂಡು ಕೆಡ್ಡಸ ಎಕಡೆ ಪಂಡೇರ ಐಕ ಸುರುವಾದ ಪಾತ್ರ ಕೆಡ್ಡಸ ಕೆಡ್ಡಸಲ ವಿಶೇಷ ಬಾಯಿನ ಚಿತ್ತಿನ ಆಚರಣೆ ತುಳುವೇರಿಗ ಮೂಜಿ ದಿನ ಕೆಡ್ಡಸದ ಆಚರಣೆಯನ್ನು ಮಲ್ಪಿರು ಸುರುತ್ತ ಕೆಡ್ಡಸ ನಡು ಕೆಡ್ಡಸ ಬೊಕ್ಕೊಂಜಿ ಆಕೇರಿದ ದಿನ ತ ಕೆಡ್ಡಸ ಕೆಡ್ಡಸ ಪನ್ಪುನವೇ ಭೂಮಿ ಅಪ್ಪೆ ಮದಿಮಾಲಾಪಿನ ದಿನ ಭೂಮಿ ಅಪ್ಪೆ ಫಲಕೊರ್ರೆ ತಯಾರಾಪಿನ ದಿನ ಅಂತ ಕೆಡ್ಡಸದ ದಿನನ ಪನ್ಪೇರು ತುಳುವೇರಿನ ಒಂಜ ಆಲೋಚನೆ ತುಲೆ ಭೂಮಿ ಅಪ್ಪನ ಪೂಜೆ ಮಲ್ಪುನ ಮುಖೇನ ಫಲಕೊರ್ರೆ ತಯಾರಾಪನ ಚಿತ್ತಿನ ಭೂಮಿ ಅಪ್ಪೆನ ಒಂಜು ಪೊಣ್ಣು ಎಂಚ ಮದಿಮಾಲಾಪಲ ಅಂಚೆನೆ ಭೂಮಿ ಅಪ್ಪೆಲ ವರ್ಷಗೂ ಹೊರ ಮದಿಮಾಲಾಪಲು ಪಂದು ಮೂಜಿ ದಿನತ್ತ ಆಚರಣೆ ಮಲ್ಪುನವು ವಿಶೇಷವಾದ ನಮಕ ತೋಜುಡು ಆಣಿದ ದಿನತ್ತಾನೆ ತುಳಸಿ ಕಟ್ಟೆಗೆ ಅಂಬಿನ ಅಡಿತದ ತುಳಸಿ ಕಟ್ಟೆದಲ್ಪ ಶುದ್ಧನ ಮಂತದ ಮನೆತ್ತ ಮಿತ್ತು ಬಾರದ ಇರದೀದ ಐಟು ತುಡರ್ನ ಅರ್ಲಾದ ಕುಡುವರಿ ಬೊಕ್ಕ ಈ ಗೋಂಟು ತಾರಾಯಿನ ತುಣ್ಣ ಮಂತದ ಕಾಯದ ತುಳಸಿ ಅಪ್ಪೆಗೆ ಅರ್ಪಣೆ ಮಲ್ಪುನ ಚಿತ್ತಿನ ಉಂಡುಗೆ ಆಣಿದ ದಿನ ತಾನೆ ಭೂಮಿಗೆ ಕೆಲವು ಕಡೆ ಇಟ್ಟು ಪೇರು ನೀರು ಅಂದು ಪನ್ಪೇರು ಯಾನು ತೂತಿನ ಮಟ್ಟಿಗೆ ಎನ್ನೆ ಬುಡೊಂದು ಇತ್ತೇರು ತುಳಸಿ ಕಟ್ಟದ ಎದುರು ಅಂಬಿನ ಅಡಿತದಪ್ಪು ನನ್ ಚಿತ್ತಿನಲ್ಪ ಸೇಡಿ ಮನ್ನಡು ಒಂಜಿ ರೌಂಡ್ನು ಬುಡುಪಾದ ವೃತ್ತಕಾರನ ಬುಡುಪಾದ ಐತ ನಡುಟು ಭೂಮಿಗೆ ಎನ್ನೆ ಬುಡುಪು ನಾವು ಎತ್ತು ಶೋಕದ ತುಳುವೇರಿನ ಕಟ್ಟು ನಮ್ಮ ಕೋಲು ತುಯ್ಯರೆ ತಿಕ್ಕು ಆ ಮುಖೇನ ಭೂಮಿನ ಪೂಜೆ ಮಲ್ತಂತು ಆ ಮುಖೇನ ಭೂಮಿ ಅಪ್ಪೆನ ಸಂಪು ಮಲ್ಪು ನನ್ ಚಿತ್ತಿನ ಪೇರಿನ ಬುಡ್ನುಂದಾಂಡ ಸಂಪು ಮಲ್ಪು ನನ್ ಚಿತ್ತಿನ ಕಟ್ಟು ತುಳುವೇರಿಗೆ ತುಳುವೇರಿನ ಮನಸ್ಸಿಗೆ ಬತ್ತಂಡತ್ತೆ ನಮ್ಮ ಹಿರಿಯಕ್ಕನ ಮನಸ್ಸಿಗೆ ಬತ್ತಂಡತ್ತೆ ತುಳಸಿ ಕಟ್ಟೆಗೆ ಕುಡುವರಿನ ಪಾಡ್ದು ಬಳಸು ನಮ್ಮಕೇನ ಅದಪ್ಪು ಕೆಡ್ಡಸದ ನಡು ಕೆಡ್ಡಸದಾನಿ ಪೋಂಟೆಗೆ ಪೋಪುನ ಅದಪ್ಪು ಪುರಂಜೆ ಪದ್ದೆಡ್ ಮಾತ ಕೇಂದುಪ್ಪರು ಕೆಡ್ಡಸದಾನಿ ಕುಂಡ ಕೋರಿ ಪಂದು ಉಂಡು ಈ ಕೋರಿಗೆ ಜ್ವರ ಬರ್ಪುಣಿಗೆ ಮುರುಗಲಿಗೆ ಮಾತ ಕಾಡಿದ ಮುರುಗಲಿಗೆ ಮಾತ ಜ್ವರ ಬರ್ಪುಣಿಗೆ ಅಂಚಾದು ಒಂದು ಮನಿ ಪಂದ ಜತ್ತುದಪ್ಪು ಈ ಕಂಚಿಂಚಿ ಪಾಯರಪ್ಜಿ ಆ ಪುಡ್ತುಗೆ ಬೋಂಟೆಗೆ ಪೋಪು ನಾವು ಅಪಗ ಸುಲಭವಾದ ತಿಕ್ಕುಡು ಅಂದು ಈ ಕೆಡ್ಡಸದ ಆಚರಣೆ ಮೂಜಿ ದಿನದ ಆಚರಣೆ ಅಕೇರಿದ ದಿನ ತುಳಸಿ ಕಟ್ಟದ ಎದುರು
ಗೆಜ್ಜ ಕತ್ತಿ ಎಲ್ಯ ಕತ್ತಿ ನಿಕಲ್ನ ಮ್ಯೂಸಿಯಂಡ ಐತ ಬಾರಿ ಪುರ್ಲದ ಫೋಟೋ ಉಂಡು ನಿಕಲು ತೂದುಪ್ಪರ ಚಿತ್ರ ಉಂಡು ಗೆಜ್ಜ ಕತ್ತಿ ಕಾಜಿ ಬರ್ಚನೆ ಇಂಚಿನ ಮಾತ ಬೇತ ಬೇತ ಬಗೆತ್ತ ಪೊನ್ನನ ಅಲಂಕಾರ ಪೊನ್ನು ಐತ ಪುನಂಚಿತ್ತಿನ ಬೇತ ಬೇತ ವಸ್ತು ಅಗತ್ಯ ಬೋಡಾಯ ನಂಚಿತ್ತಿನ ವಸ್ತುನು ದೀಪೇರಿಗೆ ದಯೆ ಮದಿಮಾಲಾಯ ನಂಚಿತ್ತಿನ ಪೊಣ್ಣು ಅಕೇರಿದ ದಿನ ಶುದ್ಧ ಆದ ಅವಿನ ಸ್ವೀಕಾರ ಮನ್ಪೋಲು ಪುಣ್ಣು ಪಂಡಯೇರು ಭೂಮಿಯಪ್ಪೆ ಅವಿನ ಸ್ವೀಕಾರ ಮನ್ಪೇರು ಪನ್ಪಿನ ಚಿತ್ತಿನ ನಂಬಿಕೆಡ್ ಅವಿನ ಮಾತದೀದ ಕೈ ಮುಗಿವೇರಿಗೆ ಪ್ರತಿ ಒಂಜಿ ನಮ್ಮ ಲೇಸಿಲೆದ ಕಟ್ಟು ಕಟ್ಟಲಿನ ತುಯ್ಯರ ಪೋನಗ ನಮ್ಮ ತುಳುವೇರು ಆರಾಧನೆ ಮಲ್ತೊಂದು ಬೈದಿನಿ ನುವೇ ಭೂಮಿ ಅಪ್ಪೇನ ನುವೇ ಪ್ರಕೃತಿನ ಕೆಡ್ಡ ಸಡ್ಲ ಆಚರಣೆ ಮಲ್ಪನ ಪ್ರಕೃತಿನ ತುಳುವೇರೇನ ತುಳುನಾಡು ತುಯ್ಯರ ಪೋಣ ಅಷ್ಟಮಿ ಅಟ್ಟೆಮಿ ಎಂದು ಪನ್ಪೇರು ಅಷ್ಟಮಿ ಕೇರಳಡು ಹೆಚ್ಚಾವು ಆಚರಣೆ ಆಪುಡು ನಮ ಎಂಚ ಮಲ್ತ ಅಂದು ಕೇಳಿದಾಂಡ ಬೇತ ಕಡೆಟಿತ್ತಿನ ಪರ್ಬಲೆನ್ಲ ಕೆಲವು ದಾದ ಪಣ್ಣಾಂಡ ನಮ್ಮ ತಂಚಿ ನಮ್ಮ ಮಡಿತೊಂಡ ಅಟ್ಟೆಮಿದಾನಿ ಹೆಚ್ಚಿನ ಕಟ್ಟು ನಮಕ್ ಮುಲ್ಪ ತುಯ್ಯರ ತಿಕ್ಕಿಜಿನ್ನಾಂಡಲ ಕೆಲವು ಕಡೆಟ್ ಆಣಿದ ದಿನಲ ಬೆಳ್ತಂಗಡಿದ ಮರ್ಗಿಲ್ಡ್ ಆಣಿದ ದಿನ ಕುರಳು ಜಿಂಜ ಬೇರಿಗೆ ಅಂದ್ ಕುರಳು ಕಟ್ಟು ನಾವು ಪುದ್ದರು ಉಂಟು ನಾವು ಆಣಿದ ದಿನ ಯಾನು ಮಾರನೇಮಿ ದಪ್ಪಗ ಚೌತಿ ದಪ್ಪಗ ಅಂದ್ ಕೆಂದಿತ್ತೆ ಅಷ್ಟಮಿ ದಪ್ಪಗ ಮಲ್ಪುವೇರು ಅಂದ್ ಪಂಡ ಒಂದು ವಿಶೇಷವಾದ ತೋಜಿಂಡ್ ಅಷ್ಟಮಿದ ದಿನ ತಾನೆ ಇಲ್ಲಡು ಪದೆಂಗಿದನ ಇಂಚಿನ ಬೇತ ಬೇತ ಬಗೆತ್ತ ತೆನಸನ್ನು ತಿನ್ಪ ನಾವು ಇತ್ತಡೆಯವರ ತು ಇತ್ತೆ ನಮ್ಮ ಬೇತ ಬೇತೆ ನೆಟ್ಟು ದೇವಸ್ಥಾನ ಆಡ್ಬೋದು ಕೃಷ್ಣ ವೇಷ ಸ್ಪರ್ಧೆನ ಅಂಚಿನ ಮಾತ ನಮಕ ಅಷ್ಟಮಿಗೆ ತುಯ್ಯರ ತಿಕ್ಕೊಂಡು ಆಂಡ ತುಳುವೇರನ ಮೂಲಾಡು ಪೋಣಾಂಡ ಅಷ್ಟಮಿ ಪನ್ಪುನ ಮಲ್ಲೆ ಮಟ್ಟಡ ಆಚರಿತೊಂದಿತ್ತಿನ ಅಂಚಿತ್ತಿನ ಪರ್ಬ ಅತ್ತು ಪಂದು ತೆರಿದಿನ ಕುಲು ಪನ್ಪೇರು ಇಂಚಿನ ಆಚರಣೆದ ಸಾಲಡು ನಮಕ್ ಮಾರ್ನೇಮಿ ಪನ್ಪು ನಾವು ತೌಜುಂಡು ನೆಕ್ಕ ಕನ್ನಡಡು ದಸರಾ ನವರಾತ್ರಿ ಎಂದು ಪಂಡೇರನ್ನಾಂಡ ನಮ್ಮ ತುಳುವೇರು ಮಾರ್ನೇಮಿ ಪನ್ಪುನ ಚಿತ್ತಿನ ಪುದರ್ನು ಕುರಿಯರು ಒರ್ಂಬ ದಿನತ್ತಾನೆ ದೇವಿನ ಬೇತ ಬೇತ ರೂಪನ ಆರಾಧನೆ ಮಲ್ಪನ ಚಿತ್ತಿನ ಒರ್ಂಬ ದಿನತ ಪೂಜೆಲಿಡು ನಮಕ್ಕ ನಮ್ಮ ತುಳುವೇರಿಗೆ ಮಾರ್ನೇಮಿದ ದಿನತ್ತಾನೆ ವಿಶೇಷವಾದ ತೋಜು ನನ್ ಚಿತ್ತಿನ ಹೂವು ಒಂದು ಕೇಳನ್ನಾಂಡ ಓ ಮಾರ್ನೇಮಿದ ದಿನತಾನೆ ಓ ಏಸ ಒಯ್ತ ಏಸ ನಮಕ್ಕೆ ಹೆಚ್ಚಾದ ತುಯಾರ ತಿಕ್ಕೊಡು ಪಿಲಿ ಏಸ ತುಲೆ ಬೇತ ಬೇತ ಏಸಲೆದ ಮುಖೇನ ಇಲ್ಲಡೆ ಇಲ್ಲಡೆ ಬೇತ ಬೇತ ಕುಲು ಬರ್ಪು ನಾವು ಮಾರ್ನೇಮಿದ ದಿನಟ್ಟು ನಮಕ್ ತೂವಲಿ ಅಲ್ಪ ದೇವಿನ ಆರಾಧನೆ ಒರ್ಂಬ ದಿನ ಉಂಡು ಅವಂದ್ ಆಂಡ ತುಳುವೇರು ಮಾರ್ನೇಮಿದ ದಿನತ್ತಾನೆ ವಿಶೇಷವಾದ ಏಸಲೆದ ಬಗೆಟ್ಟು ತುಯ್ಯರ ಪೋಣ ಅಂಡ ಪಿಲಿ ಪಂಪನ ಸೊತ್ತು ಅವು ನಮ್ಮ ತುಳುವ ಮನ್ನದವು ಒಂಜಿ ನೆನಪದಿಲೆ ತುಳುವೇರ್ಲಕ್ಕ ಪಿಲಿ ನಳಿಪರೆ ಜಗತ್ತದ ವಾ ಊರ್ದಾಕ್ಲಿಕ್ಲ ಸಾಧ್ಯ ಹೆಚ್ಚಿ ವಾ ಊರ್ದಾಕ್ಲಿಕ್ಲ ಸಾಧ್ಯ ಹೆಚ್ಚಿ ಅವು ನಮ್ಮ ಈ ಮಣ್ಣದ ಸೊತ್ತು ನೆಕ್ಕೊಂಜಿ ಪೊರ್ಲುದ ಕತೆ ಉಂಡು ನಿಕಲು ಕೇಂದುಪ್ಪಾರೆ ಒಂಜಿ ಅಪ್ಪೆ ತನ್ನ ಮಗಕ್ಕೆ ಕೈಕಾರ ಬರುವಂದಿಜ್ಜಾಣಿಗೆ ನಡಪರೆ ಆವೊಂದಿಜ್ಜಾಣಿಗೆ ಈ ಪೊರ್ತುಡು ತನ್ನ ಅಪ್ಪೆ ಕಣ ನೀರಿನ ದೆತ್ತಂದು ಕುಡ್ಲಡುಪ್ಪು ನಂಚಿತ್ತಿನ ಮಂಗಳದೇವಿ ದೇವಸ್ಥಾನ ಉಂಡು ಮಂಗಳದೇವಿ ದೇವಸ್ಥಾನ ಅಡುಪೋದು ಅಪ್ಪೆಡ ಪರಕೆನ ಪಂಡೇರಿಗೆ ನಡಪರೆ ಆವಂದಿ ನಂಚಿತ್ತಿನ ಕೈಕಾರ ಬರಂದಿ ನಂಚಿತ್ತಿನ ಎನ್ನ ಬಾಲೆಗೆ ಕೈಕಾರ ಬರ್ಪಿಲಕ ಮಲ್ತರನ್ನಾಂಡ ಮಾರ್ನೇಮಿದ ದಿನ ತಾನೆ ಡೋಲನ್ನು ಬಿಟ್ಟದು ತಟ್ಟೆನು ಬಿಟ್ಟದು ಮಗಕ್ಕೆ ಕರಿನು ಮುಟ್ಟಾದ ಇರ್ನ ಜಾಗಡಿಯಾನು ಪಿಲಿ ನಲಿಪಾವೆ ಪನ್ಪನ ಪರಕೇನ ಅತ್ತೆನ ಎದುರು ದಿಯರಿಗೆ ನವರಾತ್ರಿ ಬರುಡುನ್ನಾಂಡ ಮಾರ್ನೇಮಿ ಬರುಡುನ್ನಾಂಡ ಆ ಬಾಲೆನಲ್ಲೇ ನಡಪರೆ ಸುರುಮಲ್ತನಿಗೆ ಪಾತ್ರೆ ಸುರುಮಲ್ತನಿಗೆ ಐಕೋಸ್ಕರ ಪಿಲಿ ಪನ್ಪುನೇನು ಪಿಲಿತ ಏಸ ಪನ್ಪುನ ವಿಶೇಷವಾದ ನಮ್ಮ ತುಳುನಾಡು ತುಯ್ಯರೆ ತಿಕ್ಕುಡು ಪನ್ಪುನೆ ತ ಒಟ್ಟಿಗೆ ಅಪ್ಪೆಲ ಪಿಲಿ ನಲುಪೆ ನಲಿಪಾವೆ ಪನ್ಪನ ಪರಕೆ ಪನ್ನುಡುನಾಂಡ ಐಕೊಂಜಿ ಹಿನ್ನೆಲೆ ಬೋಡತ್ತ ಐಕೊಂಜಿ ಎಲ್ಯ ಪುರಾಣದ ಕತೆ ಉಂಡು ಅವು ಸುಳ್ಳ ಸತ್ಯನ ಪನ್ಪನ ಬೇತ ವಿಷಯ ಇಂಚ ಉಂಡು ಅವೆನ್ ನಮ್ಮ ತೆರಿಯೋನ್ಗ ಶಿವದೇವೇರ್ನ ವಾಹನ ಬಸ ವೇ ಪೆತ್ತ ಇಂಚ ಮಾತ ಬತ್ತನ್ನಾಂಡ ಪಾರ್ವತಿ ದೇವೇರ್ನ ವಾಹನ ಒವ್ವೊಂದು ಕೆಣ್ಣಾಂಡ ಅವು ಪಿಲಿ ಇಂಚಿನ ಪಿಲಿ ಆ ಲೋಕಳು ಉಪ್ಪುನ ಪುರ್ತುಡು ಮಾತಿರ್ಲ ಎಡ್ಡೆಡುಪ್ಪು ನಂಚಿತ್ತಿನ ಪುರ್ತುಡು ಈ ಪಿಲಿ ಬಂಜಿದ ಬಡವು ದಾದ ಮಂತಣ್ಣಾಂಡ ಪೆತ್ತನ ಮಾತ ತಿನಿಯರೆ ಸುರುಮಂತಣಿಗೆ ಒಂಜಿ ದಿನ ಒಂಜಿ ಪೆತ್ತನ ತಿನ್ನಣ್ಣ ಪಾರ್ವತಿ ದೇವರಿಗೆ ಗೊತ್ತಾಯ್ಚಿ ಪಿರೊಂಜಿ ಸಲ್ಲಲ್ಲ ಪಿರೊಂಜಿ ಪೆತ್ತನ ತಂದ ಪಾರ್ವತಿ ದೇವರಿಗೆ ಗೊತ್ತಿ ಪಿರ ತೂನಾಗ ಒಂದು ಗೊತ್ತಾಂಡು ಪಿಲಿ ಪೆತ್ತ ತಿನ್ನೊಂದುಂಡು ಒಂದು ಐಕೆ ಪಾರ್ವತಿ ದೇವಿರ ಆ ಪಿಲಿಕ್ ಶಾಪ ಕೊರಪೆರಿಗೆ ಈ ಭೂಲೋಕಾಗ ಪೋಡು ಈ ಭೂಲೋಕಾಗ ಪೋಡು ಒಂದು ಆ ಪಿಲಿಕ್ ಶಾಪ ಕೊರಪೆರಿಗೆ ಪಿಲಿ ಪನ್ಪುಣಿಗೆ ಇಂಕ ಭೂಲೋಕಡ ಅಪ್ಪುಜಿ ಇಂಕ ಮೂಲೆ ಉಪ್ಪು ನಂಚಿತ್ತಿನ ಅಂದು ಕೊರ್ಲೆ ವರನು ಕೊರ್ಲೆ ಕೊರ್ಲೆ ಪಂದ ನಟ್ಟೊನ್ನಾಗ ಪಾರ್ವತಿ ದೇವಿಯರಿಗೆ ಬೇಜಾರಾದ ಅವು ಈ ಮುಲ್ಪರ್ದು ಪಿದಡ್ ನಿನ್ನನೇ ಒಂಜಿ
ನಿಕ್ಕು ಕೊರ್ನನ್ ಚಿತ್ತಿನ ಶಾಪದ ಫಲವಾದ ನಿಕ್ಕು ಕೊರ್ನನ್ ಚಿತ್ತಿನ ಭೂಲೋಕಗು ಪೋಡು ಪನ್ಪನ ಪಾತ್ರದ ಫಲವಾದ ನಿನ್ನ ಏಸನು ಪಾಡದ ನವರಾತ್ರಿದ ದಿನ ತಾನಿ ಮಾರ್ನೆಮಿದ ದಿನ ತಾನಿ ಜನಕುಲು ಭೂಲೋಕದ ಮಾಣಿಲು ನಿನ್ನ ಏಸ ಪಾಡದ ಪಜ್ಯ ಪಾಡಡು ಪನ್ಪನ ಪಾತ್ರನ ಅನಿ ಪಂಡೆರಿಗೆ ಅವು ಸತ್ಯನ ಸುಳ್ಳ ಗೊತ್ತಿಚಿ ಆನ ನಮ್ಮ ಮನಸ್ಸಿಡ್ ಅಂಚಿನ ಕತೆ ಉಪ್ಪಡು ಐಕೋಸ್ಕರನೆ ಅಪ್ಪ ತನ್ನ ಮಗಕ್ ಕೈಕಾರ ಬರಂದಿನ ಪುರ್ತುಡು ಪಿಲಿಯೇಸ ಪಾಡದು ಪಜ್ಯ ಪಾಡ್ಪವೇ ಪನ್ಪನ ಪರಕೇನೆ ಪಂಡದು ಅನಿ ಆ ಬಾಲೆ ಹುಷಾರಾದ ಬರ್ಪು ನಾವು ನಿನ್ನ ಮಾತಕ್ಕೆ ಎನ್ನಗುವಲ್ಲ ನಮಕ್ ಖುಷಿಯ ಪೂಜಾ ಏತು ಶೋಕದ ನಮ್ಮ ಆಚರಣೆ ಏತು ಶೋಕದ ನಮ್ಮ ಆಚರಣೆ ಅಂದ್ ನಮಕ್ ಪೆರ್ಮೆ ಆಪುಡು ತುಡರು ಪರ್ಬ ದೀಪವಾಳಿ ದಿವಾಳಿ ಬೇತ ಬೇತ ನೆಟ್ಟು ಪನ್ನೊಂದು ಪೋಣ ನಾಡ ನಮ್ಮ ತುಳುವೀರ್ನ ತುಡರ ಪರ್ಬಲ ನಮಕ್ ವಿಶೇಷವಾಯ್ ನಾವು ಮೂಜಿ ದಿನತ ಆಚರಣೆ ಪಲಿಂದ್ರೆಲೆಪ್ಪು ನಾವು ಬಾರಿ ನೆಗೆತ್ತು ತೋಜು ನಾವು ಗೋಪೂಜೆ ಉಂಡು ಮೀಪುನ ಪರ್ಬ ಉಂಡು ದೀಪಾವಳಿದ ತುಡರ ಪರ್ಬದ ದಿನತ್ತಾನೆ ಮಂಡೆಗೆ ಮೀಪುನ ಮಂಡೆಗೆ ಸೇಡಿದ ಬಣ್ಣನು ಬುಡುಪಾದ ಮನದಾನಿ ಕಾಂಡೆ ಮೇಕಿಡಿ ಸಂದು ಸಂದಿಗೆ ಎಣ್ಣೆನು ಮುಟ್ಟಾದ ಮೀಪು ನನ್ ಚಿತ್ತಿನ ಕಟ್ಟು ತೂಲೆ ಐಕ್ ಆ ದಿನಕ್ಕೆ ಬುದರ ಮೀಪುನ ಪರ್ಬ ಆಯ್ತ ದುಂಬುದ ಒಂಜಿ ತಿಂಗಳು ರಡ್ಡು ತಿಂಗಳು ಬೆನ್ನಿಡು ಬೆಂದಿ ನನ್ ಚಿತ್ತಿನ ತುಳುವಾಗ ಮೀಯರೆಲ್ಲ ಪುಡ್ಸೋತು ಇಜ್ಜಾಂಡ್ ಸರಿಯಾದ ಮೀಪು ನನ್ ಚಿತ್ತಿನ ಪುಡ್ಸೋತುಲ ತುಳುವಾಗಿ ಇಜ್ಜಾಂಡ್ ಐದು ಬೊಕ್ಕ ಬರ್ಪು ನನ್ ಚಿತ್ತಿನ ಪರ್ಬದ ದಿನ ತಾನಿ ತುಳುವೆ ಮೆಯಿಡಿ ಏ ಬೆನ್ನಿಡು ಬೆಂದದು ಸೊಂದು ಪೋಯಿ ನನ್ ಚಿತ್ತಿನ ಜೀವ ಮೆಯಿಡಿ ಸಂದು ಸಂದಿಗೆ ಎನ್ನೇನು ಪೂಜಾದ ಮೀಪೌನೆತ್ತು ಒಟ್ಟಿಗೆ ತನ್ನ ಜೀವನ ಬಲಿಷ್ಠ ಮನ್ಪುನೆತ್ತ ಒಟ್ಟಿಗೆ ಆರೋಗ್ಯ ಮಲ್ಪು ನನ್ ಚಿತ್ತಿನ ಒಂಜು ಕಲ್ಪನೆ ನಮ್ಮ ತುಳುವೆರಡೆ ಇತ್ತಂಡ ಸುರುತ ದಿನ ಮೀಪುನ ಪರ್ಬ ಬಜಿಲ್ ಇಲ್ಲಡು ಪುಟ್ಟು ಬಜಿಲ್ ಮಲ್ತದ ನಮ್ಮ ಮಾತೆಲ್ಲ ತಿನ್ಪು ನನ್ ಚಿತ್ತಿನ ಐಕೊಂಜಿ ತೀಪ್ ಸೀಪೆದ ತೆನಸು ದಾಲ ದೀಪು ನನ್ ಚಿತ್ತಿನ ದೇನು ಮಾತ ಬೇತ ಬೇತ ಕಡೆ ಇಟ್ಟ ಆಚರಣೆ ಮಲ್ತೊಂಡ್ ಬರ್ಪೀರ ನೆತ್ತೊಟ್ಟಿಗೆ ಗೋಪೂಜೆ ತುಲೆ ನಮ ಪೆತ್ತನ ಮಾತ ದೇವೇರ ಪಂತಿನಾಕುಲು ಪೆತ್ತನ ನಮ್ಮ ಪೂಜೆ ಮಲ್ತ ಒಂಜಿ ಪೆತ್ತದ ಮೇಟ್ ಮುಕ್ಕೋಟಿ ದೇವತೆಲು ಉಪ್ಪೇರು ಪನ್ಪನ ಪಾತ್ರದ ಲಕ್ಕನೆ ತುಡರ ಪರ್ಬದ ಆ ದಿನ ತಾನೆ ನಮ ಪೆತ್ತಗ ತೆನಸುನು ಕೊರ್ತು ಪೆತ್ತಗ ಗೊಂಡೆದ ಮಾಲೆನ ಪಾಡದ ಪೆತ್ತಗ ದೋಸೆ ಮಲ್ತದ ಅರಿತ ವಸ್ತುನು ಮಂತದ ತಿನ್ಪವ್ ನನ್ ಚಿತ್ತಿನ ಪಜಿರೆ ಕೊಡ್ತುಲಿ ತುಳುವೇರೇಗ ದಯಗಾನಿ ಎಂಕ್ಲೆಗ ಪರ್ಬ ನಾಣನಾಂಡ ಕೈಕಂಜಿಲು ಎಂಚಿನೊಂಡು ಅವುಲ ಎಂಕಲ್ಲಕ್ಕನೆ ಪಂದ್ ಕೈಕಂಜಿಲೆಗ್ಲ ತೆನಸು ಮಲ್ತು ಕೊರ್ಪನ ಚಿತ್ತಿನ ನಮ್ಮ ತುಳುವೇರ್ನ ಮನಸ್ಸು ಏತ ಮಲ್ಲೆವು ನಮಕ್ ವರ ಖುಷಿಯಾವಡು ನಮ್ಮ ಹಿರಿಯಕ್ಳು ಮಲ್ದಿನ ಮಾತ ನಮ್ಮ ಮದತ್ತದು ನಡತೊಂದುಲ್ಲತ ಬಳಿಂದ್ರೆಲೆಪ್ಪು ನನ್ ಚಿತ್ತಿನ ಕಟ್ಟು ತುಳುವನ ತುಳುನಾಡನ ಆಳೊಂದಿತ್ತಿ ನನ್ ಚಿತ್ತಿನ ಬಲಿ ಚಕ್ರವರ್ತಿನ ಏರ ಮೋಸ ಮಲ್ತದ ಊರುರ್ದು ಪಿದೈಪಾಡ್ ನನ್ ಚಿತ್ತಿನ ಬಲೀಂದ್ರನ ತುಳುವೆ ಲೆಪ್ಪು ನನ್ ಚಿತ್ತಿನ ತುಡರ್ ಪರ್ಬದ ದಿನ ತಪಕ ಕೆಲವು ಕಡೆ ಮೂಜಿ ದಿನ ಲೆಪ್ಪು ನಾವು ಉಂಡು ಬಲೀಂದ್ರನ ಲೆಪ್ಪು ನಿಕ್ಕಲ ಕಂಡದಡೆಗೆ ಪೋದು ನಿನ್ನೆ ದೀಪನ ಅವಂಜಿ ಕೋಲು ಗಿಂಚ ನಿನ್ನೆ ತಲಕ ಕುಂಟುನು ಕಟದ ಐಕ ದೀಪನ ಪೊತ್ತಾದ ಬಚ್ಚಿರೆ ಬಜ್ಜೈನ ದೀದ ಬಲೀಂದ್ರನ ಲೆಪ್ಪು ನಾವು ಆಯ್ತ ಭಾರಿ ಶೋಕದ ಸಾಲುಲುಂಡು ಅವು ಎಂಕ್ ಸರಿಯಾದ ಗೊತ್ತಿಜ್ಜಂಚಾದೆ ಅನ್ನಿಕ್ಕಲ್ಡ ಪನಿಯರ ಪೋಪುಜಿ ಅವೆ ಅನ್ನಿಕ್ಕಲು ತುಯ್ಯರ ಮಸ್ತ್ ಕಡೆ ತಿಕ್ಕೊಂಡು ಬಲೀಂದ್ರ ಲೆಪ್ಪು ನಂಚಿತಿ ನಿಂಚ ಬಲೀಂದ್ರನ ಮೂಜಿ ಸಲ ಕೂಪಾಡ್ದು ಲೆಪ್ಪು ನಾವು ಪಿರಬಲ ಎಂಕಲ್ನ ತುಳುನಾಡನ ಪಿರ ಕಾಪುಲ ಪಿರಯಿ ಆಳೋಡು ಪನ್ಪ ನಂಚಿತ್ತಿನ ಬಂಜಿ ಪಾತ್ರ ಮನಸ್ಸು ತುಳುವೇರ್ನ ಆಣಿದ ದಿನ ತುಡರ ಪರ್ಬದಾನಿ ದೀಪನ ಪುತ್ತದ ನಮ್ಮ ಆರಾಧನೆ ಮಲ್ಪನು ಹೂವಿನ ತುಡರ್ನ ಅರ್ಲಾದ ಆರಾಧನೆ ಮಲ್ಪನು ಹೂವಿನ ಪರ್ಬ ತುಡರು ಪನ್ಪನ ಚಿತ್ತಿನ ಪಾತ್ರದ ಬೊಟ್ಟಿಗೆ ಇಲ್ಲದ ಒರಿಯ ಉಡುಗೆ ತನ್ನ ಕುಕ್ಕುದ ಇರೆಟ್ಟು ತೀರ್ಥನ ತಲ್ತೊಂದು ಕೋನೆ ಕೋನೆಗೆ ಪೂಪುನು ಇಲ್ಲದ ಯಜಮಾನರು ತುಡರನ ಅರ್ಲಾದ ಸುರುಕು ಚಾವಡಿ ಹಾಲ್ ಅನ್ನು ಪನ್ಪನಮ್ಮ ಹಾಲ್ಗ ಅನ್ನು ಪನ್ಪನ ದಾಯೆ ಕುಲ್ಲರೆ ಜಪ್ಪರೆ ಸಾತು ಕೊರ್ತಿನ ಚಿತ್ತಿನ ಒಟ್ಟಿತ್ತಿನ ಚಿತ್ತಿನ ಆ ಚಾವಡಿಗೆ ಸುಲ್ಮೆ ಸಂದೈತ ಮಲ್ಪುನು ಭಕ್ತಿಡು ಪೂಜೆ ಮಲ್ಪುನು ಆಯ್ತ ಒಟ್ಟಿಗೆ ಅಟಿಲ್ ಕೋನೆಗೆ ಬಂಜಿದ ಬಡವನು ನೀಗಿಸದಿನ ಚಿತ್ತಿನ ಅಟಿಲ್ ಕೋನೆಗಲ ನಮ್ಮ ಅಲ್ಪ ಕೈ ಮುಗಿಪು ನಾವು ಬೊಕ್ಕ ಪೋಪು ನಾವು ಕಿದೆಕ್ ಕಿದೆಟುಪ್ಪು ನನ್ ಚಿತ್ತಿನ ಕೈಕಂಜಿಲೆಗೆ ದೀಪನ ತುಡರ್ನ ಅರ್ಲವು ನನ್ ಚಿತ್ತಿನವು ಆಯ್ತು ಬೊಕ್ಕ ನೊಗ ನಾಯರ್ ರಡ್ ಎರುಕುಲ್ನ ನಡುಟು ಸಮ ಬಲನು ತೂಕುದಿ ನನ್ ಚಿತ್ತಿನ ಆ ನೊಗನ ಭೂಮಿನ ತಿಗತ್ತದ ಫಲವತ್ತಾಯಿನ ಮಣ್ಣನು ಮಿತ್ತು ಪಾರ್ದಿ ನನ್ ಚಿತ್ತಿನ ನಾಯರನ ನಮ್ಮ ಕೃಷಿಕ್ ಗಲಸು ನನ್ ಚಿತ್ತಿನ ಮಾತ ವಸ್ತುಲೇನು ಕೊಟ್ಟುನು ಪಿಕ್ಕಾಸನು ಇಂಚಿನೇನು ಮಾತೆಲ್ಲ ದೀದು ಐಕ ಮಾತಿಕ್ಲ ಪೂಜೆ ಮನ್ಪು ನನ್ ಚಿತ್ತಿನ ತುಳುವನ ಮನಸ್ಸು ಉಂಡತೆ ಅಂತೂ ವಿಶೇಷವಾಯಿನಬು
ತುಳುವೆ ಐಕೆ ಅನುಸುರುಕು ಪನ್ನಿ ತುಳುವೆರಿನ ಪರ್ಬ ಪರ್ಬಲೇನ ದೆತ್ತು ದೆತ್ತು ತೋಣುನಾಂಡ ಈ ಮಾತಾ ಪರ್ಬುಲು ಪ್ರಕೃತಿನ ಆರಾಧನೆ ಮಲ್ಪುಂಡು ಪ್ರಕೃತಿ ಏಪ ತೆಲುಪುಂಡ ಪ್ರಕೃತಿ ಏಪ ನಲಿಪುಂಡ ಅವೇ ತುಳುವೆರೆಗೆ ಪರ್ಬ ಅಂದ ಪನ್ಪನ ಪಾತೆರಾ.

ಮುಂಚ ಬೇತ ಬೇತ ಬಗೆತ್ತ ಆಚರಣೆದ ಮುಖೇನ ತುಳಿರ್ ನಮಕ್ ವಿಶೇಷವಾದ ತೋಜಿದ ಬರ್ಪೇರ್ ಪೆರ್ಮೆ ಉಪ್ಪಡ ನಿಕಳ ಮಾತಾಡಲ ಪನ್ಪುನು ಒಂಜೆ ಒಂಜೆ ದಾಯಗಂದು ಕೇಳನಾಂಡ ನಮ ತುಳು ಸತ್ವನ ಮದತ್ತದ ಇತ್ತ ನಡತೊಂದುಲ್ಲ ಏತೋ ಕಡೆಟ್ಟು ಬಿಸು ಪರ್ಬದ ಲೇಸಗ ನಿರೂಪಣೆಗ ಪೋನಗ ವೇದಿಕೆಡ್ ಮಲ್ಲ ವೇದಿಕೆ ಪಾರ್ದುಪ್ಪೇರ್ ವೇದಿಕೆಡ್ ಒಂಜೆ ರಾಜಕೀಯ ವ್ಯಕ್ತಿನ ಕನತ್ತದ ಕುಲ್ಲದುಪ್ಪೇರ್ ಸುರುಕಾದ ಭಾರಿ ಮ್ಯೂಸಿಕದ ಒಟ್ಟಿಗೆ ಡಿಜೆದ ಒಟ್ಟಿಗೆ ನಮ್ಮ ಬಿಸು ಪರ್ಬನ ಆಚರಣೆ ಮಲ್ತೊಂದು ಬರ್ಪೇರ್ ಆಚರಿಪ್ಪನ ಕಟ್ಟಿ ಇತ್ತೆದ ಬಿಸು ಪರ್ಬ ಪದ್ಯದೊಟ್ಟಿಗೆ ಆಪುಂಡು ಪಿರ ಅವ್ರದ್ದು ಚುಡರ್ನ ಪತೊಂದು ಬರ್ಪೇರ್ ಉದಿಪನ ಆಪುಂಡು ರಾಜಕೀಯದಾರ ಅರೆಗ ಬೋಡ ಇಲಕ ರಡ್ ಸಾಲೇನು ಪನ್ಪೇರ್ ಅರ್ನ ಊರದ ಬಗ್ಗೆ ಪನ್ಪೇರ್ ತುಳುತ ಬಗ್ಗೆ ಪನ್ಪೇರ್ ಪಂಡದ ಐದ್ ಬೊಕ್ಕ ಊರದ ಇಡೀ ಜೋಕುಲು ಪತ್ತು ಪದ್ನೈನು ಕೂಪೆಲೇನು ಮಲ್ತದ ಡಿಜೆ ಸಾಂಗ್ ಪಾರ್ದು ಡ್ಯಾನ್ಸ್ ಮಲ್ಪೇರ್ ಇಂದು ನಮ್ಮ ಬಿಸು ಪರ್ಬನ ಅತ್ ಊರದ ಜೋಕುಲಿಗೆ ಕೊರ್ಪನ ಚಿತ್ತಿನ ಒಂದು ಪ್ರತಿಭೆ ಕೊರ್ಪನ ಅವಕಾಶನ ಇಂಕ ಆ ಜೋಕುಲು ನಲಿಪುನೆಟ್ಟು ದಾಲ ತಪ್ಪಿಜ್ಜಿ ಆಂಡ ಊರವರ ಮನಸ್ಸಿಗೆ ಎನ್ನ ಬೇಲೆಯನ್ನು ಮಾತ್ರ ಏನು ನಿರೂಪಣೆ ಮನ್ಪೊಲಿ ಆಂಡ ಓಲ ಮನಸ್ಸಿಗೆ ಆಪುನ ಇಂಕ್ ಬಿಸು ಪರ್ಬದ ಆಚರಣೆ ಪಂಡದ ಕೊಂಚ ಮನೆ ಪಾಡಿ ಬೊಕ್ಕ ವೇದಿಕೆ ಪಾಡಿ ಬೊಕ್ಕ ಬಿಸು ಪರ್ಬದ ಬಗೆಟ್ಟು ನಮ್ಮ ಜೋಕುಲೆಗ್ ನಮ್ಮ ಊರದಕ್ಲೆಗ್ ಪನಿಯರ ಆಯ್ಜಿನ್ನಾಂಡ ಬತ್ತಿನ ರಾಜಕೀಯದ ವ್ಯಕ್ತಿ ದಯೆ ಎಲಂಜಿ ನಡಪು ನಂಚಿತ್ತಿನ ಚುನಾವಣೆದ ಬಗ್ಗೆ ಆಲೋಚನೆ ಮಂತು ಪಾತಿರುವೆ ಬಿಸು ಪರ್ಬನ ಆಚರಿಪು ನಂಚಿತ್ತಿನ ಆ ಸಮಿತಿ ವಾರ್ಷಿಕ ವರದಿದ ಬಗ್ಗೆ ಆಲೋಚನೆ ಮಲ್ತದ ಆ ಪರ್ಬನ ಮನ್ಪುಂಡು ಅಯ್ಕೆ ನಮ್ಮ

0: ಸಿಡು ತುಳು ಆಸೆಲೇನು ಪುಟ್ಟವು ನನ್ ಚಿತ್ತಿ ನಾವು ಏತೋ ಜನಕ್ಕೆ ಗೊತ್ತಿಜ್ಜಿ ಇನಿಕಲ ಅವು ತುಳು ದಾದ ಕಾರ್ಯಕ್ರಮ ಅಂದ್ರೆ ಎಕಡೆ ಪಂಡಿಲಕ್ಕ ಪಂಡು ದುಪ್ಪರೆ ಅವು ಆಡ ನಿಕಲು ಮಾತಿರ್ಲ ನೆನಪುದಿಲೆ ಎಂಗುಲ್ಲ ಎನ್ನದಿತ್ತ ತುಳುಟು ದಾದ ಉಂಡು ದಾದ ಉಂಡು ಯಾನಿತ್ತ ಪಾತಿರ್ ನಾವು ತುಳುತ್ತ ಮಲ್ಲ ಕಡಲಿಡು ಒಂಜಿ ಪನಿ ನೀರು ಮಾತ್ರ ಆತ ಮಾತ್ರ ಇಂಕ ತೆರೆದುಂಡು ಮಸ್ತು ವಿಷಯಲು ತುಳುವ ಮನ್ನುಡುಂಡು ಅಂಚಾದ ನಿಕಲು ಮಾತಿರ್ಲ ನೆಂಪು ದೀಬೋಡು ತುಳುವ ಸತ್ವನು ಒರಿತು ಕಾಪುನಡೆ ನಿಕಲು ಮಾತಿರ್ಲ ಒಟ್ಟು ಸೇರೋಡು ನನ್ನ ದುಂಬುದ ದಿನಕ್ಲೇಡು ನಿಕಲು ಪಿರ್ಮೆಡು ಪನ್ಲೆ ಎಂಕ್ಲೆಗ್ ತುಳು ಭಾಷೆ ಉಂಡು ಸಾಲೇಡು ಎಂಕ್ಲು ತುಳು ಭಾಷೆನ ದಿತೋನುವ ಪನ್ಪನ ಪಿರ್ಮೆನ ನಿಕಲು ಪಂಡು ನೋಡು ಒಂಜಿ ನೆನಪುದಿಲೆ ದಾದಾ ಅಂದ ಕೇಳ್ದಾಂಡ ಇನಿಕ್ಲ ನಮ್ಮ ಇಂಗ್ಲಿಷ್ ಹಿಂದಿ ಕನ್ನಡ ಬೇತೆ ಬೇತೆ ಬೇತೆ ಭಾಷೆಲೇನು ಒವೇನು ಕಲ್ತಂದಾಂಡಲ್ಲ ನಮಕ್ ಶೋಕದ ನಿದ್ರೆ ಬೂರ್ದು ಉಪ್ಪುನಾಗ ಮನಸ್ಸು ಕನಕಟ್ಟುಂಡತೆ ಅವು ನಮ್ಮ ತುಳು ಭಾಷೆಡು ತುಳು ಭಾಷೆದ ಮಿತ್ತು ಅಪ್ಪೇನು ನಿಕುಲು ಏತು ಮೋಕೆ ಮಲ್ಪಾರ ಅಪ್ಪೇನು ಏತು ನಿಕುಲು ಮೋಕೆ ಮಲ್ಪಾರ ಆತೆ ಮೋಕೆ ಅಪ್ಪೆ ಭಾಷೆನು ಮನ್ಪುಲೆ ದಾಲ ತೆರಿಯಂದಿನ ನಿಕ್ಲೆಗ್ ತೊಟ್ಟಿಳು ಜೆತ್ತುದುಪ್ಪಿನ ನಿಕ್ಲೆಗ್ ಅಪ್ಪೆ ಸರಿಯಾದ ಕೈತಳ್ಳು ಕುಲ್ದು ಪಂದಿನ ಚಿತ್ತಿನ ಗೊದ್ದೆ ಗೊದ್ದೆದ ಆ ತುಳುತ್ತ ಸಾಲುಲು ತುಳುತ್ತ ಪದೊಕ್ಕುಲು ಅವೇನು ಕೇಣೊಂದು ನಿಕುಲು ಮಲ್ಲ ಮಲ್ಲ ಅದು ಇಡೆಮುಟ್ಟ ಬತ್ತರು ಇತ್ತೆ ಬೇತ ಬೇತ ಭಾಷೆಲು ನಿಕ್ಲೆಗ್ ಗಟ್ಟಿಯಾದು ತೋಜು ಪೊರ್ಲಾದು ತೋಜು ಶಾಲೆಡು ಬತ್ತದ ಇಂಗ್ಲೀಷನ್ನು ಪಾತಿರ್ವಾರು ಟ್ಯೂಷನ್ ದಲ್ಪ ಪೋದು ಕನ್ನಡ ಇಂಗ್ಲೀಷನ್ನು ಪಾತಿರ್ವಾರು ತುಳುಟುಲ ಅಪ್ಪ ಅಮ್ಮೆ ಇಂಗ್ಲೀಷ್ ಇಡು ಪಾತಿರ್ ನಾವು ಕೆಲವು ಕಡೆ ಇಟ್ಟು ತುಯ್ಯರ ತಿಕ್ಕುಡು ಆ ಮರ್ಜಿನ ಬುಡ್ದು ಇಲ್ಲಡಾಂಡಲ್ಲ ನಮ್ಮ ಅಪ್ಪೆ ಭಾಷೆ ತುಳುನು ಪಾತಿರದು ತುಳು ಒರಿಪನ ಚಿತ್ತಿನ ಕಜ್ಜಗ ನಮ್ಮ ಮಾತಿರ್ಲ ಕೈ ಸೇರಾಗ ಪನ್ಪನ ಪಾತಿರದ ಬುಟ್ಟುಗು ಹಿರಿಯಕುಲು ಮಸ್ತು ಜನ ಉಲ್ಲರು ನಿಕಳ ಒಂಜಿ ಮಾಪುನ ನಟ್ಟನುವೆ ಯಾನೊಂದು ಮಾತ ಅನುಭವಿತದ ಪಣ್ಣಿನತ್ತು ಯಾನ ಬೇತಕಳ್ಳ ತಿರಿಯೊಂದ ಓದುದ ಪಂಡಿರವು ಅಂಚಾದ ಹಿರಿಯಕಳ್ಡ ಯಾನ ಪಣ್ಣಿನಂಚಿತ್ತಿನ ಪಾತರಡು ತಪ್ಪು ಒಪ್ಪುಲಿತ್ತಂದಾಂಡ ನಿಕಲ ಇಲ್ಲದ ಎಲ್ಲ ಬಾಲೆ ಅಂದಿನ್ನೊಂದು ಮಾಪು ಮನ್ಪುಲೆ ಎನ್ನ ಪಾತರಡು ಎಡ್ಡೊಪ್ಪುದ ಪಾತರಳು ಇತ್ತಂದಾಂಡ ಅವೇ ನಿಕುಲು ಮಾತಿರ್ಲ ಸ್ವೀಕಾರ ಮನ್ಪುಲೆ ಎಂದು ಪನ್ನೊಂದು ಇಡೀ ಮಾತ ಜೋಕ್ಲೆಗ್ಲ ಎಡ್ಡೊಪ್ಪನ ಬೈಕೊಂದುಲ್ಲೆ ಸತ್ಯಲು ತುಳುನಾಡದ ಸತ್ಯಲು ನಿಕ್ಲೇನು ಸದಾಕಾಲ ರಕ್ಷಣೆ ಮನ್ಪಡು ತುಳು ಭಾಷೆನ ಒರಿತು ಕಾಪುನಲ್ಪ ನಿಕುಲ್ಲ ಒಂಜು ಪಜ್ಜನ ದೀದು ದುಂಬೈತ ದುಂಬತ್ತ ಬತ್ತರನ್ನಾಂಡ ಎನ್ನಪ್ಪ ಭಾಷೆ ಉರಿ ಉಂಡು ಉಲೆ ಉಂಡು ಪನ್ಪನ ಪಾತ್ರದ ಬುಟ್ಟಿಗೆ ಮುಗಿತಲೆದ ಚುಕ್ಕೆನ ದೀಪೆ ಪುಟ್ಟುಂಡ ಎನ್ನಪ್ಪ ಬಂಜಿಡು ಪುಟ್ಟೊಡಿಯೇ ಮಲ್ತುಂಡ ತುಳುವಪ್ಪನ ಸೇವೆ ಮಲ್ಪೊಡಿಯೇ ತುಳು ಭಾಷೆದ ಮಿತ್ತು ಉಪ್ಪಡು ಮೋಕೆ ಅವು ಆಜಂದೆ ಉಪ್ಪಡು ಚೋಕೆ ಸೊಮೆಲು
1: ಈತನೇಟ ಇಂಚಿಪ್ಪ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಚ ಪುತ್ತೂರು ಮುಲ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಡ್ದು ನೇತ್ರಾವತಿ ತುಳುಕೂಟ ರಾಮಕುಂಚ ರಿಜಿಸ್ಟರ್ ಉಂದೆತ ಸೇರಿಕೆಡ್ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಚ ಮೆಕ್ಲನಿರೆಲ್ಡ್ ಕಡಬ ತಾಲೂಕುದ ಪ್ರೌಢಶಾಲೆದ ಜೋಕ್ಲೆಗ್ ತುಳು ಪಲಬುದ ಕಜ್ಜಕೊಟ್ಯ ಈ ಲೇಸಿಡ ನಡತಿನ ಗೇನದ ಕಲಾ ಮೂಜನ ಗೇನದ ಗಲಟ್ ತುಳುನಾಡದ ಪರ್ಬೊಲು ಈ ವಿಚಾರದ ಬಗೆಟ್ ಪಾತೆರ್ರಾರು ಶ್ರೀ ಪ್ರಸಾದ್ ಅಂಚನ್ ತುಳು ಎಂಎ ಕಲ್ಪಾರ್ತಿ ಕುಡ್ಲಾ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ, ಕಸ್ತೂರಿ ಶಂಕರ್ ಇವರು ಹಾಡಿರುವ ನಿನ್ನೆಡೆಗೆ ಬರುವಾಗ

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಇವರ ರಚನೆಯ, ಯಶವಂತ್ ಹಳಿಬಂಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಹೋಗು ಮನಸೆ.

0: ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ, ಕಸ್ತೂರಿ ಶಂಕರ್ ಇವರು ಹಾಡಿರುವ ಬೇಸರದ ಸಂಜೆ ಇದು.
1: ಓಕುಳಿಯ ಚೆಲ್ಲಿದ ಸಂಧ್ಯೆ ಅದೆಷ್ಟು ಚಂದ, ಸಂಜೆ ಕುಂಕುಮ ರಂಗಿನ ಓಕುಳಿ ಎರಚು ತಿಳಿತೆರೆ ಬನದಲ್ಲಿ. ಆಹಾ,

ಮುಂದಿನ ಹಾಡು ಕಥಾ ಚಿಕ್ಕಣ್ಣ ಅವರ ರಚನೆಯ, ಬಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ಸಂಗೀತ ಕಟ್ಟೆ ಇವರು ಹಾಡಿರುವ ನೆಲಮುಗಿಲ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ ನಾಲ್ಕನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಎರಡು ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಪುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಅಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29 ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28 ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು, ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲ್ಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ ಯುಜಿಸಿ ರಾಷ್ಟೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000 ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ, ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7 ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3 ಶೇಕಡ 8.8 ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಯುಟಿಎ ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
3: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ, ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
2: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನ, ಸಮಾಜದ ಆಢ್ಯರನ್ನ ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾಸಾರಂಗ್. ಇವತ್ತು ಬಹಳ ವಿಶಿಷ್ಟವಾದಂತಹ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ.
2: ಇದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆ ಇರತಕ್ಕಂತಹ ಹಿರಿಯರು 87 ವಯಸ್ಸಿನ ಹಿರಿಯರು ಶಿಕ್ಷಕರನ್ನು ಬಹುಶಃ ಸಾಂಸ್ಕೃತಿಕ ಲೋಕದವರು ಯಾರು ಕೂಡ ಕೇಳದೇ ಇಲ್ಲ. ಕಳೆದ ಸುಮಾರು 1-6 ದಶಕಗಳ ಅವರ ಒಂದು ಸಾಹಿತ್ಯಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆ ಅದು ವಿಭಿನ್ನ ಸ್ತರಗಳಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಸುಮಾರು 30-36 ವರ್ಷ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಒಳ್ಳೆಯ ನಾಟಕಕಾರರಾಗಿ ನಾಟಕ ರಚನೆ ಮತ್ತು ನಾಟಕದಲ್ಲಿ ಹಾಸ್ಯ ಪಾತ್ರಗಳ ಅಭಿನಯ ಇತ್ಯಾದಿಗಳಿಂದ ಜನಮೆಚ್ಚುಗೆಯನ್ನು ಪಡ್ಕೊಂಡವರು. ಬೇರೆ ಬೇರೆ ಕಂಪನಿಗಳಲ್ಲಿ, ನಾಟಕದ ಕಂಪನಿಗಳಲ್ಲಿಯೂ ಕೂಡ ಅವರು ಭಾಗವಹಿಸಿ ಎಳವೆಯಲ್ಲಿ ಪಾತ್ರ ಮಾಡಿದ್ದುಂಟು. ಆಮೇಲೆ ಶಿಕ್ಷಕರಾಗಿ ಸೇರಿದ ಮೇಲೆ ಮಕ್ಕಳನ್ನು ಕೂಡ ಆ ಒಂದು ಅಭಿರುಚಿಯ ಕಡೆಗೆ ಕೊಂಡು ಹೋದಂತಹ ಒಬ್ಬ ಒಳ್ಳೆಯ ಸಮರ್ಥ ನಿರ್ದೇಶಕ ಕೂಡ ಕಂದಾವರ ರಘುರಾಮ ಶೆಟ್ಟರು. ಅದಕ್ಕಿಂತಲೂ ಹೆಚ್ಚಾಗಿ ಸುಮಾರು 30-36 ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ, ಯಕ್ಷಗಾನ ಪ್ರಸಂಗಗಳು. ಆ ಯಕ್ಷಗಾನ ಪ್ರಸಂಗಗಳೆಲ್ಲ ಇವತ್ತು ಹಿಟ್ ಆಗಿರತಕ್ಕಂಥ ಪ್ರಸಂಗಗಳು. ಹೆಚ್ಚಾಗಿ ಬಡಗುತಿಟ್ಟಿನ ಎಲ್ಲ ಮೇಳಗಳು ಕೂಡ ಕಂದಾವರ ರಘುರಾಮ ಶೆಟ್ಟಿಯವರ ಪ್ರಸಂಗಗಳನ್ನು ಹಾಡಿದ್ದಾರೆ. ತೆಂಕುತಿಟ್ಟಿನ ಮೇಳಗಳು ಕೂಡ ಅವರ ವಿಶೇಷ ಪ್ರಸಂಗಗಳನ್ನು

0: ಶೆಟ್ಟಿ ಅಂತ, ತಂದೆ ಸಜ್ಜಣ್ಣ ಶೆಟ್ಟಿ ಅಂತ, ಆಮೇಲೆ ಚಿತ್ತೂರು ಕೃಷ್ಣ ಶೆಟ್ಟಿ ಅಂತ ನನ್ನ ಅಜ್ಜ. ಅವರು ಪ್ರಗಲ್ಭ ಪಂಡಿತರು ಮತ್ತು ದೊಡ್ಡ ವಿದ್ವಾಂಸನಾಗಿ ಯಕ್ಷಗಾನದಲ್ಲಿ ದೊಡ್ಡ ಅರ್ಥದಾರ. ಹೀಗಾಗಿ ನನಗೆ ನನ್ನ ಪರಂಪರೆ ಕಾರಣದಿಂದಲೇ ನಾನು ಅದರ ಕಲೆಯ ಬಗ್ಗೆ ಒಲಿದಿರಬಹುದು ಅಂತ ನನ್ನ ಅಭಿಪ್ರಾಯ.
1: ನಿಮ್ಮ ಪರಿಸರದ ಒಂದು ಪ್ರಭಾವ ಕೂಡ,
0: ಪರಿಸರ ಉಂಟು. ಪರಿಸರ ನನ್ನ ಚಿಕ್ಕನಲ್ಲಿ ನನ್ನ ಬಾಲ್ಯ ಕಳೆದದ್ದೇ ನನ್ನ ತಂದೆ ಮನೆಯಲ್ಲಿ. ಅಲ್ಲಿ ನಮಗೆ ಮನೋರಂಜನೆ ಅಂದ್ರೆ ಯಕ್ಷಗಾನ ಮಾತ್ರ, ಯಕ್ಷಗಾನ ಆಟ, ತಾಳಮದ್ದಲೆ.
1: ಅಭ್ಯಾಸ ಎಲ್ಲಿ ನಡೆಯಿತು?
0: ಬಾಲ್ಯ ನನ್ನ ತಂದೆಯ ಮನೆಯಲ್ಲಿ ಕರ್ಕಿ ಅಂತ, ಅಲ್ಲಿ ಕರ್ಕಿ ಅಲ್ಲಿ ಹತ್ತಿರ ಹಟ್ಟಿ ಅಂಗಡಿ ಅಂತ ನೀವು ಕೇಳಿರ್ಬೋದು.
1: ಹೌದು,
0: ಹಟ್ಟಿ ಅಂಗಡಿಯಲ್ಲಿ ಅಲ್ಲಿ ಎಲಿಮೆಂಟ್ರಿ ಸ್ಕೂಲ್ನಲ್ಲಿ ನನ್ನ ಪ್ರಾಥಮಿಕ ಅಭ್ಯಾಸ 5ನೇ ತರಗತಿವರೆಗೆ. ಆಮೇಲೆ ಬಸೂರು ಅಲ್ಲಿ 8ನೇ ತರಗತಿವರೆಗೆ. ಆಮೇಲೆ ಕುಂದಾಪುರ ಬೋರ್ಡ್ ಹೈಸ್ಕೂಲ್.
1: ಸರಿ, ಎಷ್ಟನೇ ವಯಸ್ಸಿನಲ್ಲಿ ನೀವು ಶಿಕ್ಷಣ?
0: ಆಗ 20 ವರ್ಷವೂ ಕೂಡ ಸಂಪೂರ್ಣ ಆಗಲಿಲ್ಲ, 19 ವರ್ಷ ಚಿಲ್ಲರೆ 20 ಹತ್ರ.
1: ಅಂದ್ರೆ ಎಷ್ಟು ಸರ್ವಿಸ್ ಮಾಡಿದ್ರೆ?
0: 35 ವರ್ಷ.
1: 35 ವರ್ಷ ಶಿಕ್ಷಕರಾಗಿ ಸೇವೆ. ಕೊನೆಗೆ ನೀವು ನಿವೃತ್ತಿ ಆಗುವಂತಹ ಹೊತ್ತಿನಲ್ಲಿ
0: ಅದಕ್ಕೊಂದು ಮುಖ್ಯೋಪಾಧ್ಯಾಯ ಆಗಿದ್ದೇನೆ. ಆದ್ರೆ ಆ ಸಮಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ನಾನು ಮತ್ತೆ ಕೂಡ 3 ವರ್ಷ ಸರ್ವಿಸ್ ಇತ್ತು ನನಗೆ. ಆ ಸಮಯದಲ್ಲಿ ನಾನು ಸ್ವಲ್ಪ ಅನಾರೋಗ್ಯಕ್ಕೀಡಾದ, ಆದ್ರೂ ಕಷ್ಟದಿಂದ ಹೋಗ್ತಾ ಇದ್ದೆ. ನನ್ನ ಮಗ ಆಗ ಡಾಕ್ಟರ್ ಆಗಿ ಬಂದಿದ್ದಾನಷ್ಟೇ. ನನ್ನ ಕಷ್ಟ ನೋಡಿ ಅವನು, ಬೇಡ ಪಾಪ ನೀವು ರಿಟೈರ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಹೇಳಿ ಒಂದು 3 ವರ್ಷ ಮೊದಲೇ ತಕೊಂಡೆ.
1: ಸ್ವಇಚ್ಛೆಯಿಂದ
0: ನಾನು ನಿವೃತ್ತಿ ಆದೆ. ಅದು ಸರ್ವಿಸ್
1: ಒಂದು ಆಸಕ್ತಿ, ಅದೆಲ್ಲ ಹೇಗೆ ಬಂತು ನಿಮಗೆ?
0: ಅದು ನಾನು ಯಕ್ಷಗಾನಕ್ಕೆ ಹೇಳ್ತೇನೆ. ನಾನು ನಾನು 10ನೇ ತರಗತಿ ಕಲಿಯುವಾಗ ನಮಗೆ ಒಂದು ಪಠ್ಯ ಬಂದಿತ್ತು ಕನ್ನಡದಲ್ಲಿ. ಆ ಪಠ್ಯದಲ್ಲಿ ನನಗೆ ಒಂದು ಕನ್ನಡ ಪಾಠ ಮುದ್ದಣ ಎಂದು ಬಂದದ್ದು. ಮುದ್ದಣ, ಹೌದು, ಅವನ ಯಕ್ಷಗಾನ ಮತ್ತು ರಾಮಾಶ್ರಮೇಧ ಅದೆಲ್ಲವೂ ಒಂದೊಂದು ಪೀಸ್ ಕೊಟ್ಟಿದ್ದಾರೆ ಅವರು ಸ್ಟಡಿಗೆ. ಆ ಯಕ್ಷಗಾನ ಕುಮಾರ ವಿಜಯ ಮತ್ತು ರತ್ನಾವತಿ ಕಲ್ಯಾಣದ ಕೆಲವು ಪದ್ಯ ನೋಡಿ ನನಗೆ ಭಯಂಕರ ಇದಾಯಿತು, ಖುಷಿಯಾಯಿತು. ಮತ್ತು ನನಗೆ ಮುದ್ದಣೆ ಹಾಗೆ ನಾನು ಕವಿಯಾಗಬೇಕು, ಪ್ರಸಂಗ ಬರೀಬೇಕು ಅಂತ ಒಂದು ಆಸೆ ಹುಟ್ಟಿತ್ತು. ಅದೇ ಸಮಯಕ್ಕೆ ನಮಗೆ ಕನ್ನಡ ಪಂಡಿತರು ಅದನ್ನು ಬೋಧನೆ ಮಾಡುವವರು ಐರೋಡಿ ಶಿವರಾಮಯ್ಯ ಅಂತ ನೀವು

0: ಕೇಳಿ ಕೇಳಲಿಕ್ಕೆ ಹೋದದ್ದು ನಾನು ಪ್ರಸಿದ್ಧ ಭಾಗವತರು ನಾರಾಯಣ ಪಪ್ಪೂರು ಅಂತ. ಅವರು ಅದು ಸಂಪೂರ್ಣ ನೋಡಿ ಬಹಳ ಒಳ್ಳೆಯದಾಗಿದೆ ಭಾಗವತ ರಘುರಾಮ್ ಶೆಟ್ಟರೆ, ಇದು ನಾನೇ ಆಡಿಸ್ತೇನೆ ಅಂತ ಹೇಳಿದರು.
1: ಯಾವ ಮೇಳದ ಅದು
0: ಕೇಳಿ ಅವರು ಆಗ ಅಮೃತೇಶ್ವರದ್ದು. ಆದ್ರೆ ಏನೋ ಅದು ತೊಂದರೆ ಆಯ್ತು ಮಾತ್ರ, ನಾನು ಫ್ಯಾರ್ ಕಾಪಿ ಮಾಡಲಿಲ್ಲ, ಅದನ್ನು ರಫ್ ಬರೆದು ಇಟ್ಟಿದ್ದೆ ಒಂದು ಕಡೆಯಲ್ಲಿ. ಅದೇ ಸಮಯಕ್ಕೆ ನಮ್ಮ ಶೀತಲಿ ಗಣಪೇಶ್ ಶೆಟ್ಟರು ಬರೆದಂತ ಚಂದ್ರಗುಪ್ತ ವಿಜಯ ಅಂತ ಒಂದು ಪ್ರಸಂಗ ಪ್ರಯೋಗಕ್ಕೆ ಬಂತು. ಬಸ್ನಲ್ಲಿ ಅದು ಆಟವಾಯ್ತು. ಆ ಆಟಕ್ಕೆ ಹೋಗಿ ನೋಡಿದಾಗ ನನಗೆ ಆಟ ಒಳ್ಳೆದಾಯ್ತು. ಪ್ರೇಕ್ಷಕರ ಅಭಿಪ್ರಾಯ ಕೇಳುವಾಗ ಅವ್ರಿಗೆ ಯಾರಿಗೂ ಅದು ಇಳಿಸಲಿಲ್ಲ, ಅಂದ್ರೆ ಅವರಿಗೆ ಬೀಳಿಸಿಕೊಳ್ಳಿಕ್ಕೆ ಆಗಲಿಲ್ವೋ ಅಥವಾ ಅವರ ಅಭಿರುಚಿಯು ಸರಿಯಾಗಿ ಬರಲಿಲ್ವೋ. ಅಂತೂ ಒಂದು ಆಟ ನೋಡಿದಾಗ ನನಗೆ ಇದನ್ನು ಬರೆದ್ರೆ ಶಿಶುನಾಥಿ ಗಣಪೇಶ್ವರದ್ದೇ ಸಕ್ಸಸ್ ಆಗಲಿಲ್ಲ, ಜನರ ಮೇಲೆ ಅಪೀಲ್ ಆಗಲಿಲ್ಲ. ಮತ್ತು ನನ್ನಂತ ಅವನ ಪ್ರಸಂಗ ಯಾರು ನೋಡ್ತಾರೆ ಅಂತ ನಾನನ್ನು ಫ್ಯಾರ್ ಮಾಡಲಿಕ್ಕೆ ಹೋಗಿದ್ದೆ.
1: ಅಂದರೆ ಈಗ ಹಸ್ತಪ್ರತಿಯಲ್ಲಿ ಅದು ಕಳೆದು ಹೋಯ್ತು ನಿಮಗೆ. ಈಗ ಸೀತಾನದಿಯವರು ಬರೆದಂತಹ ಕತೆ ನಿಮ್ಮ ಕತೆಗೆ ಏನಾದ್ರು ವ್ಯತ್ಯಾಸ
0: ಇಲ್ಲ? ಅದು ಚಾರಿತ್ರಿಕ ವಸ್ತುವಿಂದ ಸ್ವಲ್ಪ ಪದ್ಯಗಳೆಲ್ಲ ಬೇರೆ, ಅದು ದೃಶ್ಯ ಬೇರೆ.
1: ಅದು ಅದೇ, ಅದು ನಿಮ್ಮ ಮೊದಲ ಇದೇ ಒಂದು
0: ಮೊದಲ ಕೃತಿಯೇ ಕಳೆದು ಹೋಯ್ತು
1: ಅಲ್ವಾ? ಆಮೇಲೆ ಒಂದು ರೀತಿಯ ಹಿಂಜರಿಕೆ ಅಂತ ಆಗಲಿ?
0: ಇಲ್ಲ ಇಲ್ಲ, ಅದು ಕಳೆದು ಹೋದ ಮೇಲೆ ಮತ್ತೆ ಹೆಚ್ಚಿನ ಉತ್ಸಾಹ ಬಂತು.
1: ಸವಾಲಾಗಿದೆ,
0: ಹೌದು ಸಮಯ ಅದು. ಮತ್ತೆ ನಾನು ಬರೆಯಲೇಬೇಕು ಅಂತ ಆಸೆ ಉಂಟು. ಆ ಆಸೆಯಲ್ಲಿ ಇರುವಾಗ ನನಗೆ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ನಮ್ಮ ಊರಿಗೆ ಬಂದರು.
1: ವೈ ಚಂದ್ರಶೇಖರ್
0: ಅವರು ಡಾಕ್ಟರ್,
1: ಅವರು ಒಳ್ಳೆ ಪ್ರಸಂಗ,
0: ಅವರು ಒಳ್ಳೆ ಪ್ರಸಂಗ. ಆಗಲೇ ಅವರು ನಾಲ್ಕಾರು ಪ್ರಸಂಗ ಬರೆದಿದ್ರು. ಆಗ ಅವರು ಬಂದಾಗ ಏನಾಯಿತು, ಶಾಲಿಗ್ರಾಮ ಮೇಳಕ್ಕೆ ಪ್ರಸಂಗ ಕೊಡ್ತೇನೆ ಮುಂದಿನ ತಿರುಗಾಟಕ್ಕಂತ ಅವರು ಪ್ರಾಮಿಸ್ ಮಾಡಿದ್ದಾರೆ. ಆದರೆ ಅವರಿಗೆ ಅದೇ ವರ್ಷ ಮನೆ ಕಟ್ಟಲಿಕ್ಕೆ ಕೊಟ್ಟರು ಬರಲಿಕ್ಕೆ ಟೈಮ್ ಇಲ್ಲ. ಆಗ ಅವ್ರು ನನ್ನನ್ನು ಕರೆಸಿಕೊಂಡು, ರಘುಣ್ಣ ನೀವು ಇದೊಂದು ಕೆಲಸ ಮಾಡಬೇಕು, ನನ್ನ ಬಗ್ಗೆ ಇದೊಂದು ಪ್ರಸಂಗ ನೀವು ಬರಿಬೇಕು ಅಂತ. ನಾನು ಹುಡುಕುತ್ತಿರುವ ಬಳ್ಳಿ ಕಾಲಿಗೆ
1: ತೊಡಕಿದ್ದಾಗಿದ್ರು.
0: ನಾನು ಬರ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ನಾನು ಕಾಯ್ತಾ ಇದ್ದೆ, ಪ್ರೇರಣೆ ಆಯ್ತು, ಬರೆದು ಬಿಟ್ಟೆ ನೋಡಿ. ಅದು ಸತಿ ಸೀಮಂತಿನಿ ಅಂತ,
1: ಸತಿ ಸೀಮಂತಿ.
0: ಅದು ಬಹಳ ಕಷ್ಟ ಆಯ್ತು.
1: ಅದೀಗ ಕತೆ ಕಲ್ಪನೆಯ
0: ಅದು ಪೌರಾಣಿಕ ಸೋಮವಾರ ವ್ರತ ಮಹಾತ್ಮೆ ಅಂತ.
1: ಹೌದು,
0: ಸೋಮವಾರ ವ್ರತ ಮಹಾತ್ಮೆಗೆ ನಾವು ಸತಿ ಸೀಮೆ
1: ಕೊಟ್ಟದ್ದು.
0: ಸಾಲಿಗ್ರಾಮ ಅವರು ಹೇಳಿದ್ದಾರೆ ಮುಂಚೆ, ಸಾಲಿಗ್ರಾಮಗೆ ಕೊಡ್ತೇನೆ ಅಂತ. ಹಾಗಾಗಿ ನನಗೆ ಬೇರೆ ಮೇಳ ಕೊಡ್ಲಿಕ್ಕೆ ಉಪಾಯ ಇಲ್ಲ, ಸಾಲಿಗ್ರಾಮ ಕೊಟ್ಟೆ. ಕೊಟ್ಟದ್ದು ಒಳ್ಳೆದಾಯ್ತು. ಅದೇ ವರ್ಷ ಕಾಳಿಂಗ ನಾವು ಆ ವರ್ಷ ಆ ಮೇಳಕ್ಕೆ ಪ್ರಧಾನ ಭಾಗವತರಾಗಿ ಬಂದ್ಬಿಟ್ರು. ನನ್ನ ಲೆಕ್ಕದು ನನ್ನ ಪ್ರಥಮ ಪ್ರಸಂಗವೇ ಪ್ರಯೋಗಕ್ಕೆ ಬರುವಾಗ ನಾವುಡ್ರ ಬಾಯಿಂದ ಬಂತು. ಅದು ಅವರ 77 ಸತಿ ಸೀಮಂತಿನಿ. ಏನಾಯ್ತು ಆ ವರ್ಷ ಮತ್ತೊಂದು ಪ್ರಸಂಗ ಅವರದ್ದೇ, ನಾವುಡ್ರದ್ದು ನಾಗಶ್ರೀ. ಎರಡೂ ಪ್ರಸಂಗ ಒಟ್ಟಾಯ್ತು ಆ ವರ್ಷ, ಹ್ಯಾಂಡ್ ಇನ್ ಹ್ಯಾಂಡ್ ಹೋಯ್ತು. ಅದು ಅವರಾದ್ರಿಂದ, ಅವರೇನು ಪಕ್ಷಪಾತ ಮಾಡಲಿಲ್ಲ. ಎರಡೂ ಪ್ರಸಂಗಕ್ಕೆ ಒಂದೇ ರೀತಿಯ ಅಟೆನ್ಷನ್ ಕೊಟ್ಟರು.
1: ಒಳ್ಳೆ ಕಲಾವಿದರು ಕೂಡ ಇದ್ದರು,
0: ಒಳ್ಳೆ ಕಲಾವಿದರು. ಹಿರಿಯರ ಮಂಜುನಾಯಕ್ ಅಂತ ಕಲಾವಿದರು,
1: ಐರೋಡಿ ಗೋವಿಂದಪ್ಪ.
0: ಹೌದು, ಐರೋಡಿ ಗೋವಿಂದಪ್ಪ ಇದ್ದರು. ಆಮೇಲೆ ಜಲವಳ್ಳಿ ವೆಂಕಟೇಶ್ ಇದ್ದರು, ಮರಾಠೆ ಮಂಜುನಾಥ ಇದ್ದರು. ಒಳ್ಳೊಳ್ಳೆ ವೇಷಧಾರಿಗಳು, ಒಳ್ಳೊಳ್ಳೆ ಪ್ರಸಂಗ.
1: ತ್ರಿವೇಶ ರಾಮನಾಯಿರಿ
0: ರಾಮನಾಯಿದ್ದ, ಅರಾಠಿ ಮಂಜು ಇದ್ದ,
1: ಅರಾಠೆ ಮಂಜು ಇದ್ದರು.
0: ಹೀಗಾಗಿ ಒಳ್ಳೆಯ ಒಂದು ಕಲಾವಿದರ ತಂಡ, ಒಳ್ಳೆ ಡೈರೆಕ್ಷನ್ ಕೊಡುವಂಥ ಭಾಗವತರು. ನನ್ನ ಪುಣ್ಯ ಅದು.
1: ಈಗ ಒಬ್ಬ ಪ್ರಸಂಗಕರ್ತರಾಗಿ ನಿಮಗೆ ಆ ಪ್ರಸಂಗವನ್ನು ರಂಗದಲ್ಲಿ ನೋಡುವಾಗ ಏನು ಅನ್ನಿಸ್ತು?
0: ಬಹಳ ಖುಷಿ ಆಯಿತು, ಬಹಳ ಖುಷಿ ಆಯಿತು. ನಾವು ಬರೆದಕ್ಕೆ ಸಾರ್ಥಕ ಅಂತ ಮನಸ್ಸಿಗೆ ಬಂತು, ಅಷ್ಟು ಖುಷಿ ಆಯಿತು.
1: ಆಮೇಲೆ ನೀವು ಮೇಲಿಂದ ಮೇಲೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರಿ.
0: ಅದು ಏನಾಯಿತು, ಆ ವರ್ಷ ಎಂಡಿಗೆ ನಾವು ಒಂದು ಪ್ರಾಮಿಸ್ ಅಂತ ಒಂದು ಭಾಷೆ ತಗೊಂಡ್ರು. ಇನ್ನು ಮುಂದಿನ ವರ್ಷ, ಮುಂದಿನ ವರ್ಷದಿಂದ ನಾನು ಇರುವವರೆಗೆ ನೀವು ಇರುವವರೆಗೆ ಸಾಲಿಗ್ರಾಮಕ್ಕೆ ನಮ್ದು ನಿಮ್ದು ಪ್ರಸಂಗ, ಬೇರೆ ಪ್ರಸಂಗವೇ ಇಲ್ಲ ಅಂತ.
1: ಮಾತುಕತೆ
0: ಬರೀರಿ ನೀವು, ನಾನಿರುವವರೆಗೆ ನಿಮ್ಮದೇ ಪ್ರಸಂಗ ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ.
1: ಮತ್ತೆ ಈಗ ಯಾವುದೆಲ್ಲ ಪ್ರಸಂಗಗಳು ಸಾಮಾನ್ಯವಾಗಿ ಜನಪ್ರಿಯ ಆಗಿರುವಂಥದ್ದು?
0: ಜನಪ್ರಿಯ ಆಗಿರುವಂಥದ್ದು ಮತ್ತೆ ಹೇಳ್ತೇನೆ, ಸಾಲಿಗ್ರಾಮಿಗೆ ಕೊಟ್ಟ ನಾನು 5 ಪ್ರಸಂಗವೂ ಒಳ್ಳೆಯದಾಗಿದೆ.
1: ಚಿಲುವೆ ಚಿತ್ರಾವತಿ
0: ಹೌದು, ಶ್ರೀದೇವಿ ಬನಶಂಕರಿ ಹೌದು, ಸತಿ ಸೀಮಂತನಿ ಹೌದು, ರತಿರೇಖಾ ಹೌದು, ಹೊಸುವರಾಂಗಿ. ಈ 5 ಪ್ರಸಂಗಗಳು ನಾವುಡ್ರಿಂದೇ ಅದು ಸಕ್ಸಸ್ ಆಯಿತು. ಅವರ ಡೈರೆಕ್ಷನ್, ಅವರ ಪದ್ಯ
1: ಇದ್ದಾಗಲೇ ಅದು ಜಯಭೇರಿ ಗಳಿಸಿದಂತಹ ಪ್ರಸಂಗಗಳು. ಮತ್ತೆ ಕಂದ ರಘುರಾಮ ಶೆಟ್ಟರು ಒಂದು ಪ್ರಸಂಗದ ಆ ಒಂದು
0: ಪ್ರಸಂಗಕರ್ತು ಅಂತ ಆಯ್ತು. ಒಬ್ಬರು ಯಶಸ್ವಿ ಪ್ರಸಂಗಕರ್ತ ಅಂತ ಆದದ್ದೇ ನಾವುಡ್ರ.
1: ಈಗ ತೆಂಗುದಿಟ್ಟ ಮೇಳಗಳು ಕೂಡ ಆಡಿದವೆ.
0: ಹೌದು, ಅದು ಕಟೀಲು.

0: ಭೀಷ್ಮ,
1: ಸಮಗ್ರ ಭೀಷ್ಮನ
0: ಕತೆ,
1: ಒಂದು ಕತೆ. ಅದರಿಂದ ಮತ್ತೆ ಆ ಕಾಲಕ್ಕೆ ಪೌರಾಣಿಕಕ್ಕೆ ಭಾರಿ ಡಿಮಾಂಡ್ ಕೂಡ ಇದೆ.
0: ಹೌದು, ಮತ್ತೆ ಒಳ್ಳೊಳ್ಳೆ ಕಲಾವಿದರಿದ್ದಿಲ್ಲ. ಹೌದು, ಶ್ರೀಯಾರ್ ಮಂಜುನಾಯ್ಕ ಅಂತ ಅವರು ಪೌರಾಣಿಕಕ್ಕೆ ಇಳಿಸಿದ ವ್ಯಕ್ತಿಯವರು.
1: ಹೌದು,
0: ಅವರಿದ್ದರು. ಬಳ್ಕೂರ್ ಕೃಷ್ಣಯ್ಯ ಇದ್ದ, ಇತ್ತಲಾಗ ಜಲವಳ್ಳಿ ಇದ್ದ, ಇದೆ ಒಳ್ಳೆಯ ಕಲಾವಿದರ ತಂಡ, ಒಳ್ಳೆ ಒಳ್ಳೆ ಭಾಗವತ, ಅದು ಒಳ್ಳೆ ಕಥೆ ಬೇರೆ.
1: ಹಾಗೆ ಪ್ರೇಕ್ಷಕರು ಮುಗಿಬಿಡುವಂತ ಒಂದು ಸ್ಥಿತಿ ಇತ್ತು.
0: ನನ್ನ
1: ಆ ಕಡೆಯಿಂದ ಈ ಕಡೆ
0: ನನ್ನ ಅದೃಷ್ಟ ಅದು ಸಿಕ್ಕಿದ್ದು.
1: ಹೌದು, ಆಗಲಿ. ಹಾಗೆ ಚಂದಾವರದವರು ಒಂದು ಛಂದೋಬದ್ಧವಾದ ಪ್ರಸಂಗ ರಚನೆ ಮಾಡುವುದರ ಮೂಲಕ ಬಹುಶಃ ಪ್ರಸಂಗ ಸಾಹಿತ್ಯಕ್ಕೂ ಕೂಡ ಒಂದು ದೊಡ್ಡ ಕೊಡುಗೆ ಅಂತ ನಮಗೆಲ್ಲ ಹಾಕಾಗಿ ನಮ್ಮ ಬಾಲ್ಯದ ಕಾಲದಲ್ಲಿ ನಾವು ನೋಡಿದ್ದು ಕೇಳಿದ್ದು. ಈಗ ಈ ಯಕ್ಷಗಾನಕ್ಕಿಂತ ಪೂರ್ವದಲ್ಲಿ ನಾಟಕದಲ್ಲಿ ಸ್ವಲ್ಪ ಅಭಿರುಚಿ ನಿಮಗಿತ್ತು ಅಂತ ನಾವು ಕೇಳಿದ್ವಿ.
0: ಹೌದು ಹೌದು,
1: ಅದು ಅದರ ಬಗ್ಗೆ ಸ್ವಲ್ಪ
0: ಹೇಳ್ತೇನೆ ಹೇಳ್ತೇನೆ. ನಿಜವಾಗಿ ಯಕ್ಷಗಾನ ಅನ್ನೋದು ನನ್ನ ಬೋರ್ನ್ ಹಾಕೋದು ಅಂದರೆ ಜನ್ಮತ ಬಂದದ್ದು ರಕ್ತಗತ. ಆದರೆ ನಾಟಕ ಎನ್ನುವುದು ನನಗೆ ಗುರುಪ್ರಸಾದ.
1: ಅಂದರೆ
0: ನಾನು 5ನೇ ಕ್ಲಾಸ್ನಲ್ಲಿ ಕಲಿಯುವಾಗ ನನಗೆ ಒಬ್ಬ ರಮಣಾಥ್ ನಾಯ್ಕ ಅಂತ ಒಬ್ಬರು ಮಾಸ್ಟರ್ ಇದ್ದರು. ಅವನು ಸ್ಕೌಟ್ ಕ್ಯಾಂಪ್ ಆಯಿತು, ಸ್ಕೌಟ್ನಲ್ಲಿ ನಾನು ಸೇರಿಸ್ಕೊಂಡವರು. ಅಲ್ಲಿ ನನ್ನ ಕೆಲವು ಚಟುವಟಿಕೆ ನೋಡಿ, ಸಣ್ಣ ಸಣ್ಣ ಪಾತ್ರನು ಅಲ್ಲಿ ಉಂಟು, ಕರಸನ್ನ ಮಾಡಬೇಕಲ್ಲ, ನನ್ನ ಚಟುವಟಿಕೆ ನೋಡಿ ಅವರು ನಾಟಕದಲ್ಲಿ ನನ್ನನ್ನು ಬೆಳೆಸಿದರು. ನಾಟಕ ಕಲೆ ನನಗೆ ಗುರುಪ್ರಸಾದ್ ಅಂತ ಹೇಳಿದ್ರು. ಅದಕ್ಕೆ ಅವರೇ ಅವರೇ ಮಾಡಿದರು. ಕೊನೆಗೆ ನಾನು ಅಧ್ಯಾಪಕನಾದ ಮೇಲೆ ನಾಟಕ ನಮ್ಮ ಹವ್ಯಾಸಿಗಳ ನಾಟಕ ಉಂಟಲ್ಲ ಸ್ಕೂಲ್ ಡೇಗಳಲ್ಲಿ, ಅಲ್ಲಿ ಹೆಚ್ಚಿನ ಕಡೆಯಲ್ಲಿ ನನ್ನ ಪಾತ್ರ ಉಂಟೇ ಉಂಟು. ಅದಕ್ಕೆಲ್ಲ ಡೈರೆಕ್ಷನ್ ಕೊಡಲಿಕ್ಕೆ ಬರುವುದು ಅವರೇ, ನನ್ನ ಗುರುಗಳೇ ರಮಣಾಥ್ ನಾಯ್ಕ. ಹೀಗಾಗಿ ನಾಟಕದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಹಾಸ್ಯ ಪಾತ್ರದಲ್ಲಿ ನನ್ನನ್ನು ನುರಿತ ಒಬ್ಬ ಕಲಾವಿದ ಅಂತ ಮಾಡಿದರು.
1: ಮತ್ತೆ ಕೆಲವು ಕಂಪನಿ ನಾಟಕಗಳು ಹೋಗಿದ್ದೀನಿ
0: ಇಲ್ಲಿಗೆ, ಕೆಲವು ಕಂಪನಿ ನಾಟಕ ಬರ್ತಿತ್ತು ಆಗ ಆ ಸಮಯದಲ್ಲಿ. ಒಂದು ಇವರು ವಿ ವಿ ನಾಯ್ಕರ್ ಕಂಪನಿ, ಅವರಿಗೆ ಒಂದು ಬ್ರಹ್ಮಾವರದ ನಾಟಕದಲ್ಲಿ ಅವರ ಹಾಸ್ಯ ಕಲಾವಿದನೇ ಕೈಕೊಟ್ಟು ಬಿಟ್ಟ. ಯಾರೋ ಹೇಳಿದ್ರು ಅವರು ಮಾಸ್ಟ್ರಿ ಪಾತ್ರ ಮಾಡಿದ್ದಾರೆ ಅಂತ, ಓಡಿ ಬಂದರು ಅವರು. ಅವರು ದಿನ ಇಟ್ಟಾಗಿದೆ, 2 ದಿವಸ ಉಂಟು ಅಷ್ಟೇ ಆ ಪ್ರದರ್ಶನಕ್ಕೆ. ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ಈ ಮ್ಯಾನೇಜರ್ ಬಂದು ಹೇಳಿದ್ರು. ನನಗೆ ಅಲ್ಲಿ ನೆನಪೋಗಿದೆ ಮರ ಸಂಭಾಷಣೆ, ನಮ್ಮ ತಾಳ್ಮದ್ದೆ ಅರ್ಥ ಅಲ್ಲ ಅದು, ಒಬ್ಬರೊಬ್ಬರಿಗೆ ಕಾನ್ವರ್ಸೇಷನ್ ನಡೆಯುವಾಗ ಬೇಕಲ್ಲ, ಇಲ್ಲ ಪುಸ್ತಕ ಉಂಟು ಅಲ್ಲಿ ಬನ್ನಿ ಪುಸ್ತಕ ಉಂಟು ಅಂತ ಹೇಳಿದ. ಕರ್ಕೊಂಡು ಹೋದ. ಅಲ್ಲಿ ಪುಸ್ತಕ ಏನಿಲ್ಲ, ನಾಟಕ ಕಂಪನಿಯಲ್ಲಿ ಪುಸ್ತಕ ಇರುವುದಿಲ್ಲ ಸ್ವಾಮಿ. ನನಗೆ ಧೈರ್ಯ ಕೊಡಲಿಕ್ಕೆ ಪ್ರಾಂಪ್ಟು ಇಲ್ಲ, ನನಗೆ ಧೈರ್ಯ ಕೊಡಲಿಕ್ಕೆ ಕರ್ಕೊಂಡು ಹೋದದ್ದು. ಅಂತೂ ಒಂದು
1: ಸನ್ನಿವೇಶ ಹೇಳಿದ್ರು ನಿಮಗೆ,
0: ನನಗೆ ಸನ್ನಿವೇಶ ಮಾಡಿದ ಸನ್ನಿವೇಶ ನೆನಪುಂಟಲ್ಲ. ಕಡೆಗೆ ಏನು ಮಾಡಿದ್ರು ಆ ಕಲಾವಿದರೇ ಬಂದು ಅವರವರ ಸಂಭಾಷಣೆ ಹೇಗೆ ಅಂತ ಒಂದು ರೂಮಿಂದ ಕರ್ಕೊಂಡು ಹೋಗಿ ನನಗೆ ಪ್ರಾಕ್ಟೀಸ್ ಕೊಟ್ಟದ್ದು. ಭಾಳ ಕಷ್ಟದ ಸ್ವಾಮಿ ಅದು.
1: ಮತ್ತೆ
0: ಅದು ಹೇಗೆ ನೆನಪಾಯ್ತು ನನಗೆ ಗೊತ್ತಿಲ್ಲ. ಅಂತೂ ಕಲಾವಿದರು ಟ್ರಯಲ್ ಮಾಡಿಸಿದ್ದು ಮಾಡಿದೆ. ಅದಕ್ಕೂ ಹಾಗೆ ಕೂಡೇ ಜನರಿಗೆ ಒಬ್ಬ ಕಂಪನಿ ನಟ ಅಂತ ತೋರಿತ್ತು.
1: ಹೌದು,
0: ಏನಿಲ್ಲ ಒಬ್ಬ ಕಂಪನಿ ನಟಪ್ಪ ಆ ನಮೂನೆ ಅಂತ ಯಾರೋ ಹೇಳಿಲ್ಲ ಮಾಡಿ ಅದು ಮಾಸ್ಟರ್ ಕಣ್ಣೂರು ಮಾಸ್ಟರ್ ಅಂತ ಹೇಳಿದ್ರು. ನಂಬಲಿಲ್ಲ ಅವರು.
1: ಕೆಲವು ಸಲ ಈ ಜೀವನದಲ್ಲಿ ಒತ್ತಡಗಳ ಮಧ್ಯದಲ್ಲಿ ಏನಾದರೂ ನಾವು ಮಾಡಿದರೆ ಅದು ಜನರಿಗೆ ಹಿಡಿಸ್ತದೆ.
0: ಅದು ನಮ್ಮ ನಮ್ಮ ಲಕ್ ಸ್ವಾಮಿ.
1: ನಿಜವಾಗಿ
0: ಹೇಳಿ, ಯಕ್ಷಗಾನ ಮತ್ತು ನಾಟಕ ಎರಡೂ ಕೂಡ ನನ್ನ ಕರೆದದ್ದು
1: ಅಲ್ವಾ.
0: ಈಗ ಕಲೆ ಯಾವಾಗಲೂ ಎಲ್ಲರನ್ನು ಕರೀತದಂತೆ, ಆದರೆ ಕೆಲವರು ಮಾತ್ರ ಇಟ್ಕೊಳ್ತದಂತೆ, ನನ್ನನ್ನು ಇಟ್ಕೊಂಡು ಬಿಡ್ತ.
1: ಆಮೇಲೆ ಆ ಕಂಪನಿಯ ನಾಟಕದ ಜೊತೆ
0: ಮತ್ತೆ 4-6 ನಾಟಕ ಕರೆದ್ರು
1: ಪರಿಸರದಲ್ಲಿ ಅಲ್ವಾ.
0: ಆಮೇಲೆ ಒಬ್ಬರು ಕೃಷ್ಣ ಶೆಟ್ ಅಂತ ಕಂಪನಿಯಲ್ಲಿ ಹಾರ್ಮೋನಿಯಮಿಸ್ಟ್ ಅವರು, ಅವರು ರಿಟೈರ್ಡ್ ಆಗಿ ಬಂದರು. ಬಂದುಕೊಂಡು ಅವರು ಮಾಸ್ಟರ್ ನನಗೊಂದು ಉಪಕಾರ ಮಾಡಬೇಕು, ಅವರೆಲ್ಲ ಕೆಲವು ನಾಟಕ ಕೇಳಿದ್ದಾರೆ, ನಾನೊಂದು 4-6 ನಾಟಕ ಮಾಡ್ತೇನೆ, ಅದಕ್ಕೆ ನೀವು ಹಾಸ್ಯ ಪಾತ್ರಕ್ಕೆ ನಾನು ಕರೆಯುವುದಿಲ್ಲ ನಿಮ್ಮನ್ನು ಒಂದು. ಯಾಕಂದರೆ ಅವರಿಗೆ ಯಾಕೆ ಹೇಳಿದ್ರೆ ನನ್ನ ಪಾತ್ರ ನೋಡಿದ್ದಾರೆ ಕೇಳಿದ್ದಾರೆ, ಅದಕ್ಕಾಗಿ ನನ್ನ ಕರೆ. ಮತ್ತು ಅವರಿಗೆ ಪಾಪ ಹಳತಿನ ಕಾಲದಲ್ಲಿ ಸಹಾಯ ಆಗಲಿ ಅಂತೇಳಿ ಒಂದು 5-6 ನಾಟಕ.
1: ಈ ಕಂಪನಿ ನಾಟಕಗಳೆಲ್ಲ ಒಂದು ಎಷ್ಟು ಅವಧಿ ಅದು? 2.5-3 ಗಂಟೆ.
0: 3 ಗಂಟೆ, 3 ಅಥವಾ 3.5 ಆಗೆಲ್ಲ 3.5 4 ಕೊಡಿಗೆ ಇತ್ತು, ಈಗ ಸ್ವಲ್ಪ ಕಡಿಮೆ.
1: ನಾಟಕ ಕೃತಿಗಳನ್ನು ಯಾರು ಬರೀತಾ ಇದ್ದದ್ದು?
0: ಎಲ್ಲ ಉತ್ತರ ಕನ್ನಡದವ್ರು ಜಾಸ್ತಿ. ಹೂಗಾರ್ ಅಂತೆ, ಚೆನ್ನ ಹೂಗಾರ್, ಮತ್ತೆ ಮತ್ತೆ ಕೆಲವು ಹೆಸರು ನೆನಪಾಗುದಿಲ್ಲ ಈಗ.
1: ಅಲ್ಲ, ಈಗ ನೀವು ಭಾಗವಹಿಸಿದ್ದು ಪೌರಾಣಿಕ ನಾಟಕವೋ ಸಾಮಾಜಿಕವೋ?
0: ಸಾಮಾಜಿಕ. ಅದರಲ್ಲಿ ನೋಡಿ, ನಾನು ಹೇಳಿದ ಚಲನಚಿತ್ರ ಪ್ರಸಂಗ ಬಂತಲ್ಲ, ಅದರ ಮೂಲ ನಾಟಕ ಅದು ಮಹಾತಾಯಿ ಅಂತ ನಾಟಕ, ಎಚ್ಚನ್ ಹೂಗಾರದ್ದು. ಅದನ್ನ ನಾನು ಯಕ್ಷಗಾನ ಮಾಡಿದ್ದೆ. ಮದುವಾನ ಮಾಡಿದ್ದೇನೆ ಮೂಲ ಕಥೆ ಅದೇ. ಅದು ಮಗನು ನೋಡಿ ಪ್ರೀತಿ ಮಾಡಿದ ಹುಡುಗಿಯನ್ನ ಕಾರಣಾಂತರದಿಂದ ತಂದೆ ಮದುವೆ ಆಗುದು. ಆ ಒಂದು ಸೀಕ್ವೆನ್ಸ್ ತಕ್ಕೊಂಡೆ ನಾನು. ಮತ್ತೆಲ್ಲ ನಮ್ಮ ಯಕ್ಷಗಾನಕ್ಕೆ ಬೇಕಾಗಿ ಆವರಣ ಎಲ್ಲ ಹೂಡಿ ಅದು ತುಂಬ ಸಕ್ಸಸ್ ಆಯಿತು. ಅದು ನಾಗಶೀಲ, ಇದರಲ್ಲಿ ಚಿತ್ರಾವತಿ ಮೀನು, ಮತ್ತೆ ಅವಳ
1: ರಾಮನಾಯರಿ
0: ಚಿತ್ರಾವತಿ ಅಲ್ಲ, ಅವನು
1: ಬಳಕೂರಿದ್ರ
0: ಚಿತ್ರಾವತಿ ಮಾಡೋದು.

0: ಸೇರುವಾಗ
1: ಅಲ್ಲಿಗೆ ಅದು ಮೂರೇ ಕ್ಲಾಸ್ ಇರೋದು, ಆರು ಏಳು ಎಂಟು, ನಾವು ಮೂರೇ ಜನ ಅಧ್ಯಾಪಕರು, ಮೂರು ಜನರು ಒಂದೇ ಊರಿನವರು. ಒಂದು ನನ್ನ ಕೋಬ್ರದ್ರು, ಅಂದರೆ ನನ್ನ ಅಣ್ಣ, ಸೋದರಣ್ಣ ಅಲ್ಲ, ಕಾಸಣ್ಣ ಅಲ್ಲ.

0: ನಿಮ್ಮ ಹಾಗೆ ನಾನು ರಾಮ ಕೃಷ್ಣ ಸುಧನ್ವ ಅರ್ಜುನ ಇತ್ಯಾದಿ ಸೌಮ್ಯ ವಿದುರ ಅಕ್ರೂರ ನನಗೆ ಸೌಮ್ಯ ಪಾತ್ರ ಅಂದ್ರೆ ಬಹಳ ಖುಷಿ.
1: ಶ್ರೀಪಾತ್ರಗಳು ಹೇಳಿದುಂಟು,
0: ಶ್ರೀಪಾತ್ರ ಹೇಳಿದ್ದಾರೆ, ದ್ರೌಪದಿ ಸುಭದ್ರೆ ಪ್ರಭಾವತಿ ಎಲ್ಲ ಹೇಳಿದ್ದಾರೆ.
1: ಇಲ್ಲೊಂದು ಸುಗರ್ಭ ಹೇಳಿದ್ದೀನಿ
0: ನಿಮ್ಮ ಸುಧನ್ವೆ, ನಾನು ಸುಗರ್ಭ
1: ಹೇಳಿದ್ದೀನಿ
0: ಅಲ್ವಾ, ನೆನ್ಪುಟ್ರೆ
1: ನಿಮಗೆ ಸಲ ಸನ್ಮಾನ ಕೂಡ ಎಲ್ಲ ಆಗಿದೆ.
0: ಹೌದು,
1: ಮತ್ತೆ ಈಗ ನಾವು ಮಾತಾಡುವಾಗ ರಘುರಾಮ್ ಶೆಟ್ರೆ, ಈಗ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೈಯಾಡಿಸಿರಿ ನೀವು, ನಾಟಕ ಲೇಖನಗಳು ಅಲ್ವಾ ಇತ್ಯಾದಿಗಳು ಬರೆದದ್ದು ಉಂಟಲ್ಲ, ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ.
0: ಹೌದು, ಇತ್ತೀಚೆಗೆ ನಾನು ಕೊಡಲಿಲ್ಲ, ಬರಲೂ ಇಲ್ಲ, ಯಾಕಂದ್ರೆ ಇತ್ತೀಚೆಗೆ ನಾವು ಪ್ರಸಂಗ ಮತ್ತೆ ನಾಟಕ ಬರೆದು ಹೆಚ್ಚಲ್ವ, ಮುಂಚೆ ನಾನು ಅದೆಲ್ಲ ಬರೆದಿದ್ದೇನೆ, ಯಾವುದು ಕತೆ ಬರೆದಿದ್ದೇನೆ, ನಾಟಕ ಬರೆದಿದ್ದೇನೆ, ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ನಗೆ ಹನಿ ಬರೆದಿದ್ದೇನೆ, ಎಲ್ಲ ಬರೆದಿದ್ದೇನೆ. ಆ ಕಾಲದಲ್ಲಿ ನಮಗೆ ಹೆಚ್ಚು ಪ್ರಚಾರ ಇರೋದು ಪ್ರಜಾಮತ ಮತ್ತು ನವಯುಗ
1: ಪತ್ರಿಕೆ,
0: ಆ ಪತ್ರಿಕೆ ಕೊಟ್ಟಿದ್ದೇನೆ, ಅದರಲ್ಲಿ ಪ್ರಿಂಟ್ ಆಗಿ ಕೆಲವು ಪ್ರಿಂಟ್ ಆಗಿ
1: ಹಾಡುಗಳು ರಚನೆ ಮಾಡಿದ್ದುಂಟು,
0: ಹಾಡು ಉಂಟು
1: ಅಲ್ವಾ.
0: ಮಕ್ಕಳಿಗೆ ನನ್ನ ಶಾಲೆಯ ಮಕ್ಕಳಿಗೆ ನಾನೇ ಅಭಿನಯ ಗೀತೆಯನ್ನು
1: ಬರೆದಿದ್ದೇನೆ,
0: ನಾಟಕ ಹೇಗೆ ಬರೀತೇನೋ, ನಾಟಕದ ಪದ್ಯಗಳು ಹೇಗೆ ಬರೀತೇನೋ, ಹಾಗೆ ಅಭಿನಯ ಗೀತೆ ಕೂಡ ನಾನೇ ಬರೆದುಕೊಂಡೆ.

0: ಈಗ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದವರು, ಅಧ್ಯಾಪನ ವೃತ್ತಿಯನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದವರು, ಹಾಗಾಗಿ ನಿಮ್ಮ ಸಾಧನೆಗಳಿಗೆ ಬಹುಶಃ ಕೆಲವು ಗೌರವಗಳು ಕೂಡ ಬಂದಿವೆ ಅಲ್ವಾ, ಪ್ರಶಸ್ತಿಗಳೆಲ್ಲ ಬಂದಿವೆ. ಈಗ ನಿಮಗೆ ಯಾವುದೆಲ್ಲ ನೆನಪಾಗ್ತದೆ? ಈಗ
1: ಕವಿ ಮುದ್ದಣ ಪ್ರಶಸ್ತಿ ಸಿಕ್ಕಿದೆ, ಕವಿ ಮುದ್ದಣ. ಯಾಕಂದ್ರೆ ನಾನು ಕವಿ ಮುದ್ದಣ ಅಂದರೆ ಈ ಪ್ರಸಂಗ ರಚನೆಗೆ ಬಂದವ. ಎರಡೂ ಕಡೆಯಲ್ಲಿ ಕೊಟ್ಟರು, ಒಂದಲ್ಲ ಒಂದು ಒಂದು ನಿಮ್ಮ ಒಟ್ಟಿಗೆ ತಗೊಂಡದ್ದು ಅಲ್ಲ, ಪೂಂಜಿ ರೊಟ್ಟಿಗೆ ತಗೊಂಡದ್ದು.
0: ರೊಟ್ಟಿಗೆ
1: ಈ ಯಕ್ಷಕವಿಗಳದ್ದೇ ಒಂದು ಇದಾಗಿದೆ, ಸಮ್ಮೇಳನ ಆಗಿದೆ, ನೀವು ಬಂದಿರ್ಬೋದು ಅಂತ ಸೂಡಲಲ್ಲಿ.
0: ಹರೀಶ್
1: ಶೆಟ್ಟಿ ಆ ದಿವಸ ತೆಂಕಿನವರಿಗೆ ಒಬ್ಬರಿಗೆ ಬಡವಿನವರೊಬ್ಬರಿಗೆ ಕೊಟ್ಟಿದ್ದಾರೆ ಮುದ್ದಣ. ತೆಂಕಿನಲ್ಲಿ ಅವರಿಗೆ ಕೊಟ್ಟರು
0: ಮುದ್ದಣ ಪರಿಸರ,
1: ಬಡಗಿನಲ್ಲಿ ನಾನು ಕೊಟ್ಟರು ಒಂದು. ಆಮೇಲೆ ಮತ್ತೊಂದು ಮುದ್ದಣ ಕೊಟ್ಟದ್ದು ಬೆಂಗಳೂರಿನವರು. ಅಲ್ಲಿ ಒಂದು ಬ್ಯಾಂಕ್ ನೌಕರರದ್ದೊಂದು ಸಂಘ ಉಂಟು, ಅವರು ನನಗೆ ಕಳೆದ ವರ್ಷ ಕೊಟ್ಟರು ಎರಡು ಮುದ್ದಣ.

0: ಮತ್ತು ಸೀತಾನದಿ ಪ್ರಶಸ್ತಿ ಅದೊಂದು
1: ಒಳ್ಳೆ
0: ಪ್ರಶಸ್ತಿ, ಅದೊಂದು ದೊಡ್ಡ ಪ್ರಶಸ್ತಿ. ಜಾನಪದ ಪ್ರಶಸ್ತಿ ಸಿಕ್ಕಿದೆ, ಜಾನಪದ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಯಕ್ಷಗಾನ ಅಕಾಡೆಮಿ ಅವರದ್ದು ಗೌರವ ಪ್ರಶಸ್ತಿ,
1: ಯಕ್ಷಗಾನ ಅಕಾಡೆಮಿಯ
0: ಗೌರವ ಪ್ರಶಸ್ತಿ ಸಿಕ್ಕಿದೆ. ಹೀಗೆ ಮುಖ್ಯವಾದ
1: ಪಟ್ಲ ಫೌಂಡೇಶನ್
0: ಪಟ್ಲ
1: ಅದು ಬಂದಿದೆ ಅಲ್ವಾ?
0: ಹೌದು, ಅದು ಬಂದಿದೆ. ಮೊನ್ನೆ ಕಳೆದ ವರ್ಷ ಒಂದು ಕಿರೀಟ ಪ್ರಶಸ್ತಿ ಅಂತ ಅವರು ಯಕ್ಷ ಸಂಗಮ ಅಂತ ಬೆಂಗಳೂರಿನ ಸಂಸ್ಥೆ ಅವ್ರು ಕೊಟ್ಟಿದ್ದಾರೆ. ಮತ್ತೊಂದು ಕರಾವಳಿ ಮಿತ್ರ ಅಂತ ಬೆಂಗಳೂರಿನವರು, ಅವರು ಕರಾವಳಿ ಮಿತ್ರ ಸಂಘದವರು, ಕರಾವಳಿ ರತ್ನ ಅಂತ ಒಂದು ಕೊಟ್ಟಿದ್ದಾರೆ, ಕರಾವಳಿ ರತ್ನ ಅದು ಕೊಟ್ಟಿದ್ದಾರೆ.
1: ಮತ್ತೆ
0: ದಾವಣಗೆರೆಯಲ್ಲಿ ಒಬ್ಬರು ಗುರುಗಳು, ಅಲ್ಲಿಯ ಮಠದ ಗುರುಗಳು, ಅವರೊಂದು ಪ್ರಶಸ್ತಿ ಯಕ್ಷಗಾನ ಸಾಹಿತ್ಯ ಶ್ರೀ ಅಂತ, ದೊಡ್ಡ ಪ್ರಶಸ್ತಿ ಅದು, ಯಕ್ಷಗಾನ ಸಾಹಿತ್ಯ ಶ್ರೀ,
1: ಒಳ್ಳೆ ಪ್ರಶಸ್ತಿ. ಇದು ಮಂಗಳೂರಿನಲ್ಲಿ ಜಾಗತಿಕ ಪಟ್ಟ ಪ್ರತಿಷ್ಠಾನದ ಪ್ರಶಸ್ತಿ ಕೂಡ 2022
0: ಚೌಟರ
1: ಒಂದು ನೆನಪಿಗೆ ಹಿರಿಯ ಕಲಾವಿದರನ್ನ ಆರಿಸಿಕೊಡುವಂಥದ್ದು. ಅದು ಬಹುಶಃ ಗಂಧಾವರದವರ ಹೆಸರೇನು ಕಣ್ತಪ್ಪಿ ಬಿಟ್ಟು ಹೋಗಿರಬೇಕು, ಇಲ್ಲದೆ ಯಾವತ್ತೂ ಅದಕ್ಕೆ ಸಿಗಬೇಕಾಗಿತ್ತು. ಆದರೂ ಕೂಡ ಗಂಧಾವರ ರಘುರಾಮ ಶೆಟ್ಟರು ಈ ವಯಸ್ಸಿನಲ್ಲಿ ಕೂಡ ಕುಂದಾಪುರದಿಂದ ಇಲ್ಲಿಗೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಅಲ್ವಾ, ಬಹಳ ಸಂತೋಷ ಸಂಗತಿ. ಈಗ ಗಂಧಾವರ ರಘುರಾಮ ಶೆಟ್ಟರೆ, ಸ್ವಲ್ಪ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಕೇಳಬೇಕಾಗ್ತದೆ ಅಲ್ವಾ. ಈಗ ಸಾಂಸಾರಿಕ ಜೀವನ, ಈಗ ನಿಮ್ಮ ಪತ್ನಿ ಮಕ್ಕಳು ಇದರ ಬಗ್ಗೆ ಸ್ವಲ್ಪ ಹೇಳಿ. ಅಂತ
0: ನನ್ನ ಹೆಂಡತಿ ಹೆಸರು ದೇವಕಿ ಅಂತ, ಅವರು ಗುಲ್ವಾಡಿ ಪಟೇಲ್ ಶಿವರಾಮ್ ಹೆಗಡೆಯರ ಮಗಳವಳು. ಪಟೇಲರು ಅಂದರೆ ಈಗೀಗ ಅಂಥವ್ರು ನೋಡೋದೇ ಕಷ್ಟ, ಜೀವನದಲ್ಲಿ ಒಂದು ಸುಳ್ಳನ್ನು ಹೇಳದವರು, ಒಂದು ಪ್ರಾಣಿಯನ್ನು ಕೊಲ್ಲದವರು, ಅಂತ ಒಬ್ಬ ಸಾತ್ವಿಕ ಮನುಷ್ಯ ಅವರು. ಅವರ ಮಗಳು ಹೇಗಿರಬಹುದು ಅಂತ ನೀವು ಊಹನೆ
1: ಮಾಡಿ.
0: ಸಂಸ್ಕಾರ ಒಳ್ಳೆ ಉಂಟು
1: ಅಲ್ಲ.
0: ಇಷ್ಟು ವರ್ಷ ನನ್ನ ಸಹಪತ್ನಿಯಾಗಿ ಅವಳು ಸಾಧರ್ಮಿಣಿಯಾಗಿ ನನ್ನ ನಡ್ಸ್ಕೊಂಡು ಹೋಗಿದ್ದಾಳೆ. ಇವತ್ತು ಕೂಡ ಕಾಫಿ ಕೊಡಲಿಕ್ಕೆ, ತಿಂಡಿ ಕೊಡಲಿಕ್ಕೆ ಬೆಳಿಗ್ಗೆ ಮಗಳು ನಾನು ಕೊಡ್ತೇನೆ ಮನೆಯನ್ನು ಸ್ವಲ್ಪ ರಕ್ಷ ಕೊಡಲಿಕ್ಕೆ ಕೇಳುವುದಿಲ್ಲ, ಅವಳೇ ಬಂದು ಕೊಡಬೇಕು. ಇವತ್ತು ಬೆಳಿಗ್ಗೆ ಹಾಗೆ ನಾನು ಬೇಗ ಇದ್ದಾಳೆ, ನಾನು ಬೇಗ ಹೋಗಬೇಕಲ್ಲ, ಬೇಗ ಎದ್ದು ನನಗೆ ತಿಂಡಿ ಕಾಫಿ ಕೊಟ್ಟು.
1: ವಯಸ್ಸಿನ ವ್ಯತ್ಯಾಸ ತುಂಬ ಇರಲಿಕ್ಕಿಲ್ಲ ನಿಮಗೆ ಇವತ್ತವರೆಗೆ? ವಯಸ್ಸಿನ ವ್ಯತ್ಯಾಸ
0: 4 ವರ್ಷ.
1: 4 ವರ್ಷ
0: ಅವಳಿಗೆ 87.
1: ಹೌದಾ?
0: ನನಗೆ 87. 5 ವರ್ಷ
1: ಅವರು ಕಲ್ತಿದ್ದಾರೆ?
0: ಇಲ್ಲ, ಹೆಚ್ಚು ಕಲಿಸ ಅವಾಗೆಲ್ಲ ಹೀಗೆ ಏನು ಹೆಂಗಸರೆಲ್ಲ ಹೆಚ್ಚು ಕಲಿಯುವುದಿಲ್ಲ, ಒಂದು 6-7 ಕ್ಲಾಸ್ ಕಲ್ತಿದ್ದಾಳೆ ಅಷ್ಟೇ. ಇದು ಹೆಂಡತಿ ವಿಷಯ.
1: ಸರಿ, ಮಕ್ಕಳು?
0: ಮಕ್ಕಳು 3 ಮಕ್ಕಳು. ಎರಡು ಮಕ್ಕಳಿಗೆ ಕೈ ಮಾಡಬೇಕಂತ ಇತ್ತು ನನಗೆ, ಯಾಕಂದ್ರೆ ಒಂದು ಗಂಡು ಒಂದು ಹೆಣ್ಣು, ಹಾಗಾಗಲಿಲ್ಲ. ಶುರು ಹುಟ್ಟಿದ ಅವುಗಳೇ 2 ಹೆಣ್ಣಾಗಿ ಹುಟ್ಟಿವಳು, ಹಾಗಾಗಿ ಒಂದು ಗಂಡು ಬೇಕು ಅಂತ 3ನೇ ಪ್ರಯತ್ನದಲ್ಲಿ ನನಗೆ ಮಗ ಹುಟ್ಟಿ.
1: ಈಗ ಏನು ಮಾಡ್ತಾರೆ ಅವರೆಲ್ಲ?
0: ಮಗನು ಒಬ್ಬನೇ, ಅವನು BAMS ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದ ಶಿವಮೊಗ್ಗದಲ್ಲಿ.
1: ಶಿವಮೊಗ್ಗದಲ್ಲಿ
0: ಸಾಧಾರಣ ಅವನು ಡಾಕ್ಟರ್ ಆಗಿ ಸಾಧಾರಣ 20 ವರ್ಷ ಆಗಿದೆ. ಅವನು ಈಗ ಡಾಕ್ಟರ್ ಆಗಿ 20 ವರ್ಷ ಆಯಿತು, ಅಲ್ಲೇ ಇದ್ದಾನೆ ಶಿವಮೊಗ್ಗದಲ್ಲಿ, ಪ್ರೈವೇಟ್ ಲಿಂಕ್ ಮಾಡ್ಕೊಂಡು.
1: ಹೆಣ್ಮಕ್ಕಳು? ಮತ್ತೆ
0: ಹೆಣ್ಮಕ್ಕಳು, ಒಬ್ಬಳು ಶೈಲಜ ನೀವು ನಮ್ಮೊಟ್ಟಿಗೆ ಬಂದಾಳೆ, ಈಗ ನಮ್ಮ ಊರುಗಳು. ಅವಳು
1: ಅವಳು ಅವರು ನಿಮ್ಮ ಜೊತೆ ಇದ್ದಾರೆ?
0: ಜೊತೆ ಇದ್ದಾಳೆ. ಅವಳು SLC ಅವರಿಗೆ ಮಾತ್ರ ಕಲ್ತದ್ದು, ಮತ್ತೊಬ್ಳು ನೀರಜ್ ಅಂತ, ಅವಳು ಅಷ್ಟೇ SLC ಕಲ್ತದ್ದು. ಈ ಶೈಲಜನಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, 2 ಪೋಸ್ಟ್ ಇದು ಅವರು ಸ್ನಾತಕೋತ್ತರ ಡಿಗ್ರಿ
1: ಮಾಡ್ಕೊಂಡಿದ್ದಾರೆ,
0: ಒಳ್ಳೆ ಉದ್ಯೋಗದಲ್ಲಿ
1: ಕೆಲಸದಲ್ಲಿದ್ದಾರೆ. ಹಾಗಾಗಿ ನಿವೃತ್ತಿಯ ಜೀವನ ಬಹಳ ಒಂದು ಶಾಂತಿಯುತವಾಗಿ
0: ಸುಖಮಯ.
1: ಸಂತೋಷ. ಆರೋಗ್ಯ ಹೇಗುಂಟು?
0: ಅದೇ ಹೇಳುದು, ಸತ್ಯ ಹೇಳ್ಬೋದು, ಯಾಕಂದ್ರೆ ಅದರಲ್ಲಿ ಏನು ವಂಚನೆ ಮಾಡುವಂತದ್ದಿಲ್ಲ. ನಾನು ಸಾಧಾರಣ 40ನೇ ವರ್ಷದಿಂದ ಸ್ವಲ್ಪ ಕಾಯಿಲೆಯಲ್ಲೇ ಇದ್ದವು, ದೊಡ್ಡ ಕಾಯಿಲೆ ಅಲ್ಲ, ಸಾಮಾನ್ಯ ಕಾಯಿಲೆಗಳೇ. ಇವತ್ತಿಗೂ ನನಗೆ ಕೆಲವು ಕಾಯಿಲೆಗಳು ಪೀಡಿಸ್ತಾ ಉಂಟು.
1: ಅದೊಟ್ಟಿಗೆ
0: ಈಗ ನಾನು ವಯಸ್ಸಾಯ್ತಲ್ಲ, ಈಗ ವಯೋಸಹಜವಾದ ಕಾಯಿಲೆ ಮತ್ತು ಕೆಲವು ಸಾಮಾನ್ಯ ಕಾಯಿಲೆಗಳಿಂದ ಸ್ವಲ್ಪ ನರಳುತ್ತಾ ಇದ್ದೇನೆ.
1: ಈಗ ರಘುರಾಮ್ ಶೆಟ್ಟರೆ, ನಾವು ಸ್ವಲ್ಪ ವಾಸ್ತವಿಕ ಸಂಗತಿಯನ್ನು ನೋಡಬೇಕು. ಈಗ ನಿಮ್ಮ ಕಾಲದ ಒಂದು ಯಕ್ಷಗಾನ ರಾತ್ರಿ ಇಡೀ ಆಗ್ತಾ ಇದ್ದಂಥ ಆಟ, ಆಗಿನ ಕಲಾವಿದರು ಅವರ ಒಂದು ಶಿಸ್ತು ಇದೆಲ್ಲ ನೋಡ್ಬೋದು. ಈಗ ಒಬ್ಬ ಕಲಾವಿದ ಒಂದು ಮೇಳ ಕನಿಷ್ಠ ಆದರೆ ವರ್ಷಂಪ್ರತಿ ಅದರಲ್ಲೇ ಇರ್ತಾರೆ. ಆದರೆ ಇವತ್ತು ಹಾಗಲ್ಲ, ಕಾಲಮಿತಿಯ ಪ್ರದರ್ಶನಗಳು ಬಂದಿವೆ. ಒಬ್ಬ ಕಲಾವಿದ ಒಂದು ಮೇಳದಿಂದ ಅವನ ಕೆಲಸವನ್ನು ಮುಗಿಸಿ ಇನ್ನೊಂದು ಮೇಳಕ್ಕೆ ಹೋಗಿ
0: ಭಾಗವಹಿಸಿ ಹೋಗ್ತಾರೆ.
1: ತಾಳಮದ್ರೆಗಳಲ್ಲಿ ಕೂಡ ಹಾಗೆ ಒಂದು ಕಡೆ ಒಬ್ಬ ಪಾತ್ರ ಮಾಡಿದರೆ ಇನ್ನೊಂದು ಕಡೆ ಹೋಗಿ ಮತ್ತೊಂದು ಅದೇ ದಿವಸ ಒಂದು 3-4 ಕಾರ್ಯಕ್ರಮಕ್ಕೂ ಹೋಗುವವರು ಕೂಡ ಇದ್ದಾರೆ. ಇದರ ಬಗ್ಗೆ ಏನು ಅನಿಸ್ತದೆ ನಿಮಗೆ?
0: ಬಹಳ ನೋವಾಗ್ತದೆ ಅದು. ಯಾಕಂದ್ರೆ ಒಬ್ಬ ಕಲಾವಿದರಿಗೆ 3 ಕಡೆಯಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟುಕೊಂಡಂತಾದ್ರೆ ಒಂದು ಕಡೆಯಲ್ಲಿ ಅವನು ಸರಿ ಮಾಡುವುದಿಲ್ಲ ಅಂತ ಅರ್ಥ. ಅವನ ಮನಸ್ಸು ಸ್ಥಿರವಾಗಿ ಯಾವ ಪಾತ್ರಗಳಲ್ಲೂ ನಿಲ್ಲುವುದಿಲ್ಲ. ಈಗ ವೀಕ್ಷಣೆ ಮಾಡುವಾಗ ನೆಕ್ಸ್ಟ್ ಮಾಡೋ ಜೀವನಿಗೆ ನಾನು ಏನು ತಯಾರು ಮಾಡಬೇಕಂತ ಅಲ್ಲಿ ಕೂಡ ಆಲೋಚನೆ ಮಾಡ್ತಾನೆ. ಹಾಗಾಗಿ ಆ 2-3 ಕಡೆಯಲ್ಲಿ ಮಾಡುವಂತಹ ಒಂದು ಕಲಾವಿದರ ಜೀವನ ಉಂಟಲ್ಲ, ಅದು ಯಾವ ಪಾತ್ರವು ಸರಿಯಾಗಿ ಬರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮುಂದಾದ್ರೂ ಯಾವ ಕಲಾವಿದರು ಕೂಡ ಅಷ್ಟೇ, ದಿವಸಕ್ಕೂ ಒಂದೇ ಪಾತ್ರ ಮಾಡಬೇಕು, ಆ ಒಂದು ಪಾತ್ರದ ಮೇಲೆ ಕಾನ್ಸಂಟ್ರೇಷನ್ ಇಡಬೇಕು ಅವರು.
1: ಸರಿ ಸರಿ,
0: ಇದು ನನ್ನ ಒಂದು ಅಭಿಪ್ರಾಯ.
1: ರಘುರಾಮ್ ಶೆಟ್ಟರ್
0: ಹೇಳಿ,
1: ಈಗ ಸಾರ್ವಜನಿಕವಾದಂತಹ ಸನ್ಮಾನಗಳು ತುಂಬ ಆಗಿದೆ ನಿಮಗೆ, ಅದರಲ್ಲಿ ಕೂಡ ನಿಮ್ಮ ಹುಟ್ಟೂರಿನ ಒಂದು ಸನ್ಮಾನ, ಅದಕ್ಕೊಂದು ವಿಶೇಷವಾದಂತಹ ಅಭಿನಂದನಾ ಗ್ರಂಥ ಕೆಂದಾವರೆ ಅಲ್ವಾ?
0: ಹೌದು.
1: ಅದು ಬಂದ ಒಂದು ಹಿನ್ನೆಲೆಯನ್ನು ಹೇಳಿ.
0: ನಾನು ಒಂದು ನನ್ನ ಕೆಂದಾವರೆ ಪ್ರಶಸ್ತಿಯನ್ನ ನಮ್ಮ ತಾರಾನಾಥ್ ವರ್ಕಾಡಿಗೆ ಕೊಟ್ಟೆ.
1: ನಿಮ್ಮ
0: ಒಂದು ವರ್ಷ ನನ್ನ ನಾನು ಪ್ರತಿ ವರ್ಷ ಕೊಡ್ತಾ ಇದ್ದೇನೆ. ಈಗ
1: ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ?
0: 10 ವರ್ಷ ಆಯ್ತು ಈಗ. ಹತ್ತು ಜನರಿಗೆ ಕೊಟ್ಟಿದ್ದೇನೆ, 10 ಕಲಾವಿದರಿಗೆ.
1: ಯಕ್ಷಗಾನ ಕಲಾವಿದರಿಗೆ
0: ಎಲ್ಲ ವಿಭಾಗ ಕೊಟ್ಟಿದ್ದೇನೆ. ಭಾಗವತರು, ಮಧ್ಯಲೆ ಪಕ್ಕವಾದ್ಯ, ಶ್ರೀವೇಷ, ಬಣ್ಣದ್ವೇಷ, ಹಾಸ್ಯ, ಹೀಗೆ ತೆಂಕು ಬಡಗು ನಾನು ಭೇದ ಮಾಡಲಿಲ್ಲ, ಎಲ್ಲ ವಿಭಾಗಕ್ಕೆ ಕೊಟ್ಟಿದ್ದೇನೆ. ಕಳೆದ ವರ್ಷ ಕೂಡ ನಾನು ಕೊಟ್ಟದ್ದು ನಿಮ್ಮ ತೆಂಕಿಗೆ, ಇವ ಶ್ರೀಧರ ಯಾರವ ದೇವಸ್ಥಾನದಲ್ಲಿ ಕುಂಬಳೇಶ್ವರ, ಕಳೆದ ವರ್ಷ ಕೊಟ್ಟದ್ದು ಕುಂಬಳೇಶ್ವರ. ಈಗ 10 ವರ್ಷದಿಂದ ಕೊಡ್ತಾ ಇದ್ದೆ. ಅದು ಒಂದೇ ಸ್ಥಳ ಇಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಪ್ರಾಯೋಜಕರು ಕೆಲವರು ಕರೀತಾರೆ, ಹಾಗಾಗಿ ಅವರು ಎಲ್ಲಿ ಕಲ್ತಾರೋ ಅಲ್ಲಿ ನಾನು ಮಾಡ್ತಾ ಇದ್ದೇನೆ.
1: ಕಾರ್ಯಕ್ರಮದ ಸ್ವರೂಪ ಹೇಗಿರ್ತದೆ?
0: ಸ್ವರೂಪ ಅಂದ್ರೆ ಒಂದು 2-3 ಐಟಮ್ ಉಂಟಲ್ಲಿ. ಒಂದೇದಾಗಿ ಕಲಾವಿದರಿಗೆ ಸನ್ಮಾನ, ಅವರಿಗೆ ಎಲ್ಲ ಈಗ ಮಾಮೂಲು ಸನ್ಮಾನ ಮಾಡುವವರು ಏನು ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದೇನೆ. ಒಂದು ಸ್ಮರಣಕ್ಕೆ ಸ್ವರ್ಣಕ್ಕೆ ಕೊಡೋದು, ಸನ್ಮಾನ ಪತ್ರ ಕೊಡೋದು, ಶಾಲು ವಹಿಸೋದು, ಹಾರ ಹಾಕೋದು, ಮತ್ತು ನಗದಾಗಿ 10,000 ರೂಪಾಯಿ ಕೊಡೋದು ಒಂದು ವಿಭಾಗ. ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಒಂದೇ ಆಟ, ಒಂದೇ ತಾಳಮದ್ದಲೆ, ಒಂದೇ ಮಕ್ಕಳ ಮೇಳದ ಆಟ, ಹೀಗೆಲ್ಲ ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ತಾಳ್ಮದ್ದಲೆ ಮಾಡಿಸ್ತೇನೆ, ಯಾಕಂದ್ರೆ ನಾನು ತಾಳ್ಮದ್ದಲೆ ಅರ್ಥ ಹೇಳುವವನು ನಾನು. ಹಾಗಾಗಿ ಪ್ರತಿ ತಾಳ್ಮದ್ದಲೆ ನಾನೊಂದು ಅರ್ಥ ಹೇಳ್ತೇನೆ, ಉಳಿದವರೊಟ್ಟಿಗೆ ಸೇರಿ ತಾಳ್ಮದ್ದಲೆ ಮಾಡ್ತಾ ಇದ್ದೇನೆ ಇಷ್ಟವರೆಗೆ.
1: ಈ ಕೆಂದಾವರೆ ಬಂದ ಸಂದರ್ಭ ಹೇಗಿದೆ
0: ಅಂದರೆ, ತಾರಾನಾಥ್ ವರ್ಕಾಡಿಯವರು ಒಮ್ಮೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟರು. ಪ್ರಶಸ್ತಿ ಆದ ನಂತರ ನಮಗೆ ಹೀಗೆ ಮನೆಗೆ ಹೋಗಿ ಮಾತಾಡುವಾಗ ಅವರು ಹೇಳಿದರು, ನೋಡಿ ನಿಮಗೆ 1 ವರ್ಷ ಸರ್ವಿಸ್ ಆಯಿತು, ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು, ಯಾರ ಮೂಲಕ ಆಗ್ಬೋದು ಕೇಳಿದರು. ನನಗೆ ಕೇಳಲಿಕ್ಕೆ ಆಗ್ತದೆ ಮಾತ್ರ, ಅಭಿನಂದನೆ ಮಾಡುವವ್ರು ಮುಂದಾಗಿ ಬರಬೇಕಲ್ವ. ಅಪ್ಪಣ್ಣ ಹೇಳಿದ್ರು ನಿಮ್ಮ ಕ್ಲಾಸ್ಮೇಟ್ ಅಂತೆ ಹೌದಾ ಅಂತ ಕೇಳಿದ್ರು ಅವರು. ಅಪ್ಪಣ್ಣ ಹೇಳಿದ್ರು ನನ್ನ ಶಾಸಕರು, ಮಾಜಿ ಶಾಸಕರು, ನನ್ನ ಕ್ಲಾಸ್ಮೇಟ್ ಅವರು. 3 ವರ್ಷ ನಾನು ಅವರು ಒಟ್ಟಿಗೆ ಅಭ್ಯಾಸ ಮಾಡಿದ್ದಾರೆ, ನನ್ನ ಅಭಿಮಾನಿ. ಅವರಲ್ಲಿ ಹೋಗಿ ನಾನೇ ಬರ್ತೇನೆ ಹೋಗುವ ಅಂತ ನನ್ನನ್ನು ಕರ್ಕೊಂಡು ಕರ್ಕೊ ಹೋಗಿ ಅಲ್ಲಿ ಬಂದು ವಿಚಾರ ಪ್ರಸ್ತಾವ, ಅಯ್ಯೋ ಯಾವಾಗಲೂ ಮಾಡಬೇಕಿತ್ತು ಮರ ಮಾಡುವ ಅಂತ ಅವರ ಮುಂದಾಳತನದಲ್ಲಿ ಬುಸ್ಸೂರಿನಲ್ಲಿ ಆಗಿ. ಆಗ ಕಡೆಗೆ ಬರೇ ಅಭಿನಂದನಾ ಸಮಾರಂಭ ಮಾತ್ರ ಅಲ್ಲ, ಒಂದು ಅಭಿನಂದನಾ ಗ್ರಂಥ ಆಗಬೇಕು ಅಂತ. ಆಗ ಕಾರಣ ಅಂತ ಹೇಳಿದ್ರೆ ನಾನೇ ಮಾಡ್ತೇನೆ, ನಾನೇ ಮುಂದಾಳಾಗಿ ಸಂಪಾದಕ ಮಾಡ್ತೇನೆ ಅಂತ.
1: ಹೌದು,
0: ನಿಮಗೆಲ್ಲ ಲೇಖನಕ್ಕೆ ಬಂದಿತ್ತು, ನಿಮ್ಮದು ಒಂದು ಒಳ್ಳೆ ಲೇಖನ ಬಂದಿತ್ತು, ಹಾಗೆ ಅದು ಆಯಿತು. ಇದಿಷ್ಟು ಆ ಸಮಾರಂಭದ ವಿಷಯ.
1: ಬಹಳ ಚೆನ್ನಾಗಿ ಬಂದಿದೆ ಅದು ಸಾರ್ವಜನಿಕ.
0: ಅದಕ್ಕೆ ಕೆಂದಾವರೆ ಅಂತ ಹೆಸರಿಟ್ಟದ್ದು ಕೂಡ ನಮ್ಮ ಅವರು ಪ್ರಧಾನ ಸಂಪಾದಕರು ತಾರಾನಾಥ್ ವರ್ಕಾಡಿ, ಯಾಕೆ ನೀವು ಕೆಂದಾವರದವರಾದ್ರಿಂದ ಕೆಂದಾವರೆ
1: ಪ್ರಸಂಗರ್ತರು ಮತ್ತೆ ಸಾಹಿತಿಗಳು, ಹಾಗಾಗಿ ಅದರ ಒಳಹೊರ ಗೊತ್ತಿರುವವರು.
0: ಆ ಪುಸ್ತಕ ಕೂಡ ಚೆನ್ನಾಗಿ ಬಂದಿತ್ತು, ಅದು ನೀವು ಓದಿದ ನಿಮಗೆ ಗೊತ್ತಿರಬಹುದು ಕೆಲವು. ಮತ್ತೆ ನಿಮ್ಮ ಒಂದು ಲೇಖನವೂ ಬಂದಿತ್ತು ಅದು, ಅಂದರೆ ನನ್ನ ಅಲ್ಲಿ ಅದರಲ್ಲಿ ಸಾಧಾರಣ 50 ಲೇಖನ ಉಂಟು ಕೆಂದಾವರಲ್ಲಿ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು 3 ಲೇಖನ.
1: ಈಗ ಯಕ್ಷಗಾನದ ಬಗ್ಗೆ ನಾವು ಮಾತಾಡುವುದಿದ್ರೆ, ಈಗ ಒಂದು ಸನ್ನಿವೇಶದಲ್ಲಿ ಈ ಏನಾಗಿದೆ ಅಂದರೆ ಗಾನ ವೈಭವ,
0: ನಾಟ್ಯ
1: ವೈಭವ,
0: ನೃತ್ಯ ವೈಭವ
1: ಇದೆಲ್ಲ ಆಗ್ತದೆ. ನಿಮ್ಮ ಕಾಲದಲ್ಲಿ ಎಲ್ಲ ಇಲ್ಲ
0: ಇಲ್ಲಪ್ಪ,
1: ಈಗ ಅದು ಹೆಚ್ಚು ಪ್ರಚಾರವನ್ನು ಕೂಡ ಪಡೀತದೆ. ಇದರ ಈಗ ನಿಮ್ಮ ಹಿರಿಯರಾಗಿ ಏನು ನಿಮ್ಮ ಅಭಿಪ್ರಾಯದ ಬಗ್ಗೆ?
0: ಈ ಕುರಿತು ನಾನು ಹೃದಯಪೂರ್ವಕವಾಗಿ ಹೇಳುದಿದ್ರೆ ನನಗೆ ಇದೆಲ್ಲ ಇಷ್ಟ ಆಗುವುದಿಲ್ಲ. ಯಕ್ಷಗಾನ ಅಂದರೆ ಅದು ಎಲ್ಲ ಯಕ್ಷಗಾನಂಗಗಳೆಲ್ಲ ಇರಬೇಕು ಅಂತ ನನ್ನ ಕಲ್ಪನೆ. ಇನ್ನು ರಂಜನೆಗಾಗಿ ಪದ್ಯವನ್ನೇ ಕೇಳುವ ಹುಚ್ಚಿನವರಿಗಾಗಿ ಒಂದು ಗಾನ ವೈಭವ
1: ಮಾಡಬಹುದು ಅಲ್ವಾ?
0: ಇದು ತಪ್ಪು ಅಂತ ನಾನು ತಪ್ಪು ಅಂತ ಹೇಳಲಿಲ್ಲ, ಹೇಳಲಿಕ್ಕಿಲ್ಲ.
1: ಶಿವರಾಮ ಕಾರಂತರು ಕೂಡ ಮೂಕಾಭಿನಯದ ಯಕ್ಷಗಾನ ಮಾಡಿದ್ದಾರೆ,
0: ಅದು ಕೂಡ ಅದು ಸರಿ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಮಾತಿಲ್ಲದ ಯಕ್ಷಗಾನ ಅದು ಸರಿಯಾಗಿ ಜನರ ಮೇಲೆ ಅಪೀಲ್ ಆಗೋದೇ ಇಲ್ಲ. ಈಗ ಕೂಡ ಈಗಿದೆ ನೋಡಿ, ಈಗ ಶಿವರಂಕಾರ ಅಂತ ಯಕ್ಷಗಾನಿಗೆ ಪ್ರಯೋಗದಲ್ಲಿ ಮಾಡೋದಿಲ್ಲ, ಯಾಕಂದ್ರೆ ಯಕ್ಷಗಾನದ ಆ ಒಂದು ಫೋರ್ಸ್ ಅದರಲ್ಲಿ ಬರುವುದೇ ಇಲ್ಲ.
1: ಈಗ ಹಿಂದೆ ದೊಂದಿ ಬೆಳಕಿನ ಆಟ ಎಲ್ಲ
0: ಅದು ಮಾಡ್ತೇವೆ,
1: ಈಗ ಅದನ್ನು ಪ್ರಾಯೋಗಿಕವಾಗಿ ಮಾಡಬಹುದು
0: ಹೊರತು
1: ಈ ಕಾಲಕ್ಕೆ
0: ಅದು ಯಕ್ಷಗಾನವೇ ಅಲ್ಲ, ಅದು ಯಕ್ಷಗಾನವೇ ಆಗುದಿಲ್ಲ.
1: ವಿದ್ಯೀಪಗಳೆಲ್ಲ ಇಲ್ಲ, ಅದು ಅನಿವಾರ್ಯವಾಗಿತ್ತು.
0: ಅನಿವಾರ್ಯ
1: ಅಲ್ವಾ? ಹಾಗಾಗಿ ಸಾಂಪ್ರದಾಯಿಕವಾದಂಥ ಯಕ್ಷಗಾನದಲ್ಲಿ ಕಾಲಕ್ಕೆ ಪರಿಷ್ಕಾರಗಳು ಆಗಿರುವಂಥದ್ದು ಕೆಲವು ಸೀಕೃತ ಅದಕ್ಕೆ ಉಂಟು. ಹಾಂ, ಹಾಗೆ ಮತ್ತೆ ಮೇಳಗಳ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ನೀವು ಈಗ ಹಿಂದೆ ಮತ್ತು ಈಗ?
0: ಮೇಳದ ಹಿಂದಿನ ವ್ಯವಸ್ಥೆ ಅಂತ ಹೇಳಿದರೆ ಮೇಳದಲ್ಲಿ ಕಲಾವಿದರ ಸಂಖ್ಯೆ ಕಡಿಮೆ ಇತ್ತು. ಒಬ್ಬನಿಗೆ ಬೆಳಿಗ್ಗೆ ಬೆಳಗಾಗೋದ್ರೊಳಗೆ 2-3 ವೇಷ ಮಾಡಬೇಕಿತ್ತು. ಅವ್ರಿಗೆ ಸ್ಟ್ರೀನ್ ಜಾಸ್ತಿ ಇತ್ತು, ಕಲಾವಿದರಿಗೆ ಸ್ಟ್ರೀನ್ ಜಾಸ್ತಿ ಇತ್ತು. ಮತ್ತು ಯಜಮಾನಿಗೂ ಕೂಡ ಯಕ್ಷಗಾನದ ಅನುಭವ ಕಡಿಮೆ ಆ ಕಾಲದಲ್ಲಿ. ಯಜಮಾನಿಕೆ ಮಾತ್ರ ಅವ ಅಲ್ಲಿ ಏನು ಮಾಡ್ತಾನೆ ಅಂತ ನೋಡುವುದು ಭಾಳ ಕಮ್ಮಿ. ನಮ್ಮ MM ಹೇಗಡೆ ಬರುವವರೆಗೆ ನಮ್ಮ ಬಡಗಿನಲ್ಲಿ ನಮ್ಮ ಮೇಳದಲ್ಲಿ ಶಿಸ್ತು ಕಡಿಮೆ ಇತ್ತು, ಶ್ರಮ ಜಾಸ್ತಿ ಇತ್ತು, ಅದಕ್ಕೊಂದು ಶಿಸ್ತಿಲ್ಲ. ಹಾಗಾಗಿ ಆ ಕಾಲದಲ್ಲಿ ಅದು ನಡೆದೋಯ್ತು. ಕಲಾವಿದನು ಕೂಡ ಮೊದಲು ಹೆಚ್ಚು ವಿದ್ಯಾವಂತನಲ್ಲ, ಅದು ಬಯಲಾಟ ಅಂತೇ ಆಗಿ ಹೋಗಿತ್ತು. ನಾನು ನೋಡುವಾಗಲೇ ಇತ್ತು ಕೆಲವರು ವಿದ್ಯಾವಂತರು ಕೂಡ ಕಲಾವಿದರಾಗಿದ್ದರು, ಓದಿ ಬರಲಿಕ್ಕೆ ಸಹ ಬರೋದಿಲ್ಲ, ಕಲಾವಿದರಾಗಿ ಮೆರೆದ್ರು ಅವರು. ಆದರೆ ಆ ಕಾಲಕ್ಕೆ ಆಯಿತು, ಈಗೆಲ್ಲ ಆಗಲಿಕ್ಕಿಲ್ಲ ಅದು.
1: ಈಗ ಆ ಭಾಗದಲ್ಲಿ ಈಗ ನೀವೇನು ಹೇಳಿದಿರಿ, ಶಾಲಿಗ್ರಾಮ, ಮಂದತಿ, ಮಾರಣಕಟ್ಟೆ, ಪೆರಡೂರು ಇತ್ಯಾದಿ ಮೇಳಗಳು ಬಹಳ ಪ್ರಸಿದ್ಧವಾಗಿ ನಡ್ಕೊಂಡು ಬಂದದ್ದು. ಹಾಗೆ ನಮ್ಮ ಈಗ ಭಾಗದಲ್ಲಿ ಈಗ ಕರ್ನಾಟಕ ಮೇಳ ಇರ್ಬೋದು, ಕಟೀಲು ಮೇಳ ಇರ್ಬೋದು, ಧರ್ಮಸ್ಥಳ ಮೇಳ ಇರ್ಬೋದು, ಇದೆಲ್ಲ ಆ ಕಾಲದಿಂದಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಮೇಳಗಳು. ಬಹುಶಃ ಒಂದು ಯಜಮಾನಿಕೆಯಲ್ಲಿ ಕಲ್ಲಾಡಿ ಮನೆತನದವರು ಕೊರಗ ಶೆಟ್ಟಿ ಅಲ್ವಾ, ಈಗ ಅಲ್ಲಿ ಸೋಮನಾಥ ಹೆಗಡೆಯವರು,
0: ಅಲ್ಲಿ ಸೋಮನಾಥ ಹೆಗಡೆಯವರು, MM ಹೆಗಡೆಯವರು
1: ಅಲ್ಲ ಅವರೆಲ್ಲ ಇದ್ದ ಹಾಗೆ. ಈಗ ಈ ಭಾಗದಲ್ಲಿ ಇನ್ನೊಂದು ಟ್ರೆಂಡ್ ಬಂತು, ಒಂದು ತುಳುತಿಟ್ಟು. ತುಳು ಯಕ್ಷಗಾನಕ್ಕೆ ಬಹಳ ದೊಡ್ಡ ಒಂದು ಪ್ರಚಾರ ಸಿಕ್ಕಿತು, ಜನಪ್ರಿಯತೆಯನ್ನು ಅದು ಪಡೆಯಿತು, ಕೋಟಿ ಚೆನ್ನೈಯಿಂದ ಅದು ಆರಂಭ ಆಗಿದೆ ಕರ್ನಾಟಕ ಮೇಳದ್ದು. ಹೊಸ ಹೊಸ ಪ್ರಸಂಗ ಕೂಡ ಬರ್ತದೆ. ಈಗ ತುಳು ನಿಮಗೆ ಮಾತಾಡ್ಲಿಕ್ಕೆ ಆಗದಿದ್ರು ಕೂಡ ತುಳು ಅರ್ಥ ಆಗ್ತದೆ, ನೀವು ನೋಡಿದ್ರಂಟ ತುಳು
0: ತುಂಬಾ ತುಂಬಾ ಆಟ ನೋಡಿದೆ.
1: ಹಾಂ, ಆ ಭಾಗದಲ್ಲಿ ಆಗ್ತದಾ?
0: ಅವಾಗ ಈ ನಿಮ್ಮ ಮೇಳ ಸಂಚಿನ ಮೇಳ ಬಂದಾಗ ಅದರಲ್ಲಿ ಕೆಲವರು ಅಪೇಕ್ಷೆ ಪಟ್ಟು ಆಡಿಸ್ತಾರೆ, ತುಳುನಿಂದ ಆಡಿಸ್ತಾರೆ, ಅದು ಕಮ್ಮಿ, ಏನು ಒಂದು 5% ಇರ್ಬೋದು.
1: ಈಗ ನೀವು ನೋಡಿದ ಮತ್ತು ಕೇಳಿದ ಒಂದು ಅನುಭವದಲ್ಲಿ ಈ ತುಳು ಯಕ್ಷಗಾನದ ಬಗ್ಗೆ ಏನು ಅಭಿಪ್ರಾಯ?
0: ನಾನು ನೋಡಿದ್ದಂದರೆ ಕೋಟಿ ಚೆನ್ನ ಸರಿಯಾಗಿ ನೋಡಿದ್ದು, ಭಾಳ ಹಿತ ಆಗಿತ್ತು. 3 ವರ್ಷ ಹಿಂದೆ ನೋಡಿದ್ದು, ಚೆನ್ನಾಗಿ ಆಡ್ತಾ ಇದ್ರು
1: ಕಲಾವಿದರು,
0: ಕಲಾವಿದರು ಅಳಿಕೆಯವರು, ಬೋಳಾರವರು, ನಾವು ನೋಡಿದ್ದೆ ಅವ್ರದ್ದು ಸಟ್ನಲ್ಲಿ ಜಾಸ್ತಿ.
1: ಹೌದು,
0: ನಾನು ಮಂಗಳೂರಿಗೆ ಬಂದವನೇ ಕರ್ನಾಟಕ ಮೇಳದಲ್ಲಿ ಒಂದು 4-5 ಆಟ ನೋಡಿದ್ದೇನೆ, ನನಗೆ ಬಹಳ ಖುಷಿಯಾಗಿತ್ತು.
1: ನಿಮ್ಮ ಟ್ರೈನಿಂಗ್
0: ಕರ್ನಾಟಕದಲ್ಲಿ ಆದದ್ದು, ತುಳುನಲ್ಲಿಯೂ ಕೂಡ
1: ನೋಡಿದ್ದೇನೆ. ಈಗ ಭಾಷೆಯ ದೃಷ್ಟಿಯಿಂದ ಮತ್ತು ನಮ್ಮ ಜನಪದ ಪರಂಪರೆಯ ದೃಷ್ಟಿಯಿಂದ ಈ ನೆಲದ ಸಂಸ್ಕೃತಿಯನ್ನು ಉಳಿಸುವ ಆ ಒಂದು ರೀತಿಯಿಂದ ತುಳು ಯಕ್ಷಗಾನ ಬಹಳ
0: ಖಂಡಿತ
1: ಪ್ರಸಿದ್ಧಿಯನ್ನು ಪ್ರಚಾರ ಪಡೆಯಿತು.
0: ಯಕ್ಷಗಾನ ಯಾವ ಭಾಷೆಗೂ ಆಗ್ತದೆ
1: ಆಗ್ತದೆ ಯಕ್ಷಗಾನ ಇವತ್ತು ಎಲ್ಲ ಭಾಷೆಗೆ ಹೋಗಿದೆ.
0: ಆದರೆ ಅದು ಹುಟ್ಟಿದ್ದು ಹೇಳ್ತಾರಲ್ಲ ಕರಾವಳಿಯಲ್ಲಿ ಯಕ್ಷಗಾನ ಬೆಳೆದದ್ದು ಹುಟ್ಟಿದ್ದೆಲ್ಲ ಕಾರಂತ ಹೇಳೋ ಪ್ರಕಾರ ಕೂಡ ಯಕ್ಷಗಾನ ಕರಾವಳಿಯಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಅದು ಈ ಕೆಳದಿ ಸಂಸ್ಥಾನದಿಂದ ಬಂದ ಕೆಲವರು ತಗೊಂಡು ಬಂದದ್ದು ಅಂತ ಹೇಳ್ತಾರೆ ಅವರು. ಅದೇನೇ ಇರಲಿ, ಅಂತೂ ಅದು ವರ್ಧಮಾನಕ್ಕೆ ಬಂದದ್ದು ಇಲ್ಲಿ ಕರಾವಳಿ ಅದು ನಿಮ್ಮ
1: ಪ್ರಾದೇಶಿಕ ವ್ಯತ್ಯಾಸಗಳಿಗೆ ಬೇಕಾಗಿ ತೆಂಕು, ಬಡಗು,
0: ಬಡ ಬಡಗೆಲ್ಲ ಬಂತು
1: ಅಲ್ವಾ, ಇದೆಲ್ಲ ಬಂತು.
0: ಯಕ್ಷಗಾನದ ಹುಟ್ಟು ಕರಾವಳಿ.
1: ಮತ್ತೆ ಒಬ್ಬ ಕಲಾವಿದನಾದವನಿಗೆ ಯಾವುದೇ ತಿಟ್ಟು ಯಾವುದೇ ಇರಲಿ ಅವನಿಗೆ ಯಕ್ಷಗಾನ ಮುಖ್ಯ ಆಗ್ತದೆ ಅಲ್ವಾ. ಈಗ ಹೊಸ ಪ್ರಸಂಗಗಳು ಈಗ ಬರ್ತಾ ಇದ್ದಾವೆ ತುಂಬಾ, ನೀವು ಪ್ರಸಂಗಕರ್ತರಾಗಿ ಈಗಿನ ಕೆಲವು ಪ್ರಸಂಗಗಳ ಬಗ್ಗೆ ನೀವು ನೋಡುವಾಗ ಮತ್ತು ಪ್ರಸಂಗಕರ್ತರ ಬಗ್ಗೆ ನಿಮಗೆ ಒಂದು ಯಾರನ್ನೆಲ್ಲ ಇಲ್ಲಿ ಒಂದು ಒಳ್ಳೆಯ ಪ್ರಸಂಗ ಅಂತ ಹೇಳ್ಬೋದು?
0: ಬಹಳ ಕಷ್ಟದ ಪ್ರಶ್ನೆ ಇದು, ಆದರೂ ನಾನು ಹೇಳ್ತೇನೆ ಯಾಕೆ ನನ್ನ ಆತ್ಮಪೂರ್ವಕವಾಗಿ ಬಂದದ್ದು ಹೇಳ್ಬೋದು.
1: ನೀವು ಪ್ರಸಂಗಕರ್ತರಾಗಿ,
0: ನಾನು ಹೆಚ್ಚಿನವರ ಪ್ರಸಂಗ ಪ್ರತಿ ನೋಡಲಿಲ್ಲ, ಪ್ರತಿ ನೋಡಿದ ಪ್ರಕಾರ ನನಗೆ ಭಾಳ ಇಷ್ಟಪಟ್ಟದ್ದು ಇತ್ತೀಚೆಗೆ ನಿಧನರಾದರಲ್ಲ ಪುರುಷೋತ್ತಮ ಪುಂಜರು,
1: ಒಟ್ಟಿಗೆರೆ ಪುರುಷೋತ್ತಮ ಪುಂಜರು,
0: ಅವರ ಪದ್ಯಗಳು ಯಕ್ಷಗಾನೀಯ ಪದ್ಯಗಳು,
1: ಅವರು ಭಾಳ ಛಂದಸ್ಸನ್ನು ಅಭ್ಯಾಸ ಮಾಡಿ
0: ಅಭ್ಯಾಸ ಬರೆದವರು. ಮತ್ತು ಆ ಶಬ್ದಗಳು ಕೂಡ ಅಷ್ಟು ಚೆಂದ ಉಂಟು, ಯಕ್ಷಗಾನೀಯವಾದ ಶಬ್ದಗಳು. ಈಗ ಸೋಮೇಶ್ವರದ್ದು ಒಳ್ಳೆ ಸಾಹಿತ್ಯಿಕವಾಗಿ ಉಂಟು, ಅದು ಯಕ್ಷಗಾನೀಯ ಶಬ್ದಗಳಂತ ಹೇಳಿಕ್ಕಾಗೋದಿಲ್ಲ, ಅದು ಇರುವುದು ನಮ್ಮ ಪುಂಜರ ಕೃತಿಗಳಲ್ಲಿ.
1: ಈಗ ಪುರುಷೋತ್ತಮ ಪುಂಜರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಆಗಬೇಕಾದ್ದು ಸತ್ಸಂಗ ಗ್ರಂಥ ಆಯಿತು ಮೊನ್ನೆ, ಯಕ್ಷಪುರುಷೋತ್ತಮ ಅಂತ ಹೇಳಿ. ಈಗ ನೀವು ಅಕ್ಷತ ಬರೆದದ್ದು ಹೇಳಿದ್ರಲ್ಲ, ಹಾಗೆ ಅದರಲ್ಲಿ ಅವರ ಶಿಷ್ಯ ಒಬ್ರು ಬರೆದಿದ್ದಾರೆ ಜೀವಿತ ಅಂತ ಹೇಳಿ, ಬಹಳ ಹೃದಯ ಸ್ಪರ್ಶಿಯಾದಂತಹ ಲೇಖನ ಅಂತ ತುಂಬಾ ಬಂದಿದೆ ಅದರಲ್ಲಿ ಕೂಡ. ಹಾಗಾಗಿ ಅವರ ನಂತರ ಕೂಡ ಅವರು ಏನೇನು ಮಾಡಿದ್ದಾರೆ ಎನ್ನುವುದನ್ನು ತುಂಬಾ ಮಂದಿ ವಿದ್ವಾಂಸರದಲ್ಲಿ ಬರೆದನ್ನ ನಾನೇ ಭವಿಷ್ಯದ ಸಂಪಾದಕನಾಗಿ ಕೆಲಸ ಮಾಡಿದಂತ ಧನ್ಯತೆ ಕೂಡ ನನಗೆ. ಈಗ ಪುರುಷೋತ್ತಮ ಪೂಜ್ಯರಾಗಿರ್ಬೋದು, ನಮ್ಮ ಅಮೃತ ಸೋಮೇಶ್ವರರು,
0: ಆಮೇಲೆ ಹೊಸತೋಟ ಮಂಜುನಾಥ್ ಭಾಗವತರ ಅಂತ
1: ಮಂಜುನಾಥ್ ಭಾಗವತ, ಹೌದು,
0: ಒಳ್ಳೆಯ ವಿಸ್ತಾರವಾದ ಅನುಭವ ಅದು ಅವರ ಕೃತಿಗಳಲ್ಲಿ. ಲೆಕ್ಕಕ್ಕೆ ಈಗ ಹೆಚ್ಚು ಪ್ರಸಂಗ ಖರ್ಚು ಅವರೇ 150 ಪ್ರಸಂಗ
1: ತುಂಬಾ ಬರಲಿದ್ದಾರೆ ಅವರು.
0: ಆದರೆ ಒಂದು ಎಲ್ಲ ಸಣ್ಣ ಸಣ್ಣ ಪ್ರಸಂಗಗಳು, ಅದು 150 ಅಂದರೆ ನಾವು ಬರೀ ಪ್ರಸಂಗ ಇವತ್ತೇ ಆಗೋದು.
1: ಇದು ಕಾಲಮಿತಿಗೆ ಹೊಂದಿಕೊಂಡು
0: ಕಾಲಮಿತಿಗಾಗಿ ಮಾಡಿದ್ದಾರೆ. ಆದರೆ ಒಳ್ಳೆ ಸಾಹಿತ್ಯ ಉಂಟು, ಒಳ್ಳೆ ಛಂದೋಬದ್ಧವಾಗಿ ಉಂಟು. ಅವರು ಕೂಡ ಅವ್ರ ಪದ್ಯಗಳು ಒಟ್ಟು ಚಂದ ಉಂಟು.
1: ಅವರು ಅಂಧ ಮಕ್ಕಳಿಂದ ಕೂಡ ಯಕ್ಷಗಾನ
0: ಮಾಡಿದ್ರು, ಬಹಳ ದೊಡ್ಡ ಮನುಷ್ಯ,
1: ಪರಿವರಾಜಕನಾಗಿ ಅಲ್ವಾ ಹೊಸದೊಡ್ಡದವರು ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟರು.
0: ರಾಮ ಶ್ರೀರಾಮ ಪರಂಧಾಮ,
1: ಹೌದು
0: ಅವರದ್ದೇ, ಅದು
1: ಶ್ರೀರಾಮ ನಿರ್ಯಾಣ, ಬಹಳ
0: ನಿರ್ಯಾಣ
1: ಅಲ್ವಾ, ತಾಳಮದಲೇ ಆಟಕ್ಕೆ.
0: ನಾನೊಂದು 2-3 ತಾಳಮದಲೆ ಅರ್ಥ ಹೇಳಿದ್ದೇನೆ, ಖುಷಿ ಆಗ್ತದೆ.
1: ಈಗ ತಾಳಮದಲೆ ಯಾವ ಕಡೆ ಸಾಕ್ತಾ ಉಂಟು ಈಗ?
0: ತಾಳಮದ್ದಲೆ
1: ಒಂದು ಕಾಲದಲ್ಲಿ ಇಡೀ ರಾತ್ರಿ ತಾಳಮದ್ದಲೆ ಆಗ್ತಾ ಇತ್ತು,
0: ನಾವೆಲ್ಲ ಅದೇ ಕಾಲದಲ್ಲಿ
1: ರಾತ್ರಿ ಆಗ್ತಾ ಇದ್ದದ್ದು. ಈಗ ಹಗಲು ತಾಳಮದ್ದಲೆ ಆಗ್ತದೆ, 3 ಗಂಟೆಯಿಂದ ಹೋದ್ರೆ 2-2 ಪ್ರಸಂಗ, ಇಡೀ ರಾತ್ರಿ ಬೇಕಿದ್ರೆ 2-2 ಪ್ರಸಂಗ ಎಲ್ಲ ಮಾಡಬೇಕು ಆಗ್ತದ ಅಲ್ಲ.
0: ನಾವು 2-2 ಪ್ರಸಂಗದಲ್ಲಿ 3 ಪಾತ್ರ ಮಾಡಿದ್ದುಂಟು ತಾಳಮದ್ದಲೆ. ಹೌದು, ನಮ್ಮ ಕಾಲದಲ್ಲಿ ಆಗಿತ್ತದು ಬಹಳ ಹಿಂದೆ.
1: ಹಾಗೆ ಈಗ ಹೊಸ ಪ್ರಸಂಗ ಬರುವಂತ ಪ್ರಸಂಗಗಳ ಬಗ್ಗೆ ಏನು ಹೇಳ್ತೀರಿ?
0: ಅದೇ ಹೊಸ ಪ್ರಸಂಗದ ಬಗ್ಗೆ ನಾನು ವಿವರವಾಗಿ ಯಾವ ಕೃತಿ ಯಾವ ಪ್ರಸಂಗ ಅಂತ ಹೇಳುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಯಕ್ಷಗಾನಕ್ಕೆ ಹಿಡಿಸುವ ಪ್ರಸಂಗ ಪೌರಾಣಿಕ ಮಾತ್ರ. ಈಗ ನಾನು ಕೂಡ ಕಾಲ್ಪನಿಕ ಕತೆ ಬರೆದಿದ್ದೇನೆ, ಅದಕ್ಕೆ ನನಗೊಂದು ಇದುಂಟು ಅಪವಾದ ಅಥವಾ ಅಪವಾದ ಅಂದರೆ ಅದಕ್ಕೆ ಮಾಡಲಿಕ್ಕೆ ಮಾಡಬಹುದು ಅಂತ ಹೇಳುವುದು ಯಾಕೆ ಗೊತ್ತಾ? ಸಾಮಾಜಿಕ ಅಥವಾ ಕಾಲ್ಪನಿಕ ಪ್ರಸಂಗ ಬರೆಯುವುದಾದರೂ ಕೂಡ ಪೌರಾಣಿಕ ಆವರಣದಲ್ಲಿ ಬರೀಬೇಕು.
1: ಪೌರಾಣಿಕ ಆವರಣ,
0: ಯಾಕಂದ್ರೆ
1: ಮತ್ತು ಯಕ್ಷಗಾನ ಸಾಂಪ್ರದಾಯಿಕವಾದ ವೇಷಗಳು ಬರಬೇಕು,
0: ಮತ್ತು ಪೌರಾಣಿಕ ಆವರಣ ಬೇಕು. ಅದು ಇದ್ರೆ ಕಾಲ್ಪನಿಕ ಮಾಡಬಹುದು, ಅದರಲ್ಲೇನು ದೋಷ ಇಲ್ಲ.
1: ಇಲ್ಲದೇ ಏನಾಗ್ತದೆ ಅಂದ್ರೆ ನಾಟಕ ಮತ್ತು ಯಕ್ಷಗಾನ ವ್ಯತ್ಯಾಸ ಇಲ್ಲ,
0: ವ್ಯತ್ಯಾಸ ಇಲ್ಲ
1: ಅಲ್ವಾ? ಇಲ್ಲಿ ಕುಡಿತ ಉಂಟು, ಅಲ್ಲಿ ಅದಿಲ್ಲ.
0: ನನ್ನ ಸರಿಯಾದ ಒಂದು ಅಭಿಪ್ರಾಯ ಅಂದರೆ ಪ್ರಸಂಗಕ್ಕೆ ಹೇಳಿಸಿದ್ದು ಪೌರಾಣಿಕ, ಇನ್ನು ಸಾಮಾಜಿಕವಾಗಿ ಕಾಲ್ಪನಿಕ ಬರೆಯುವುದಾದ್ರೆ ಪೌರಾಣಿಕ ಆವರಣದಲ್ಲಿ ಬರೀಬೇಕು. ಯಾಕಂದರೆ ಅದರ ಆಹಾರ್ಯ ಇರುವುದು, ಯಕ್ಷಗಾನ ಆಹಾರ್ಯ ಎಲ್ಲ ಇರೋದು ಪೌರಾಣಿಕ ವ್ಯಕ್ತಿಗಳಿಗೆ ಹೊಂದಿಕೊಂಡೇ ಇರುವುದು. ಅದು ಈ ಸಾಮಾಜಿಕ ಕಾಲ್ಪನಿಕ ವ್ಯಕ್ತಿಗಳಿಗೆ ಬರುವುದಿಲ್ಲ. ಅದು
1: ಈಗ ರಘುರಾಮ್ ಶೆಟ್ಟರು ನಮಗೆ ಈ ಯಕ್ಷಗಾನ ಆಗ ನಾವು ಮಾತಾಡಿದೆವು, ಇಡೀ ರಾತ್ರಿ ಆಗುವಂಥ ಯಕ್ಷಗಾನವನ್ನು ಈಗ ಮೊಟಕುಗೊಳಿಸಿ ಕಾಲಮಿತಿಗಾಗಿ ಮಾಡ್ತಾರೆ, ಅದನ್ನು ಕೂಡ ಜನ ಸ್ವೀಕಾರ ಮಾಡಿದ್ದಾರೆ. ಆದರೆ ಈಗ ಒಂದು ಸುದ್ದಿ ಕೇಳ್ತಾ ಉಂಟು, ಸಮಯ ಬದಲಾವಣೆ ಅಲ್ವಾ? ಹಗಲು ರಾತ್ರಿ ಆಗಬೇಕಾದ ಆಟವನ್ನು ಹಗಲೇ ಆರಂಭಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ.
0: ಅಧಿಕೃತವಾಗಿ ನನ್ಗೆ ಗೊತ್ತಿಲ್ಲ, ಯಾರೊಬ್ರು ಹೇಳಿದ್ರಪ್ಪ 10 ಗಂಟೆಗೆ ಕೈ, 10 ಗಂಟೆ ನಂತರ ಬುನಿಮರದ ಕೈ,
1: 10 ಗಂಟೆ ಮುಗಿಸಬೇಕಿದ್ರೆ 4 ಗಂಟೆಗೆ ಪ್ರಾರಂಭ ಮಾಡಬೇಕು. ಕೊರೋನಾ ಕಾಲದಲ್ಲಿ ಕೆಲವು ಪ್ರಯೋಗಗಳು ಆಗಿವೆ. ಈಗ ನೀವು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ?
0: ಕಾಲಮಿತಿಗೆ ಹೋಗ್ತೇನೆ ನಾನು. ಅಂದ್ರೆ ಈಗ ಕಾಲಮಿ ಮೊದಲು ಇಡೀ ರಾತ್ರಿ 8 ಗಂಟೆಗೆ ಆಟ, ಅದು ಅದನ್ನ ಸಣ್ಣ ಮಾಡಿ 5 ಗಂಟೆಗೆ ಕೊಟ್ಟರೆ ಸರಿ ಆಗ್ತದೆ. 5 ಗಂಟೆ ಆಟ ಬೇಕೇ ಬೇಕು,
1: 5 ಗಂಟೆ ಬೇಕು.
0: ಯಾಕಂದ್ರೆ ಒಂದು ಯಕ್ಷಗಾನದ ಒಂದು ಥೀಮನ್ನು ತೋರಿಸ್ಬೇಕಾದ್ರೆ ನಮಗೆ ಕನಿಷ್ಠ ಪಕ್ಷ 5 ಗಂಟೆ ಬೇಕು. ಎಲ್ಲ ರೀತಿಯ ವೇಷಗಳು ಬರಬೇಕು, ಎಲ್ಲ ರೀತಿಯ ಪದ್ಯಗಳು ರಾಗಗಳು ಬರಬೇಕು, ಅದಕ್ಕೆ ನಮಗೆ 5 ಗಂಟೆ ಬೇಕಾಗ್ತದೆ. ಮತ್ತು ಪೂರ್ವರಂಗ ಬರಬೇಕು, ಅದಕ್ಕೆ ಒಳ್ಳೆಯ ಉದಾಹರಣೆ ಧರ್ಮಸ್ಥಳ ಮೇಳ, ಅವರು 1/2 ಗಂಟೆಯಲ್ಲಿ ಪೂರ್ವರಂಗ ಮಾಡ್ತಾರೆ, ಮತ್ತು 4.25 ಗಂಟೆಯನ್ನು ಆಟಕ್ಕೆ ಕೊಡ್ತಾರೆ.
1: ಯಕ್ಷಗಾನದ ಸಾಂಪ್ರದಾಯಿಕವಾದಂತಹ ಸ್ವರೂಪಗಳನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಾಣಿಸಬೇಕು, ಇಲ್ಲದ್ರೆ ಒಂದು ಕಾಲಕ್ಕೆ ಅದೆಲ್ಲ ಮರೆವಾಗಿ ಹೋಗ್ತದೆ.
0: ಅಲ್ಲೇ ಕಲಿಬೇಕು, ಪೂರ್ವರಂಗ ಬೇಕು, ಶಾರ್ಟ್ ಮಾಡಬೇಕು.
1: ಒಂದು ಮೇಳ ಅಂತ ಹೇಳಿದರೆ ಅದರ ಒಂದು ಸರಿಯಾದ ಸಂಯೋಜನೆ ಏನು ಎನ್ನುವುದು ಬಹಳ ಮುಖ್ಯ. ಈಗ ತುಂಬ ವಿಷಯಗಳನ್ನು ನಾವು ಮಾತಾಡಿದೆವು ಕಂದವರ ಗ್ರಾಮ ಶೆಟ್ಟರಲ್ಲಿ, ತುಂಬ ಹಿರಿಯರು, ಹಾಗಾಗಿ ಅವರ ಅನುಭವಗಳು ನಮಗೆ ಬಹಳ ಮುಖ್ಯ ಆಗ್ತದೆ. ಈಗ ಕೊನೆಯಲ್ಲಿ ನಾವು ಈಗ ಮುಂದಿನ ಒಂದು ಯಕ್ಷಗಾನದ ಒಂದು ಭವಿಷ್ಯದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಕಲಾವಿದರಿಗೆ?
0: ಮುಖ್ಯವಾಗಿ ಈಗ ನಾಟಕ ಸಿನಿಮಾದಲ್ಲಿ ನಿರ್ದೇಶನ ಮಾಡುವವರು ಬೇಡುತ್ತಾರೆ, ಡೈರೆಕ್ಟರ್ ಯಾವ ಒಂದು ರಂಗ ಕಲೆಯೂ ಕೂಡ ನಿರ್ದೇಶನ ಮಾಡುವವರೊಬ್ಬರು ಬೇಕೇ ಬೇಕು. ಇಲ್ಲದಿರೋದು ಅವರು ಯಾರ್ಯಾರು ಕಲಾವಿದರೋ ಅವರವ್ರ ಮನಸ್ಸಿದ್ದ ಹೋಗ್ತದೆ. ಅದು ಯಕ್ಷಗಾನದಲ್ಲಿ ಉಂಟದು, ಅದು ಭಾಗವತ ಮಾಡ್ತಾ ಇದ್ದ.
1: ಈಗ ಕಲಾವಿದರು ಭಾಗವತನ ಕಂಟ್ರೋಲ್ ಮಾಡೋದಕ್ಕೆ ಮುಟ್ಟಿದೆ,
0: ಈಗ ಸಮರ್ಥ ಭಾಗವತರು ಸ್ವಲ್ಪ ಕಡಿಮೆ ಆಗಿದ್ದಾರೆ, ಇದ್ದಾರೆ ಕೆಲವರು ಕಡಿಮೆ ಆಗಿದ್ದಾರೆ. ಆದ್ರಿಂದ ಮುಂದೆ ನಮ್ಮ ಯಕ್ಷಗಾನ ಒಳ್ಳೇದಾಗಬೇಕಾದ್ರೆ ಪ್ರತಿ ಮೇಳಕ್ಕೂ ಒಬ್ಬ ಸಮರ್ಥ ಭಾಗವತ ಬೇಕು, ಅದು ಒಂದನೇ ಕೆಲಸ. ಆಮೇಲೆ ಎರಡನೇ ಕೆಲಸ ಸಮಯಮಿತಿ, ಆಗ ಹೇಳಿದೆ ನಾನು ಕಾಲಮಿತಿ,
1: ಕಾಲಮಿತಿ,
0: ಯಾಕಂದ್ರೆ ಬೆಳವರೆಗೆ ನಿದ್ದೆ ಬಿಡುವ ಕಾಲ ಅಲ್ಲ ಇದು, ಯಾರಿಗೂ ಅನುಕೂಲ ಆಗೋದಿಲ್ಲ. ಮೂರನೇದಾಗಿ ಕಲಾವಿದನಿಗೆ ಕಲೆಯ ಪರಿಚಯ ಶಾಸ್ತ್ರೀಯವಾಗಿ ಗೊತ್ತಿರಬೇಕು. ಈಗ ಕೆಲವು ಕಡೆಯಲ್ಲಿ ಕೇಂದ್ರ ಉಂಟು, ಕೇಂದ್ರದಲ್ಲಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದವ, ಅರ್ಹತಾ ಪತ್ರ ಸಿಕ್ಕಿದವ ಅಂತವನನ್ನು ಮಾತ್ರ ಕಲಾವಿದನಾಗಿ ನಾವು ಪರಿಗಣಿಸಬೇಕು.
1: ಶಾಸ್ತ್ರೀಯವಾಗಿ
0: ಕಲಿತವನಾಗಬೇಕು, ಅವನಿಗೆ ಸರ್ಟಿಫಿಕೇಟ್ ಬೇಕು, ಅರ್ಹತಾ ಪತ್ರ ಪಡೆದು ಬರಬೇಕವ, ಅಂಥವ್ರು ನೋಡಿಕೊಂಡು ಹಾಕ್ಕೊಳ್ಬೇಕು. ಇದು ಮೂರಾದರೆ ನಮ್ಮ ಯಕ್ಷಗಾನ ಒಂದು ಒಳ್ಳೆಯ ರೂಪಕ್ಕೆ ಬರಬಹುದು ಅಂತ ನನ್ನ ಅಭಿಪ್ರಾಯ.
1: ಬಹಳ ಒಳ್ಳೆಯ ಮಾತು ಹೇಳಿದಿರಿ. ಯಕ್ಷಗಾನ ಅಂದರೆ ಅದು ಬೆಳಕಿನ ಸೇವೆ, ಹಾಗಾಗಿ ಅದು ರಾತ್ರಿಗೆ ಬಹಳ ಉಚಿತವಾಗಿರುವಂಥದ್ದು ಅಂತ. ಕಾಲಮಿತಿ ಆದರೂ ಕೂಡ ಸ್ವಲ್ಪ ಸಂಜೆಗತ್ತಲು ಬರುವ ಹೊತ್ತಿಗೆ ಪ್ರಾರಂಭ ಆದರೆ ಒಳ್ಳೇದು ಅಂತ.
0: ಸ್ವಲ್ಪ ಕತ್ತಲೆ ಬಂದಾಗ
1: ಅಲ್ಲೇ
0: ನಾನು ಅದು ಧರ್ಮಸ್ಥಳ ಮಾಡಿದ್ರೆ ಒಳ್ಳೆ ಮಾಡ್ತಾರೆ
1: ಮಾಡ್ತಾರೆ
0: ಅವ್ರು 6 ಗಂಟೆಗೆ ಶುರು ಮಾಡಿ 12 ಗಂಟೆಗೆ ಇದು
1: ಮಾಡ್ತಾರೆ. ಬಹಳ ಯೋಚನೆ ಮಾಡಿ ಅವ್ರು ಮಾಡಿ
0: ಆರಲ್ಲ 7 ಗಂಟೆ 7 ಗಂಟೆಗೆ ಶುರು ಮಾಡಿ 12 ಗಂಟೆ
1: ಪ್ರಸಂಗ 7 ಗಂಟೆ ಶುರು ಮಾಡ್ತಾರೆ. ಆ ರೀತಿಯ ಒಂದು ಬದಲಾವಣೆಗಳು ಆದರೆ ಅದು ಸ್ವೀಕಾರಾರ್ಹ ಎನ್ನುವುದು
0: ನನ್ನ
1: ನಿಮ್ಮ ಅಭಿಪ್ರಾಯ. ಬಹಳ ಒಳ್ಳೆಯದು ರಘುರಾಮ ಅಷ್ಟೇ. ಬಹಳ ದೀರ್ಘವಾಗಿ ನಿಮ್ಮ ಜೀವನದ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೇವೆ. ಇದು ಸಮಗ್ರ ಅಂತ ಅಲ್ಲ, ಆದರೆ ಒಬ್ಬ ಹಿರಿಯರು ಬಹುಶಃ ಮನಬಿಚ್ಚಿ ಮಾತಾಡಿದಂಥ ಒಂದು ಸನ್ನಿವೇಶ, ಒಂದು ವಿಶೇಷವಾದಂತಹ ಮಾತುಕತೆ ಅಂತ ನಾನು ತಿಳಿಯುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದಗಳು.
0: ನಮಸ್ಕಾರ. ನನ್ನದು ಕೂಡ ಅಷ್ಟೇ, ನಾನೀಗ 87 ವರ್ಷದ ಮುದುಕ, ಆದರೂ ನನ್ನ ಅಲ್ಪ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನನಗೊಂದು ವೇದಿಕೆಯನ್ನು ಕೊಟ್ಟಿದ್ದೀರಿ ನೀವು. ನಿಮಗೂ ಕೂಡ ನಮಸ್ಕಾರ.
1: ಬಹಳ ಸಂತೋಷ, ಯಾಕಂದರೆ ಹಿರಿಯರ ಅನುಭವಗಳು ನಮಗೆ ಬೇಕು. ಅನುಭವದಿಂದ ನಾವು ಪಾಠ ಕಲಿಬೇಕಾಗ್ತದೆ. ಅನುಭವವು ಸಿಹಿಯಲ್ಲ, ಸಿಹಿ ಅದರ ನೆನಪು ಎನ್ನುವಂಥ ಮಾತು ಬಹಳ ಒಳ್ಳೆಯ ಜನರಿಗೆ ಮುಟ್ಟುವಂಥದ್ದು. ಅಂಥ ಅನುಭವದ ಮಾತುಗಳನ್ನು ಕಂದಾವರ ರಘುರಾಮ್ ಶೆಟ್ಟಿಯವರು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಕಲಾಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರು ಖೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಪ್ರಯಾಣ ಮಂಗಳೂರಿನ ಹೃದಯ ಭಾಗವಾದಂತಹ ಬಲ್ಮಠ. ಊರು ಎಂದ ತಕ್ಷಣ ನಾವು ಎಲ್ಲಿದ್ದೇವೆ, ನಮ್ಮ ಪರಿಸರ ಹೇಗೆ, ಅದೆಲ್ಲವೂ ಕೂಡ ಆಪ್ತವಾಗಿ ನಮ್ಮನ್ನ ಅಂಟಿಕೊಳ್ತದೆ. ಇವು ಆ ಊರುದಯ ಮಾರಾಯ ಅಂತ ಸಾಮಾನ್ಯವಾಗಿ ನಾವು ಕುಶಾಲಿಗೆ ಹೇಳುವುದುಂಟು. ಅಂದರೆ ಊರು ಇಲ್ಲದವನಿಗೆ ನೆಲೆ ಇಲ್ಲ ಅಂತ ಅರ್ಥ. ಬಹುಶಃ ಮಂಗಳೂರಿನ ನಿವಾಸಿಗಳಾದಂತಹ ನಮಗೆ ಬಣ್ಣ ಬಣ್ಣದ ವರ್ಣರಂಜಿತವಾದಂತಹ ಜೀವನ ಶೈಲಿಯನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ನೋಡಲಿಕ್ಕೆ ವಿಪುಲವಾದಂಥ ಅವಕಾಶ ಇದೆ. ನಾವು ಈ ಹಿಂದೆ ನೋಡಿದಂತಹ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಅಂತಹ ಅವಿಸ್ಮರಣೀಯವಾದಂತಹ ಸಂಗತಿಗಳನ್ನು ನಾವು ಮಾತಾಡಿದ್ದೇವೆ. ಇವತ್ತು ಈ ಬಲ್ಮಠದ ಬಗ್ಗೆ ಮಾತಾಡುವಾಗಲೂ ಕೂಡ ಅಂತಹ ಅನೇಕ ನವಿರಾದ ಭಾವನೆಗಳು ನಮಗೆ ಬಂದರೆ ತಪ್ಪಲ್ಲ. ಈ ಬಲ್ಮಠ ಎನ್ನುವ ಹೆಸರಿನ ಬಗ್ಗೆ ಬಹಳ ಕುತೂಹಲ ನಮಗೆ, ಅದು ಹೇಗೆ ಬಂತಪ್ಪ ಅಂತ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಕೂಡ ಇದ್ದಾವೆ. ಬ್ರಿಟಿಷರ ಕಾಲದಲ್ಲಿ ಈ ಹೆಸರು ಬಹುಶಃ ಅದು ಬಂದಿದೆ ಎನ್ನುವಂಥ ಒಂದು ಮಾತು ಕೂಡ ಇದೆ. ಅದರ ಮೂಲ ಹೆಸರು ಅದು ಬೆಲ್ ಮೌಂಟ್ ಇದ್ದದ್ದು ಅದು ಬಲ್ಮಠ ಆಯಿತು. ಅಂದರೆ ಈಗಿನ ಹಾಗೆ ಈ ನಗರೀಕರಣ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಗುಡ್ಡೆಯ ಸ್ಥಳ ಇತ್ತು. ಆ ಗುಡ್ಡೆ ಗಂಟೆಯ ಆಕಾರದಲ್ಲಿತ್ತು, ಹಾಗಾಗಿ ಅದು ಗಂಟೆಯಾಕಾರದ ಬೆಟ್ಟ, ಬೆಲ್ ಮೌಂಟ್ ಅಂತ ಕರೆಯಲ್ಪಟ್ಟು ನಿಧಾನವಾಗಿ ಅದು ಬಲ್ಮಠ ಆಯಿತು ಅಂತ ಒಂದು ಹೇಳಿಕೆ. ಇನ್ನೊಂದು, ಈ ಬಲ್ಮಠದಲ್ಲಿ ಸನ್ಯಾಸಿ ಗುಡ್ಡೆ ಅಂತ ಇದೆ. ಈ ಸನ್ಯಾಸಿ ಗುಡ್ಡೆಯಲ್ಲಿ ಬಾಲಮಠ ಅಂತ ಒಂದು ಇತ್ತಂತೆ ಮೊದಲು. ಅದು ಸಮಾನ ಯೋಗ್ಯರಸರಿಗೆ ಸಂಬಂಧಪಟ್ಟಂತಹ ಪ್ರದೇಶ ಆಗಿರಬೇಕು. ಆದ್ದರಿಂದ ಆ ಬಾಲಮಠದಿಂದ ಇದು ಬಲ್ಮಠ ಆಯಿತು ಎನ್ನುವಂತಹ ಹೇಳಿಕೆ ಕೂಡ ಇದೆ. ಏನೇ ಇರಲಿ, ಬಲ್ಮಠ ಎನ್ನುವಂಥದ್ದು ಬಹಳ ರೋಚಕವಾದಂತಹ ಒಂದು ಪ್ರದೇಶ ಅಂತ ಹೇಳಿದರೆ ತಪ್ಪಲ್ಲ. ಈ ಬಲ್ಮಠದ ಕೆಳಕ್ಕೆ ನಾವು ಆ ಕಡೆಯಿಂದ ಪಂಪೆಲ್ನಿಂದ ಈ ಕಡೆ ಬಂದರೆ ಮೊದಲು ನಗರಕ್ಕೆ ಪ್ರವೇಶ ಆಗುವುದೇ ನಾವು ಬಲ್ಮಠದ ಮೂಲಕ. ಮಂಗಳೂರು ನಗರದ ಒಂದು ಹೆಬ್ಬಾಗಿಲು ಅಂತ ನಾವು ಇದನ್ನು ಕರೆದ್ರೆ ಕೂಡ ತಪ್ಪಲ್ಲ. ಇಲ್ಲಿ ಒಂದು ಕಡೆ ಆರ್ಯ ಸಮಾಜ ರಸ್ತೆ ಇದೆ, ಮತ್ತೊಂದು ಕಡೆ ಆಗ್ನೆಸ್ಗೆ ಹೋಗುವಂಥ ರಸ್ತೆ ಇದೆ, ಮತ್ತೊಂದು ಹಂಪನಕಟ್ಟೆಗೆ ಹೋಗುವಂಥ ರಸ್ತೆ. ಆರ್ಯ ಸಮಾಜ ಅದು ಒಂದು ರೀತಿಯ ಆಶ್ರಯದ ಒಂದು ಸ್ಥಳ, ಒಂದು ಆಶ್ರಮ ಇದೆ. ಹಾಗೆ ಅಲ್ಲಿ ಅನಾಥ ಮಕ್ಕಳಿಗೂ ಕೂಡ ಆಶ್ರಯ ಇತ್ತು, ಅವರಿಗೆ ಎಜುಕೇಷನ್ ಕೊಡುವಂಥ ವ್ಯವಸ್ಥೆ ಇತ್ತು. ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜ ಬಹಳ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ಪ್ರಖ್ಯಾತಿಯಾದಂತಹ ಒಂದು ಸಂಘಟನೆಗಳು. ಅವುಗಳ ಮೂಲಕ ನಡೆಯುವಂತಹ ಸೇವಾ ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇರುವಂಥದ್ದು. ಆ ಆರ್ಯ ಸಮಾಜ ಇಲ್ಲಿ ಇರುವುದರಿಂದ ಆ ರಸ್ತೆಗೆ ಆರ್ಯ ಸಮಾಜ ರಸ್ತೆ ಅಂತ ಹೆಸರು ಬಂತು.
3: ಕೇಳುಗರೆ, ನಾವೀಗ ಬಲ್ಮಠದ ಆರ್ಯ ಸಮಾಜ ರೋಡ್ ನಲ್ಲಿರುವಂತಹ ಆರ್ಯ ಸಮಾಜ ಮಂದಿರದಲ್ಲಿ ನಾವೀಗಿದ್ದೇವೆ. ಇಲ್ಲಿನ ಒಂದು ವ್ಯವಸ್ಥಾಪಕರಾದಂತಹ ದೀಪಕ್ ಮಂಜೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಇವರೊಂದು ಈ ಆರ್ಯ ಸಮಾಜದ ಬಗ್ಗೆ ಅಥವಾ ಈ ಒಂದು ಬಲ್ಮಠ ಪರಿಸರದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ. ಸರ್, ನಮಸ್ತೆ.
4: ನಮಸ್ತೆ. ಬಲ್ಮಠ ಪರಿಸರದ ಬಗ್ಗೆ ಹೇಳುದಿದ್ರೆ, ಇದು ಬಲ್ಮಠ ಸನ್ಯಾಸಿ ಗುಡ್ಡೆ ಅಂತೇಳಿ ಕರೀತಿತ್ತು. ಈಗ ಕೂಡ ಈ ಪರಿಸರ ಸನ್ಯಾಸಿ ಗುಡ್ಡೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಸನ್ಯಾಸಿ ಗುಡ್ಡೆ ಅಂತ ಹೇಳಿದ್ರೆ ಈ ಕದ್ರಿಗೆ ಬಂದಂಥ ಜೋಗಿಮಠ ಸಂಪರ್ಕ ಇದ್ದುದರಿಂದ ಇಲ್ಲಿ ಗುಡ್ಡೆ ಪರಿಸರ ಇತ್ತು, ತುಂಬ ಮರಗಿಡಗಳಿದ್ದು ಕಾಡು ಇರುವಂಥ ಪ್ರದೇಶ. ಹಾಗೆ ಇಲ್ಲಿ ಸನ್ಯಾಸಿಗಳು ಬಂದು ಇಲ್ಲಿ ಸೇರ್ತಾ ಇದ್ದರು. ಅದೇ ರೀತಿಯಲ್ಲಿ ಹಿಂದೆ ಒಂದು ಕೆರೆ ಕೂಡ ಇತ್ತಂತೆ. ಹಾಗೆ ಸನ್ಯಾಸಿಗಳು ಇದ್ದದೊಂದು ಕುರು ಆಗಿ ಅಲ್ಲಿ ಈ ಪ್ರದೇಶದಲ್ಲಿ ಈ ಸನ್ಯಾಸಿ ಗುಡ್ಡೆ ಅಂತೇಳಿ ಜಾಗ ಉಂಟು. ಅಲ್ಲಿ ಕೆಲವು ಗೋರಿಗಳು ಕೂಡ ಇದೆ ಈಗ ಕೂಡ. ಅದೇ ರೀತಿ ಸನ್ಯಾಸಿ ಗುಡ್ಡೆಯಲ್ಲಿ ಮುಖ್ಯವಾಗಿ 1918 ಆರ್ಯ ಸಮಾಜ ಸ್ಥಾಪನೆ ಆಯಿತು. ಹಾಗೆ ಆರ್ಯ ಸಮಾಜವನ್ನು KR ಕಾರಂತವರು, ಡಾಕ್ಟರ್ ಕರಂಜೆ ಶ್ಯಾಮರಾವ್, ಮತ್ತು ಕರಂಜೆ ರಾಮರಾವ್, ಮಂಜೇಶ್ವರ ಅನಂತಕೃಷ್ಣರಾವ್ ಅಂತ ಮಹನೀಯ ವ್ಯಕ್ತಿಗಳೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ 1924 ಈಗ ಏನು ಕಟ್ಟಡ ಇದೆ ಆರ್ಯ ಸಮಾಜದ ಕಟ್ಟಡ, ಆ ಕಟ್ಟಡ ಉದ್ಘಾಟನೆ ದಯಾನಂದರ ಸರಸ್ವತಿಯವರ ಶಿಷ್ಯರಂತ ಸ್ವಾಮಿ ಶ್ರದ್ಧಾನಂದರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ 1934 ಸ್ವಾಮಿ ಶ್ರದ್ಧಾನಂದ ಹೆಸರಲ್ಲಿ ಅನಾಥ ಒಂದು ಸೇವಾ ಮಕ್ಕಳದ ಸೇವಾಶ್ರಮ ಕೂಡ ಸ್ಥಾಪನೆ ಆಗಿದೆ. ಮತ್ತೆ ಇನ್ನು ಮುಖ್ಯವಾಗಿ ಈ ಆರ್ಯ ಸಮಾಜ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆ ಆದಂತ 1918 ಈ ಸ್ವಾತಂತ್ರ್ಯ ಚಳವಳಿಗೆ ಮಹತ್ತರವಾದಂತ ಒಂದು ಕೊಡುಗೆ ಆರ್ಯ ಸಮಾಜ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕುದ್ಮಲ್ ರಂಗರವರಂತವ್ರು, ಅದೇ ರೀತಿ ಕಮಲಾದೇವಿ ಚಟ್ಟೋಪಾಧ್ಯಾಯರಂತವ್ರು, ದೊಡ್ಡ ದೊಡ್ಡ ಮಹನೀಯರೆಲ್ಲ ಇಲ್ಲಿ ಬಂದು ಸೇರಿ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಚರ್ಚೆಯನ್ನಾಗಲಿ ಅಥವಾ ಇಲ್ಲಿ ಅದರ ಬಗ್ಗೆ ಸಮಾಲೋಚನೆ ಆಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆರ್ಯ ಸಮಾಜದಲ್ಲಿ ಮಾಡ್ತಿದ್ರು. ಮತ್ತೆ ಆರ್ಯ ಸಮಾಜ, ಆರ್ಯ ಸಮಾಜ ಅಂದರೆ ಏನು ಅಂತೇಳಿ ಒಂದು ಇದೆ. ಆರ್ಯ ಸಮಾಜ ಅಂತ ಹೇಳಿದ್ರೆ ಆರ್ಯ ಅಂತ ಹೇಳಿದ್ರೆ ಶ್ರೇಷ್ಠ ಅಂತೇಳಿ ಅರ್ಥ. ವೇದಗಳ ಅನುಯಾಯಿಗಳು ಅಥವಾ ವೇದದ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಶ್ರೇಷ್ಠ ಮನುಷ್ಯರ ಸಮುದಾಯದ ನಿರ್ಮಾಣವೇ ಆರ್ಯ ಸಮಾಜದ ಉದ್ದೇಶ. ಮತ್ತು ಆರ್ಯ ಸಮಾಜದ ಚಟುವಟಿಕೆ ಅಂತ ಹೇಳಿದರೆ, ಆರ್ಯ ಸಮಾಜದಲ್ಲಿ ವೇದಗಳಲ್ಲಿ ಹೇಳಿದ ಹಾಗೆ 16 ಸಂಸ್ಕಾರಗಳನ್ನು, ಅಂದರೆ ಅದು ಹುಟ್ಟಿನಿಂದ ಗರ್ಭಧಾನ ಸಂಸ್ಕಾರದಿಂದ ಅಂತ್ಯಷ್ಟಿವರೆಗೆ, ಅದರಲ್ಲಿ ವಿವಾಹ ಆಗಲಿ, ಉಪನಯನ ಆಗಲಿ, ವೇದಾಧ್ಯಯನ ಆಗಲಿ, ಅದೆಲ್ಲ ಬರುತ್ತೆ. ಆ ಒಂದು ಸಂಸ್ಕಾರವನ್ನು ಆರ್ಯ ಸಮಾಜ ಕೊಡುತ್ತೆ. ಮತ್ತು ಆರ್ಯ ಸಮಾಜ ಅಂದರೆ ಇದರಲ್ಲಿ ನಮಗೆ ಯಾವುದೇ ಭೇದ ಭಾವ ಇಲ್ಲ, ಸ್ತ್ರೀ ಆಗಲಿ, ಜಾತಿ ಆಗಲಿ, ಧರ್ಮದಾಗಲಿ ಯಾವುದೇ ಇದಿಲ್ಲ. ಅಂದರೆ ಈಗ ಆರೋಗ್ಯಕರ ಸಮಾಜ ನಿರ್ಮಾಣ ಅಂದರೆ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಮತಭೇದ ಇಲ್ಲದೆ, ಯಾವುದೇ ಲಿಂಗ ಭೇದ ಇಲ್ಲದೆ ಸಂಸ್ಕಾರವನ್ನು ಕೊಡುವಂಥ ಒಂದು ಕೇಂದ್ರ ಅಂತ ಹೇಳ್ಬೋದು ಆರ್ಯ ಸಮಾಜ. ಆರ್ಯ ಸಮಾಜದಲ್ಲಿ ಮುಖ್ಯ ಅಂತ ಹೇಳಿದರೆ ನಮಗೆ ವಿಗ್ರಹ ಆರಾಧನೆ ಇಲ್ಲ. ಈಶ್ವರನು ನಿರಾಕಾರ, ಅಜರಾಮರ, ಸೃಷ್ಟಿಕರ್ತ, ಅವನಿಗೆ ಯಾವುದೇ ಆಕಾರ ರೂಪ ಇಲ್ಲ ಅಂತೇಳಿ. ಯಜ್ಞವೇ ನಮ್ಮದು, ಅವನಿಗೆ ಯಾವುದೇ ಆಕಾರ ರೂಪ ಇಲ್ಲ ಅಂತೇಳಿ. ಯಜ್ಞವೇ ನಮ್ಮದು ಶ್ರೇಷ್ಠ. ಅದೇ ರೀತಿ ವಿವಾಹ, ಈಗ ಆರ್ಯ ಸಮಾಜದಲ್ಲಿ ಆಗುವ ವಿವಾಹಗಳು 1934 ಆರ್ಯ ಸಮಾಜದ ವಿವಾಹಕ್ಕೆ ಮಾನ್ಯತೆ ಸಿಕ್ಕಿದೆ. ಅದೇ ರೀತಿ 1953 ಭಾರತ ಸರ್ಕಾರ ಕೂಡ ಹಿಂದೂ ಧಾರ್ಮಿಕ ಕಾಯ್ದೆಯಲ್ಲಿ ಈ ಆರ್ಯ ಸಮಾಜದಲ್ಲಿ ಆಗುವ ವಿವಾಹವನ್ನು ಆ ಕಾಯ್ದೆಯಲ್ಲಿ ಒಳಪ

0: ಅಳವಡಿಸಿದೆ. ಈ ವರ್ಷ 1918 ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಒಂದು ಪಾರಂಪರಿಕ ಕಟ್ಟಡ ಕೂಡ ಇದು. ಈಗ ಈ ಪ್ರದೇಶ ತುಂಬ ಬದಲಾಗಿದೆ, ಮತ್ತು ಈಗಿನ ಈ ಬಲ್ಮಠ ಪ್ರದೇಶ ಅಂತ ಹೇಳುವಂಥದ್ದು ತುಂಬ ಸೌಹಾರ್ದದಿಂದ ಶಾಂತಿ ಅಂತ ಇರುವಂತಹ ಒಂದು ಪ್ರದೇಶ ಕೂಡ ಆಗಿದೆ.
1: ಆರ್ಯ ಸಮಾಜ ಮಂದಿರದ ಬಗ್ಗೆ, ಅದೇ ರೀತಿ ಒಂದು ಬಲ್ಮಠ ಪರಿಸರದ ಬಗ್ಗೆ ಮಾತಾಡಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನು ಒಂದು ಇಷ್ಟಪಡ್ತೀರಾ?
0: ಜನ ಜನ ಕಾಂಚನದಲ್ಲಿ ಆ ಒಂದು ಹಾಡನ್ನು ಈಗ ನಾನು ಇಷ್ಟಪಡ್ತಿದ್ದೇನೆ. ಧನ್ಯವಾದ.

0: ಇಲ್ಲಿ ಪ್ರಾಚೀನ ಅಂದ್ರೆ ಬಹಳ ತುಂಬಾ ಪ್ರಾಚೀನ ಅಲ್ಲದೇ ಇದ್ರು ಕೂಡ ಹೆಚ್ಚಿನವರು ಬಹುಶಃ ಇಲ್ಲಿ ಹೆಸರಿಸ್ತಾ ಇರುವಂತಹ ಒಂದು ಹೋಟೆಲ್ ಅಂತ ಹೇಳಿದ್ರೆ ಇಂದ್ರಭವನ. ಈಗ ಇಂದ್ರಭವನದ ಜಾಗದಲ್ಲಿ ಬೇರೆ ಕಟ್ಟಡ ಕಾಮಗಾರಿ ಆಗ್ತಾ ಇದೆ, ಅದು ಸ್ವಲ್ಪ ಒಳಗೆ ಹೋಗಿದೆ. ಅದು ಶುಚಿ ರುಚಿಯಾದಂತಹ ಒಂದು ಉಪಹಾರಕ್ಕೆ ಪ್ರಸಿದ್ಧವಾದಂತಹ ಒಂದು ಹೋಟೆಲ್ ಅದು, ಬಹಳ ಹಿಂದಿನಿಂದಲೂ ಕೂಡ ಈಗಲೂ ಕೂಡ ಆ ಒಂದು ಹೆಸರನ್ನು ಅದು ಉಳಿಸಿಕೊಂಡಿದೆ.
1: ಉರುಕೇರಿ ಕಾರ್ಯಕ್ರಮದಲ್ಲಿ ನಾವೀಗ ಬಲ್ಮಠ ಇಂದ್ರಭವನದಲ್ಲಿದ್ದೇವೆ. ಇಂದ್ರಭವನದ ಪ್ರಕಾಶ್ ಉಡುಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಹೋಟೆಲ್ನ ಒಂದು ಪಾಲುದಾರರಾಗಿದ್ದಾರೆ. ಈ ಹೋಟೆಲು ಇಷ್ಟು ವರ್ಷ ಮುಂದುವರೆಯಲು ಹೇಗೆ ಕಾರಣವಾಯಿತು ಅನ್ನೋದನ್ನು ನಮಗೆ ತಿಳಿಸ್ತಾರೆ.
2: ನಮಸ್ಕಾರ ಕೇಳುಗರೆ, ನಾನು ಪ್ರಕಾಶ್ ಉಡುಪ ಹೇಳಿ ಹೋಟೆಲ್ ಇಂದ್ರಭವನ ಬಲ್ಮಠದಲ್ಲಿ ನಿಮಗೆ ಈಗಾಗಲೇ ಚಿರಪರಿಚಿತವಾದ ಹೋಟೆಲ್ ಇದ್ದಿರಬಹುದು. ನಾನು ಇದರ ಪಾಲುದಾರ. ಈ ಹೋಟೆಲ್ ನನ್ನ ತಂದೆಯವರು 1952 ಇಸವಿಯಲ್ಲಿ ಪ್ರಾರಂಭಿಸಿದರು. ಈಗ ಇದ್ದ ಆ ಜಾಗದಲ್ಲಿ ಅದು ಇರಲಿಲ್ಲ. ನಾವು ಮಲ್ಮಠ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ವಾಸ್ಪೇಕರಿಯ ಬದಿಯಲ್ಲಿ ಇದ್ದ ಒಂದು ಹಳೆ ಕಟ್ಟಡದಲ್ಲಿ ಇದನ್ನು ಪ್ರಾರಂಭಿಸಿದೆವು 1952. ಅಂದಿನ ಕಾಲದಿಂದಲೂ ನಮ್ಮ ತಂದೆಯವರು ಶುಚಿ ರುಚಿಯ ಹಾಗೂ ನಮ್ಮ ತಿಂಡಿ ತೀರ್ಥಗಳ ಪ್ರೈಸ್ ಅಂದರೆ ಕ್ರಯದ ಬಗ್ಗೆ ತುಂಬ ಕಾಳಜಿ ವಹಿಸಿಕೊಂಡು ಚಿಕ್ಕ ಹೋಟೆಲ್ನಲ್ಲಿ ಚೊಕ್ಕದಾಗಿ ಗ್ರಾಹಕರ ಜೇಬಿಗೆ ಯಾವುದೇ ಕತ್ತರಿಯ ಅನುಭವ ಆಗದಂತೆ ಎಚ್ಚರ ವಹಿಸಿಕೊಂಡು ಈ ಹೋಟೆಲನ್ನು ತುಂಬ ಜತನದಿಂದ ನಡೆಸ್ಕೊಂಡು ಬಂದಿದ್ದರು. ಅದರ ಪಾಪ್ಯುಲಾರಿಟಿ, ಅದರ ಜನಪ್ರಿಯಕ್ಕೆ ಕಾರಣ ಮೊದಲನೇದಾಗಿ ರುಚಿ, ಎರಡನೇದಾಗಿ ಶುಚಿ, ಮೂರನೇದಾಗಿ ಅದರ ದರ ಪಟ್ಟಿ ಅಂದರೆ ಪ್ರೈಸ್ ಲಿಸ್ಟ್. ಜನಗಳು ಈಗಿನ ಕಾಲದಲ್ಲಿ ಇದ್ದ ಹಾಗೆ ಜನಗಳ ಹತ್ರ ಆಗಿನ ಕಾಲದಲ್ಲಿ ಹೆಚ್ಚಿನ ಹಣ ಓಡಾಡ್ತಿರಲಿಲ್ಲ. ನನಗೆ ನೆನಪಿದ್ದ ಪ್ರಕಾರ ನಾನು 1ನೇ ಅಥವಾ 2ನೇ ತರಗತಿಯಲ್ಲಿ ಕಲಿತಿರಬೇಕಾದ್ರೆ ಚಾ ಕಾಪಿಗೆ 2 ಪೈಸೆಯೋ 3 ಪೈಸ ಇದ್ದ ನೆನಪು ನನಗೆ. ವೇ ಬ್ಯಾಕ್ ಇನ್ 1964-65 ಅಲ್ಲಿ ಅಂಥ ಒಂದು ಪರಿಸ್ಥಿತಿಯಿಂದ ಈಗ 66 ವರ್ಷಗಳೇ ಕಳೆದಿವೆ. ಅದನ್ನು ನಾವು ನಡೆಸಿಕೊಂಡು ಮುಂದುವರಿಸಿಕೊಂಡು ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಈಗಲೂ ವಿ ಆರ್ ದ ಒನ್ ಆಫ್ ದಿ ಲೋವೆಸ್ಟ್ ಪ್ರೈಸ್ಡ್ ಅಂದರೆ ಅತಿ ಕಮ್ಮಿ ಬೆಲೆಯಲ್ಲಿ ನಾವು ತಿಂಡಿ ತೀರ್ಥಗಳನ್ನು ವಿಕ್ರಯ ಮಾಡ್ತಾ ಇದ್ದೇವೆ. ಆದರೆ ಯಾವುದೇ ಶುಚಿ ಹಾಗೂ ರುಚಿಯ ಬಗ್ಗೆ ಯಾವುದೇ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಇಷ್ಟು ವರ್ಷದಿಂದ ನಾವು ಇದನ್ನು ನಡೆಸಿಕೊಂಡು ಬರಲಿಕ್ಕೆ ನಮ್ಮ ಗ್ರಾಹಕ ಬಳಗದವರು ಹಾಗೂ ನಮ್ಮ ನೌಕರ ವೃಂದದವರೇ ಇದಕ್ಕೆ ಕಾರಣ. ಕಳೆದ 66 ವರ್ಷಗಳಿಂದ ನಾವು ಒಂದೇ ಕಡೆಯಿಂದ ಗ್ರೋಸರಿ ಹಾಗೂ ವೆಜಿಟೇಬಲ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಬಲ್ಮಠ ರೋಡಲ್ಲಿ ತುಂಬ ಬದಲಾವಣೆಗಳೇ ಆಗಿವೆ. ಬದಲಾವಣೆ ಆಗದೆ ಉಳಿದದ್ದು ಅಂದರೆ ಇಂದ್ರಭವನ್ ಮಾತ್ರ. ಅಫ್ಕೋರ್ಸ್ ವಿ ಬಿಲೀವ್ ಇನ್ ಚೇಂಜ್, ಬಟ್ ವಿ ಆರ್ ನಾಟ್ ಚೇಂಜ್ ಮಚ್. ನಮ್ಮ ಯಾವುದೇ ಕ್ವಾಲಿಟಿ ಅಥವಾ ಪ್ರೈಸ್ ಯಾವುದರಲ್ಲಿಯೂ ನಾವು ಹೆಚ್ಚು ಬದಲಾವಣೆ ಆಗಿಲ್ಲ. ಜಾಗ ಮಾತ್ರ ಬದಲಾಯಿಸಿದ್ದೇವೆ. ಆದಷ್ಟು ಅದೇ ಗುಣಮಟ್ಟವನ್ನು ನೀಡಲು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕಾಗಿ ನಾನು ನಿಮ್ಮಂಥ ಗ್ರಾಹಕ ಬಂದಕ್ಕೆ ಧನ್ಯವಾದವನ್ನು ಹೇಳಬೇಕು. ರಸ್ತೆಯಲ್ಲಿ ಎಲ್ಲಿಯೂ ಪಾರ್ಕಿಂಗ್ಗೆ ಜಾಗ ಸಿಗ್ತಾ ಇಲ್ಲ. ಇದು ಇನ್ನೊಂದು ಗ್ರಾಹಕರ ಕಳಕಳಿಯ ಬೇಡಿಕೆ. ಅವರು ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ಮಾಡೋದ್ರಲ್ಲಿ ಆ ಬಿಲ್ಡಿಂಗ್ನ ಎದುರು ಅಥವಾ ಬಿಲ್ಡಿಂಗ್ನ ಕೆಳಗೆ ಸಾಕಷ್ಟು ಜಾಗ ಬಿಟ್ಟುಕೊಡಬೇಕು ಆ ವಾಹನ ನಿಲುಗಡೆಗೆ ಎಂಬುದಾಗಿ. ಈ ಬಗ್ಗೆ ಆ ಮಹಾನಗರ ಪಾಲಿಕೆಯವರು ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಹೊಸ ಬಿಲ್ಡಿಂಗ್ ಕಟ್ಟುವಾಗ ಸಾಕಷ್ಟು ಜಾಗ ಪಾರ್ಕಿಂಗಿಗೆ ವ್ಯವಸ್ಥಬೇಕು ಎಂಬುದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಒಳ್ಳೆಯದು. ಇದು ನನ್ನ ಅನಿಸಿಕೆ. ಮಲ್ಮಠ ಮೊದಲಿನ ಹಾಗೆ ಉಳಿಯಬೇಕಾದರೆ ಎಲ್ಲರೂ, ಎಲ್ಲ ಸತ್ಪ್ರಜೆಗಳು, ಮಹಾನಗರ ಪಾಲಿಕೆಯವರು, ಆರೋಗ್ಯ ಇಲಾಖೆಯವರು ತಮ್ಮ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದಲ್ಲಿ ಅದನ್ನು ಅದರ ಚಂದವನ್ನು ಅದರ ಬ್ಯೂಟಿಯನ್ನು ಕಾಪಾಡೋದ್ರಲ್ಲಿ ನಮಗೆ ಸಂಶಯ ಇಲ್ಲ.
1: ಪ್ರಕಾಶ್ ಅವರೇ, ಇಷ್ಟು ಹೊತ್ತು ಇಂದ್ರಭವನ ಮತ್ತು ಬಲ್ಮಠ ಪರಿಸರದ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ, ನಿಮಗೆ ಧನ್ಯವಾದಗಳು.
2: ನಿಮಗೂ ಧನ್ಯವಾದಗಳು.
1: ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡ್ತಾಯಿದ್ರೆ ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀವಿ?
2: ಅಲ್ಲೇಟ್ ಕಿಶೋರ್ ಕುಮಾರ್ ಹಾಡಿದ ದಿಲ್ ಏಸಾ ಕಿಸಿನೇ ಮೇರಾ ತೋಡಾ. ಥ್ಯಾಂಕ್ ಯು.

0: ಒಂದು ಕಾಲಕ್ಕೆ ಬಲ್ಮಠ ಅಂತ ಹೇಳಿದ್ರೆ ಜ್ಯೋತಿ ಟಾಕೀಸ್. ಜ್ಯೋತಿ ಟಾಕೀಸ್ ಬಹಳ ಪ್ರಾಚೀನವಾದಂತಹ ಸಿನಿಮಾ ಗೃಹ ಇಲ್ಲಿ. ಆ ಕಾಲದಲ್ಲಿ ಅದು ಬರೀ ಸಿನಿಮಾ ವೀಕ್ಷಣೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಮಂಗಳೂರಿನಲ್ಲಿ ಸಭೆ ಸಮಾರಂಭಗಳಿಗೆ ಬೇಕಾದಂತಹ ಸಭಾಂಗಣಗಳ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಜ್ಯೋತಿ ಟಾಕೀಸ್ನಲ್ಲಿ ಮದುವೆ, ಉಪನಯನ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು ಕೂಡ ಆಗ್ತಾ ಇದ್ದದ್ದು ಇದೆ. ವಿಶೇಷವಾಗಿ ದೂರ ದೂರದ ಊರುಗಳು ಮಂಗಳೂರನ್ನ ಕೇಂದ್ರವಾಗಿಟ್ಟುಕೊಂಡು ಮದುವೆ ಸಮಾರಂಭ ಮಾಡಬೇಕು ಅಂತ ಇದ್ರೆ ಮೊದಲ ನೆನಪಿಗೆ ಬರುವಂಥದ್ದು ಜ್ಯೋತಿ ಟಾಕೀಸ್. ಜ್ಯೋತಿ ಟಾಕೀಸ್ನಲ್ಲಿ ಮದುವೆಯಾದವರು ಬಹಳ ಮಂದಿ ಇವತ್ತು ಕೂಡ ನಮ್ಮ ಸಂಗಡ ಇದ್ದಾರೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಹೊಸ ಸಿನಿಮಾ ಬರಲಿ ಅದು ಮೊತ್ತ ಮೊದಲು ಜ್ಯೋತಿ ಟಾಕೀಸ್ನಲ್ಲಿ ಪ್ರದರ್ಶನ ಆಗಬೇಕು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಮಂಗಳೂರು ಬೆಳೆದಿದೆ, ಸಾಕಷ್ಟು ಸಿನಿಮಾ ಮಂದಿರಗಳು ಕೂಡ ಇದ್ದಾವೆ. ಹಾಗಾಗಿ ಜ್ಯೋತಿ ಟಾಕೀಸು ಎನ್ನುವಂಥದ್ದು 10 of 11 ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಈಗಲೂ ಕೂಡ ಪ್ರತಿಷ್ಠೆ ಉಳಿದಿದೆ. ಯಾವುದೇ ಒಂದು ತುಳು ಇಂಡಸ್ಟ್ರಿಯಲ್ಲಿ ಈಗ ನಿರ್ಮಾಣ ಆಗಿರುವಂತಹ ಒಂದು ಚಿತ್ರ ಅದು ಜ್ಯೋತಿ ಟಾಕೀಸ್ನಲ್ಲಿ ಪ್ರದರ್ಶನ ಆದರೆ ನಮಗೇನೋ ಒಂದು ನಮ್ಮ ಮನೆ ಅಂಗಳಕ್ಕೆ ಬಂದ ಹಾಗೆ. ಹಾಗೆಯೇ ಜ್ಯೋತಿ ಟಾಕೀಸಿನಿಂದ ಮುಂದೆ ಹೋದರೆ ಇಲ್ಲಿ ಕಾಣುವಂಥದ್ದು ಶಿಕ್ಷಣ ಸಮುಚ್ಚಯ ಅಥವಾ ಶಾಲಾ ಸಮುಚ್ಚಯ ಅಂತ ಹೇಳ್ಬೋದು. ಬಲ್ಮಠ ಜೂನಿಯರ್ ಕಾಲೇಜ್ ಅಂದರೆ ಬಹಳ ಪ್ರಸಿದ್ಧವಾದದ್ದು. ಮಂಗಳೂರಿನ ಬಹಳ ಹಿಂದಿನ ಒಂದು ಶಿಕ್ಷಣ ಸಂಸ್ಥೆ, ಅದು ಸರ್ಕಾರಿ ಸಂಸ್ಥೆ, ಮಹಿಳೆಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅದು. ಅಲ್ಲಿ ಹೈಸ್ಕೂಲಿನಿಂದ ಹಿಡಿದು PUC ಅವರಿಗೆ ಶಿಕ್ಷಣದ ಅವಕಾಶ ಇದೆ. ಬೇರೆ ಬೇರೆ ಕಡೆಯಿಂದ ಬರುವಂತಹ ಹೆಣ್ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಆ ಒಂದು ಪರಂಪರೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಅಲ್ಲೇ ಹತ್ತಿರದಲ್ಲಿ ಶಿಕ್ಷಕಿಯರ ತರಬೇತಿ ಕಾಲೇಜು ಕೂಡ ಇದೆ, ಅದು ಕೂಡ ಬಹಳ ಹಿಂದಿನದ್ದೇ. ಅದಕ್ಕಿದ್ದರೂ ಮೊದಲು ಈ ಒಂದು ಪ್ರದೇಶದಲ್ಲಿ ಬಲ್ಮಠ ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತು. ಅನೇಕ ಮಂದಿ ಇವತ್ತಿನ ಪ್ರತಿಷ್ಠಿತರು ಆ ಶಾಲೆಯಲ್ಲಿ ಕಲಿತವರು ಇದ್ದಾರೆ. ಅಲ್ಲೇ ಸಮೀಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೂಡ ಇದೆ. ಈಗ ಈ ಬಲ್ಮಠ ಶಿಕ್ಷಣ ಸಂಸ್ಥೆ ಬೆಳೆದು ಅಲ್ಲಿ ಪ್ರಥಮ ದರ್ಜೆ ಕಾಲೇಜು ಕೂಡ ಆಗಿದೆ. ಹಾಗಾಗಿ ಎಲ್ಲ ರೀತಿಯ ಒಂದು ಶಿಕ್ಷಣಕ್ಕೆ ಬೇಕಾದಂಥ ಸೌಲಭ್ಯಗಳಿರುವಂಥ ಒಂದು ಸಮುಚ್ಚಯ ಪ್ರದೇಶ ಇದು ಅಂತ ನಮಗೆ ಹೇಳ್ಬೋದೇನೋ.
1: ಕೆಳಗರೆ, ನಾವೀಗ ಬಲ್ಮಠ ರಸ್ತೆಯಲ್ಲಿರುವ ಒಂದು ಹೆಸರಾಂತ ಕಾಲೇಜು, ಅಂದರೆ ಅತಿ ಪುರಾತನವಾದಂಥ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜು ಬಲ್ಮಠ. ಸೊ ತುಂಬ ಇತಿಹಾಸ ಇರುವಂಥ ಕಾಲೇಜಿದು. ಈ ಕಾಲೇಜಿಗೆ ನಾವೀಗ ಬಂದಿದ್ದೇವೆ. ಇಲ್ಲಿ ನಾವು ಪ್ರಿನ್ಸಿಪಾಲರ ಕೊಠಡಿಗೆ ಬಂದಿದ್ದೇವೆ. ಇಲ್ಲಿ ಕೊಠಡಿಗೆ ಪ್ರವೇಶಿಸುವ ಮುನ್ನವೇ ವಿದ್ಯಾ ದದಾತಿ ವಿನಯಂ ಅಂತ ಒಂದು ನಮಗೆ ಬಾಗಿಲಲ್ಲಿ ಒಂದು ಸ್ವಾಗತಿಸುವ ಫಲಕ ಕಾಣ್ತಾ ಇದೆ. ಜೊತೆಗೆ ವಿಶೇಷವೆಂದರೆ ಇದರಲ್ಲಿ ಈ ಕನ್ನಡದಲ್ಲಿ ಇಲ್ಲಿ ವ್ಯವಹರಿಸಿ ಅಂತ ಬರೆದಿದ್ದಾರೆ. ಬಹಳ ಖುಷಿಯಾದಂದು, ಎಲ್ಲ ಕಡೆಯೂ ಕನ್ನಡ ಮಾಯವಾಗ್ತಿರುವ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕನ್ನಡ ಉಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಇವತ್ತು ಈ ಊರಿಕೇರಿ ಕಾರ್ಯಕ್ರಮದಲ್ಲಿ ಈ ಕಾಲೇಜಿನ ಇತಿಹಾಸದ ಬಗ್ಗೆ, ಈ ಕಾಲೇಜಿನ ಸಾಧನೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ಈ ಕಾಲೇಜಿನ ಪ್ರಿನ್ಸಿಪಾಲರಾದಂಥ ಶ್ರೀಮತಿ ಮಾರಿಯೆಟ್ ಜೆ ಮಸ್ಕರಿನ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಮೇಡಮ್, ನಿಮ್ಮ ಈ ಕಾಲೇಜಿನ ಇತಿಹಾಸದ ಬಗ್ಗೆ ಏನು ಹೇಳ್ತೀರಿ?
2: ನಮ್ಮ ಕಾಲೇಜು 1912 ಸ್ಥಾಪಿತವಾದ ಹಳೆಯ ಒಂದು ಕಟ್ಟಡ. ಇದು ಗೌರ್ಮೆಂಟ್ ಟ್ರೈನಿಂಗ್ ಸ್ಕೂಲ್ ಫಾರ್ ಮಿಸ್ಟ್ರೆಸ್ ಈ ಹೆಸರಿನಿಂದ ಆರಂಭವಾಗಿತ್ತು. ಆಮೇಲೆ ಅದು ಪ್ರೌಢಶಾಲೆಯಾಗಿ 1972 ಪದವಿ ಪೂರ್ವ ಕಾಲೇಜಾಗಿ ಮೇಲ್ದರ್ಜೆಗೆ ಏರಿತ್ತು. 2016 NSQF ಅಂದರೆ ವೊಕೇಶನಲ್ ಎಜುಕೇಷನ್, ಅದರಲ್ಲಿ ಹೆಲ್ತ್ ಕೇರ್ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಂಬ ಎರಡು ಹೆಚ್ಚುವರಿ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಈ ಕಾಲೇಜು ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಹೊಂದುತ್ತಾ ಇದೆ. ಇದಕ್ಕಾಗಿ ಈ ಕಾಲೇಜಿಗೆ ಎಲ್ಲ ಹಿಂದಿನ ಎಲ್ಲ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ತಮ್ಮ ದೇಣಿಗೆಯನ್ನು ನೀಡಿದ್ದಾರೆ. ಇಂದಿಗೂ ಆ ಉನ್ನತ ಮೌಲ್ಯಗಳನ್ನು ನಾವು ಉಳಿಸಿಕೊಂಡಿದ್ದೇವೆ, ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಮತ್ತು ಈ ಕಾಲೇಜಿಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ನಮಗೆ ಪಟ್ಟಣದ ವಿದ್ಯಾರ್ಥಿಗಳು ಹೆಚ್ಚು ಇಲ್ಲ. ಇವರೆಲ್ಲ ದೂರದ ಊರುಗಳಿಂದ, ಕೆಲವರು ಬಿಜಾಪುರ ಇಂಥ ಬಾದಾಮಿ ಈ ಊರುಗಳಿಂದಲೂ ಇದ್ದಾರೆ, ಅದರ ಜೊತೆಗೆ ನಮ್ಮ ಸಮೀಪದ ತೊಕ್ಕೊಟ್ಟು, ಆಮೇಲೆ ಮಂಜೇಶ್ವರ, ಅದೇ ಥರ ಈ ಕಡೆಯಿಂದ ಸುರತ್ಕಲ್, ಉಳ್ಳಾಲ, ಹೆಚ್ಚಿನ ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬಹಳ ದೂರದಿಂದ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಮತ್ತು ಈ ಶಾಲೆಯ ಒಂದು ಮಟ್ಟವನ್ನು ಕಾಯ್ದುಕೊಳ್ಳುವುದಕ್ಕೆ ಈ ವಿದ್ಯಾರ್ಥಿಗಳ ಸಂಖ್ಯೆಯೇ ನಮಗೆ ಸಾಕ್ಷಿ. ಮತ್ತು ಬಹಳಷ್ಟು ಸಾಧನೆ ಮಾಡಿ ಅನೇಕರು ಉನ್ನತ ವ್ಯಾಸಂಗವನ್ನು ಪಡೆದು ಅವರು ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ. ಇದು ನಮ್ಮ ಶಾಲೆ ಮಂಗಳೂರು ನಗರದ, ಮಹಾನಗರದ ಹೃದಯ ಭಾಗದಲ್ಲಿದೆ. ಇದು ನಿಜವಾಗಿ ಅತ್ಯಮೂಲ್ಯ ಪ್ರದೇಶ. ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿರುವುದರಿಂದ, ಅದೇ ಥರ ಬಸ್ಸುಗಳ ಸೌಕರ್ಯದಿಂದಾಗಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ಮುಖ್ಯ ಕಾರಣ. ಈ ಪ್ರದೇಶ ವಾಣಿಜ್ಯ, ಅದೇ ಥರ ಶೈಕ್ಷಣಿಕ ರೀತಿಯಲ್ಲಿ ತುಂಬ ಬೆಳವಣಿಗೆ ಹೊಂದಿದ ಪ್ರದೇಶ. ಕೆಲವು ಗ್ರಾಮೀಣ ಮಕ್ಕಳು ಹೋಗ್ತಾರೆ, ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಈ ಸಮೀಪದ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ನಮ್ಮ ಕಾಲೇಜು ಇನ್ನೂ ಅದರ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು, ಅದು ನಮ್ಮ ಬಡ ವಿದ್ಯಾರ್ಥಿನಿಯರು ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಉಪನ್ಯಾಸಕರ, ಪೋಷಕರ, ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರದಿಂದ ಚೆನ್ನಾಗಿ ನಡೆಸಿಕೊಂಡು ಹೋಗಲು ನನಗೆ ಸಾಧ್ಯವಾಗಿದೆ. ಆದ್ದರಿಂದ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ.
1: ಧನ್ಯವಾದಗಳು ಮೇಡಮ್.
0: ಹಾಗೆ ನಾವು ಮುಂದೆ ಬಂದರೆ ಆಧುನಿಕವಾದಂತಹ ಬೆಳವಣಿಗೆಗಳು ತುಂಬ ನಮಗೆ ಕಾಣುತ್ತವೆ. ಆದರೆ ಬಹಳ ಹಿಂದೆ ನಿಂದಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಜನಜನಿತವಾದಂತಹ ಒಂದು ಸಂಸ್ಥೆ ಅಂತ ಇದ್ದರೆ ಅದು ಬಲ್ಮಠದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಥಿಯೋಲಾಜಿಕಲ್ ಸೊಸೈಟಿ. ಇದು ನಡೆಸ್ತಾ ಇರುವಂತಹ ಥಿಯೋಲಾಜಿಕಲ್ ಕಾಲೇಜು, ಅಲ್ಲಿ ಸಹೋದಯ ಸಂಸ್ಥೆ ಕೂಡ ಇದೆ. ಬಹಳ ವಿಶಾಲವಾದಂತಹ ಒಂದು ಪ್ರದೇಶ ಅದು. ಇಲ್ಲಿ ಪತ್ರಾಗಾರ ಇದೆ, ಪ್ರಾಚೀನ ಪತ್ರಾಗಾರ. ಆ ಪತ್ರಾಗಾರ ಬಹಳ ಪ್ರಸಿದ್ಧವಾದದ್ದು ಮತ್ತು ಹಿಂದಿನ ಅನೇಕ ಗ್ರಂಥಗಳು ಅಲ್ಲಿ ಲಭ್ಯ ಇವೆ. ತಡವಾಲೆಗಳಿದ್ದಾವೆ, ತುಳುವಿನ ಪ್ರಾಚೀನ ಗ್ರಂಥಗಳನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ತುಳು ಲಿಪಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳು ಕೂಡ ನಮಗೆ ಅಲ್ಲಿ ಸಿಗ್ತವೆ. ಥಿಯೋಲಾಜಿಕಲ್ ಸಂಸ್ಥೆ ಬಹಳ ಪ್ರಾಚೀನವಾದದ್ದು ತಮಗೆಲ್ಲ ಗೊತ್ತಿದೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿಯೇ ಪ್ರಥಮ ಒಂದು ವಾರ್ತಾಪತ್ರಿಕೆ, ಕನ್ನಡ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ಆ ಮಂಗಳೂರು ಸಮಾಚಾರಕ್ಕೆ 150 ವರ್ಷಕ್ಕಿಂತಲೂ ಹೆಚ್ಚು ಆಯಿತು. ಈಗ ಆ ಮಂಗಳೂರು ಸಮಾಚಾರ ಹೊರಟದ್ದೇ ಈ ಪ್ರದೇಶದಲ್ಲಿ. ಅದನ್ನು ಹೊರಡಿಸಿದಂತಹ ಮೊಗ್ಲಿಂಗ್ ಅವರು ಇದ್ದದ್ದಿಲ್ಲಿ. ಹಾಗೆ ಕಿಟೆಲ್ ಡಿಕ್ಷನರಿ, ಅದು ಕನ್ನಡ, ಹಿಂದಿ, ತುಳು, ಆ ಡಿಕ್ಷನರಿ ಅದು ಕೂಡ ಆದದ್ದು ಇಲ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಕಿಟೆಲ್ ಅವರು ಕೂಡ ಇದ್ದದ್ದು ಈ ಒಂದು ಪರಿಸರದಲ್ಲಿ ಎನ್ನುವುದಕ್ಕೆ ಅನೇಕ ಪುರಾವೆಗಳು ನಮಗೆ ಸಿಗ್ತವೆ. ಇದರ ಬಗ್ಗೆ ಅಲ್ಲಿಗೆ ಸಂಬಂಧಪಟ್ಟವರು ನಮಗೆ ಹೆಚ್ಚಿನ ವಿವರಗಳನ್ನು ಕೊಡಬಹುದು.
3: ಮುಲ್ಪ ಪತ್ರಾಗಾರ ಸಹಾಯಕ ರಾಯಿನಂಚಿನ ಬೆನೆಟ್ ಅಮ್ಮನ್ನ ಎಂಕ್ಲೋಟಿಗೆ ಆರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ಪ್ರಸ್ತುತ ಸದಸ್ಯರ್ಲಂದ್ ಬಲ್ಮಠದ ಬಗ್ಗೆ ಆರ್ದಾದ ಪನ್ಪೆರೆ ಪಂದ್ ಅರ್ನ ಪಾತ್ರನ ಕೇನ್ಗ.
4: ಬಲ್ಮಠ ಪನ್ಪಿನ ಪುದರಗ್ ಬೆಲ್ ಮೌಂಟನ್ ಬಂದ್ಪೇರು, ಬೋಳು ಮಠ ಅಂದ್ಲ ಬಂದ್ಪೇರು, ಬೊಕ್ಕ ಐಗುಳೆ ಮಠ ಇತ್ತಿನಿಂದ ಬಂದ್ಪೇರು. ಎರಡು ಮೂಜಿ ಹೇಳಿಕೆಲು ಉಂಟು. ಅಟ್ ಅವು ಆ ನಮ್ಮ ಜ್ಯೋತಿದ ಗುಡ್ಡದಲ್ಪ ಒಂದು ಒಂಜಿ ಬೆಲ್ಲದ ರೀತಿಡ್ ಗುಡ್ಡೆ ಉಂಟು, ಐಕ್ ಬೆಲ್ ಮೌಂಟ್. ಅವು ಬಲ್ಮಠ ಆಣದ ಬಂದ್ಪೇರು. ಮುಲ್ಪ ಐಗುಳೆ ಮಠ ಇತ್ತಿಂದ ಅವು ಬೋಳು ಮಠ ಆಂಡ್ ಬಲ್ಮಠ ಆಣದಿಂದ ಬಂದ್ಪೇರು. ಆಯ್ತಾ, ಚರ್ಚೆ ಸುಮಾರು ಉಂಟು. ಸಣ್ಣ 200 ವರ್ಷದಿಂದ ಅಂಜೇನೆ ಇತ್ತು ಬಲ್ಮಠ ಪನ್ಪಿನ ಒಂದುಂಟು. ಈ ಪ್ರದೇಶ ಪಂಡ ಈ ಬಾಸೆಲ್ ಮಿಷನ್ ದಗಲು 1834 ಕುಡ್ಲ ಬತ್ತಿನಗಳು ಈ ಬಲ್ಮಠದ ಜಾಗೆ ವಿಶೇಷವಾದ ಚರಿತ್ರ ಪಂಡ. ಈ ಜಾಗೆ ಅಗಲ ಬತ್ತಿನ 1834 ಬಾಸೆಲ್ ಮಿಷನ್ ದಗಲು ಅಲ್ಪ ಸ್ಟೇಟ್ ಬ್ಯಾಂಕ್ ನೀರಜ್ ಶಾಲೆದ ಅಲ್ಪ ಅಗಲ್ನ ಸುರುತ ಶಾಲೆ ಕೆಲವಾಗಲ ಧರ್ಮ ಪ್ರಚಾರ ಬೇಲೆ ಮಾತ್ರ ನಡತನು ಆಯ್ಬಕ್ಕಾಗಲು ಮುಲ್ಪ ಆಗಲಿಗೆ ಮಲ್ಲ ಜಾಗ ಬೋಡಿತು. ಅದಕ್ಕೆ ಮುಲ್ಪ ಕಲೆಕ್ಟರ್ ಆದಿತ್ತಿನ ಎಚ್ ಎಂ ಬ್ಲೇರ್ ಪನ್ಪಿನಾರ್ ಈ ಬಲ್ಮಠದ ಜಾಗೆ ಒಂದು ಏಲಮಗಿತ್ತಿನ ಜಾಗನ ಈ ಬ್ಲೇರ್ ಪನ್ಪಿನಾರ್ ಭಾಷಣ ಮಿಷನ್ ತಗಲಿಗೆ ಒಂದು ಉಡುಗೆರೆ ಆದ ಕೊರಿಯರು. ಈ ಜಾಗೆ ಸರ್ಕಾರದ ದೇಖಂಡ ಕಲ್ಯಾಣಪ್ಪನ ಕಾಟ ಕೈ ಉಂಡತೆ 1837 ನಡತಿನ ಕಲ್ಯಾಣಪ್ಪನ ಕಾಟ ಕಾಯ್ಡು ಈ ಬಲ್ಮಠದ ಇಡೀ ಜಾಗೆ ಅವು ಡಿಸ್ಟ್ರಾಯ್ ಆದಿತ್ತನು ಪೂರ ನಾಶ ಆದ ಪೋದಿತ್ತು. ಅದಾಗ 1840 ಆ ಜಾಗೆನು ಏಲಂ ಪಾಡ್ನಾಗ ಬ್ಲೇರ್ ಪನ್ಪಿನ ಕಲೆಕ್ಟರ್ ಎಚ್ ಎಂ ಬ್ಲೇರ್ ಪನ್ಪಿನಾರ್ ಅವನು ಆರು ಸ್ವಂತ ದೆತ್ತೊಂದು ಅವೇನು ಬಾಸೆಲ್ ಮಿಷನ್ಗೆ ಹ್ಯಾಂಡ್ ಓವರ್ ಮಾಡಿ. ಇತ್ತೆ ಎಂಕಲ್ನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಪನ್ನ ಕ್ಯಾಂಪಸ್ ಒಂದು 10-15 ಎಕರೆ ಜಾಗ ಉಂಟು. ಆಗ ಬಾಸೆಲ್ ಮಿಷನ್ ಅಲ್ಪ ಸ್ಥಾಪನೆ ಮಲ್ತಿನ ಕೆಲವು ಹೆಚ್ಚಿನ ಚಟುವಟಿಕೆಗಳು ಇಡೆಗೆ ಅವು ಸ್ಥಳಾಂತರ ಆಣ. ಇತ್ತೆ ಬಲ್ಮಠಡಪ್ಪನ ಶಾಂತಿ ಚರ್ಚ್ ಉಂಡತೆ. ಶಾಂತಿ ಚರ್ಚ್ ಶುರು ಪ್ರಾರಂಭ ಆತೀನಿ ಪೂಜೆ ಶುರು ಆತೀನಿ ನೀರೇಶ್ ಅಲ್ಲದ ಅಲ್ಪ ಜನಕ್ಕಲು ಭಕ್ತಾದಿಗಳು ಜಾಸ್ತಿ ಆಗ್ಬೇಕು ಅಲ್ಪ ಜಾಗಿಜ್ಜಿ ಅಂಚೆ ಅದು ಬಲ್ಮಠಗು 862 ಆ ಶಾಂತಿ ಚರ್ಚ್ ಓಪನ್ ಆಡ್ ಅಂಚೆ 841 ಮುಲ್ಪಂಜಿ ಬಾಸೆಲ್ ಮಿಷನ್ ಪ್ರೆಸ್ ಪನ್ಪಿನ ತುಳುನಾಡು ಸುರುತ್ತ ಮುದ್ರಣಾಲಯ 1848 1850 ಮುಟ್ಟ ಕಲ್ಲಚ್ಚಿ ಮುದ್ರಣನೇ ಮಲ್ತೊಂದಿತ್ತಾರೆ. ಕಲ್ಲದ ಕೊರೆದ ಮಲ್ಪನ ಮುದ್ರಣ ತುಳುನಾಡು ಸುರಾಯಿನಿ ಈ ಬಾಸೆಲ್ ಮಿಷನ್ ಪ್ರೆಸ್ ಮೂಲೆ ನಡತನು. 852 ಬಕ್ಕ ಲೆಟರ್ ಪ್ರೆಸ್ ದ ಆವಿಷ್ಕಾರ ಬಕ್ಕ ದುಂಬರಿತ್ತು. ಇತ್ತೆಲ್ಲ ಆ ಪ್ರೆಸ್ ಎಂಕಲ್ನ ಬಲ್ಮಠ ಕ್ಯಾಂಪಸ್ ಡೆ ಬಲ್ಮಠ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಪನ್ಪಿನ ಪದರಟ್ಟು ನಡತೊಂದುಂಡು. ಅವೇ ಪ್ರೆಸ್ 843 ಮಂಗಳೂರು ಸಮಾಚಾರ ಪನ್ಪಿನ ಪತ್ರಿಕೆ ಅಣ್ಣ ಒಂದು ಕನ್ನಡದ ಸುರುತ್ತ ಪತ್ರಿಕೆ ಆಯ್ತ ಎಡಿಟರ್ ಹೆರ್ಮನ್ ಮೊಗಲಿ ಪನ್ಪಿನ ಒಂಜಿ ಮಿಷನರಿ. ಆ ಪತ್ರಿಕೆ ಪ್ರಾರಂಭ ಏನಿ ಒಂದೇ ಆವರಣೋಡು ಬಲ್ಮಠದ ಜಾಗಡೆ ಪ್ರಕಟ ಏನಿ. ಇತ್ತೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಬಕ್ಕ ಪತ್ರಿಕಾ ಮಾಧ್ಯಮ ಬಂಧುಲು ಪೂರ ಜುಲೈ 1 ತಾನಿ ಈ ಕನ್ನಡ ಪತ್ರಿಕಾ ದಿನ ಆಚರಣೆ ಮಾಡ್ಪಾರೆ. ಅದಕ್ಕೆ ಕಾರಣ ಜುಲೈ 1845 ಕನ್ನಡದ ಸುರುತ್ತ ಪತ್ರಿಕಾ ದಿನ ದಿನ ಐಕಾದ ದಿನನು ನೇಮಕ ಮಾಡಿ ತಂದೊಲ್ಲರು. ಮಂಗಳೂರು ಸಮಾಚಾರ ಪ್ರಿಂಟ್ ಮಾಲ್ಪನಗ ಐಟ್ಲ ಒಂಜಿ ದಾಸ ಇದು ಒಂಜಿ ಪಾಟ್ ಪುರಂದಾಸರ್ನ ಪದಕುಲಿನ ಐಟ್ ಪ್ರಕಟ ಮಾಡಿದ್ರು. ಅಂಚ ಅದು ಸುರುಟ್ಟು ಪ್ರಕಟ ಆತೀನಿ ದಾಸ ಸಾಹಿತ್ಯ ಈ ಬಲ್ಮಠದ ಜಾಗಡೆ ಪನ್ನೆರ ಎಂಕಲ ಎಚ್ಚಲ್ ಮೇಲೆ ಒಂದುಂಡು. ಎಂಕಲ ಈ ಪರಿಸರ ಈ ಬಾಸೆಲ್ ಮಿಷನ್ ಆಗಲಿ ಸ್ಥಾಪನೆ ಮಲ್ತಿನ ಪರಿಸರ ಒಟ್ಟು ಆಗ್ಲಿ ಸ್ಥಾಪನೆ ಮಲ್ತಿನ ಒಂಜಿ ಪ್ರೆಸ್ ನಡತೊಂದುಂಡು. ಆಯ್ ಬಕ್ಕಾಗ್ಲಿ 1854 ಒಂಜಿ ತಾಂತ್ರಿಕ ತರಬೇತಿ ಶಾಲೆ ನಡತೆ ಅವು ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಂತಿನವು 1800 ಈ ಪತ್ರಾಗಾರ ಪಡೆದ ಸಪರೇಟ್ ಒಂಜಿ ಸೆಕ್ಷನ್ ಉಂಟು. ಆ ಸೆಕ್ಷನ್ ವಿಶೇಷದಾದ ಬಂಡ 200 ಪಿರಾವುಡ ಪ್ರಿಂಟ್ ಆತಿನ ಪುಸ್ತಕಗಳು ಕೈಬಾರದ ಕಾಕಜಿಲ್ಲು ತಾಳೆಗರಿ ಬೊಕ್ಕ ಕಲ್ಲಚ್ಚಿ ಮುದ್ರಣಗಳು ಬೊಕ್ಕ ಬೆತಬೇತೆ ಭಾಷೆದ ಉದಾಹರಣೆಗೆ ಅದು ತುಳು ಕನ್ನಡ ಕೊಡವ ಕೊಂಕಣಿ ಇಂಗ್ಲೀಷ್ ಮಲಯಾಳಂ ಬಡಗ ಅಂತ ಮಾತಾ ಭಾಷೆಡ್ ಬೆತಬೇತೆ ಈ ವಿದೇಶಿಯರ್ನ ಕೊಡುಗೆ ಅಂದ್ರೆ ಮನೇಲಿ. ಮೈಸೂರು ಡಿತ್ತಿನ ವೆಸ್ಲಿ ಮಿಷನ್ ಪ್ರೆಸ್, ಬಳ್ಳಾರಿ ಡಿತ್ತಿನ ಲಂಡನ್ ಮಿಷನ್ ಪ್ರೆಸ್, ಬೊಕ್ಕ ವಿಲಿಯಂ ಕೆರಿ ಪ್ರೆಸ್, ಬಕ್ಕ ಬಾಸೆಲ್ ಮಿಷನ್ ಪ್ರೆಸ್ ಮೂಲಮಾತ ಪ್ರಕಟ ಆತಿನ ಸುರುತ್ತ ಪ್ರತಿಗಳು. ಇದು ಉದಾಹರಣೆಗೆ ಆದ ಸುರುತ್ತ ಕನ್ನಡ ಗ್ರಾಮರ್ ಆದಪ್ಪು, ಸುರುತ್ತ ಕನ್ನಡ ಡಿಕ್ಷನರಿ ಆದಪ್ಪು, ಸುರುತ್ತ ಕಲ್ಲಚ್ಚಿ ಬರವಾದಪ್ಪು, ಮೈಸೂರು ಪ್ರಕಟ ಆತಿನ ಕಲ್ಲಚ್ಚಿ ಬರವಾದಪ್ಪು ಅಂಚಿನ ಪೂರ ಹೆಚ್ಚೆಚ್ಚಿನ ಸಣ್ಣ 200 ಪಿರಾವುಡು ಪ್ರಕಟ ಆತಿನ ಪ್ರಿಂಟ್ ಆತಿನ ಪುಸ್ತಕಗಳು ಉಂಡು. ಅವತ್ತಂದೆ ಮಿಷನರಿಗಳ ಪೀರಿಯಡ್ ಆಗಲಿ ಸಂಗ್ರಹ ಮಾಡಿದ ಮುದ್ರಣ ದುಂಬು ಆಗಲಿ ಸಂಗ್ರಹ ಮಾಡ್ತು ಕೈಕಾಕಿ ಇತ್ತಿನ ಬರವಳು ಸುಮಾರುಗಳನ್ನ ಮುಂದೆ ಇಟ್ಟುಂಡು. ಮುಂದೆ ಹೆಂಗಿಡ ದೇಹ ಸಂಗ್ರಹ ಮಾಡಪ್ಪ

0: ಥಿಯಾಲಜಿ ಕಾಲೇಜ್ ಅವು ಬುಂಡ ಬೊಕ್ಕ ಐತೆ ಸರ್ಕಾರಿ ಕಾಲೇಜ್ ಇಡ್ಲ ಉಂಡು ಐತೆ ಬಳಕೆ ಮಲಪನ ಸ್ಥಿತಿ ಟಿಚ್ ಇತ ಉದಾಹರಣೆಗಾದ ಪರಾತ ಪುಸ್ತಕ ಪೋಪುಣಂದಾಂಡ ಇತ ಪತ್ರಿಕೆ ಆವಡು ಪರಾತ ಪುಸ್ತಕ ಪೋಪುಣಂದಾಂಡ ಒಂದು ಎಲ್ ಎಸ್ ಎಸ್ ಕಾಲೇಜ್ ಬೋಡು ಜಿನಂಗಲ್ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಬೋಡು ಎಂಗಲ್ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮಲ್ಲ ಮಟ್ಟ ಸಂಗ್ರಹ ಉಂಡು ದೇಪಂಡ ಜ್ಞಾನ ಲಾಭ ಪಂಡಿಪಿನ ಒಂದು ಪ್ರಶ್ನೆ ಬರು ಒಂದು ಎಂಗಲ್ ದಾದ ಮಲ್ಪನ ಇತ್ತೆ ಈ ಸಂಶೋಧನೆ ಮೇಲೆ ಪರಿಪರ ಮಾತು ಎಮ್ ಫಿಲ್ ಸ್ಟೂಡೆಂಟ್ಸು ಪಿ ಎಚ್ ಡಿ ಸ್ಟೂಡೆಂಟ್ಸು ಬೇತೆ ಬೇತೆ ಲೇಖನ ಬರಪಿನಗಳು ಬೇತೆ ಬೇತೆ ಈ ಅಭಿವೃದ್ಧಿ ಅಧ್ಯಯನ ಪರಲಯವು ಕನ್ನಡ ಸಾಹಿತ್ಯ ಚರಿತ್ರೆ ಆದ ಪುರವು ಬೇತೆ ಬೇತೆ ಭಾಷೆದ ಚರಿತ್ರೆ ಆದ ಪುರವು ಕಾಸರಗೋಡು ಸಂಬಂಧಪಟ್ಟ ಮಲಯಾಳಂ ಸಾಹಿತ್ಯ ಆದಪ್ಪು ಅಂಚಿನ ಪೂರ ಸಂಶೋಧನೆಗೆ ಬೇತೆ ಬೇತೆ ಕಾಲೇಜಲ್ಲಿ ಹಿಡಿದು ಬೊಕ್ಕ ಬೇತೆ ಬೇತೆ ಯೂನಿವರ್ಸಿಟಿಲಿ ಹಿಡಿದು ಐತೆ ಕರ್ನಾಟಕದ ಬೇತೆ ಬೇತೆ ಯೂನಿವರ್ಸಿಟಿಲಿ ಹಿಡಿದು ವಿದ್ಯಾರ್ಥಿಲಿ ಹಿಡಿಗೆ ಬರ್ಪೇರು ಆಗಲೇನು ಬಳಕೆ ಮಲ್ಪೇರು ಅವತ್ತಂದ ಈ ಪತ್ರಿಕೋದ್ಯಮದ ಸ್ಟೂಡೆಂಟ್ಸ್ ನಗಲು ಬೇತೆ ಬೇತೆ ಕಾಲೇಜ್ ಇತ್ತ ಎಲೋಸಿಸ್ ಸೆಂಟ್ ಆಗ್ನೆಸ್ಸು ರೋಷನ್ ನಿಲಯ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ದಗಲು ಆಳ್ವಾಸ್ ಕಾಲೇಜ್ ದಗಲು ಅಂತ ಬೇತೆ ಬೇತೆ ಕಾಲೇಜ್ ಜೋಕುಲು ಈ ಸುರತ್ತ ಮುದ್ರಣ ಸುರತ್ತ ಪತ್ರಿಕೆ ಅವನು ತೋರೆ ಬರೋದಿಲ್ಲ ಅಂತ ಅಂಕಲ್ನ ಸೇವೆ ನಡೆತದುಂಡು ಯಾನು ಕರಿನ 32 ವರ್ಷದಿಂದ ಈ ಸಂಸ್ಥೆ ಸೇವೆ ಮಾಡ್ತಂದಿಲ್ಲ ಒಂಜಿ ಎಡ್ಡೆ ಒಂಜಿ ಸಂತೋಷ ಕೋರ್ಪಣ ದೇಬಂಡ ಒಂಜಿ ಪುಸ್ತಕದ ನಡುಟು ಪರಾ ಪುಸ್ತಕದ ನಡುಟು ಬೇಲೆ ಮಲ್ಪನ ಒಂಜಿ ದೇಬಂಡ ಈ ಲೈಬ್ರರಿ ಬೇಲೆ ಮಲ್ಪನಗಳನ್ನ ಒಂಜಿ ವಿಶೇಷ ದೇಬಂಡ ಒಂಜಿ ವಿಷಯನು ಏರಣ್ಣ ಓದುನಗಲು ಒಂಜಿ ವಿಷಯ ನೋಡೋದ್ ಮರ್ಬ ಆಗಲೇ ಓಡಿತಿನ ವಿಷಯ ಕೊರ್ಪಿನ ಲೈಬ್ರರಿನ ಬೇಲೆ ಅಂಚಾದಂಕಲಿಗೆ ಹೊಸ ಹೊಸ ವಿಷಯ ನಾಡೊಂದು ಏರ್ಲ ಬತ್ತಿರಂದ ಒಂಜಿ ಓದುಗೆ ಎಲ್ಲೇ ಜೋಕ್ಲಾದಪ್ಪು ಪ್ರಾಯದಗಳ ಅದೇ ಪ್ರಾಯದಗಳ ಬರ್ತಾರೆ ಅವರಾರ ಒಂಜಿ ವಿಷಯದ ಬಗ್ಗೆ ಸಂಶೋಧನೆ ಮಾಡಿ ಅದಾಗ ಅವೇನು ನಾಡ್ದು ಕೊರ್ಪಿನ ಅವಿನ ಕಲ್ಪನ ದೇಬಣ್ಣ ಅಂದ್ರೆ 35 ವರ್ಷದ ಇಂಚಿಲ್ಲ ಆಗಲೇಡ್ದೆ ಅವ್ನು ಕಲ್ದೆ ಅಂದ್ರೆ ಪನ್ನಿ ದೇಬಣ್ಣ ಹೊಸ ಹೊಸ ವಿಷಯ ನೋಡೋದು ಬರ್ತಾರೆ ಅದಾಗ ಸಂಶೋಧನೆ ಮಲ್ಪಿರಲ್ಲ ಒಂಜಿ ಸಹಾಯ ಹಾಕೊಂಡು ಬಕ್ಕ ಅವನು ಒಟ್ಟು ಮಲ್ಪಿರಗಲ್ಲ ದಾಖಲೀಕರಣ ಮಲ್ಪಿರಗಲ್ಲ ಈ ಓದುಗಿರಡ್ದೆ ಹೆಂಗೆ ಹೆಲ್ಪ್ ಆತನದು ಹೆಂಗೆ ಹೆಮ್ಮೆ ಹಾಕೊಂಡು ಬಕ್ಕ ಈ ಬಲಮಠದ ಈ ಹೆಂಗಲ್ಲ ವಾಸಲ್ ಮಿಷನ್ ಕ್ಯಾಂಪಸ್ ಇಡೀ ನಮ್ಮ ಮಾತು ಹೆಚ್ಚಿನ ಕಾಲೇಜ್ಲಾಗ ಬಕ್ಕ ಬಾರಿ ಪುದರ್ ಪೋಯಿನ ಒಂಜಿ ಜಾಗ ಒಂದು ಅಂಚ ಅದು ಈ ಒಂದು ಸಂಸ್ಥೆ ಬೆಲೆ ಮಲ್ಪರೆ ಸಂತೋಷ
1: ಸೊಲ್ಮೆಲೋ ಬೆನೆಟ ಅಮ್ಮನ ಮೇರೆ ಈ ಒಂಜಿ ಪಲ್ಮಠದ ಪರಿಸರದ ಬಗ್ಗೆ ಅಂಚನಿ ಒಂಜಿ ಲೈಬ್ರರಿದ ಬಗ್ಗೆ ಎಲ್ಲ ಸುಮಾರಾತ ವಿಷಯ ಪಟ್ಟೊಂಡರೆ ಇರೆಗೆ ಸೊಲ್ಮೆಲೋ

0: रेडियो सारंग 107.8 FM.
1: ಕೇಳುಗರೆ, ಊರ್ಕೇರಿ ಕಾರ್ಯಕ್ರಮಕ್ಕಾಗಿ ನಾವು ಬಂದಿರೋದೀಗ ಬಲ್ಮಠ ಮಿಷನ್ ಕಂಪೌಂಡ್ಗೆ. ಇಲ್ಲಿ ನಮ್ಮ ರೇಡಿಯೋ ಸಾರಂಗಿನ ನಿತ್ಯ ಕೇಳುಗರು ಇದ್ದಾರೆ, ಅವರೇ ಜಯ ಬಲ್ಮಠ. ಅವರು ಈ ಬಲ್ಮಠದ ಊರಿನ ಬಗ್ಗೆ ಮತ್ತು ಅವರ ಈ ಬಲ್ಮಠದ ನೆಂಟಸ್ಥಿಕೆ ಬಗ್ಗೆ ಅವರು ನಮ್ಮ ಜೊತೆ ಮಾತಾಡ್ತಾರೆ.
2: ಬಲ್ಮಠ ಅಂದರೆ ಇದು ಮಿಷನ್ ಕಂಪೌಂಡು. ಇದು ಅಷ್ಟೊಂದು ದೊಡ್ಡ ದಾರಿ ಅಲ್ಲ. ಮೊದಲೆಲ್ಲ ಈ ಚಬಕುಮಾರ ಇಲ್ಲಿ ಕಾಡಿನಾಗೆ ಇತ್ತು. ಮೊದಲೆಲ್ಲ ಹಂಚಿನ ಮನೆ ಇತ್ತು, ಜನಸಂಖ್ಯೆ ಮಾತ್ರ ಕಡಿಮೆ ಆಗಿತ್ತು. ದಾರಿಯಲ್ಲಿ ಹೆಚ್ಚು ಜನರಿಲ್ಲ, ಬಸ್ ಇಲ್ಲ, ಕಾರುಗಳು ಹೋಗುತ್ತಿರಲಿಲ್ಲ. ಮತ್ತು ಚರ್ಚಿಗೆ ಹೋಗೋರು ಮಾತ್ರ ಹೆಚ್ಚಾಗಿ ಈ ರೋಡಿನಿಂದ ಹೋಗುತ್ತಿದ್ದರು. ಈ ಊರು ತುಂಬ ಒಳ್ಳೆಯದು. ಬಲ್ಮಠ ಮಿಷನ್ ಕಂಪೌಂಡು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಇದೆ.
3: ಥಿಯಾಲಜಿ ಸೊಸೈಟಿ ಅಥವಾ ಥಿಯಾಲಜಿಕಲ್ ಕಾಲೇಜ್, ಅದರ ಸಮೀಪದಲ್ಲಿಯೇ ಕಲಾಸಂಗಮ ಅಂತ ಒಂದು ಸ್ಟುಡಿಯೋ ಇದೆ. ಅದು ಬಹುಶಃ ಅದು ಕೂಡ ಬಹಳ ಹಿಂದಿನದ್ದು. ಇವತ್ತು ಮಂಗಳೂರಿನಲ್ಲಿ ತುಂಬ ಸ್ಟುಡಿಯೋಗಳು ಧ್ವನಿ ಮುದ್ರಣಕ್ಕೆ ಬೇಕಾದಾಗೆ ಇದ್ದಾವೆ. ಅದೇ ಕಲಾಸಂಗಮ ಸ್ಟುಡಿಯೋ ಅದು ಬಹಳ ಹಿಂದಿನದ್ದು. ಮತ್ತು ಇಲ್ಲಿರುವಂತಹ ನಾಟಕ, ಯಕ್ಷಗಾನ ಅಥವಾ ಬೇರೆ ಯಾವುದೇ ಒಂದು ಧ್ವನಿ ಮುದ್ರಣ ಆಗಬೇಕಾಗಿದ್ದರೆ ಪಕ್ಕನೆ ಜನ ನೆನಪಿಸಿಕೊಳ್ಳುವಂಥದ್ದು ಈ ಸ್ಟುಡಿಯೋವನ್ನು. ಹಾಗೆ ಬಲ್ಮಠಕ್ಕೆ ನಾವು ಮುಂದುವರೆದು ಬಂದರೆ ಬಲ್ಮಠದ ಹಿಂದಿನ ಒಂದು ಹೋಟೆಲ್ಗಳಲ್ಲಿ ಪ್ರಮುಖವಾಗಿರುವಂಥದ್ದು ಕ್ವಾಲಿಟಿ ಹೋಟೆಲ್. ಕ್ವಾಲಿಟಿ ಅಂತ ಹೇಳಿದ ಕೂಡಲೇ ಆಧುನಿಕತೆಯ ಒಂದು ಸ್ಪರ್ಶ ಆ ಕಾಲದಲ್ಲಿ ಅಲ್ಲಿ ಇತ್ತು. ಲೈವ್ ಬ್ಯಾಂಡ್ ಎಲ್ಲ ಇತ್ತು, ಅನೇಕ ಮಂದಿ ಗಾಯಕರು ಅಲ್ಲಿ ತಯಾರಾಗಿದ್ದಾರೆ. ಉದಾಹರಣೆಗೆ ಗುರುಕಿರಣ್ ಒಂದು ಮೊದಲು ಅವರು ಹಾಡಿದ್ದು ಅಥವಾ ಸಂಗೀತವಾದಿಗಳು ನುಡಿಸಿದ್ದು ಈ ಕ್ವಾಲಿಟಿ ಹೋಟೆಲ್ನಲ್ಲಿ. ಈಗ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯ ಬಹಳ ದೊಡ್ಡ ಸಂಗೀತ ನಿರ್ದೇಶಕರಾಗಿದ್ದಾರೆ. ಅಂಥ ಅನೇಕ ಪ್ರತಿಭೆಗಳು ಅಲ್ಲಿ ಹುಟ್ಟಿಕೊಂಡಿದ್ದಾವೆ. ಕ್ವಾಲಿಟಿ ಅಥವಾ ಈ ಕುಡ್ಲಾ ಹೋಟೆಲ್ ಅದು ಶಾಖಾಹಾರಿ ಖಾದ್ಯಗಳಿಗೆ ಬಹಳ ಹೆಸರುವಾಸಿಯಾಗಿರತಕ್ಕಂಥದ್ದು. ಈಗ ಅಲ್ಲಿ ಕುಡ್ಲಾ ರಿಫ್ರೆಶ್ಮೆಂಟ್ಸ್ ಕೂಡ ಆಗಿದೆ. ಬಲ್ಮಠ ಎಂದ ತಕ್ಷಣ ಅಲ್ಲಿ ಕಲೆಕ್ಟರ್ಸ್ ಗೇಟ್ ಅದು ನಮಗೆ ನೆನಪಾಗ್ತದೆ. ಜಿಲ್ಲಾಧಿಕಾರಿಯವರ ದೊಡ್ಡ ಬಂಗ್ಲೆ ಇರುವಂಥದ್ದು ಈ ಪ್ರದೇಶದಲ್ಲಿ, ಜಿಲ್ಲಾ ಕಲೆಕ್ಟರ್ ಇರುವಂತಹ ಒಂದು ಪ್ರದೇಶ, ಆದ್ದರಿಂದ ಅದಕ್ಕೆ ಕಲೆಕ್ಟರ್ಸ್ ಗೇಟ್ ಅಂತ ಇದೆ. ಈಗಲೂ ಕೂಡ ಹೆಸರು ಉಳ್ಕೊಂಡಿದೆ. ಇನ್ನೂ ಹೇಳುವುದಿದ್ರೆ ಅಲ್ಲಿ ಬಲ್ಮಠದ ಪರಿಸರದಲ್ಲಿ ಆದಂತಹ ಬೆಳವಣಿಗೆಯನ್ನು ನಾವು ಹೇಳಬೇಕು. ಈಗಲೇ ಸಿಗ್ನಲ್ ಲೈಟ್ ಎಲ್ಲ ಬಂದಿದೆ, ದೊಡ್ಡ ಜ್ಯೋತಿ ವೃತ್ತ ಆಗಿದೆ. ಮತ್ತು ಇಕ್ಕೆಲಗಳಲ್ಲಿಯೂ ಕೂಡ ಬೇಕಾದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಇದ್ದಾವೆ. ಶರಾವತಿ ಕಟ್ಟಡ ಇದೆ. ಆ ಶರಾವತಿ ಕಟ್ಟಡದಲ್ಲಿ ಬಹುಶಃ ಮಂಗಳೂರಿನ ಖ್ಯಾತ ವೈದ್ಯರುಗಳೆಲ್ಲ ಅವರ ಕ್ಲಿನಿಕ್ ಇಟ್ಟುಕೊಂಡಿದ್ದಾರೆ. ಡಾಕ್ಟರ್ಸ್ ಒಂದು ಏರಿಯಾ ಆಗಿದೆ ಅದು. ಮತ್ತು ತುಂಬ ಮೆಡಿಕಲ್ ಶಾಪ್ಗಳು ಕೂಡ ಅಲ್ಲಿದ್ದಾವೆ, ಕ್ಲಿನಿಕಲ್ ಲ್ಯಾಬೊರೇಟ್ರೀಸ್ ಇದ್ದಾವೆ. ಬಹಳ ಮುಖ್ಯವಾಗಿ ಅಲ್ಲಿ ಸೋಸಾ ಎಲೆಕ್ಟ್ರಾನಿಕ್ಸ್, ಅದು ಕೂಡ ಬಹಳ ಹಿಂದಿನ ಒಂದು ವಾಣಿಜ್ಯ ಮಳಿಗೆ. ಅದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ, ಅದು ಈಗ ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ಬೇರೆ ಬೇರೆ ಆಧುನಿಕ ಉಪಕರಣಗಳನ್ನು ಖರೀದಿಸುವವರಿಗೆ ಒಂದು ವಿಶ್ವಾಸಾರ್ಹವಾದಂಥ ಮಳಿಗೆ ಅಂತ ಅದಕ್ಕೆ ಹೆಸರಿದೆ.
1: ಕೆಳಗರೆ, ನಮ್ಮ ಜೊತೆ ಈಗ ಈ ಬಲ್ಮಠದ ಊರಿಗೆ ಪತ್ರಗಳನ್ನು ಬಟವಾಡೆ ಮಾಡುವಂಥ ಪೋಸ್ಟ್ಮ್ಯಾನ್ ಆದಂಥ ದಯಾನಂದ ಕತ್ತಳ್ ಸರ್, ಅವರು ಕಂಡ ಬಲ್ಮಠದ ಬಗ್ಗೆ, ಈ ಬಲ್ಮಠದ ಪರಿಸರದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಳ್ತಾರೆ.
4: ಎಲ್ಲ ಕೇಳುಗ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಬಲ್ಮಠ ಅನ್ನುವಂಥದ್ದು ನಮ್ಮ ಕರ್ನಾಟಕ ಕರಾವಳಿಯಲ್ಲಿ ಒಂದು ಅದಮ್ಯವಾದಂಥ ಹೆಸರಿದೆ ಬಲ್ಮಠಕ್ಕೆ. ಮಂಗಳೂರಿನ ಹೃದಯ ಭಾಗದಲ್ಲಿ ಬಲ್ಮಠ ಇದೆ. ಈ ಬಲ್ಮಠದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ KTC, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್. ಇದು ಇಲ್ಲಿನ ಎಲ್ಲ ಅನುಭವಗಳ ಸಾರ, ಅದೊಂದು ಗ್ರಾಂಥಿಕವಾಗಿ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿನ ಥಿಯಾಲಜಿಕಲ್ ಕಾಲೇಜಿಗೆ ಒಳಗೆ ಹೋದರೆ ಪ್ರಾಚೀನ ಜನಪದ ಸೊಗಡೇನಿದೆ, ಪಾರ್ಧನಗಳ ಸಂಗ್ರಹ ಏನಿದೆ, ತುಳುನಾಡಿನ ವೈಶಿಷ್ಟ್ಯತೆ ಏನಿದೆ, ಎಲ್ಲ ರೆವರೆಂಡ್ ಮೆನ್ನರ್ ಸಹಿತವಾದಂಥ ವಿದ್ವಾಂಸರು ದಾಖಲಿಸಿದಂತಹ ಸಂಕಲನಗಳು, ಬೇರೆ ಬೇರೆ ರೀತಿಯ ಒಂದು ಸಂಗ್ರಹಗಳು ಅಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಅಷ್ಟು ಮಾತ್ರವಲ್ಲದೆ ಅದನ್ನು ಇಟ್ಟಿರುವಂಥ ಶಿಸ್ತು, ಅಲ್ಲಿರುವಂಥ ವ್ಯವಸ್ಥೆ ಮತ್ತು ಯಾರು ಕೂಡ ಅಧ್ಯಯನಕಾರರಾಗಿ ಆಗಮಿಸುವಂತಹ ಒಂದು ದಾಹ, ಯಾರಿಗೆ ಅಧ್ಯಯನದ ದಾಹ ಇದೆಯೋ ಅವರೆಲ್ಲರ ದಾಹವನ್ನು ತಣಿಸುವಂಥ ವ್ಯವಸ್ಥೆ ಅಲ್ಲಿದೆ. ಯಾವುದೇ ರೀತಿಯ ಕಲಹ, ಹೊಡೆದಾಟ, ಬಡಿದಾಟ, ಕಚ್ಚಾಟ ಯಾವುದೂ ಇಲ್ಲ. ಒಂದು ಶಾಂತಿಯುತವಾದಂಥ ಪ್ರದೇಶ ಬಲ್ಮಠ. ಅಷ್ಟರಲ್ಲೂ ಇಲ್ಲಿ ಈ ಪ್ರದೇಶದಲ್ಲಿ ನಮಗೆ ವಿಶೇಷವಾಗಿ ಕಾಣುವಂಥದ್ದು ಒಂದು ಸೌಹಾರ್ದತೆಯ, ಎಲ್ಲ ರೀತಿಯ ಜನ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಪಾರ್ಸಿಗಳು, ಜೈನರು ಎಲ್ಲರೂ ಈ ಪ್ರದೇಶದಲ್ಲಿದ್ದಾರೆ. ಮತ್ತು ಬಲ್ಮಠ ತುಂಬ ಅಭಿವೃದ್ಧಿಯಾದಂಥ ಪ್ರದೇಶ. ಇಲ್ಲಿ ವಿಶೇಷ ಅಂತೇಳಿದರೆ ಒಂದಷ್ಟು ನಮ್ಮ ಈ ಪ್ರದೇಶದಲ್ಲೇ ಒಂದು ನಮಗೆ ಗಣ್ಯ ವ್ಯಕ್ತಿಗಳು ನಮ್ಮಲ್ಲಿ ಕಾಣಸಿಗ್ತಾರೆ. ಉದಾಹರಣೆಗಳು ಬಿ ಎ ವಿವೇಕ್ ರೈ ಅವರು ಈ ಬಲ್ಮಠ ಪ್ರದೇಶದಲ್ಲೇ ನಮಗೆ ಸ್ವಲ್ಪ ಕಂಕನಾಡಿ ಪ್ರದೇಶದಲ್ಲೇ ಇದ್ದಾರೆ. ಬಲ್ಮಠದ ಒಂದು ವಿಶೇಷತೆ ಅಂತ ಹೇಳಿದರೆ ಬಲ್ಮಠದಲ್ಲಿ ಒಂದು ವಿಶಿಷ್ಟ ಸಾಹಿತಿಗಳು ನಮ್ಮಲ್ಲಿದ್ದಾರೆ. ಎ ವಿ ನಾವ್ಡ್ ಅವರು ಎಬೋರ್ಡಲ್ಲೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ನಮಗೆ ಕಡಂಗುಡ್ಲು ಶಂಕರ ಭಟ್ರು, ಅವರನ್ನು ಕೇಳುವಾಗ ವಿದ್ಯಾರ್ಥಿಗಳ ಮನಸ್ಸು ಮೈ ರೋಮಹರ್ಷಿತವಾಗ್ತದೆ. ಎಲೆಲೆ ಬೆಳಕಿನ ಬಿತ್ತೆ ಇರುಳ ಮೂಗಿನ ನತ್ತೆ ಅಂತ ಹಾಡನ್ನು ಬರೆದಿರುವಂಥ ಖ್ಯಾತಿಯವರಿಗೆ ಅಂತ ತುಂಬ ಮಕ್ಕಳ ಸಾಹಿತ್ಯವನ್ನು ಬರೆದಂಥ ಕಡಂಗುಡ್ಲು ಶಂಕರ ಭಟ್ರ ಮನೆ ಬಲ್ಮಠದಲ್ಲಿ ನಮಗೆ ಸಿಗ್ತದೆ. ಅಂತ ತುಂಬ ಮಂದೆ ಯು ಟಿ ಖಾದರ್ ಅವರ ಮನೆ ಕೂಡ, ಪ್ರಸ್ತುತ ಮಿನಿಸ್ಟರ್ ಆಗಿರುವಂಥ ಯು ಟಿ ಖಾದರ್ ಅವರ ಮನೆ ಕೂಡ ನಮ್ಮ ಬಲ್ಮಠ ಪ್ರದೇಶದಲ್ಲಿದೆ. ಐವನ್ ಡಿ ಸೋದರ ಅವರ ಮನೆ ಕೂಡ ಕಂಕನಾಡಿಯಲ್ಲಿದೆ. ಒಟ್ಟು ಬಲ್ಮಠ ಒಂದು ಇಲ್ಲಿ ಆಸ್ಪತ್ರೆಯೂ ಇದೆ, ಅಥೆನಾ ಹಾಸ್ಪಿಟಲ್ ಇದೆ, ಮತ್ತು ನಮಗೆ ಇನ್ಸ್ಟಿಟ್ಯೂಟ್ ಇದೆ. ಮತ್ತು ಇಲ್ಲಿ ನೋವು ಅಂತ ಹೇಳಿದರೆ ಇಲ್ಲೊಂದು ಕನ್ನಡ ಮಾಧ್ಯಮ ಕ್ರಿಶ್ಚಿಯನ್ ಶಾಲೆ ಇತ್ತು, ಅದು ಈ ವರ್ಷ ಮುಚ್ಚಿ ಹೋಯಿತು. ಅದೆಲ್ಲ ಭಾರಿ ನೋವಿನ ವಿಷಯ. ಒಟ್ಟು ಒಂದು ವಿದ್ಯಾವಂತರ ಸಂಸ್ಕಾರವಂತರ ಏರಿಯಾ ಬಲ್ಮಠ. ನನಗೂ ಕೂಡ ಹೆಮ್ಮೆ ಆಗ್ತದೆ, ಈ ಪ್ರದೇಶದಲ್ಲಿ ನಾನು ಅಂಚೆ ಪೇದೆಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಎಲ್ಲರೂ ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣ್ತಾಯಿದ್ದಾರೆ, ಗೌರವದಿಂದ ಕಾಣ್ತಾಯಿದ್ದಾರೆ. ಆದ್ದರಿಂದ ಈ ಹೊತ್ತಲ್ಲೇ ನಾನು ಎಲ್ರಿಗೂ ಶುಭ ಹಾರೈಸ್ತೇನೆ ಅಂತ ಹೇಳಿದರೆ ಸಾರಂಗ ರೇಡಿಯೋದ ಮುಖೇನ ಬಲ್ಮಠ ಪ್ರದೇಶದ ಈ ಶಾಂತಿಯುತವಾದಂಥ ವಾತಾವರಣ ಎಲ್ಲ ಕಡೆ ಬರಲಿ ಅಂತ ಆಶಿಸ್ತೇನೆ.
1: ಧನ್ಯವಾದಗಳು.

0: ಕೇಳುಗರೆ, ನಾವೀಗ ಊರು ಕೇರಿ ಕಾರ್ಯಕ್ರಮದ ಪ್ರಯುಕ್ತ ಬಲ್ಮಠ ಪರಿಸರದಲ್ಲಿರುವಂತಹ ಪುರಾತನ ಚರ್ಚಾದಂತಹ ಶಾಂತಿ ಮಹಾದೇವಾಲಯದಲ್ಲಿ ಇದ್ದೇವೆ. ಇಲ್ಲಿನ ಒಂದು ಧರ್ಮಗುರುಗಳಾದಂತಹ ರೆವರೆಂಡ್ ರಾಬಿನ್ಸನ್ ಬಾರ್ನಬಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಶಾಂತಿ ಮಹಾದೇವಾಲಯದ ಬಗ್ಗೆ, ಅವರ ಒಂದು ಅದರ ಒಂದು ಇತಿಹಾಸದ ಬಗ್ಗೆ ಹೇಳ್ತಾರೆ. ಅವರ ಮಾತನ್ನ ಕೇಳೋಣ, ಬನ್ನಿ. ಸರ್, ನಮಸ್ತೆ.
1: ನಮಸ್ತೆ. 156 ವರ್ಷಗಳ ಚರಿತ್ರೆಯ ನಮ್ಮ ಶಾಂತಿ ಮಹಾದೇವಾಲಯದ ಚರಿತ್ರೆ ಅದು ಬಹಳ ಪುರಾತನವಾದಂಥದ್ದು. 1834 ಸ್ವಿಟ್ಜರ್ಲ್ಯಾಂಡಿನ ಬಾಸಿಲ್ ನಗರದ ಬಾಸಿಲ್ ಮಿಷನ್ ಸಂಘವು ಭಾರತ ದೇಶದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಯೋಹಾನ್ ಕ್ರಿಸ್ಟೋಫ್ ಲಿಯೋನಾರ್ಡ್ ಗ್ರೈನರ್ ಮತ್ತು ಸಾಮುಯಲ್ ಹೆಬಿಕ್ ಎಂಬ ಮೂವರು ಮಿಷನರಿಗಳನ್ನು ಕಳುಹಿಸಿತ್ತು. ಆರಂಭದ ಈ ಮಿಷನರಿಗಳು 1834 October 30 ಮಂಗಳೂರು ಹಳೆ ಬಂದರದ ಬೊಕ್ಕಪಟ್ಟಣ ಎಂಬಲ್ಲಿ ಇಳಿದು ಅಲ್ಲಿಂದ ಈಗಿನ ಮಿಷನ್ ಸ್ಟ್ರೀಟ್ ಬಳಿಯ ನೀರೇಶ್ವಾಲ್ಯ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ಪಾರ್ಸಿಗಳಿಂದ ಪಡಕೊಂಡು ಆ ವಠಾರದಲ್ಲಿ ಬಾಸೆಲ್ ಮಿಷನಿನ ಮೊದಲನೇ ಠಾಣ್ಯವನ್ನು ತೆರೆದರು. ಸಾಮುಯಲ್ ಹೆಬಿಕರು ಕನ್ನಡ ಭಾಷೆಯನ್ನು, ಗ್ರೈನರ್ ತುಳು ಭಾಷೆಯನ್ನು, ಲೇನರ್ ಕೊಂಕಣಿ ಭಾಷೆಯನ್ನು ಅಭ್ಯಾಸ ಮಾಡಿದರು. ಆರಂಭದ ಮೂವರು ಮಿಷನರಿಗಳ ಸೇವಾ ಜವಾಬ್ದಾರಿಯು ಹೆಚ್ಚಾದನ್ನು ಗಮನಿಸಿದ ಬಾಸೆಲ್ ಮಿಷನ್ ಸಂಘವು ಇನ್ನೂ ಮೂವರು ಮಿಷನರಿಗಳನ್ನು 1836 ಕಳುಹಿಸಿಕೊಟ್ಟಿತು. ಅವರಲ್ಲಿ ರೆವರೆಂಡ್ ಡಾಕ್ಟರ್ ಎಚ್ ಮೋಗ್ಲಿಂಗ್ ಒಬ್ಬರು. ಇವರು ಮಿಷನಿನ ಸ್ಥಾಪನೆಯಾದ ಶಾಲೆಗಳಿಗೆ ಸಂಬಂಧಿಸಿದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಅಲ್ಲದೆ 1847 ಸ್ಥಾಪಿಸಲ್ಪಟ್ಟ ವೇದ ವಿದ್ಯಾಲಯದ ಪ್ರಥಮ ಪ್ರಾಂಶುಪಾಲರಾದರು. 1836 ಮೇ ತಿಂಗಳ 29 ಭಾನುವಾರ ಸಾಮುಯಲ್ ಹೆಬಿಕ್ ದೇವಾರಾಧನೆಯನ್ನು ಕನ್ನಡ ಭಾಷೆಯಲ್ಲಿ ಪ್ರಥಮತಃ ಆರಂಭಿಸಿದರು. ಜೂನ್ ತಿಂಗಳ 1 ಅವರ ಚಿಕ್ಕ ಕ್ರೈಸ್ತ ಮಂಡಳಿಯೊಂದಿಗೆ ಪವಿತ್ರ ಭೋಜನವನ್ನು ಆಚರಿಸಿದರು. ಕ್ರೈಸ್ತ ಮಂಡಳಿಯಲ್ಲಿ 4 ಇಂಗ್ಲಿಷರು, 3 ಕನ್ನಡಿಗರು, 2 ತಮಿಳರು, 1 ಪೋರ್ಚುಗೀಸನು, 3 ಮಿಷನರಿಗಳಿದ್ದರು. 1841 18 ರಾತ್ರಿ ಭೋಜನಾರ್ಥಿಗಳನ್ನು, 11 ಮಕ್ಕಳನ್ನು ಒಳಗೊಂಡ ಒಂದು ಚಿಕ್ಕ ಕ್ರೈಸ್ತ ಮಂಡಳಿ ಮಂಗಳೂರಿನಲ್ಲಿತ್ತೆಂದು ತಿಳಿದು ಬರುತ್ತದೆ. ಕ್ರಮೇಣ ಕ್ರೈಸ್ತ ಕುಟುಂಬಗಳು ವೃದ್ಧಿಯಾಗುತ್ತಾ ಮಂಗಳೂರು ಪಟ್ಟಣದ ಬೇರೆ ಬೇರೆ ಭಾಗಗಳಲ್ಲಿ ಚದರಿ ವಾಸ ಮಾಡಿಕೊಂಡರು. ಅಲ್ಲಲ್ಲಿ ಚದರಿ ಹೋದ ಎಲ್ಲ ಕ್ರೈಸ್ತರು ಭಾನುವಾರದ ಆರಾಧನೆಗೆ ನೀರೇಶ್ವಾಲಯದಲ್ಲಿದ್ದ ಪ್ರಾರ್ಥನಾ ಮಂದಿರಕ್ಕೆ ಸೇರಿ ಬರುತ್ತಿದ್ದರು. ಆ ಮಂದಿರವು ಸುಮಾರು 300 ಸೇರಿ ಬರುವಷ್ಟು ದೊಡ್ಡದಾಗಿತ್ತು. 1851 ಗ್ರೈನರ್ ತುಳು ಆರಾಧನೆಯನ್ನು ನಡೆಸಲು ಪ್ರಾರಂಭಿಸಿದರು. ಸಭಾಸದರ ಸಂಖ್ಯೆಯು ಹೆಚ್ಚಾಗುತ್ತಾ ಹೋದಾಗ ದೇವಾರಾಧನೆಗೆ ಯೋಗ್ಯವಾದ ಒಂದು ಆಲಯದ ಅಗತ್ಯತೆ ಕಂಡುಬಂದು ಅಂತಹ ಒಂದು ಕಟ್ಟಡದ ಬಗ್ಗೆ ನಿಧಿಯನ್ನು ಪ್ರಾರಂಭಿಸಿ ಹಣ ಶೇಖರಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು. ದೇವಾಲಯದ ಕಟ್ಟಡ ನಿಧಿಗೆ ಸುಮಾರು 14,000 ಜಮೆಯಾಯಿತು. ದೇವಾಲಯ ಕಟ್ಟಲು ಯೋಗ್ಯವಾದ ಸ್ಥಳದ ಕುರಿತು ಚಿಂತನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಶ್ರೀಯುತ ಎಚ್ ಎಂ ಬ್ಲೇರ್ ಎಂಬುವರು ಬೆಲ್ ಮೌಂಟ್ ಎಂಬುದಾಗಿ ಕರೆಯುತ್ತಿದ್ದ ಬಲ್ಮಠ ವಠಾರವನ್ನು ತಾನು ಕ್ರಯಕ್ಕೆ ಪಡಕೊಂಡು ಮಿಷನಿಗೆ ದಾನವಾಗಿ ಕೊಟ್ಟರು. 1861 ಜರುಗಿದ ಮಿಷನ್ ಹಬ್ಬಕ್ಕೆ ಜಿಲ್ಲೆಯ ಬೇರೆ ಬೇರೆ ಪ್ರಾಂತ್ಯಗಳ ಕ್ರೈಸ್ತರು ನೀರೇಶ್ವಾಲಯದಲ್ಲಿದ್ದ ಪ್ರಾರ್ಥನಾಲಯಕ್ಕೆ ನೆರೆದು ಬಂದರು. 1861 April 22 ಬಲ್ಮಠದಲ್ಲಿ ದೇವಾಲಯದ ಶಂಕುಸ್ಥಾಪನೆಯ ಸಮಾರಂಭವನ್ನು ನಡೆಸಲಾಯಿತು. ಘನ ಎಚ್ ಹೌಫ್ ಬೋಧಕರು ಶಂಕುಸ್ಥಾಪನೆಗೈದರು. ಆ ಸಮಯದಲ್ಲಿ ಮಿಷನ್ ಖಜಾಂಜಿಯಾಗಿದ್ದ ಶ್ರೀಜಿ ಫ್ರೈದರರ್ ಎಂಬವರು ಈ ದೇವಾಲಯದ ನಕಾಶೆ ತಯಾರಿಸಿ ಕಟ್ಟಡದ ಕಾರ್ಯದ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡರು. ವಿಶಾಲವಾದ ಹಾಗೂ ಸುಂದರವಾದ ದೇವಾಲಯವು 20 ಸಂಪೂರ್ಣಗೊಳ್ಳುವಂತೆ ದೇವರು ಕೃಪೆ ಮಾಡಿದನು. 1862 December 11 ನೂತನ ದೇವಾಲಯದ ಪ್ರತಿಷ್ಠೆಯು ಜರುಗಿತು.

0: ಅಂಡ್ ಆನಂದರಾವ್ ಕೌಂಡಿನ್ಯರು ಸೂಚಿಸಿದ ಶಾಂತಿ ದೇವಾಲಯ ಎಂಬ ಹೆಸರನ್ನು ಈ ಹೊಸ ದೇವಾಲಯಕ್ಕೆ ಕೊಡಲಾಯಿತು. ಬದಲಾವಣೆಗಳನ್ನು ಹಾಗೂ ಬೆಳವಣಿಗೆಯನ್ನು ಶಾಂತಿ ಮಹಾದೇವಾಲಯ ಕಂಡಿರುತ್ತದೆ. ಕುಟುಂಬಗಳಲ್ಲಿ ಜನಸಂಖ್ಯೆಯು ಹೆಚ್ಚಳವಾಗಿದ್ದು ಈಗ ಸುಮಾರು 2,000 ಜನಸಂಖ್ಯೆ ಹೊಂದಿರುತ್ತದೆ. ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಕ್ರೈಸ್ತೇತರರು ಶಾಂತಿ ಮಹಾದೇವಾಲಯದ ಒಂದು ಸುಂದರ ಅನುಭವವನ್ನು ಅವರು ಹೊಂದಿಕೊಳ್ಳುತ್ತಿದ್ದಾರೆ. ನಾನು ಕಂಡ ಈ ಬಲ್ಮಠದ ಪರಿಸರದ ಬಗ್ಗೆ ಹೇಳುವುದಾದರೆ, ಬಲ್ಮಠ ನಗರ ಪ್ರದೇಶದ ಮಧ್ಯದಲ್ಲಿ ಇನ್ನೂ ಸಹ ಒಂದು ಉತ್ತಮವಾದ ಒಂದು ವಾತಾವರಣವನ್ನು ಹೊಂದಿಕೊಂಡಿದೆ. ಸುತ್ತಮುತ್ತಲಿನ ಎಲ್ಲ ರೀತಿಯ ಪರಿಸರಗಳ ಮಧ್ಯದಲ್ಲಿ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಅದು ಇದ್ದುಕೊಂಡು ಜನರ ಒಂದು ಮಧ್ಯದಲ್ಲಿ ದೇವಾಲಯದ ಒಂದು ಕಟ್ಟಡ, ಅದು ಚಾರಿತ್ರಿಕ ಒಂದು ಕಂಪನ್ನು ತನ್ನ ಪರಿಸರಕ್ಕೆ ಅದು ಸೂಸುವ ಮೂಲಕವಾಗಿ ತನ್ನ ಸೇವೆಯನ್ನು ಕಾರ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿದೆ.
1: ಈ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡುತ್ತಿದ್ರೆ ಯಾವ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಬಯಸ್ತಾ ಇದ್ದೀರಿ?
0: ಮುಂದೆ ಹೋಗುವೆನು ನಮ್ಮ ಯೇಸುವಿನೊಡನೆ, ಈ ಸಂಗೀತವನ್ನು ಹಾಕುವುದಾದ್ರೆ ಒಳ್ಳೆಯದು.
1: ಸರಿ, ಧನ್ಯವಾದಗಳು ಫಾದರ್ ರೆವರೆಂಡ್ ರಾಬಿನ್ಸನ್ ಬಾರ್ನಬಸ್ ಅವರೇ.

0: Are you planning on a holiday? Searching for the right travel agency? Here is the solution. Flora Travels provides services such as international and domestic air tickets, passport services, visa handling assistance and endorsements, immigration services, hotel reservations and much more. For more details, contact Flora Travels, number 105, City Arcade, Balmata Road, Mangalore. Phone 0824-243-7300.
1: ಕೇಳುಗ್ರೆ, ಈಗ ನಮ್ಮ ಜೊತೆ ಬಲ್ಮಠ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ಪತ್ರಾಗಾರದಲ್ಲಿ ಸಂಶೋಧನೆ ಮಾಡುವಂಥ ಪ್ರೊಫೆಸರ್ ಎ ವಿ ನಾವಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಈಗ ನಮ್ಮ ಜೊತೆ ಈ ಬಲ್ಮಠ ಪ್ರದೇಶದ ಬಗ್ಗೆ ಮತ್ತು ಈ ಪತ್ರಾಗಾರದ ಅವರ ಸಂಬಂಧದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ.
2: ನಾವು ಕನ್ನಡದ ತುಳುವಿನ ಸಂಶೋಧಕರಿಗೆ ಒಂದು ಪವಿತ್ರ ತಾಣವಾಗಿರತಕ್ಕಂಥದ್ದು ಈ ಬಲ್ಮಠದ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಆವರಣದಲ್ಲಿರುವ ಒಂದು ಪತ್ರಾಗಾರ. ಈ ಆವರಣದಲ್ಲಿರುವ ಆರ್ಕೈವ್ಸು ಬಹುಶಃ ಹೆಚ್ಚು ಜನ ತಿಳಿಯದಿದ್ದರೂ ಕೂಡ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಶಾಸ್ತ್ರ ಸಂಪತ್ತನ್ನು ಒದಗಿಸುವ ಒಂದು ದೊಡ್ಡ ಕೊಪ್ಪರಿಗೆ ಇದು. ಇಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ತುಳುವಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ 19ನೇ ಶತಮಾನದ ಕನ್ನಡ ತುಳು ಕೆಲಸಗಳ ಮೊದಲ ತೇದಿಯ ಕೆಲಸ ಏನು ಅನ್ನೋದನ್ನು ನಮಗೆ ನೋಡಬೇಕಾದ್ರೆ ಈ ಆರ್ಕೈವ್ಸಿಗೆ ನಾವು ಬರಬೇಕು. ಬಲ್ಮಠ ಅನ್ನತಕ್ಕಂಥದ್ದು ಬರೀ ಸಾಹಿತ್ಯಕ್ಕೆ ಹೆಸರಾದಂಥದ್ದಲ್ಲ. ಈ ಪ್ರದೇಶದಲ್ಲಿ ಒಂದು ನೇಯ್ಗೆಯ ದೊಡ್ಡ ಕೇಂದ್ರ, ಆ ಜೊತೆಗೆ ಒಂದು ಈ ಯಂತ್ರೋದ್ಯಮ, ಮುಖ್ಯವಾಗಿ ಈ ಯುವಕರಿಗೆ ವಾಚ್ ರಿಪೇರಿ ಮುಂತಾದವುಗಳನ್ನೆಲ್ಲ ಕಲಿಸಿಕೊಡುವ ಒಂದು ದೊಡ್ಡ ಕೇಂದ್ರವೂ ಆಗಿತ್ತು. ಇಡೀ ದೇಶಕ್ಕೆ ಬ್ರಿಟಿಷ್ ಕಾಲದಲ್ಲಿ ಈ ಖಾಕಿಯನ್ನು ಬಟ್ಟೆಯನ್ನು ಒದಗಿಸಿದ ಕೀರ್ತಿ ಈ ಬಾಸೆಲ್ ಮಿಷನ್ನವರು ಮಾಡಿದ ನೇಯ್ಗೆಯಲ್ಲಿ ಮಾಡಿದ ಖಾಕಿ ಬಟ್ಟೆ. ಆಮೇಲೆ ಬಲ್ಮಠ ನಿಮ್ಗೆ ಗೊತ್ತಿದ್ದ ಹಾಗೆ ಬ್ರಿಟಿಷ್ ಕಾಲದಿಂದ ಒಂದು ರೀತಿಯಿಂದ ವಿಶಿಷ್ಟವಾಗಿ ಬೆಳೆದರೂ ಕೂಡ ಅದಕ್ಕೆ ಹೊಸತನ ಬಂದದ್ದು ಈಗ ಒಂದು 25 ವರ್ಷಗಳಿಂದ ಈಚೆಗೆ. ಇಲ್ಲಿಯ ಕಟ್ಟಡಗಳು, ಇಲ್ಲಿನ ಹೊಸ ಆಲೋಚನೆಗಳನ್ನು ಕೊಡತಕ್ಕಂಥ ಕಾಲೇಜುಗಳು ಇವುಗಳೆಲ್ಲ ಈ ಬಲ್ಮಠದಲ್ಲಿ ಬಂದು ಒಂದು ವಿಚಾರವನ್ನು ನಿಮ್ಮ ಕಿವಿಗೆ, ಶ್ರೋತೃಗಳ ಕಿವಿಗೆ ಹಾಕಬೇಕಾಗಿದೆ. ಏನಂತಂದರೆ, ಇಷ್ಟು ಕನ್ನಡ ತುಳುವಿಗೆ ಕೆಲಸ ಮಾಡಿದಂಥ ಮೋಗ್ಲಿಂಗ್ ಕಿಟ್ಟೆಲ್ ವಾಸ ಮಾಡಿದ ಈ ಜಾಗವನ್ನು ಗುರುತಿಸುವ ಕೆಲಸ ಆಗಿಲ್ಲ. ಅಂದರೆ ಇದು ಇಲ್ಲಿ ಈ ರಸ್ತೆಗೆ, ಇಲ್ಲಿ ಅಕ್ಕಪಕ್ಕದ ರಸ್ತೆಗೆ ಎಲ್ಲಾದರೂ ಒಂದು ಕಡೆ ಆ ಮಹಾನುಭಾವರ ಹೆಸರು ನೆನಪಿಗೆ ಉಳಿಯುವಂತೆ ಒಂದು ರಸ್ತೆಗಾದರೂ ನಾಮಕರಣ ಮಾಡುವಂಥ ಒಂದು ಒಳ್ಳೆಯ ಉಪಕ್ರಮವನ್ನು ಇಲ್ಲಿನ ಅಧಿಕಾರಿ ವರ್ಗದವರು, ಪೌರಾಡಳಿತದ ಅಧಿಕಾರಿ ವರ್ಗದವರು ಕೈಗೆತ್ತಿಕೊಳ್ಳಬೇಕು ಅನ್ನತಕ್ಕಂಥ ಭಿನ್ನಹದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.

0: ಜನ ನಿಬಿಡವಾದಂತಹ ಮತ್ತು ವಾಹನಗಳಿಂದ ನಿಬಿಡವಾದಂತಹ ಒಂದು ಪ್ರದೇಶ ಇದು. ಮತ್ತು ಬಲ್ಮಠ ಬಸ್ ಸ್ಟ್ಯಾಂಡ್ ಅಂದರೆ ಅದು ಭಾಳ ಪ್ರಸಿದ್ಧವಾದದ್ದು. ಮಂಗಳೂರಿಗೆ ಬರುವವರು ಬಲ್ಮಠದಲ್ಲಿ ಇಳಿದು ಬೇರೆ ಬೇರೆ ಕಡೆಗೆ ಹೋಗುವಂಥ ಒಂದು ವ್ಯವಸ್ಥೆ ಅದು ಈಗಲೂ ಕೂಡ ಮುಂದುವರೆದಿದೆ. ಇಲ್ಲಿ ಕೆಳಗೆ ಬಂದರೆ ಹಂಪನಕಟ್ಟೆಗೆ ಹೋಗುವಂಥ ದಾರಿಯಲ್ಲಿ ಜ್ಯೋತಿ ಟಾಕೀಸಿನ ಎದುರುಗಡೆ KMC ಒಂದು ಆಸ್ಪತ್ರೆ ಇದೆ. ಅದು ಅತ್ತವರ KMC ನಂತರ ಆಗಿರತಕ್ಕಂಥದ್ದು. ಈಗ ತುಂಬ ಬೆಳವಣಿಗೆ ಆಗಿದೆ. ಅದರ ಎರಡು ವಿಭಾಗಗಳು ಕೂಡ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ವೀಕ್ಷಕರೇ, ಹೀಗೆ ಬಹುಶಃ ಹೇಳ್ತಾ ಹೋದರೆ ಬಲ್ಮಠದ ಬಗ್ಗೆ ತುಂಬ ವಿಚಾರಗಳನ್ನು ನಾವು ಮಾತಾಡಬಹುದು. ಅದರ ಬಗ್ಗೆ ಸ್ಥಳೀಯರಿಂದ ಮತ್ತು ಅದನ್ನು ತಿಳಿದವರಿಂದ ಸಾಕಷ್ಟು ವಿವರಗಳು ಕೂಡ ನಮಗೆ ಸಿಕ್ಕಿದ್ದಾವೆ. ಆಧುನಿಕ ಸೌಲಭ್ಯಗಳಿಗೆ ಅನುಗುಣವಾಗಿ ಜನರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಬೇಕಾದಂತಹ ಅನೇಕ ಅಂಗಡಿಗಳು ಅಲ್ಲಿದ್ದಾವೆ, ಮಳಿಗೆಗಳು ಇದ್ದಾವೆ, ವೈನ್ ಗೇಟ್ಸ್ ಬಂದಿದೆ, ಜ್ಯೂಸ್ ಜಂಕ್ಷನ್ ಇದೆ, ಮತ್ತು ಸಸ್ಯಾಹಾರಿ ಶಾಖಾಹಾರಿಗೆ ಸಂಬಂಧಪಟ್ಟಂಥ ಆಹಾರಗಳನ್ನು ಒದಗಿಸುವಂತಹ ಬೇರೆ ಬೇರೆ ವ್ಯವಸ್ಥೆಗಳು, ಕಾರ್ನರ್ಗಳು ಕೂಡ ಅಲ್ಲಿದ್ದಾವೆ. ಒಟ್ಟಿನಲ್ಲಿ ಏನಿದೆ ಏನಿಲ್ಲ ಅಂತಲ್ಲ, ಬಲ್ಮಠದಲ್ಲಿ ಎಲ್ಲವೂ ಇದೆ. ಆಧುನಿಕದಿಂದ ಹಿಡಿದು ಪ್ರಾಚೀನದ ಕಡೆಗೆ ಹೋಗುವಂಥ ಅಥವಾ ನಮ್ಮ ನೆನಪುಗಳನ್ನು ಕೊಂಡೊಯ್ಯುವಂತಹ ಸ್ಥಳಗಳು ಇದ್ದಾವೆ. ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಜನರ ಮುಖಾಂತರ ನಾವು ಹಿಂದಿನ ನೆನಪುಗಳನ್ನು ಮತ್ತೆ ಮತ್ತೆ ಕೆದಕಿಕೊಳ್ಳುವುದಕ್ಕೂ ಕೂಡ ಅವಕಾಶ ಇದೆ ಬಲ್ಮಠದಲ್ಲಿ. ಇದು ಇಂದಿನ ಊರು ಕೇರಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ಕುರಿತಾದಂತಹ ತಮ್ಮ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ನಮ್ಮ ನೆಲೆಯನ್ನು ನಾವು ತಿಳ್ಕೊಳ್ಬೇಕಾದಂಥ ಅಗತ್ಯ ಬಹಳ ಇದೆ. ದೂರದವರ ಬಗ್ಗೆ ಮಾತಾಡೋದಕ್ಕೆ ಮೊದಲು ನಮ್ಮದು ಏನು ಅಂತ ನಮಗೆ ಗೊತ್ತಾಗಬೇಕು. ಆದ್ದರಿಂದ ಆ ಕಾರಣಕ್ಕಾಗಿಯೇ ರೇಡಿಯೋ ಸಾರಂಗ್ ಈ ಊರು ಕೇರಿ ಕಾರ್ಯಕ್ರಮವನ್ನು ನೀಡ್ತಾ ಇದೆ. ಇದರ ಕುರಿತಾದ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಶ್ರೋತೃಗಳೇ. ಇನ್ನು ನಾವು ಭೇಟಿಯಾಗುವುದು 2 ವಾರಗಳ ನಂತರ. ಮುಂದೆ ಮತ್ತೊಂದು ಪ್ರದೇಶದ ಕಡೆಗೆ ಪ್ರಯಾಣ ಮಾಡ್ತಾ ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ. ನಾನು ಭಾಸ್ಕರ್ ಕುಕ್ಕೊಳ್ಳಿ.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನಾನು ಸಣ್ಣವನಿದ್ದಾಗಿನಿಂದ ಅಲ್ಲಮಪ್ರಭು ಬಗ್ಗೆ ಒಂದು ವಿಶೇಷವಾದಂಥ ವಿಚಿತ್ರವಾದ ಕಲ್ಪನೆ ನನಗೆ ಬಂದಿತ್ತು. ನನ್ನ ಗುರುಗಳೊಬ್ಬರು ಅಲ್ಲಮಪ್ರಭು ಬಗ್ಗೆ ಮಾತಾಡಬೇಕಾದ್ರೆ ತುಂಬ ತಾದಾತ್ಮ್ಯತೆಯಿಂದ ಮಾತಾಡೋರು. ಅವೆಲ್ಲ ಬೆಡಗಿನ ವಚನಗಳು, ಬೆಡಗಿನ ವಚನಗಳು ಅನ್ನೋರು. ನಾನು ಕೇಳ್ತಿದ್ದೆ, ಬೆಡಗಿನ ವಚನ ಅಂದರೆ ಏನು? ಅದನ್ನು ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂದರೆ, ಸುಲಭವಾಗಿ ಅರ್ಥ ಆಗದೆ ಇರೋದು ಬೆಡಗಿನ ವಚನ ಅಂತ ನನಗೆ ಅನಿಸಿತ್ತು ಅವಾಗ. ಆದರೆ ಮುಂದೆ ಅವಕಾಶ ಸಿಕ್ಕಾಗ ಓದಿದಾಗ ಆ ಜ್ಞಾನದ ಪ್ರಖರತೆ ಎಷ್ಟು ಅದ್ಭುತವಾಗಿತ್ತು. ನೆನೆಸ್ಕೊಂಡ್ರೆ ಅನಿಸುತ್ತೆ, ಅಂಥ ಒಬ್ಬ ವ್ಯಕ್ತಿ ನನಗೆ ಕೇಳಿದರೆ ಶತಮಾನಕ್ಕೊಬ್ಬಾದರೂ ಬರಲೇಬೇಕು. ನಮ್ಮ ದೇಶದ ಒಳಿತಿಗೋಸ್ಕರ, ಅದರ ಸಂಸ್ಕೃತಿಯ ಉದ್ದೇಶಕ್ಕೋಸ್ಕರ ಅಂಥ ಒಬ್ಬ ವ್ಯಕ್ತಿ ಶತಮಾನಕ್ಕೊಬ್ಬನಾದರೂ ಖಂಡಿತ ಬರಬೇಕು. ಅಂತ ಬರೋ ಭಾಗ್ಯ ನಮ್ಮದಾಗಬೇಕು. ನಾನು ಅಲ್ಲಮಪ್ರಭುವಿನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದೆರಡು ಭಿನ್ನಹ ಮಾಡಿಕೊಂಡು ಶುರು ಮಾಡಬೇಕು. ನಾನು ಆಗಾಗ ಅವಿವೇಕಗಳನ್ನು ಮಾಡ್ತಾ ಇರ್ತೇನೆ. ನಾನು ವಿಜ್ಞಾನದ ವಿದ್ಯಾರ್ಥಿ, ಸಾಹಿತ್ಯ ಗೊತ್ತಿಲ್ಲ ನನಗೆ. ಅಲ್ಲಿ ಇಲ್ಲಿ ಒಂಚೂರು ಪ್ರೀತಿಯಿಂದ ಓದಿದ್ದೆ ವಿನಃ ಆಳವಾಗಿ ತಲಸ್ಪರ್ಶಿಯಾದ ಅಧ್ಯಯನ ಮಾಡಿದ್ದೇನೆ ಅಂತ ನಂಬಿಕೆ ನನಗಿಲ್ಲ. ಆದರೂ ಅಲ್ಲಮಪ್ರಭುವಿನ ಬಗ್ಗೆ ಮಾತನಾಡಬೇಕಾದ್ರೆ ಎದೆ ಗಟ್ಟಿ ಇರಬೇಕು. ಅಂಥ ತಲಸ್ಪರ್ಶಿಯಾದ ಇಲ್ಲದೆ ಹೋದರೂ ಒಂದು ಗುಣ ನನ್ನಲ್ಲಿದೆ, ಅದು ಅಲ್ಲಮಪ್ರಭುಗಿರುವಂಥ ಅತ್ಯಂತ ತೀಕ್ಷ್ಣವಾದಂಥ ಪ್ರೀತಿ. ಆ ಪ್ರೀತಿ ಇರೋದರಿಂದ ಅದು ಓದಿಸ್ಕೊಂಡು ಹೋಗ್ತದೆ. ಆದ್ದರಿಂದ ನಾನು ಹೇಳುವಾಗ ಎಲ್ಲಾದರೂ ಚೂರು ತಪ್ಪಾದರೆ ಸಹೃದಯ ಕ್ಷಮಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಹೇಳಿದ್ದೆಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿ, ಪ್ರೀತಿಯಿಂದ ಓದಿದ್ದು, ಅದನ್ನು ಅಧ್ಯಯನ ಮೂಲಕ ಓದಿದ್ದಲ್ಲ. ಗ್ರೀಸ್ ದೇಶದ ಡೆಲ್ಫಿ ಅನ್ನುವಲ್ಲಿ ಗ್ರೀಕರ ಸೂರ್ಯ ದೇವತೆ ಆದಂಥ ಅಪಾಲೋ ಒಂದು ದೇವಸ್ಥಾನ ಇದೆ. ಇದಕ್ಕೆ ಟೆಂಪಲ್ ಆಫ್ ಡೆಲ್ಫಿ ಅಂತ ಕರೀತಾರೆ. ಅದು ಸೂರ್ಯ ದೇವತೆ ಅಪಾಲೋ ಅನ್ನೋ ಒಂದು ದೇವಸ್ಥಾನ. ಅದ್ರ ಮುಂದೆ ತ್ರಿಕೋನಾಕೃತಿ ಒಂದು ಆ ರೂಫನ್ನೇ ಹಾಗೆ ಮಾಡಿದ್ದಾರೆ. ಮೇಲಿನ ರೂಫನ್ನು ತ್ರಿಕೋನಾಕೃತಿ ಮಾಡಿ ಮುಂದೆ ಚಾಚಿದ್ದಾರೆ. ಆ ತ್ರಿಕೋನಾಕೃತಿಯ ರಚನೆಯ ಮೇಲೆ ಒಂದು ಸಣ್ಣ ಸೂಕ್ತಿಯನ್ನು ಬರೆದಿದ್ದಾರೆ. ಆ ಸೂಕ್ತಿ ಮೇಲೆ ಏನು ಬರೆದಿದ್ದಾರೆ ಅಂದರೆ ಗ್ನೋತಿ ಸಾಟನ್ ಅಂತ. ಗ್ನೋತಿ ಸಾಟನ್, GNOTHI SEAUTON, ಗ್ನೋತಿ ಸಾಟನ್ ಅಂತ. ಇದರ ಅರ್ಥ ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ ಅಂತ. ಈ ಗ್ನಾಸ್ಟಿಕ್ ಅಗ್ನಾಸ್ಟಿಕ್ಸ್ ಅಂತ ಬಂದಿರೋದು ಅದ್ರ ಮೇಲಿಂದ, ಗ್ನೋತಿ ಸಾಟನ್ ಅಂತ. ಅದರ್ಥ ನಿನ್ನನ್ನು ನೀನು ತಿಳಿದುಕೋ, ನಿನ್ನನ್ನು ನೀನು ಅರಿ, ನಿನ್ನನ್ನು ಅರಿತುಕೊಂಡಾಗ ಮುಂದೆಲ್ಲ ಸರಿ ಆಗ್ತದೆ ಅಂಥೇಳಿ ನಮ್ಮ ಭಾರತೀಯ ತತ್ವ ಪರಂಪರೆಯವರು ತತ್ವಮಸಿ ಅಂತ ಬಂದ್ಬಿಟ್ಟಿದೆ. ತತ್ ತ್ವಂ ಅಸಿ, ನಿನ್ನನ್ನು ನೀನು ತಿಳ್ಕೋ. ಬೇರೆಯವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಮೊದಲು ನಿನ್ನ ನೀನು ತಿಳ್ಕೋ ಅಂತ ಹೇಳುವಾಗೆ. ಮನುಷ್ಯ ಜೀವನದ ಸಾಧನೆಯೇ ಉತ್ತುಂಗ ಶಿಖರ ಇದು, ನಿನ್ನನ್ನು ತಿಳ್ಕೊಳ್ಳೋದು ಅಂತ. ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಬಂದಾಗಿನಿಂದ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಇದು ಬಹಳ ವಿಚಿತ್ರವಾದಂಥದ್ದಿದೆ. ತಾವು ಗಮನಿಸಿದೀವಿ, ಒಂದ್ಸಲ ನಾಯಿ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಾಗ ಅದಕ್ಕೇನೋ ಆಗ್ಬಿಡುತ್ತೆ, ಆಗ್ಬಿಟ್ಟು ಗರ ಗರ ಗರ ತಿರುಗೋಕೆ ಶುರು ಮಾಡುತ್ತೆ. ತನ್ನ ಬಾಲ ತಾನೇ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ತಿರುಗಿ ತಿರುಗಿ ತಿರುಗಿ ತಿರುಗಿ ಬಾಲ ಸಿಕ್ಕಿದ ಸುಸ್ತಾಗಿ ಮಲ್ಕೊಳತ್ತೆ. ಒಂದು ರೀತಿ ನೋಡ್ತಾ ಇರಬೇಕಾದ್ರೆ ಮನುಷ್ಯ ತನ್ನನ್ನು ತಾನು ಅರಸೋದಂದ್ರೆ ಯಾವುದನ್ನು ಅರಸೋಕೆ ಹೊರಟಿದ್ದಾನೋ ಅದು ತಾನೇ, ಅರಸೋಕೆ ಹೊರಟವನು ತಾನೇ, ಅರಕೆಯೂ ಅವನೇ, ಅರಸುವವನು ಅವನೇ, ಎರಡೂ ಅವನೇ ಆಗಿ ಒಂದು ವಿಲಕ್ಷಣ ಪ್ರಯೋಗ ನಡೆದಿದೆ. ಕಾಲ ದೇಶಗಳನ್ನು ಮೀರಿ ಎಷ್ಟೋ ಶತಮಾನಗಳಿಂದ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೆಸಿದ್ದೇ ಇದ್ದಾನೆ, ಅರ್ಥ ಮಾಡ್ತಾನೆ ಇದ್ದಾನೆ. ತನ್ನನ್ನು ಕಲಿಸು ನೋಡುವಂತಹ ಪರಿ, ತನ್ನನ್ನು ಹುಡುಕುವಂತಹ ಪರಿಗಳು ನೂರಾರು ನೂರಾರು ಹಾದಿ ಹುಡುಕೊಂಡಿದ್ದಾನೆ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ. ಮುಂದೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ನೂರಾರು ಸಾವಿರ ಪದ್ಧತಿಗಳನ್ನು ಹೋದರೂ ಕೂಡ ಎಲ್ಲರ ನಡೆ ಒಂದೇ ಇದೆ, ಗಮನ ಒಂದೇ ಇದೆ, ಗಂತವ್ಯ ಕೂಡ ಒಂದೇ ಇದೆ. ಕೊನೆಗೆ ಮುಟ್ಟಬೇಕಾದಂಥ ಗುರಿ ಕೂಡ ಅದೇನೆ, ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು ಅಂತ. ಇವರೆಲ್ಲರೂ ಯಾರು ತಮ್ಮನ್ನು ಕಂಡುಕೊಳ್ಬೇಕು ಅಂತ ಹೊರಟಿದ್ದಾರೋ ಅವ್ರ ಎಲ್ಲ ಮಾತುಗಳು ಕೂಡ ಧ್ವನಿ ಬೇರೆ ಆದರೂ ಕೂಡ ಮೂಲ ಸತ್ವ ಒಂದೇ, ಅವ್ರು ಮಾತಾಡುವಂಥ ರೀತಿ ಒಂದೇ.

0: You're listening to Radio Sarang, 107.8 FM.
1: ನನಗೆ ಒಂದ್ಸಲ ರಾಜರತ್ನಂ ಹೇಳಿದ್ ನೆನಪಿದೆ, 24 ಜನ ತೀರ್ಥಂಕರರಿದ್ದಾರೆ, ಅವರ ವಿಗ್ರಹಗಳನ್ನು ನೋಡ್ಬೇಕು ನೀವು, ಎಲ್ಲ ಒಂದೇ ತರನೇ, ಎಲ್ಲ ಒಂದೇ ತರನೇ, ಆದರೆ ಪಾರ್ಶ್ವನಾಥನ ತಲೆ ಮೇಲೆ ಮಾತ್ರ ಒಂದು ಹಾವಿದೆ, ಅದು ಗುರುತಿರುವಂತಹದ್ದು. ಉಳಿದ ಎಲ್ಲ 24 ತೀರ್ಥಂಕರರು ಒಂದೇ ತಲೆ ಇದ್ದಾರೆ, ಒಂದೇ ಆಕೃತಿಗಳು, ಎಲ್ಲರ ಕಿವಿ ಕೂಡ ಹೆಗಲನ್ನು ಮುಟ್ಟಿದೆ, ತಾವು ಗಮನಿಸಿರ್ಬೇಕು, ಉದ್ದ ಕಿವಿ ಹೆಗಲು ಮುಟ್ಟಿರುವಂತಹದ್ದು. ನಾನು ಸರ್ ರಾಜರತ್ನಂ ಕೇಳಿದ್ದೆ, ಎಲ್ಲರೂ ಒಂದೇ ತರ ಇದ್ದಾರಲ್ಲ ಇವರು ಅಂತ. ಅವ್ರು ಎಷ್ಟು ಚಂದವಾಗಿ ಹೇಳಿದ್ರು ಅಂದ್ರೆ, ಹೌದು ಹಾಗಿರ್ಬೇಕಾದ್ದೇ ಅವರು ಅಂತ. ಅವ್ರು ಒಂದೇ ಸತ್ಯವನ್ನು ಕಂಡುಕೊಂಡವರು, ಒಂದೇ ಸತ್ಯವನ್ನು ಕಂಡವರು ಅಂತ. ಅವ್ರು ಒಂದೇ ಸತ್ಯವನ್ನು ಕಂಡವರು ಅಂತ ಜಗತ್ತಿಗೆ ತಿಳಿಸೋದು ಹೇಗೆ? ಅವರ ಪದ್ಧತಿ ಕೇಳುವುದು. ಆದ್ರಿಂದ ಅದನ್ನ ಕಿವಿಯನ್ನು ಉದ್ದು ಮಾಡಿ ತೋರಿಸಿದ್ದಾರೆ. ಅವ್ರು ಎಲ್ಲರೂ ಒಂದೇ ಸತ್ಯವನ್ನು ಮುಟ್ಟಿದ್ರಿಂದ ಅವ್ರು ಒಂದೇ ರೀತಿ ತೋರಿಸಿದ್ದೀವಿ ಅವ್ರನ್ನ ಅಂತ ಹೇಳ್ತಾರೆ. ಈ ತನ್ನನ್ನು ಹುಡುಕೋ ಪರಿ ಇದೆಯಲ್ಲ, ಇದು ಎಷ್ಟು ಕಷ್ಟ ಅಂತ ಹೇಳಿ ಒಂದು ಸಾಕ್ರೆಟಿಸ್ನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಸಾಕ್ರೆಟಿಸ್ ಅಥೆನ್ಸ್ ನಲ್ಲಿದ್ದವನು, ತುಂಬಾ ಕುರುಪಿಯಾದ ಮನುಷ್ಯ ಅಂತ ಹೇಳ್ತಾರೆ, ತುಂಬಾ ಕುರುಪಿಯಾಗಿದ್ದ ಅಂತ. ಅದ್ರ ಜಗತ್ತಿನ ಸೌಂದರ್ಯದ ಬಗ್ಗೆ ಎಲ್ಲ ಮಾತಾಡ್ತಾನೆ. ಅವನಿಗೆ ಅತ್ಯಂತ ಶ್ರೀಮಂತ ಶಿಷ್ಯರು, ಪ್ಲೇಟೋ ಕೂಡ ಭಾರಿ ಶ್ರೀಮಂತ ಶಿಷ್ಯ. ಅಷ್ಟು ಶ್ರೀಮಂತ ಶಿಷ್ಯ ಇದ್ರು ಕೂಡ ಅವನಿಗೆ ದುಡ್ಡಿನ ಬಗ್ಗೆ ಆಸೆ ಇಲ್ಲ, ದುಡ್ಡು ಬೇಕಾಗಿ ದುಡ್ಡು ಕಂಡ್ರೆ ಅಸಹ್ಯ ಅವನಿಗೆ. ತುಂಬಾ ಸಿಂಪಲ್ ಮನುಷ್ಯ ಅವನು, ವಿಕ್ಷಿಪ್ತ ಸ್ವಭಾವನೂ ಹೌದು. ಅವನಿಗೆ ರಾಜನಿಗೆ ಬೆಲೆ ಕೊಡ್ತಾರೆ ಅಂತಿಲ್ಲ, ರಾಜ ಮನೆಗೆ ಬಂದರೂ ಹಾಗೇನೆ, ಯಾರು ಬಂದರೂ ಹಾಗೆ ಅವನು ತಿಳಿಸುವಂತಹದ್ದು ಆ ಸ್ವಭಾವ. ಒಂದು ಸಲ ಯಾರೋ ಒಬ್ಬರು ದೂರದಿಂದ ಹಿರಿಯರು ಬಂದರು ಹುಡ್ಕೊಂಡು, ಸಾಕ್ರೆಟಿಸ್ ಹುಡ್ಕೊಂಡು ಬಂದ್ರಂತೆ. ಎಷ್ಟೋ ದೂರದಿಂದ ನದಿಗಳನ್ನು ದಾಟ್ಕೊಂಡು, ಪರ್ವತಗಳನ್ನು ದಾಟ್ಕೊಂಡು, ಇವನ ಕೀರ್ತಿಯನ್ನು ಕೇಳಿ ಭೇಟಿಯಾಗಬೇಕು, ಮಾತಾಡಬೇಕು, ಒಂದು ಚರ್ಚೆ ಮಾಡಬೇಕು ಅಂತ ಬಂದ್ರಂತೆ. ಬಂದು ಊರಲ್ಲೆಲ್ಲ ಕೇಳಿದ್ದಾರೆ, ಅಥೆನ್ಸಲ್ಲಿ ಸಾಕ್ರೆಟಿಸ್ ಇರೋದು ಎಲ್ಲಿ ಅಂತ. ಯಾರೋ ಬೆರಳು ಮಾಡಿ ತೋರಿಸಿದ್ರು, ಆ ಮನೇಲಿ ಇರ್ತಾನೆ ಸಾಕ್ರೆಟಿಸ್. ಬಂದು ಬಾಗಿಲು ತಟ್ಟಿದ್ರಂತೆ, ಸಾಕ್ರೆಟಿಸೇ ಬಾಗಿಲು ತೆಗೆದ. ತೆಗೆದ ತಕ್ಷಣ ಅವ್ರು ಹೇಳಿ, ನಮಸ್ಕಾರ ಮಾಡಿ ಹೇಳಿ, ನಾನು ಬಂದಿದ್ದೇನೆ ಸಾಕ್ರೆಟಿಸ್ ಅವ್ರು ನೋಡಬೇಕಾಗಿತ್ತು ಅಂತ. ನೀವ್ಯಾರು ಅಂತ ಕೇಳಿದ. ನಾನು ಬಹಳ ದೂರದಿಂದ ಬಂದಿದ್ದೇನೆ, ಎಷ್ಟೋ ಪರ್ವತಗಳನ್ನು ದಾಟಿ ನದಿಗಳನ್ನು ದಾಟಿ ಬಂದಿದ್ದೇನೆ. ಸಾಕ್ರೆಟಿಸ್ ಅವರ ಜ್ಞಾನದ ಬಗ್ಗೆ ತುಂಬಾ ಕೇಳಿದ್ದೇನೆ, ಅವ್ರ ಹತ್ರ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೇನೆ, ಅವರನ್ನು ನೋಡಬಹುದಾ ಮಾತಾಡಬಹುದಾ ಅಂತ ಕೇಳಿದಂತೆ. ಸಾಕ್ರೆಟಿಸ್ ಹೇಳಿದಂತೆ, ಬಂದಿದ್ದೇನೋ ಸಂತೋಷ, ಆದ್ರೆ ಬೇರೆ ಮನೆಗೆ ಬಂದ್ಬಿಟ್ಟಿದ್ದೀರಿ ನೀವು, ದಾರಿ ತಪ್ಪಿಟ್ಟಿದ್ದೀರಿ ಅನ್ನಂತೆ. ಇಲ್ಲ, ಇದೇ ಮನೆ ಅಂತ ಹೇಳಿದ್ರು ಎಲ್ಲರೂ ನನಗೆ ಅಂತ ಹೇಳಿದ್ರು. ಇರ್ಬೋದು, ಆದ್ರೆ ಸಾಕ್ರೆಟಿಸ್ ನನಗೂ ಸಿಕ್ಕಿಲ್ಲ. ನಾನು ಯಾವತ್ತಿನ ಹುಡುಕ್ತಾ ಇದ್ದೀನಿ ಗೊತ್ತಾ, ಸಾಕ್ರೆಟಿಸ್ ಅನ್ನ ಸಿಗ್ತಾನೇ ಇಲ್ಲ ನನ್ನ ಕೈಗೆ ಅವನು. ನಾನು ಇಲ್ಲೇ ಇದ್ದೀನಿ ಸ್ವಾಮಿ, ನಾನು ಇಲ್ಲೇ ಹುಟ್ಟಿ ಬೆಳೆದದ್ದು, ಅಥೆನ್ಸಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು, ನನಗೆ ಸಾಕ್ರೆಟಿಸ್ ಸಿಕ್ಕಿಲ್ಲ ಅಂತ. ಆತ ಬಂದ ಅತಿಥಿ ಅಂದ, ಅಲ್ಲ ಮತ್ತು ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು, ಅವ್ರು ಯಾವ ಮನೆಯಲ್ಲಿ ಇರ್ತಾರೆ ಅಂತ ತೋರಿಸಿದ್ರು, ಆ ಮನೆಯಲ್ಲೇ ನೀವಿದ್ದೀರಿ, ಮತ್ತೆ ಇಲ್ಲೇ ಇದ್ದೀನಿ ಅಂತ ಹೇಳ್ತೀರಿ, ಸಿಗ್ಲಿಲ್ವಾ ಸಾಕ್ರೆಟಿಸ್ ನಿಮಗೆ ಅಂತ. ನಿಜವಾಗಿ ಹೇಳ್ತೀನಿ ಸ್ನೇಹಿತ, ನನ್ನ ಮಾತನ್ನು ನಂಬು ನೀನು, ನಾನು ಅವತ್ತಿದ್ದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಕ್ರೆಟಿಸ್ನ ಹಿಡಿಬೇಕು ಅಂತ ಹೇಳಿ, ನನಗೆ ಸಿಗ್ತಾ ಇಲ್ಲ ಅವನು. ನನ್ನಷ್ಟು ಪ್ರಾಮಾಣಿಕವಾಗಿ ಅವನು ಹುಡುಕೋ ಪ್ರಯತ್ನ ಮಾಡಿದವ್ರು ಯಾರೂ ಇಲ್ಲ ಅಂತ ಹೇಳಿದಂತೆ. ಅಂದ ತಕ್ಷಣ ಅವನು ಹೇಳ್ದ, ನೀವು ಹೀಗೆ ಹೇಳ್ತೀರಿ, ಇನ್ನು ಕೆಲವರು ಹೇಳಿದರು ಸಾಕ್ರೆಟಿಸ್ ಹಾಗಿದ್ದಾನೆ, ಸಾಕ್ರೆಟಿಸ್ ಹೀಗೆ ಹೇಳ್ದ, ಅವನ ಚರ್ಚೆ ಹೀಗೆ ಮಾಡ್ದ ಅಂತೆಲ್ಲ ವರ್ಣನೆ ಮಾಡ್ತಾರಲ್ಲ ಜನ, ನಿಮ್ಗೆ ಹೆಂಗೆ ಸಿಗಲಿಲ್ಲ? ಇವನು ಹೇಳ್ದಂತೆ, ಹೌದು ನಾನು ಕೇಳಿದ್ದೀನಿ ಆ ಮಾತನ್ನು, ಸಾಕ್ರೆಟಿಸ್ ಹೀಗಿದ್ದಾನೆ ಅವನು ಹೇಳ್ತಾನೆ ಅಂತ ಕೇಳಿದ್ದೀನಿ. ನೂರಾರು ಜನ ಅವನ ಬಗ್ಗೆ ನೂರಾರು ವಿಷಯ ಹೇಳ್ತಾರೆ, ಅದು ನಿಜವಾದ ಸಾಕ್ರೆಟಿಸ್ ಯಾರು ನನಗೆ ಸಿಕ್ಕಿಲ್ಲ, ಇನ್ನು ಗೊತ್ತಾಗಿಲ್ಲ, ನಾನು ಹುಡುಕ್ತಾ ಇದ್ದೀನಿ, ಸಿಕ್ಕಾಗ ಒಂದ್ಸಲ ಬನ್ನಿ, ಇದು ನನಗಂತೂ ಸಿಕ್ಕಿಲ್ಲ, ನೀವು ಹೋಗಿ ಅಂತ ಕಳಿಸಿದ್ದಂತೆ. ಈ ಮಾತು ನೋಡೋ ತಮಾಷೆ ಅಲ್ಲ, ಸಾಕ್ರೆಟಿಸ್ನ ಹಾಗೆ ಕೆಲವರು ತಮ್ಮನ್ನು ಅರಸೋಕ್ ಪ್ರಯತ್ನ ಮಾಡಿದ್ದಾರೆ, ಬಹಳಷ್ಟು ಜನ ಪ್ರಯತ್ನ ಕೂಡ ಮಾಡೋಕ್ಕೆ ಹೋಗಿಲ್ಲ.

ನಾವು ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಭ್ರಮೆಯಲ್ಲೇ ಕಳ್ಕೊಂಡು ಜೀವನ ಕಳ್ಕೊತೇವೆ. ಯಾರೋ ನನ್ನ ಹೊಗಳ್ಬಿಟ್ರೆ ಜನ ನನ್ನ ಹೊಗಳ್ಬಿಟ್ರು ಅಂತ ಸಂತೋಷ ಆಗುತ್ತೆ, ಯಾರೋ ಬೈದ್ರು ಅಂತ ಬೈದ್ರು ಅಂತ ಸಂತೋಷ ಆಗುತ್ತೆ. ಅದಕ್ಕೆ ಒಂದು ಹಿಂದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು ಬಹಳ ಹಿಂದೆ, ಒಬ್ಬರು ದೊಡ್ಡವ್ರ ಬಗ್ಗೆ ಆರ್ಟಿಕಲ್ ಬರೆದಾಗ, ಇವರು ಇಲ್ಲಿ ತಂದೆಯಾಗಿದ್ದಾರೆ, ಇಲ್ಲಿ ಇವರು ಅಧಿಕಾರಿಯಾಗಿದ್ದಾರೆ, ಇಲ್ಲಿ ಸ್ನೇಹಿತರಾಗಿದ್ದಾರೆ, ಇಲ್ಲಿ ಬಂಧು ಆಗಿದ್ದಾರೆ. ವಿಲ್ ಮಿಸ್ಟರ್ ರಿಯಲ್ ಸೋ ಅಂಡ್ ಸೋ ಸ್ಟ್ಯಾಂಡ್ ಅಪ್ ಬಿ ಕೌಂಟೆಡ್? ನಿಜವಾದ ಮನುಷ್ಯ ಯಾರು? ನಾವೆಲ್ಲದರಲ್ಲೂ ಹಂಚಿ ಹೋಗಿದ್ದೇವೆ. ನಿಜವಾದ ಸಾಕ್ರಟಿಸ್ ಯಾರು ಅಂತ ಸಾಕ್ರಟಿಸ್ಗೆ ಚಿಂತೆ ಇತ್ತು ಅಂತ ಹೇಳ್ತಾರೆ. ಹಾಗೆ ನಮಗೆ ಕೂಡ ನಾವು ಯಾರು ಅನ್ನುವ ಅರಸುವಿಕೆ ನಮ್ಮನ್ನು ಬಿಡೋದಿಲ್ಲ, ಬೆನ್ನತ್ತೋದಿಲ್ಲ. ನಾವು ಕೆಲವರು ಚಿಂತೆ ಬಿಟ್ಬಿಡ್ತೇವೆ, ಅರಸೋದನ್ನೇ ಬಿಟ್ಬಿಡ್ತೇವೆ, ಅವಾಗ ತಕರಾರು ಇರೋದಿಲ್ಲ. ಆದರೆ ಜ್ಞಾನಿಗಳು ಅರಸೋದಕ್ಕೆ ಹೋದಾಗ ಅದರ ಮೂಲ ಹುಡುಕೋ ಕಷ್ಟಪಟ್ಟಿದ್ದಾರೆ. ಈ ತನ್ನನ್ನು ತಾನು ಅರಸೋದು ಬಹಳ ಕಷ್ಟದ ಸಾಧನೆ ಅಂತ ಹೇಳಿದ್ನಲ್ಲ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿದೆ, ಈ ಪಂಚೇಂದ್ರಿಯಗಳ ಜೊತೆಗೆ ಒಂದು ಮನಸ್ಸನ್ನು ಸೇರ್ಕೊಂಡಿದೆ. ಈ ಆರು ಸೇರ್ಕೊಂಡು ಮನುಷ್ಯನ ನಿಜವಾಗಿ ಆರಡಿ ಅಂತ ಹೇಳ್ತೀವಿ. ಮನುಷ್ಯ ಆರಡಿ ಆಗಿದ್ದಾನೆ ಅಂತ ಹೇಳ್ತೀವಿ. ಆರು ಅಡಿ ಅಂದ್ರೆ ಆರು ಫೋಟ್ ಅಂತೂ ಆಗಬಹುದು, ಆರು ಹೆಜ್ಜೆ ಅಂತೂ ಆಗ್ತದೆ. ಆರು ಅಡಿಗಳು ಹೆಜ್ಜೆ ಇಟ್ಟು ಹೋಗ್ಬೇಕು, ಆರು ಹೆಜ್ಜೆ ಇಡಬೇಕಾಗ್ತದೆ ಮನುಷ್ಯ ಅಂತ ಹೇಳ್ತಾರೆ. ಒಬ್ಬ ದೊಡ್ಡ ದಾರ್ಶನಿಕರು ಬಹಳ ಚಂದ ಬರೀತಾರೆ ಅದನ್ನ. ಈ ಪಂಚೇಂದ್ರಿಯಗಳು ಮನಸ್ಸು ಆರು ಸೇರಿ ಮನುಷ್ಯನಲ್ಲಿ ಕೋಲಾಹಲ ಉಂಟು ಮಾಡಿದೆ. ಈ ಕೋಲಾಹಲದೊಳಗೆ ನಾನು ಯಾರು ಅಂತ ತಿಳಿತಾ ಇಲ್ಲ. ಅವ್ರು ಹೇಳ್ತಾರೆ ಹೇಗಾಗ್ತದೆ ನೋಡಿ, ಆರು ಹೆಜ್ಜೆ ನೋಡಿ. ಮೊದಲನೇದು ಮಗು ಹುಟ್ಟಿದಾಗಿನಿಂದ, ಹುಟ್ಟಿದ ಕ್ಷಣದಿಂದ ಲೆಕ್ಕ ಹಾಕೊಂಬನಿ. ಮಗು ಹುಟ್ಟಿದ ತಕ್ಷಣ ಅದು ಗೊತ್ತಾಗೋ ಸ್ಪರ್ಶ ಒಂದೇನೆ, ತಾಯಿ ಸ್ಪರ್ಶ ಒಂದು ಗೊತ್ತಾಗುತ್ತೆ. ಮೊದಲು ಗೊತ್ತಾಗೋದು ಸ್ಪರ್ಶ ಜ್ಞಾನ. ಆ ಸ್ಪರ್ಶ ಜ್ಞಾನದ ಮೂಲಕ ತಾಯಿಯನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ ಅದು. ಆನಂತರ ಸ್ವಲ್ಪ ಹೋದ್ಮೇಲೆ ರುಚಿ, ಹಾಲು ಕುಡಿತದೆ, ಆ ಹಾಲಿನ ರುಚಿ ಗೊತ್ತಾಗುತ್ತೆ. ಸ್ಪರ್ಶದ ಜೊತೆಗೆ ರುಚಿ ಶುರುವಾಯಿತು. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದ್ರ ಕಣ್ಣು ಚುರುಕಾಗ್ತದೆ ನೋಡ್ಬೇಕು. ಮೂರು ನಾಲ್ಕು ತಿಂಗಳು ಮಗು ಆಗೋ ತನಕನು ಯಾರು ತೊಡೆ ಮೇಲೆ ಇಟ್ಟರು ಮಲ್ಕೊಳ್ತಾವೆ ಮಕ್ಕಳು, ತಾಯಿ ಗುರು ಸಿಗಲ್ಲ. ಒಂದು ನಾಲ್ಕೈದು ತಿಂಗಳು ಆದ ತಕ್ಷಣ ಅಪರಿಚಿತರು ಬಂದ್ರೆ ಹೋಗೋದಿಲ್ಲ, ತಾಯಿ ಕಡೆ ಹೋಗಬೇಕು, ಪರಿಚಯರ ಮುಖ ಕಡೆ ಹೋಗಬೇಕು. ಅಂದ್ರೆ ಈಗ ಸ್ಪರ್ಶ ರುಚಿ ಜೊತೆಗೆ ದೃಷ್ಟಿ ಕೂಡ ಸೇರ್ಕೊಂತು. ಅದಾದ ನಂತರ ಬರುವಂತದ್ದು ಸದ್ದು ಕಿವಿಗೆ, ಗೊತ್ತಿರೋ ಸದ್ದಿದ್ರೆ ಪರವಾಗಿಲ್ಲ, ಗೊತ್ತಿರೋ ಸದ್ದ್ರೆ ಮಗು ಒಳಗೆ ಶುರು ಮಾಡ್ತದೆ, ಸದ್ದು ಶುರು ಆಯ್ತು. ಅದಾದ ನಂತರ ಕೊನೆಗೆ ಬರೋದು ವಾಸನೆ. ಈ ವಾಸನೆ ಆದ್ಮೇಲೆ ನಿಜವಾಗ್ಲೂ ಬರುತ್ತಪ್ಪ ನಮ್ಮ ಬೆನ್ನತ್ತಿ, ಅದು ಮನಸ್ಸು. ಇವು ಐದು ಪಂಚೇಂದ್ರಿಯಗಳ ನಂತರ ಮನಸ್ಸು ಬರುತ್ತೆ ನೋಡಿ, ಮನಸ್ಸು ಚಿಂತೆ ಹಚ್ಚುತ್ತೆ. ಆ ಮನಸ್ಸನ್ನು ತಡೆಯೋಕೆ ಸಾಧ್ಯ ಇಲ್ಲ, ಅದನ್ನು ಹಿಡ್ಕೊಳ್ಳೋಕೆ ಗೊತ್ತಿಲ್ಲ, ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ಇವು ಆರು ಹೆಜ್ಜೆಗಳು ನಡೀತಾ ಇದೆ.

0: रेडियो सारंग 107.8 FM।
1: ಚೈನಾ ದೇಶದ ಒಂದು ಒಳ್ಳೆ ಕತೆ ಇದೆ. ಈ ಸಾವಿರ ಕಾಲಿಂದ ಒಂದು ಸೆಂಟಿಪೀಡ್ ಅಂತ ಬರುತ್ತಲ್ಲ, ಸೆಂಟಿಪೀಡ್ ಅಂತ ಒಂದು ಪ್ರಾಣಿ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಕನ್ನಡದ, ಜರಿ ಜರಿ ಹುಳು ಅಂತಾರೆ. ಯಾಕೋ ಸಾವಿರ ಕಾಲು ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತಂತೆ. ಒಂದು ಸಲ ಒಂದು ಮೊಲ ನೋಡ್ತಂತೆ ಈ ಹುಳ ಹೋಗೋದನ್ನ, ಸಾವಿರ ಕಾಲಿದೆ ಹೆಂಗೆ ಹೋಗ್ತದೆ ಇದು, ಅದನ್ನೇ ಗಮನಿಸ್ತಿತ್ತಂತೆ. ಆ ಹುಳ ಕೇಳ್ತಂತೆ, ಏನು ಭಾಳ ನನ್ನೇ ನೋಡ್ತಾ ಇದೆಯಾ ನೀನು ಅವಾಗಿಂದ ಅಂತ ಕೇಳ್ತಂತೆ. ಇಲ್ಲ, ನನಗೆ ಭಾಳ ಆಶ್ಚರ್ಯ ಆಗುತ್ತೆ ನೋಡಿಯೋದು, ನೋಡಿದರೆ ನಿನಗೆ ಸಾವಿರ ಕಾಲಿದೆಯಪ್ಪ, ನನಗೆ ಇರೋದೇ ನಾಲ್ಕು. ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತೆ, ಎರಡನೇದು ಮುಂದಿಡ್ಲೋ ಮೂರನೇದು ಮುಂದಿಡ್ಲೋ, ಒಂದನೇದಿಡ್ಲೋ ಮೂರನೇದಿಡ್ಲೋ ಅಂತ ಒದ್ದಾಡ್ಕೊಂಡು ಬೀಳ್ತೀನಿ ಎಷ್ಟೋ ಸಲ ನಾನು. ನಿನಗೆ ಸಾವಿರ ಕಾಲಿದೆಯಲ್ಲ, ನಿನಗೆ ಯಾವಾಗ ಹೆಂಗೆ ತಲೆಗೆ ಹೊಳಿತದೆ, ಒಂದು ಎರಡು ಮೂರು ನಾಲ್ಕು ಐದುನೂರು ಏಳ್ನೂರು ಯಾವ ಕಾಲು ಹೆಂಗೆ ಇಡಬೇಕು ಅಂತ ಹೆಂಗೆ ಹೊಳಿತದೆ ನಿನ್ನ ತಲೆಗೆ ಅಂತ ಆ ಹುಳ ಹೇಳ್ತಂತೆ. ನಾನು ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ, ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೇನೆ, ಇನ್ನು ವಿಚಾರ ಮಾಡ್ತೀನಿ ಅಂತಂತೆ. ನಡ್ಕೊಳಕ್ಕೆ ಹೋಗಿ ಮುಂದೆ ನಡಿಲಿಕ್ಕೆ ಆಗಲಿಲ್ಲ, ಬಿದ್ದು ಹೋಯ್ತಂತೆ ಅದು. ಆಮೇಲೆ ಹೇಳ್ತಂತೆ, ಮೊಳಕೆ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು, ಮೊದಲು ಗೊತ್ತಿಲ್ಲದೆ ಆರಾಮ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು, ಈಗ ಎನಸೋಕ್ ಶುರು ಮಾಡಿದೆ ನೋಡು, 57 65 73 ತಲೆ ಕೆಟ್ಟು ಹೋಯ್ತು ನನಗೆ, ನಡೆಯೋಕೆ ಆಗೋದಿಲ್ಲ ಅಂತ. ಹಾಗೆ ಈ ಪ್ರಾಬ್ಲಮ್ ಏನಾಗಿದೆ ನಮಗೆ, ಆರು ಕಾಲುಗಳು ಅಂದ್ರೆ ಒಂದು ಕಾಲು ಪ್ರಗತಿಯ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಇನ್ನು ಉಳಿದ ಐದು ಕಾಲುಗಳು ಎಲ್ಲಿ ಬೇಕಾದಲ್ಲಿ ಹೋಗ್ತಾವೆ. ಹೀಗೆ ಒಂದು ಕಾಲು ಒಂದು ಕಡೆ ಹೋದಾಗ ಇನ್ನು ಐದು ಕಾಲು ಬೇರೆ ಬೇರೆ ಹೋಗ್ತಿರ್ಬೇಕಾದ್ರೆ ಆ ಪ್ರತಿಯೊಂದಕ್ಕೂ ತಾಕಲಾಟ, ಆ ಸಂಘರ್ಷ ನಿವಾರಿಸೋದೇ ಕಷ್ಟ ಆಗುತ್ತೆ. ನೋಡಿ, ಒಂದು ರುಚಿ ಒಂದು ಭ್ರಮೆ ಕ್ರಿಯೇಟ್ ಮಾಡಿದರೆ, ಸ್ಪರ್ಶ ಬೇರೆ ಕ್ರಿಯೇಟ್ ಮಾಡುತ್ತದೆ. ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ತಾಕಲಾಟ ಆದಾಗ ಇವು ನಿಗ್ರಹಿಸುವುದು ಕಷ್ಟ ಕೆಲಸ, ದುಸ್ಸಾಧ್ಯವಲ್ಲದಿದ್ದರೂ ಅಷ್ಟು ಸುಲಭ ಸಾಧ್ಯವಾದಂಥ ಕೆಲಸ ಅಲ್ಲ, ಆರನ್ನು ಕಂಟ್ರೋಲ್ ಮಾಡುವಂಥದ್ದು. ಹೀಗೆ ಮಾಡುವಾಗ ಬಹಳಷ್ಟು ಜನ ತೊಳಲಾಟದಲ್ಲಿ ಒದ್ದಾಡಿ ಹೋಗಿದ್ದಾರೆ, ಅದರಲ್ಲೇ ಜೀವ ಕಳ್ಕೊಂಡಿದ್ದಾರೆ, ಆಗಲಿಲ್ಲ ಹುಡುಕೋದಕ್ಕೆ. ಈ ಆರು ಕಾಲುಗಳನ್ನು ಆರು ಹೆಜ್ಜೆಗಳನ್ನು ಹೇಗೆ ಸಮಾನವಾಗಿ ನಿಭಾಯಿಸೋದು ಅನ್ನೋದು ಬಹಳ ಕಷ್ಟ ಆಯ್ತು ಜನಕ್ಕೆ. ಕೆಲವು ಬಿಟ್ಟುಬಿಟ್ರು, ಆಸೆ ಬಿಟ್ಟರು, ಹುಡುಕೋದೇ ಬೇಡ ಅಂತ. ಇನ್ನು ಕೆಲವರು ಏನೂ ತಿಳಿದೇ ಹೋದಾಗ ಭ್ರಮೆ ಆಗಿಬಿಟ್ಟು, ಛೇ ಈ ಜಗತ್ತೇ ಮಾಯೆ, ನಮಗಂತೂ ಅರ್ಥ ಆಗೋದಿಲ್ಲ ಅಂತ ಹೇಳಿ ಕೆಲವರು ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರು ಎಷ್ಟೋ ಜನ ಜ್ಞಾನ ಪಡ್ಕೊಳ್ಬೇಕು ಅಂತ. ಇನ್ನು ಕೆಲವರು ಗುಹೆಗಳಲ್ಲಿ ಹೋಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿಕೊಂಡು, ಇದು ಹೇಗೆ ಮಾಡೋದು, ಇದನ್ನು ನಿಭಾಯಿಸೋದು ಹೇಗೆ, ಈ ಐದು ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸೋದು ಹೇಗೆ. ಅದಕ್ಕೆ ನಮ್ಮ ಡಿ ವಿ ಜಿ ಭಾಳ ಚೆಂದ ಹೇಳ್ತಾರೆ, ಕುದಿ ಹೆಚ್ಚೆ ವೆಗಟ ಹೌದು ಕಡಿಮೆ ಇರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗಹದಿಂದ ಮಂಕುತಿಮ್ಮ. ಉಳುಕಿದನ್ನು ಹೇಗೋ ನಿಭಾಯಿಸ್ಬೋದೇನೋ, ಈ ಮನಸ್ಸನ್ನ ಹಾಲಿನ ಇದ್ದಂಗೈತೆ, ಹದ ಇದ್ದಂಗಂತೆ. ಕುದಿ ಹೆಚ್ಚೆ ವೆಗಟ ಹೌದು, ಒಂಚೂರು ಜಾಸ್ತಿ ಕಾಸಿದ್ರೆ ಹೊತ್ತಿದ ವಾಸನೆ ಬರುತ್ತೆ, ಕಡಿಮೆ ಇರೆ ಹಸಿನಾತ ಸ್ವಲ್ಪ ಕಮ್ಮಿ ಕಾಸಿದ್ರೆ ಹಸಿ ವಾಸನೆ ಬರುತ್ತೆ. ಯಾವುದೋ ಒಂದು ಸೌಂಠಾಯಕ್ಕೆ ಕದಡು ಬಿಟ್ಟರೆ ಒಡೆಯುವುದು ಹಾಲು ಸೂಕ್ಷ್ಮ ಅದರ ಹದ, ಅಷ್ಟು ಸೂಕ್ಷ್ಮ ಅದರ ಹದ, ಅದರ ಒಲೆ ಮನದ ಹದ, ಆ ಮನಸ್ಸಿನ ಹದ ಇದೆಯಲ್ಲ ಯಾವತ್ತಲ್ಲಿ ಹೇಗೆ ಭ್ರಮೆಗಳನ್ನು ಕ್ರಿಯೇಟ್ ಮಾಡ್ತದೆ, ಹೇಳೋಕ್ಕಾಗಲ್ಲ ಸೃಷ್ಟಿ ಮಾಡ್ತದೆ ಅಂತೇಳಿ. ಅದಕ್ಕೆ ಕೆಲವರು ಏನು ಮಾಡಿದ್ರು, ತಪಸ್ಸಲ್ಲಿ ಮಾಡೋಕೆ ಹೋದ್ರು, ಗುಹೆಯಲ್ಲಿ ತಪಸ್ಸು ಮಾಡೋಕೆ ಹೋದ್ರು, ನದಿಯಲ್ಲಿ ಸ್ನಾನ ಮಾಡಿ ದೇಹ ದಂಡಿಸಿ ತನ್ನ ಮನಗಳನ್ನು ದಂಡಿಸಿ ಆ ಮನಸ್ಸನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು, ಸಾಕಷ್ಟು ಜನ ಪ್ರಯತ್ನ ಮಾಡಿದರು. ಇದೆಲ್ಲ ಮಾಡಿದ ಉದ್ದೇಶ ಏನು, ನನ್ನನ್ನು ತಿಳ್ಕೋಬೇಕು ಅಂತ.

0: रेडियो सारंग 107.8 एफएम
1: ಇನ್ನೊಂದು ಹೇಳ್ತಾರೆ, ಮನುಷ್ಯನ ಇನ್ನೊಂದು ಅಭೀಪ್ಸೆ ಇದ್ದದ್ದು ಅವತ್ತಿಂದ ಇಲ್ಲಿವರೆಗೂ ಅಂದ್ರೆ ಮನುಷ್ಯ ಮಹಾದೇವನಾಗೋದು ಹೇಗೆ ಅಂತ, ದೊಡ್ಡವನಾಗೋದು ಹೇಗೆ, ಮನುಷ್ಯ ಮಹಾದೇವನಾಗೋದು ಹೇಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ನಿರಂತರ ಹೋರಾಟದ ಗುರಿ ಏನು. ಕೊನೆಗೆ ಹೇಳ್ತಾರೆ, ಮನುಷ್ಯನ ಹೋರಾಟದ ವ್ಯಾಪಕವಾಗಿ ಹೇಳೋದಾದ್ರೆ ಮನುಷ್ಯನ ಹೋರಾಟದ ಕೊನೆಯ ಗುರಿ ಅಂತಂದ್ರೆ ಆನಂದದ ಅನ್ವೇಷಣೆ, ಸಂತೋಷ ಪಡ್ಕೊಳ್ಳುವಂಥದ್ದು ಅಂತ ನಮ್ಮ ತೈತ್ರಿಯ ಉಪನಿಷತ್ತಿನಲ್ಲಿ ಮಾತು ಬರ್ತದೆ. ಅಪ್ಪ ಮಗ ಕಲಿಸಬೇಕಾದ್ರೆ 5 ಕೋಶಗಳಿದೆ ಅಂತ ಹೇಳ್ತಾನೆ. 5 ಕೋಶಗಳ ಮೂಲಕ ನಾವು ಮೇಲೆ ಹೋಗಬೇಕು. ಅನ್ನಮಯ ಕೋಶ, ಮೊದಲು ಊಟನೇ ನಾನು ಅಂದ್ಕೊಂಡಿದ್ದೆ, ಅನ್ನಮಯ ಕೋಶ. ಆನಂತರ ಪ್ರಾಣಮಯ ಕೋಶ, ದೆನ್ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಕೊನೆಗೆ ಬರೋದು ಸಚ್ಚಿದಾನಂದ ಕೋಶ. ಕೊನೆಗೆ ಬರೋದು ಆನಂದ ಅಂದರೆ ಮೊದಲು ಅನ್ನದಿಂದ ಶುರುವಾಗಿ ಕೊನೆಗೆ ಮುಟ್ಟೋದು ಆನಂದಕ್ಕೆ ಹೋಗುವಂಥದ್ದು. ಆ ದರ್ಶನ ನೋಡಿದರೆ ನಮ್ಮ ಜೀವನದ ಅತ್ಯುನ್ನತ ಗುರಿ ಅಂದರೆ ಆನಂದದ ಅನ್ವೇಷಣೆ, ಆನಂದ ಪಡ್ಕೊಳ್ಬೇಕು ಅಂತನ್ನುವಂಥದ್ದು. ನೋಡಿ, ಆದಿ ಮಾನವನಿಂದ ತಗೊಂಬರೋಣ. ನಾನು ಅಲ್ಲಮ್ಮನ ಕಡೆ ಬರಬೇಕಾದ್ರೆ ಇದೆಲ್ಲ ಹಾಗೆ ಬರಬೇಕು ಅನಿಸುತ್ತೆ. ನಾವು ಆದಿ ಮಾನವನಿಂದ ಯಾವಾಗ ಪ್ರಾಣಿಗಳನ್ನು ಬೆನ್ನಟ್ಟಿ ಕೊಂದು ಹಸಿ ಮಾಂಸ ತಿಂತಿದ್ದು ಆದಿ ಮಾನವ, ಆ ಕಾಲದಿಂದ ವೈಜ್ಞಾನಿಕ ಸಾಧನಗಳನ್ನು ಉಪಯೋಗಿಸಿ ನಿಸರ್ಗವನ್ನು ಗೆಲ್ಲೋಕೊಳ್ತಿರುವಂತಹ ಮನುಷ್ಯ ಈಗಿನ ಕಾಲಕ್ಕೆ ಇಲ್ಲಿವರೆಗೂ ಮನುಷ್ಯನ ಇತಿಹಾಸವನ್ನು ಗಮನಿಸಿದರೆ ಅವನ ಅನ್ವೇಷಣೆ ಇರೋದು ಆನಂದದ ಅನ್ವೇಷಣೆ, ಸಂತೋಷ ಪಡಬೇಕು. ಕೊನೆ ಹೇಳೋದು ಸಂತೋಷವೇ ಮುಖ್ಯ ಬರುವಂಥದ್ದು, ಅದು ಬರಬೇಕು. ಮತ್ತಿನ್ನೊಂದು, ಮಾನವ ಪ್ರಗತಿಗೆ ಕೂಡ ಈ ಆನಂದದ ಅನ್ವೇಷಣೆ ಒಂದು ಹೆಜ್ಜೆಯಾಗಿದೆ. ಆನಂದ ಹುಡುಕೋ ಹೋಗಿ ಮನುಷ್ಯ ಪ್ರಗತಿ ಆದದ್ದು. ಹೇಗೆ ಸಂತೋಷ ಸಿಗುತ್ತೆ ಅವ್ರು ಹೇಳ್ತಾರೆ, ಮನುಷ್ಯ ಮೊದಲು ಪ್ರಾಣಿಯನ್ನು ಕೊಂದ, ಹಾಗೆ ಮಾಂಸ ತಿಂತ ಇದ್ದ, ಅಕಸ್ಮಾತಾಗಿ ಬೆಂಕಿಯಲ್ಲಿ ಬಿತ್ತದು, ಬಿದ್ದಾಗ ಬೆಂದು ಹೋಯ್ತು, ಅದ್ರ ರುಚಿ ಬೇರೆ ಆಯಿತು, ಅದರಿಂದ ಆ ರುಚಿ ಸಂತೋಷ ಕೊಡ್ತಾ ಅವನಿಗೆ, ಅದಕ್ಕೋಸ್ಕರ ಬೇಯಿಸಿ ತಿನ್ನಬೇಕು ಅಂತ ಶುರು ಮಾಡಿದ. ಇನ್ನೇನೋ ಪದಾರ್ಥಗಳನ್ನ ಹುಡ್ಕೊಂಡ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಭಾರತದಲ್ಲಿ ಇರುವಷ್ಟು ತಿಂಡಿ ಪದಾರ್ಥಗಳು ಜಗತ್ತಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಎಷ್ಟು ತಯಾರು ಮಾಡಿದ್ದಿರ್ಬೇಕ್ರಿ ವಿಚಾರ, ಅದು ಮನಸ್ಸು ಮಾಡಿರ್ಬೇಕು ಅದು ಹುಡುಕ್ಬೇಕಾದ್ರೆ. ಕೆಲವರು ಹೇಳಬೇಕು, ನಾನು ನನ್ನ ಸ್ನೇಹಿತರು ಕೆಲವರು ಇದ್ದಾರೆ, ಡಿ ವಿ ಜಿ ನೆನೆಸ್ಕೊಂಡ್ರೆ ಸಾಕು, ಬಾಯಿ ಚಪ್ಪಲದ ಬಗ್ಗೆ ಮಾತಾಡಬೇಕಾದ್ರೆ. ಅವ್ರು ಹೋಟೆಲ್ಗೆ ಹೋದಾಗ ಅವ್ರು ಆರ್ಡರ್ ಮಾಡೋದು ತಿನ್ನೋದು, ಅವರು ದೋಸೆನೇ ನಾವು ದೋಸೆನೇ ತಿನ್ನೋದು. ಆ ವೇಟರ್ಗೆ 5 ಮಿನಿಟ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಅವನಿಗೆ ಅಂಚು ಹಸಿ ಇರಬಾರ್ದು, ಜಾಸ್ತಿ ಹೊತ್ತಿರಬಾರ್ದು, ಸ್ವಲ್ಪ ರೋಸ್ಟ್ ಆಗಿರಬೇಕು, ಅದು ಬೆಣ್ಣೆ ಎಲ್ಲ ಕಡೆ ಹರಡಿರ್ಬೇಕು, ಒಂದೇ ಕಡೆ ಹಾಕ್ಬೇಡ. ಇಷ್ಟೆಲ್ಲ ಆನಂದ ಅದರಲ್ಲಿರೋದವ್ರಿಗೆ ಅಂದರೆ ಆನಂದದ ಅನ್ವೇಷಣೆ ಏನೇನು ಪ್ರಗತಿಗಳನ್ನು ನಮ್ಮಲ್ಲಿ ಮಾಡಿದೆ, ಪ್ರಚೋದನೆ ಮಾಡಿದೆ ಅಂತಂದ ಹಾಗೆ ಮನುಷ್ಯನ ಅನುಭವ ಹೆಚ್ಚಾದಾಗೆಲ್ಲ ಅವನ ಜೀವನದ ರೀತಿಗಳು, ಸನ್ನಿವೇಶಗಳು, ಆವರಣಗಳು ಬದಲಾದ ಹಾಗೆ ನಮ್ಮ ಆನಂದದ ವ್ಯಾಖ್ಯೆ ಕೂಡ, ಪರಿಧಿ ಕೂಡ ಬದಲಾಯಿಸ್ತಾ ಹೋಯಿತು. ನಮಸ್ಕಾರ.

0: റേഡിയോ സാരംഗ് 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಲ್ಲ. ವಾವ್, ನೀವು ಸೂಪರ್ ಆಗಿದ್ರೆ ನಾನು ಕೂಡ ಸೂಪರೇ. ಈ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬರುವ ಈ ಮಳೆಗಾಲದ ತಿಂಗಳಲ್ಲಿ ಭಾರೀ ಮಳೆಯಿಂದಾಗಿ ಜನರು ಮನೆಯಲ್ಲೇ ಇರಬೇಕಾಗತ್ತೆ. ಹೀಗೆ ಹಿರಿಯರು ಈ ಮಳೆಗಾಲದ ತಂಪು ವಾತಾವರಣಕ್ಕೆ ತಕ್ಕಂತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಕಾಡಿನಲ್ಲಿ ಸಿಗುವ ಪ್ರಕೃತಿದತ್ತವಾದ ಎಲೆಗಳು ತರಕಾರಿಗಳನ್ನ ಬಳಸಿ ಸಾಂಪ್ರದಾಯಿಕ ಮತ್ತು ಔಷಧೀಯ ಗುಣವುಳ್ಳ ಅಡಿಗೆಗಳನ್ನ ತಯಾರಿಸ್ತಾ ಇದ್ರು. ಆಮೇಲೆ ಯಾವುದು ಹೇಳಿ, ನಿಮ್ಗೆ ಪಟ್ಟ ಅಂತ ನೆನಪಾಗುವುದು ಪತ್ರೊಡೆ ಅಲ್ವಾ? ಆಟಿ ತಿಂಗಳನ್ನ ಒಂದು ಸ್ಪೆಷಲ್ ಹೇಳ್ಬೋದು. ಆಮೇಲೆ ತುಳುನಾಡಿನ ಒಂದು ಹೆಮ್ಮೆಯ ತಿನಿಸು ಅದು. ಕೆಸುವಿನ ಎಲೆ, ಅಕ್ಕಿ ಹಿಟ್ಟು, ಬೆಲ್ಲ, ಮಸಾಲೆ ಪದಾರ್ಥ ಎಲ್ಲ ಹಾಕಿ ತಯಾರಿಸಲ್ಪಡುವ ಬಾಯಲ್ಲಿ ನೀರು ಉರಿಸುವ ಖಾದ್ಯ. ಅದನ್ನು ಅಲ್ಲಿ ತೊಂದರಲ್ಲಿ ಇಟ್ಟರೆ ಬೇಯಲಿಕ್ಕಿಟ್ಟರೆ ವಾವು, ಯಾವಾಗ ಒಂದು ತೆಗೆದು ತಿಂತೇವೆ ಅಂತಲೇ ಆಗ್ತಾ ಇರ್ತದೆ. ಹಾಲಿನಿಂದ ಮಾಡಿ ಈ ಗಂಜಿಯನ್ನ ತಯಾರಿಸ್ತಾರೆ. ಆಮೇಲೆ ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ನಮಗೆ ಸಿಗುವಂಥದ್ದು ಬಿದಿರಿನ ಕಳಲೆ. ಅದಕ್ಕೆ ಅಲಸಂದೆ ಕಾಳಿನಿಂದ ಮಾಡುವ ರುಚಿಕರವಾದ ಸಾಂಬಾರ್, ಆಮೇಲೆ ತೊಜಂಗ್ ಅದರಂಥ ಪಲ್ಯ, ಆಮೇಲೆ ಚಟ್ನಿ. ಕೆಸುವಿನದು ಕಾಂಡ ಇರ್ತದಲ್ಲ ಅದರನ್ನು ಮತ್ತೆ ಕಾಡು ಸೊಪ್ಪುಗಳನ್ನು ಬಳಸಿ ಮಾಡುವ ಖಾದ್ಯಗಳು ಅದೇ ಇರ್ತದೆ. ಆಮೇಲೆ ಅಕ್ಕಿಯಿಂದ ಮಾಡುವಂಥ ಪುಂಡಿ, ಅಕ್ಕಿಯಿಂದ ಮಾಡುವ ಸಣ್ಣ ಉಂಡೆಗಳನ್ನು ತೆಂಗಿನಕಾಯಿ ತುರಿಯೊಂದು ಎಲ್ಲ ಹಾಕಿ ಚೆನ್ನ ಮಾಡಿದ್ಕೊಂಡು ಸೂಪರಾದ ಪದಾರ್ಥ ಮಾಡಿ ತಿಂದರೆ ವಾವ್. ಆಮೇಲೆ ಹಲಸಿನಕಾಯಿ ಗಟ್ಟಿ, ಅದು ಈ ಸಮಯಕ್ಕೆ ಮಾತ್ರ ಸಿಗೋದು. ಆಮೇಲೆ ಈ ಹಲಸಿನ ಹಣ್ಣು, ಆಮೇಲೆ ಇದಕ್ಕೆ ಬೆಲ್ಲ, ಆಮೇಲೆ ಅಕ್ಕಿ ಎಲ್ಲ ಅರ್ದು ಹಾಕಿ ಚೆನ್ನ ಮಾಡಿ ಬೇಯಿಸಿದರೆ ಆಹಾ, ಅದು ತಿನ್ನಲಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಈ ಶೀತಕ್ಕೋಸ್ಕರ ಹುರುಳಿಕಾಳಿನಿಂದ ತಯಾರಿಸುವಂಥ ಖಾರದ ಸಾರು, ಇದು ಶೀತ ಮತ್ತು ನೆಗಡಿಗೆ ಅತ್ಯಂತ ಒಳ್ಳೆಯದು. ಒಂಥರ ಈ ಆಹಾರ ಪದ್ಧತಿಯು ರುಚಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮಳೆಗಾಲದಲ್ಲಿ ಬರುವ ರೋಗಗಳನ್ನು ತಡೆಗಟ್ಟುವಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಇಂದಿಗೂ ನಾವು ನೋಡ್ತೇವಲ್ಲ ಆಟಿ ಡೊಂಜಿ ದಿನ, ಆಟಿ ಫುಡ್ ಫೆಸ್ಟಿವಲ್, ಈ ರೀತಿಯಾಗಿ ರುಚಿಕರವಾದಂಥ ಅಡಿಗೆಗಳನ್ನು ಜನರಿಗೆ ಪರಿಚಯಿಸುತ್ತಾ ಇರ್ತಾರೆ. ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಅಡುಗೆ ವಿಷಯ ಬಂದಾಗ ಯಾವ ಹಾಡು ನೆನಪಾಗತ್ತೆ? ನನಗಂತೂ ಈಗೇ ಸದ್ಯಕ್ಕೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡು, ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲಿ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದಲ್ಲೂ ನೆನಪಲ್ಲಿ ಉಳಿಯುವ. ಇದು ಹಾವಿನ ಹೆಡೆ ಚಿತ್ರದ ಹಾಡು. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈಗ ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಸನಗ 107.8 FM. ಇವತ್ತು ನಾವು ಮಳೆಗಾಲಕ್ಕೆ ಮಾಡುವಂತ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಆಯ್ತಾ, ಮಳೆಗಾಲಕ್ಕೆ ಒಳಗೆ ಒಂದು ಪತ್ರೊಡೆ ಬೇಯ್ತಾ ಇರಬೇಕು. ಆಹಾ, ಬಿಸಿ ಬಿಸಿ ಪತ್ರೊಡೆಯನ್ನು ತಿಂತಾ ಇದ್ರೆ ಅದು ಸ್ವರ್ಗಕ್ಕೆ ಮಿಗಿಲು. ಇನ್ನು ಹಲಸಿನ ಹಣ್ಣು ಸಿಗುವ ಕಾಲ ಆದ್ರಿಂದ ಹಲಸಿನ ಹಣ್ಣಿನ ಗಟ್ಟಿ, ಆಮೇಲೆ ಅಪ್ಪ ಗಾರಿಗೆ ಅಂತ ಹೇಳ್ತಾರೆ, ಮುಳ್ಕ ಅಂತ ಹೇಳ್ತಾರೆ, ಅದು ಸಹ ಬಿಸಿ ಬಿಸಿ ಮಳೆಗೆ ಒಳಗೆ ಅಲ್ವಾ. ಹೊರಗೆ ಚಳಿ ಚಳಿ ಮಳೆ, ಒಳಗೆ ಬಿಸಿ ಬಿಸಿ ಗಾರಿಗೆ, ಆಹಾ ತಿಂತಾ ಇದ್ರೆ ಇನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹೇಳ್ಬೋದು. ಈಗ ಯಾವ ಅಡಿಗೆ ಈ ಮಳೆಗೆ ಸೂಕ್ತ ಇದನ್ನು ಹೇಳೋದಕ್ಕೆ ನಮ್ಮ ಜೊತೆ ಇರುವವರು ಮಹಾಲಕ್ಷ್ಮೀ ದಿವಾಕರ್ ಅವರು. ಇವರು ಕುಳಾಯಿಯ ನಿವಾಸಿ, ಇವರೊಬ್ರು ಗೃಹಿಣಿ. ಇವರು ಇವತ್ತು ನಮಗೆ ಯಾವ ಅಡಿಗೆ ಹೇಳ್ಕೊಡ್ತಾರೆ ಅಂತೇಳಿ ನೋಡೋಣ. ನಮಸ್ತೆ ಮಹಾಲಕ್ಷ್ಮಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಹಿಂಗ್ ಗೊತ್ತಾ, ಈಗಂತೂ ಮಳೆಗಾಲ ಅಂದ್ರೆ ಈಗ ಮಳೆಗಾಲ ಅಂತ ಹೇಳುದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಮತ್ತು ಮಳೆ ಮರ್ಜಾಗಿ ಬರ್ತಾ ಉಂಟು. ಆದ್ರೂ ಮಳೆಗಾಲಕ್ಕೆ ಹೊರಗೆ ಮಳೆ, ಒಳಗಿಂದ ಒಂದು ಬಿಸಿ ಬಿಸಿ ತಿಂಡಿ ಸಿಕ್ಕಿದ್ರೆ ಎಂತ ಖುಷಿ ಇರ್ತದೆ ಅಲ್ವಾ. ಈಗ ನಿಮ್ಮಲ್ಲಿ ತಿಂಡಿ ಮಾಡಿಸಿ ನನಗೆ ಇಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಭಯಂಕರ ದೂರ ಆಗ್ತದೆ. ಹಾಗಿರುವಾಗ ನೀವೊಂದು ಒಂದೆರಡು ತಿಂಡಿ ಹೇಗೆ ಮಾಡುದು ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಅದನ್ನ ಟ್ರೈ ಮಾಡ್ತೇನೆ. ಯಾವ್ದು ಹೇಳ್ಕೊಡ್ತೀರಾ ಇವತ್ತು ತಿಂಡಿ? ವಾವ್, ಹೇಗೆ ಹೇಳಿ?
1: ಅದು ಹಲಸಿನ ಹಣ್ಣು ಚೋಳೆಯನ್ನು ಬಿಡಿಸಿ ಸಣ್ಣ ಹಚ್ಚಿ ಬೇಯಿಸಿ ಇಡ್ಬೇಕು. ಬೇಯಿಸಿದ ನಂತರ ಅದಕ್ಕೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ತುಪ್ಪ ಏಲಕ್ಕಿ ಹುಡಿ ಹಾಕಿ ಅದನ್ನು ಹೂರ್ಣ ಅಂತ ಹೇಳ್ತಾರೆ, ಅದನ್ನು ಮಾಡಿ ಇಡ್ಬೇಕು. ಆ ನಂತರ ಈಗ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಅದನ್ನು ರುಬ್ಬಿ ಎಲೆ ಬಾಳೆ ಎಲೆಯಲ್ಲಿ ಹಾಕಿ ಬಿಡಿಸಿದ್ರು ಆಗ್ತದೆ ಗಟ್ಟಿ ಆರಿಸು. ಅಥವಾ ಅದನ್ನು ಸ್ವಲ್ಪ ಒಗಚಿ ಅದನ್ನು ಎಲೆಯಲ್ಲಿ ನಾವು ತಟ್ಟಿ ಈ ಹೂರ್ಣವನ್ನು ಅದರೊಳಗೆ ಹಾಕಿ ಅಂದ್ರೆ ತಟ್ಟಿದ ಮೇಲೆ ಅದನ್ನು ಹಾಕಿ ಮಡಿಸಿದ್ರೆ ಅದನ್ನು ಮತ್ತೆ ಬೇಯಿಸ್ಬೇಕು ಅಕ್ಕಿಯಲ್ಲಿ. ಅದನ್ನು ಬೇಯಿಸಿ ನಂತರ ಭಾರಿ ರುಚಿ ಮತ್ತೆ.
0: ಇದು ಹಲಸಿನ ಹಣ್ಣಿನ ಗಟ್ಟಿಯ ತಮ್ಮ ಬ್ರದರ್ ಅಲ್ಲ ಇದು?
1: ಹಲಸಿನ ಹಣ್ಣನ್ನು ಹಣ್ಣು ಗಟ್ಟಿಗೆ ಅದು ಹಲಸಿನ ಹಣ್ಣನ್ನು ಸಮೇತ
0: ಅರಿಯುದು
1: ಕಡಿಬೇಕು, ರುಬ್ಬಬೇಕು. ಇದು ಇಲ್ಲ, ಇದು ಪೀಸ್ ಪೀಸ್ ಮಾಡಿ ಅದನ್ನು ಇದಕ್ಕೆ
0: ಹಾಕಿ ಬೇಯಿಸುದು. ಅದು ಆಗ ಬಾಯಿಗೆ ಸಿಕ್ಕುವಾಗ ಬಾಯಿಗೆ ಸಿಕ್ಕುವಾಗ ಖುಷಿ ಆಗ್ತದೆ,
1: ಭಾರಿ ಖುಷಿ ಆಗ್ತದೆ.
0: ಇನ್ನೇನಾದ್ರೂ ಇದೆಯಾ?
1: ಎಲೆ ಹಿಟ್ಟು ಹೇಳ್ತಾರೆ, ಎಲೆ ಕಜ್ಜಾಯ ಹೇಳ್ತಾರೆ.
0: ಇನ್ನು ಯಾವ್ದು
1: ಹೇಳ್ತಾರೆ ಕೆಲವರು? ಇದು ಅಪ್ಪ ಸಾಗೆ ಹಲಸಿನ ಹಣ್ಣಿದು.
0: ಗಾರಿಗೆ
1: ಅದನ್ನು, ಹೌದು, ಅದನ್ನು ಅಕ್ಕಿಯಲ್ಲಿ ಸಹ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು. ಈ ಹಲಸಿನ ಹಣ್ಣನ್ನು ರುಬ್ಬಬೇಕು, ಅದರೊಟ್ಟಿಗೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಬೇಕು. ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಅರ್ತು ಅದರ ಮೇಲೆ ಗೋಧಿ ಹಿಟ್ಟನ್ನು ಅದರೊಟ್ಟಿಗೆ ಮುಗುಚಿ ಇದು ಕಲಸಿ ಅದನ್ನು ತೆಂಗೆಣ್ಣೆಯಲ್ಲಿ ಬಿಡ್ಬೇಕು. ಅದನ್ನು ಕಾಯಿಸಿ ತಿಂದ್ರೆ ಉಂಟಲ್ಲ ಈ ಮಳೆ ಬರುವಾಗ, ಭಾರಿ ರುಚಿ
0: ಅಲ್ವಾ. ಅದು ಯಾರಾದ್ರೂ ಕಾಯಿಸಿ ಕೊಟ್ರಂತೂ ನಮ್ಗೆ ತಿನ್ಲಿಕ್ಕೆ ಭಾರಿ ಖುಷಿ. ಓಕೆ, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೆ. ಎರಡು ಇವತ್ತು ಡಿಶ್ ಹೇಳ್ಕೊಟ್ಟಿದ್ದೀರಾ ನಮಗೋಸ್ಕರ. ನೋಡೋಣ ಎಲ್ಲರೂ ಪ್ರಯತ್ನ ಮಾಡ್ಬೋದು ಇವತ್ತು. ಥ್ಯಾಂಕ್ ಯು. ಎಸ್, ಮಹಾಲಕ್ಷ್ಮಿ ಅವರು ಹಲಸಿನ ಹಣ್ಣಿನ ಎರಡು ಐಟಮ್ ಬಗ್ಗೆ ನಮ್ಗೆ ಇವತ್ತು ಹೇಳ್ಕೊಟ್ರು. ಈ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ತಟ್ಟಂತ ನೆನಪಾಗುವ ಹಾಡು ಮಾಯಾ ಬಜಾರ್ ಚಿತ್ರದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರೆಗೊಂಡಿತನೆಗೆ ಬಂದು ಬಳಿರೆ ಲಾಡು ಸಾಲು, ವಹ ಫೇಣಿ ಹೋಳಿಗೆಗಳು ಬಳಿರೆ ಲಾಡು ಸಾಲು. ಆ ಅದರ ಎದುರಲ್ಲಿ ಆ ಎಲ್ಲ ವೆರೈಟಿ ತಿಂಡಿ ಇಟ್ಟಿರ್ತಾರೆ, ಆ ಒಂದು ಪದ್ಯವನ್ನು ನೋಡಲಿಕ್ಕೆ ಗಮ್ಮತ್ತಾಗ್ತದೆ. ಈಗ ಈ ಹಾಡನ್ನು ಕೇಳೋಣ. ಇದಕ್ಕೆ ಸಂಗೀತ ನೀಡಿದವರು ಘಂಟಸಾಲ, ಇದನ್ನು ಹಾಡಿದವರು ಮಾಧವ ಪೆದ್ದಿ ಸತ್ಯಂ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.
2: ವಿವಾಹ

0: ಪ್ರಸಾರ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನಿ ಮಂಜುಳಾ. ಸೊ ಇವತ್ತು ಅಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅಡುಗೆಗಳ ಬಗ್ಗೆ ಮಾತಾಡುವಾಗಲೇ ಬಾಯಲ್ಲಿ ನೀರು ಇರಲಿಕ್ಕೆ ಬರ್ತದೆ, ಯಾಕಂದರೆ ಹೊರಗಿಂದ ಸ್ವಲ್ಪ ಮಳೆ ಬರ್ತಾ ಇದೆ. ಒಳಗಿಂದ ಈ ಅಡುಗೆ ಬಗ್ಗೆ ಕೇಳುವಾಗ ಅಯ್ಯೋ ಯಾರಾದರೂ ಮಾಡಿಕೊಡಬಾರ್ದಾ ಅಂತ ಅನ್ನಿಸ್ತದೆ. ಈ ಜಾನಪದ ವೈಶಿಷ್ಟ್ಯಗಳಿಂದಲೇ ವಿಭಿನ್ನವಾಗಿ ಗುರುತಿಸಿಕೊಂಡಿರುವಂತಹ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿರುವವರು ಶ್ರೀಮತಿ ಆರತಿ ಆಳ್ವ. ಇವರು ಗೃಹಿಣಿಯಾಗಿದ್ದಾರೆ. ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ದುಡಿಯುವ ಇವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಕೇಂದ್ರ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಹಾಗೂ ಯಕ್ಷಧ್ರುವ ಸೊಸೈಟಿ ಇದರ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ತೆ ಆರತಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಸೌಖ್ಯ.
0: ಓಕೆ, ನಾನಿವತ್ತು ಮಾತನಾಡ್ತಿರೋ ವಿಷಯ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳು. ಈಗ ಇದಕ್ಕಿಂತ ಮೊದಲು ಮಾತಾಡಿದವರು ಹಲಸಿನ ಹಣ್ಣಿನ ಎಲೆ ಕಜ್ಜಾಯ, ಆಮೇಲೆ ಅದರಿಂದ ಮಾಡುವ ಗಾರಿಗೆ ಬಗ್ಗೆ ಹೇಳಿದ್ರು. ಓಕೆ, ಈಗ ನನಗೆ ನೀವು ಹೇಳಬೇಕು, ನಾನ್ ವೆಜ್ ಅಲ್ಲಿ ಈಗ ಮಾಡುವಂತ ವಿಶೇಷ ಅಡಿಗೆಗಳು ಯಾವ್ದೆಲ್ಲ ಇದೆ? ನನಗೆ ರೆಸಿಪಿಗಿಂತಲೂ ಯಾವ್ದೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಈ ಮಳೆಗಾಲದಲ್ಲಿ ಅಥವಾ ಈ ಟೈಮಲ್ಲಿ, ಇದ್ರ ಬಗ್ಗೆ ಹೇಳ್ಬೇಕು.
1: ನಾವು ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ಅಂದ್ರೆ ಕರಾವಳಿಯವರು ಹೆಚ್ಚಾಗಿ ನಾನ್ ವೆಜ್ ಪ್ರಿಯರು.
0: ನಮ್ಗೆ
1: ದಿನನಿತ್ಯದಲ್ಲಿ ಮೀನು ಹೆಚ್ಚಾಗಿ ಬೇಕೇ ಬೇಕು. ಆ ಮಳೆಗಾಲದಲ್ಲಿ ಮೀನು ಸಿಗದ ಟೈಮಲ್ಲಿ ನಾವೇನ್ ಮಾಡ್ತೇವೆ, ಒಣಗಲು ಮೀನನ್ನು ಬಳಸ್ತೀವಿ. ಈ ಕೋಳಿ, ಮೀನು, ಮಾಂಸ ಇದೆಲ್ಲ ನಮ್ಗೆ ಹೆಚ್ಚಾಗಿ ನಾವು ಮುಖ್ಯವಾಗಿ ಊಟದಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡ್ತೇವೆ. ಈಗ ಅಂದ್ರೆ ನೋಡಿ, ಮೀನು ಈಗ ಬಿರಿಯಾನಿ, ಕಬಾಬ್, ಈ ರೋಸ್ಟ್, ಊರ್ವಲ್ ಅಂತ ಈಗೆಲ್ಲ ಪಾಶ್ಚಾತ್ಯ ಸ್ಟೈಲ್ ಅಲ್ಲಿ ತುಂಬಾ ರೀತಿಯ ರೆಸಿಪಿಗಳಿವೆ. ಅದು ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ನಮ್ಗೆ ನೋಡಿ, ನಮ್ಮದು ಮೀನಲ್ಲಿ ಸಹ ಅಂಜಲು, ಮಾಂಜಿ, ಅದ್ ಕಾಣೆ ಅಂತ ದೊಡ್ಡ ದೊಡ್ಡ ಮೀನುಗಳಿವೆ ಕಾಸ್ಟ್ಲಿ ಇದೆಲ್ಲ. ಆದ್ರೆ ಟ್ರೆಡಿಷನಲ್ ಆಗಿರುವುದು ನಮ್ಮಲ್ಲಿ ಹೆಚ್ಚಾಗಿ ನಾವೆಂತ ಹೇಳ್ಬೇಕಂದ್ರೆ ಬಂಗುಡೆ ಮತ್ತು ಬೂತೆ ಅಂತ ಹೇಳ್ಬೋದು. ಈ ಬಂಗುಡೆ ಬೂತ ಇದ ಮೀನಲ್ಲಿ ಸಾರು, ಹುಳಿ ಮುಂಚಿ, ಫ್ರೈ ಇದೆಲ್ಲ ಮಾಡ್ತೀವಿ. ಇದು ಎಂತ ಗೊತ್ತಲ್ಲ, ಮುಂಚೆ ಎಲ್ಲ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸ್ಬೋದು, ಅದು ತುಂಬಾ ಟೇಸ್ಟ್. ಅದು ಬಿಸಿಯಾಗಿ ಮರು ದಿವಸ ಅದನ್ನು ನಾವು ತಂಜಾನ ಅಂತ ಹೇಳ್ತಾರೆ ಬೆಳಿಗ್ಗಿನ ಊಟಕ್ಕೆ
0: ತಂಗಳನ್ನ,
1: ಅದಕ್ಕೆ ಮೀನು. ಈ ಪದಾರ್ಥ ಇದು ತುಂಬಾ ಹಿರಿಯರಿಂದ ಸಹ, ಈಗ ನಾವು ತಿಂಡಿಗೆ ಎಲ್ಲ ದೋಸೆ ಎಲ್ಲ ಕೆಲವು ಐಟಮ್ ಮಾಡ್ತೇವೆ, ಆದ್ರೆ ಮುಂಚೆ ನಿಜವಾಗಿ ನಮ್ಗೆ ಬೆಳಿಗ್ಗಿನ ಊಟ ಅಂದ್ರೆ ತಂಜಾನ ಮತ್ತು ತಂಗಳನ್ನ ಮತ್ತು ಮೀನಿದು ಪದಾರ್ಥ. ಇದರಲ್ಲಿ ಮೀನಿನಲ್ಲಿ ಸಹ ಈಗ ಎಂತ ಉಂಟು, ಮರವಾಯಿ, ಸಿಗಡಿ, ಜಿಂಜಿ, ಮತ್ತೆ ಪಾಚೀಲೆ, ನರ್ತೆ ಅಂತ ಅದೆಲ್ಲ ಸಿಗ್ತದೆ. ಈ ನರ್ತೆ ಉಂಟಲ್ಲ, ಇದು ಗದ್ದೆ ಬದಿಯಲ್ಲಿ ಮಳೆಗಾಲದಲ್ಲಿ ಸಿಗುವುದು. ಈಗ ಎಲ್ಲ ಕಮ್ಮಿ ನರ್ತೆ ಅಂತ ಗೊತ್ತುಂಟಲ್ಲ, ಈಗ ನೋಡ್ಲಿಕ್ಕೆ ಸಹ ಹೆಚ್ಚಿನವರಿಗೆ ಈಗ ಸಿಗ್ಲಿಕ್ಕೆ ಇಲ್ಲ. ನನ್ನ ಪ್ರಕಾರ ಹಳ್ಳಿಯಲ್ಲೆಲ್ಲ ಗದ್ದೆ ಬದಿಯಲ್ಲಿ ಸಿಗ್ಬಹುದು. ಅದು ತುಂಬಾ ಅಂದ್ರೆ ಅದು ತುಂಬಾ ಆರೋಗ್ಯಕರ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅಮ್ಮನವರೆಲ್ಲ ಮಾಡ್ತಿದ್ರು ಆಗ, ಅದರದ್ದು ನರ್ತೆದು ಸಾರು, ಸುಕ್ಕ ಎಲ್ಲ ಮಾಡುದು. ಇದು ಎಂತ ಗೊತ್ತು, ನರ್ತೆಯನ್ನ ನೀರಲ್ಲಿ ನೀರು ಚೇಂಜ್ ಮಾಡ್ತಾ ಇರ್ಬೇಕು, ಅದರಲ್ಲಿ ಅದು ಕೆಸರು ಕಾಡ್ತಾ ಉಂಟು. ಈಗ ಮರವಾಯಿ ಸಹ ಹಾಗೆ, ನೀರಲ್ಲಿ ಇಟ್ಟು ಅಂದ್ರೆ ಅದರಲ್ಲಿ ಕೆಸರು ಇರ್ತದೆ, ಅದು ನೀರು ಚೇಂಜ್ ಮಾಡಿಟ್ಟು ಮರು ದಿವಸ ನಾವು ಪದಾರ್ಥ ಮಾಡುದು. ಇದನ್ನು ಬಿಸಿ ಸ್ಟೀಮ್ ಮಾಡಿ ಅದರದ್ದು ಒಳಗಿನಿಂದ ಮಾಂಸ ತೆಗೆದು ಅದರಿಂದ ಸುಕ್ಕ ಇಲ್ಲದ ಪದಾರ್ಥ ಎಲ್ಲ ಯೂಸ್ ಮಾಡ್ತೇವೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡ್ತೇವೆ. ಈಗ ಮರವಾಯಿಗೆ ನೋಡಿ, ಮರವಾಯಿಗೆ ನಾವು ಬಸಳೆಗೆ ಮರವಾಯಿ ಹಾಕ್ತೇವೆ. ಹಾಗೆ ಎಟ್ಟಿ ಸಿಗಡಿ ಉಂಟಲ್ಲ, ಸಿಗಡಿಗೆ ತರಕಾರಿ ಹಾಕಿ ಬಟಾಟೆ ಮತ್ತು ಕುಂಬಳಕಾಯಿ, ಬೆಂಡೆಕಾಯಿ ಅಂದ್ರೆ ಅದನ್ನು ತರಕಾರಿಯಲ್ಲಿ ಯೂಸ್ ಮಾಡಿದ ಪದಾರ್ಥ ನಾವು ಮಾಡುವ ಸಿಗಡಿಯಲ್ಲಿ. ಈಗ ಸಿಗಡಿಯಲ್ಲಿ ಎಂತ ಗೊತ್ತುಂಟ, ಈಗ ಫ್ರೈ, ಸಿಗಡಿ ಫ್ರೈ, ದೊಡ್ಡ ದೊಡ್ಡ ಸಿಗಡಿ ಫ್ರೈ ಮಾಡ್ತಾರೆ ಈಗ, ಮತ್ತೆ ಅದರದ್ದು ಸಾರು ಇಲ್ಲದ್ರೆ ಸುಕ್ಕ, ಹುಳಿ ಮುಂಚಿ, ಹಾಗೆ ಹಾಗೆ ಏಡಿ ಸಿಗ್ತದೆ. ಏಡಿಯಲ್ಲಿ ಕಲ್ಲಿ ಜಿಂಜಿ ಅಂತ ಹೇಳ್ತಾರೆ, ಕಳ್ಳು ಅಂದ್ರೆ ದೊಡ್ಡದ, ಅದು ಕಪ್ಪಾಗಿರ್ತದೆ, ಸಣ್ಣ ಸಹ ಇರ್ತದೆ ಗಟ್ಟಿ, ಅದರದ್ದು ಪದಾರ್ಥ ಸಹ ತುಂಬಾ ಟೇಸ್ಟ್, ಅದು ಗಟ್ಟಿಯಾಗಿರ್ತದೆ. ಈ ಇದರಿಂದ ಸಿಗ ಏಡಿಯಿಂದ ಸುಕ್ಕ, ಗಸಿ ಮತ್ತೆ ತರಕಾರಿ ಸಹ ಹಾಕಿ ನಾವು ಮಾಡ್ತೇವೆ. ಇದು ಮಾಂಸ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಮತ್ತೆ ನಾವೆಂತ ಗೊತ್ತುಂಟ, ಈ ಮೀನಲ್ಲಿ ಸಿಗದ ಟೈಮಲ್ಲಿ ನಾವು ಒಣಗಲು ಮೀನು, ಈ ಒಣಗಲು ಮೀನಿದು ಸಾರು, ಪಲದ್ದೆ ಮತ್ತೆ ಚಟ್ನಿ, ಅದು ಅಂದ್ರೆ ಕೊಳತರು, ನಂಗ್, ಬಲ್ಯಾರು, ತೊರಕೆ ಅಂತ ಉಂಟು, ಮತ್ತೆ ಎಟ್ಟಿ ಉಂಟಲ್ಲ ಸಿಗಡಿ, ಅದರದ್ದು ಚಟ್ನಿ. ಈಗ ನಮ್ಗೆ ಇಲ್ಲ ಒಲೆಯಲ್ಲಿ ಅಲ್ಲ, ಒಲೆಯೆಲ್ಲ ಕಮ್ಮಿ ಅಲ್ಲ, ಗ್ಯಾಸ್ ಅಲ್ಲ. ಇಲ್ಲ ಒಲೆಯಲ್ಲಿ ಉಂಟಲ್ಲ, ನೀ ಒಣಗಲು ಮೀನನ್ನು ಸುತ್ತು ಸುತ್ತು ಅದರ ಊಟ ಮಾಡ್ಬೇಕು, ಗಂಜಿ ಊಟ.
0: ಹೌದಾ?
1: ಅದು ತುಂಬಾ ಒಳ್ಳೇದಾಗ್ತದೆ ಅದು ಸಹ. ಇಲ್ಲದ್ರೆ ಈಗ ನಾವು ಚಟ್ನಿ ಮಾಡ್ತೇವೆ, ಬಲ್ಯ ಚಟ್ನಿ ತೊರಕೆ ಜಾಯಿ. ಈಗ ನೋಡಿ, ಈಗ ಆಟಿದು ಆಟಾಡೋದು ಎಲ್ಲ ಎಲ್ಲ ಕಡೆ ಆಟಿದು ಇದು ಪ್ರೋಗ್ರಾಮ್ ಎಲ್ಲ ಇರ್ತದೆ ಆ ಟೈಮಲ್ಲೆಲ್ಲ. ಇದು ನೋಡಿ, ಇದೆಲ್ಲ ಚಟ್ನಿ ಮರವೈದು ಎಲ್ಲ ಐಟಮ್ ಎಲ್ಲ ಮಾಡ್ತೇವೆ. ಈಗ ಎಂತ ಗೊತ್ತುಂಟ, ಈ ಚಟ್ನಿ ಉಂಟಲ್ಲ, ಈ ಚಟ್ನಿಯನ್ನು ನೀರುಳ್ಳಿ ಫ್ರೈ ಮಾಡಿ, ಇದು ಚಟ್ನಿ ಮಾಡಿ ಅದಕ್ಕೆ ನೀರುಳ್ಳಿ ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆ ಕಡಿಮೆ ಡ್ರೈ ಅದನ್ನು ಫ್ರೈ ಮಾಡ್ಬೇಕು. ನಂತರ ಈ ಒಣಗಲು ಮೀನನ್ನು ಎಣ್ಣೆಯಲ್ಲಿ ಸ್ವಲ್ಪ ಸುಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕಿದ್ರೆ, ಅದು ಹಾಕಿಟ್ಟು ನಾವು ಉಂಟಲ್ಲ ಅದನ್ನು ಒಂದು ಫ್ರಿಜ್ಜಲ್ಲಿ ಡಬ್ಬಲ್ಲಿ ಇಟ್ಟರೆ ಒಂದು ಎರಡು ವಾರ ತನಕ ಏನು ತೊಂದರೆ ಇಲ್ಲ, ತಿನ್ಬಹುದು. ಅದು ಗಂಜಿಗೆ, ಕುಚಲಕ್ಕಿ ಗಂಜಿಗೆ ಚಟ್ನಿ ತುಂಬಾ ಕಾಂಬಿನೇಷನ್
0: ಸೂಪರ್ ಆಗ್ತದೆ ಅಲ್ಲ,
1: ಸೂಪರ್ ಆಗ್ತದೆ. ಬಿರಿಯಾನಿ ಊಟ ಬೇಡವೇ ಬೇಡ,
0: ಇದೇ ಚಂದ,
1: ಅದೇ ಚಂದ. ಅದೊಂದ್ರೆ ಅದರ ಎಂತ ಗೊತ್ತು, ನೀವೀಗ ಎಷ್ಟು ಮಾಡರ್ನ್ ನಾವು ಆದ್ರೂ ಸಹ ಹೊರಗಿನಿಂದ ನಾವು ಫಂಕ್ಷನ್ ಅಲ್ಲಿ ತಿಂದು ಬಂದ್ರು ಸಹ ನಮ್ಗೆ ಮತ್ತೆ ಎಂತ ಆಗ್ತದೆ ಗೊತ್ತು, ಬೇಡ ಇದೆಲ್ಲ ಯಾವ್ದು ಬೇಡ ನಮ್ಗೆ, ಒಂದು ಮೀನಿದ ಸಾರು ಇದ್ರೆ ಸಾಕು,
0: ಒಂದು ಇದ್ರೆ ಸಾಕು,
1: ಚಟ್ನಿ ಸ್ವಲ್ಪ ಚಟ್ನಿ ಇದ್ರೆ ಸಾಕು.
0: ನಾವು ನಾವು ವೆಜ್ ಅಲ್ಲಿ ಹೇಳ್ತೇವಲ್ಲ, ಒಂದು ಟೊಮೆಟೊ ಸಾರು ಇದ್ರೆ ಸಾಕು.
1: ನಿಮಗೆ ನೀವು ಹೇಳ್ತೀರಲ್ಲ ಅದೇ ರೀತಿ ನಾವು ಆ ರೀತಿ ತಿಂಕ್ ಮಾಡ್ತೀವಿ. ಮತ್ತೆ ಈಗ ಕೋಳಿ, ಕೋಳಿಯಲ್ಲಿ ಉಂಟು ನಮ್ದು ನೋಡಿ, ಕೋಳಿ ಕೋಳಿ ಸಾರು, ಕೋಳಿ ರೊಟ್ಟಿ, ಅದು ಕಾಂಬಿನೇಷನ್. ಇಲ್ಲದಿದ್ರೆ ಕೋಳಿ ಸಾರಿಗೆ ನಾವು ಸೇವಿಗೆ ಉಂಟಲ್ಲ, ಸೇವಿಗೆ ಒತ್ತು ಸೇವಿಗೆ ಮಾಡ್ತೇವೆ,
0: ಒತ್ತು ಸಾರಿಗೆ,
1: ಒತ್ತು ಸಾರಿಗೆ ಅದು. ಮತ್ತೆ ಇಲ್ಲದಿದ್ರೆ ಓಲ್ಡ್ ಓಲ್ಡ್ ರೊಟ್ಟಿ ಅಂತ ಹೇಳ್ತೇವೆ, ರೊಟ್ಟಿ ಇದು ಮಣ್ಣಿನ ಪಾತ್ರೆಯಲ್ಲಿ ರೊಟ್ಟಿ ಮಾಡಿ, ಅದು. ಮತ್ತೆ ನೀರು ದೋಸೆ, ಮತ್ತೆ ಪುಂಡಿ ಇಟ್ಟಲ್ಲ,
0: ಪುಂಡಿಗಟ್ಟಿ,
1: ಅದಕ್ಕೆಲ್ಲ ಕೋಳಿ ಸಾರಿ ಇದು.
0: ಮತ್ತೆ
1: ಕೋಳಿ ಸುಕ್ಕ, ಅದು ನಮ್ದು ಟ್ರೆಡಿಷನಲ್,
0: ನಮ್ದು
1: ಕರಾವಳಿ ಅಂದ್ರೆ ಎಲ್ಲರ ಮನೆಯಲ್ಲಿ ಸಹ ಒಂದು ಸಂಡೇ ಈಗ ಕೋಳಿ ಸುಕ್ಕ, ಕೋಳಿ ಸುಕ್ಕ ಅಂತ ಉಡ್ತಾರೆ. ಈ ಕೋಳಿ ಸಾರನ್ನು ಉಂಟಲ್ಲ, ಈಗ ಹಲಸಿನ ಗಟ್ಟಿ ಮಾಡ್ತೇವಲ್ಲ, ಅದು ಸಹ ಒಳ್ಳೆ ಕಾಂಬಿನೇಷನ್.
0: ಹೌದಾ?
1: ಹಲಸಿನ ಗಟ್ಟಿಗೆ ಅಂದ್ರೆ ಉಡುಪಿ ಆ ಸೈಡ್ ಅಲ್ಲಿ, ಆ ಸೈಡ್ ಅಲ್ಲೆಲ್ಲ ಹೆಚ್ಚು ಹಲಸಿನ ಗಟ್ಟಿಗೆ ಇದು ಮಾಡು.
0: ಓಕೆ,
1: ಕೋಳಿ ಸಾರು ಅದನ್ನ ಸಹ ನಮ್ದು ಗೊತ್ತು. ಈಗ ಫಾರಂ ಕೋಳಿಗಳು ಸಿಗುವುದು.
0: ಹೌದೌದು,
1: ಈಗ ಅಂದ್ರೆ ಫಾರಂ ಅದು ಅಷ್ಟು ರುಚಿಕರ ಅಲ್ಲ, ಆದ್ರೆ ನಾವಿಂದ ಗೊತ್ತು ಹೆಚ್ಚು ಪ್ರಿಫರ್ ಮಾಡುದು ನಾಟಿ ಕೋಳಿ,
0: ನಾಟಿ ಕೋಳಿ,
1: ನಾಟಿ ಕೋಳಿ, ಊರಿನ ಕೋಳಿ. ಅದನ್ನು ನಾವು ಅದರದೆಲ್ಲ ರೆಕ್ಕೆ ಪುಕ್ಕ ಎಲ್ಲ ತೆಗೆದು ಅದನ್ನು ಬಿಸಿ ಮಾಡಿ, ಕಟ್ಟದ ಕೋಳಿ ಅಂತ ಈಗ ಕಟ್ಟದ ಕೋಳಿ ಎಲ್ಲ ಸಿಗ್ತದಲ್ಲ, ಕಟ್ಟದ ಕೋಳಿ ಎಲ್ಲ, ಅದು ತುಂಬಾ ಟೇಸ್ಟ್, ಅದು ಎಲ್ಲಕ್ಕಿಂತ ಟೇಸ್ಟ್ ಆ ಕೋಳಿ, ಕಟ್ಟದ ಕೋಳಿ.
0: ಓಕೆ ಆರತಿ ಅವರೇ, ಬಹಳ ವಿಷಯಗಳನ್ನ ಹೇಳಿದ್ರಿ, ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಥ್ಯಾಂಕ್
0: ಯು. ಓಕೆ, ಇಷ್ಟೊತ್ತಿದ ತನಕ ಈ ತುಳುನಾಡಿನಲ್ಲಿ ಏನೆಲ್ಲ ಅಡುಗೆಗಳಿದೆ ನಾನ್ ವೆಜ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಇಷ್ಟು ದೊಡ್ಡ ಲಿಸ್ಟ್ ಉಂಟು ಅಂತ ಹೇಳಿ, ಅಷ್ಟು ದೊಡ್ಡ ಲಿಸ್ಟ್ ಅನ್ನ ಆರತಿ ಅವರು ಹೇಳಿದ್ರು. ಈಗ ನನಗೆ ಈ ತಿಂಡಿ ತಿನಿಸು ಅಂದಾಗ ಇನ್ನೊಂದು ಹಾಡು ನನ್ನ ನೆನಪಲ್ಲಿ ಬರುವಂತದ್ದು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸುವೆ. ಇದು ಹಾಲುಜೇನು ಚಿತ್ರದ ಹಾಡು, ರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಕೇಳ್ತಾರೆ ರೇಡಿಯೋ ಸರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬೆದಕು.
2: ಹಾಗೆ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
3: ಮನೆ ಕೆಲಸ ಯಾರು ಮಾಡೋದು?

0: ಕೇಳ್ತಾ ಇದೀರ ರೇಡಿಯೋ ಸಾರಂಗ 107.8 FM. ವೆಲ್ಕಮ್ ಬ್ಯಾಕ್. ನಾನು ಬಂದಿದ್ದೇನೆ. ಧೋ ಎಂದು ಸುರಿಯುವ ಮಳೆಗೆ, ಮಳೆಯ ನಡುವೆ ಚುಮು ಚುಮು ಚಳಿಯಲ್ಲಿ ತುಳುನಾಡಿನ ಪ್ರತಿ ಮನೆಯ ಅಡುಗೆಯ ಕೋಣೆಯಿಂದ ವಿಶಿಷ್ಟ ತಿನಿಸುಗಳ ಘಮಘಮಾ ಪರಿಮಳ ಪರಿಸರದ ಎಲ್ಲೆಡೆಗೂ ಹರಿದಾಡ್ತಾ ಇರ್ತದೆ. ಮಳೆಗಾಲದಲ್ಲಿ ಬರುವ ಈ ಎಲ್ಲ ತಿಂಗಳುಗಳಲ್ಲಿ ಉಂಟಲ್ಲ, ಯಾಕಂದ್ರೆ ಈ ಧಾನ್ಯ ದಾಸ್ತಾನುಗಳು ಬೇಗನೆ ಮುಗಿದು ಆಹಾರದ ಕೊರತೆ ಎದುರಾಗ್ತದೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ಜನ ಪ್ರಕೃತಿಯ ಮೊರೆ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಸಸ್ಯ, ಚಿಗುರು, ಗಡ್ಡೆ, ಗೆಣಸು, ಫಲವಸ್ತುಗಳನ್ನ ಉಪಯೋಗಿಸಿ ಬಗೆ ಬಗೆಯ ತಿನಿಸುಗಳನ್ನ ತಯಾರಿಸಿ ಸೇವಿಸುವುದು ಸಂಪ್ರದಾಯವಾಗಿದೆ. ಈಗ ವಿವಿಧ ಖಾದ್ಯಗಳನ್ನ ಕೊಂಕಣಿ ಸಮುದಾಯದಲ್ಲಿ ಕೂಡ ಮಾಡ್ತಾರೆ. ಅವರು ಯಾವ ರೀತಿಯ ಸ್ಪೆಷಲ್ ಐಟಮ್ಗಳನ್ನು ಮಾಡ್ತಾರೆ ಅಂತ ನಮ್ಮ ಜೊತೆ ಹೇಳೋದಕ್ಕೆ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಂಗಳ ಅವರು ನಮ್ಮ ಜೊತೆ ಇದ್ದಾರೆ. ನೋಡೋಣ ಯಾವ ಅಡಿಗೆ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ಮಂಗಳ ಅವರೇ.
1: ನಮಸ್ತೆ ಮಂಜುಳಾ ಮೇಡಮ್,
0: ಹೇಗಿದ್ದೀರಾ?
1: ನಾನು ಆರಾಮ.
0: ಇವತ್ತು ಎಂತ ಅಡಿಗೆ ಮಾಡಿದ್ದೀರಿ ಮಧ್ಯಾಹ್ನಕ್ಕೆ?
1: ಇವತ್ತು ನಮ್ಮದು ಕೊಂಕಣಿ ಜಿಎಸ್ಬಿ ಸಮಾಜದವರು ಮಾಡುವ ಗಜಬಜೆ ಅಂಬಟ್.
0: ಒಂದ್ ನಿಮಿಷ, ಎಂತ ಹೆಸರು?
1: ಗಜಬಜೆ.
0: ಗಜಬಜೆ ಇದು ಎಣ್ಣೆಯಲ್ಲಿ ಬಿಡುದ ಬಜೆಯ ಇದು?
1: ಅಲ್ಲ, ಗಜಬಜೆ ಅಂತ ಹೇಳಿದ್ರೆ ಮಿಶ್ರ ತರಕಾರಿ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡುವ ಒಂದು ಪದಾರ್ಥ.
0: ಹೇಗ್ ಮಾಡುದು ಹೇಳಿ?
1: ಅದು ಅದಕ್ಕೆ ಬೇಕಾಗುವ ಪದಾರ್ಥಗಳು ಹೆಚ್ಚಾಗಿ ನಾವು ಎಂತಂದ್ರೆ ಮಳೆಗಾಲದಲ್ಲಿ ಸಿಗುವಂತ ಪದಾರ್ಥಗಳನ್ನ ಹಾಕಿ ಮಾಡುದು. ಅದು ಒಂದು ಕೆಸು, ಆದ್ರೆ ಅದು ಬಿಳಿ ಅಲ್ಲ, ಅದು ಅದರ ದಂಟು ಕಪ್ಪಿರ್ತದೆ,
0: ಕಪ್ಪು ಕೆಸು.
1: ಮತ್ತೆ ಕಣಿಲೆ, ಕಣಿಲೆ ಅದು ತುಂಬಾ ಅಂದ್ರೆ ನ್ಯೂಟ್ರಿಷಸ್ ಇದು ಉಂಟು ಅದರಲ್ಲಿ, ನ್ಯೂಟ್ರಿಷನ್ ಅದು. ಮತ್ತೆ ಊರಿದು ಸೌತೆ ಸಣ್ಣ ತುಂಡು ತಗೊಳ್ಬಹುದು. ಮತ್ತೆ ಆ ಹುಳಿ ಬದಲಿಗೆ ನಾವು ಅಮಟೆಕಾಯಿ ಸಿಗ್ತದಲ್ಲ, ಅದು ಒಂದು 4-5 ಗುದ್ದಿ ಹಾಕ್ಬಹುದು. ಕಡೆಗೆ ಹಲಸಿನಕಾಯಿ ಬೀಜ ತಿಪ್ಪೆ ಸುಲಿದು ತುಂಡು ಮಾಡಿ ಹಾಕುದು, ಸುವರ್ಣ ಗೆಡ್ಡೆ ಹಾಕುವುದು, ಮತ್ತೆ ಬಟಾಟೆ, ಅದೆಲ್ಲ ಮೇನ್ ಇಂಗ್ರೀಡಿಯಂಟ್. ಅದರ ನಂತರ ನಿಮ್ಗೆ ಬೇಕಿದ್ರೆ ಬೀನ್ಸ್ ಹಾಕ್ಬಹುದು, ಕಡೆಗೆ ತೊಂಡೆಕಾಯಿ ಹಾಕ್ಬಹುದು, ಅರಿವೆ ದಂಟು, ಅಲ್ಸಂಡೆ, ಬೀನ್ಸ್. ಮತ್ತೆ ಕೆಲವರು ಬಾಂಬೆ ಸೈಡ್ ಎಲ್ಲ ಇದ್ದವರೆಲ್ಲ ಎಂತ ಮಾಡ್ತಾರೆ, ಜೋಳ ಸಿಗ್ತದಲ್ಲ ಅದನ್ನ ಟಯರಿನಾಗೆ ತುಂಡು ಮಾಡಿ ಅದು ಹಾಕ್ತಾರೆ. ಕೆಲವರು ಹೀಗೆ ಜೋಳ ಉದುರಿಸಿ ಅದು ಹಾಕ್ತಾರೆ. ಅದು ತುಂಬಾ ರುಚಿ ಆಗ್ತದೆ, ಅಂದ್ರೆ ಎಲ್ಲಾ ಇದ್ರದ್ದು ವೆಜಿಟೇಬಲ್ಸ್ ಒಂದು ಪರಿಮಳ ಉಂಟಲ್ಲ, ಒಳ್ಳೇದಾಗ್ತದೆ ಅದನ್ನ ಮಾಡ್ಲಿಕ್ಕೆ. ಮತ್ತೆ ಇನ್ನೇನಂತ ಹೇಳಿದ್ರೆ ಇದನ್ನೆಲ್ಲ ನಾವು ತುಂಡು ಮಾಡಿ ಇದು ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಇಟ್ಟು ಮುಳುಗುವಷ್ಟು ನೀರು ಹಾಕಿ ಒಂದ್ 2 ವೇಸಲ್ ತೆಗೆಯೋದು. ಆದ ನಂತರ ಅದು ಬೇಕಾ ಇರ್ತದೆ. ಈಗ ನಾವು ಮಸಾಲೆಗೆ ಒಂದು ತೆಂಗಿನಕಾಯಿ ತುರಿ ತಗೊಳ್ಳೋದು, ಒಂದು 1/2 ತೆಂಗಿನಕಾಯಿ ತುರಿ ತಗೊಳ್ಳೋದು. ಕಡೆಗೆ ಅದಕ್ಕೆ ಮೆಣಸು ಒಂದು ರುಚಿಗೆ ತಕ್ಕಷ್ಟು, ನಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಅಂದ್ರೆ ಒಂದು ತೆಂಗಿನಕಾಯಿ ತಗೊಳ್ತೀರಾದ್ರೆ ಒಂದು 12 ಮೆಣಸು ಬೇಕಾಗ್ತದೆ, 10-12. ಅದು ನಾವು ಏನ್ ಮಾಡ್ತೇವೆ, ಕಲ್ಲರಿಗೋಸ್ಕರ ಗಾಟಿ ಮೆಣಸು ಹಾಕ್ತೇವೆ. ಖಾರಕ್ಕೆ ನಾವು ಅದು ರಾಮನಾಡ ಅಂತ ಹೇಳಿ ಅದು ಗಿಡ್ಡ ಮೆಣಸು ಇರ್ತದಲ್ಲ ಅದು ಹಾಕ್ತೇವೆ. ಅಥವಾ ಯಾವ್ದು ಬ್ಯಾಡಗಿ ಮೆಣಸೇ ಆದ್ರೆ ಅದು 12 ಅದೇ ಹಾಕ್ಬೋದು, ಹಾಗೆ ಮಿಕ್ಸ್ ಮಾಡಿ ಹಾಕ್ತೇವೆ. ಮತ್ತೆ ಹುಳಿ ನಾವು ಇದು ಅಮಟೆಕಾಯಿ ಹಾಕದಿದ್ರೆ ಹುಳಿ ಮಾತ್ರ ಒಂದು ನಮ್ಮ ಅಂದಾಜಿಗೆ ನಿಮ್ಗೆ ಎಷ್ಟು ಹುಳಿ ಬೇಕಾಗ್ತದೆ ಪದಾರ್ಥಕ್ಕೆ, ಸಾಧಾರಣ ಒಂದು ಸಣ್ಣ ಗಜ್ಜುಗದಷ್ಟು ಎಷ್ಟು ಹಾಕುದು. ಮತ್ತೆ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ನಾವೇನ್ ಮಾಡ್ತೇವೆ, ಚೂರು 1 ಚಮಚ ಉದ್ದಿನ ಬೇಳೆ ಹುರಿದು ಇದು ನಮ್ಮ ಮಸಾಲೆ ಕಡಿತೇವಲ್ಲ, ತೆಂಗಿನಕಾಯಿ, ಮೆಣಸು, ಹುಳಿ ಹಾಕಿ ಕಡಿಯುವಾಗ ಲಾಸ್ಟಿಗೆ ಅಂದ್ರೆ ಒಂದ್ಸಲ ನಯ ಆದ ನಂತರ ಈ ಉದ್ದಿನ ಬೇಳೆಯನ್ನು ಅದಕ್ಕೆ ಹಾಕುದು, ಹುರಿದ ಉದ್ದಿನ ಬೇಳೆ 1 ಚಮಚ ಉದ್ದಿನ ಬೇಳೆ ಹಾಕುದು. ಆಗ ಮಸಾಲೆ ಒಂದು ಒಳ್ಳೆ ಪರಿಮಳ ಬರ್ತದೆ. ಕೆಲವರು ಹಾಕುದಿಲ್ಲ, ನಾವು ಹಾಕ್ತೇವೆ, ಇದೊಂದೊಳ್ಳೆ ಪರಿಮಳ ಬರ್ತದೆ. ಮತ್ತೆ ಈ ಕುದಿಸಿಟ್ಟ ಇದನ್ನ ಓಪನ್ ಮಾಡುದು, ಅದಕ್ಕೆ ನಮ್ಮ ಈ ಮಸಾಲೆ ಇದು ಮಾಡುದು ಹಾಕುದು, ಹಾಕಿ ಮತ್ತೆ ಪುನಃ ಬೆರೆಸಿ ತುಂಬಾ ತೆಳು ಮಾಡಬಾರ್ದು, ಹದವಾದಲ್ಲಿ ಮಾಡಿ ಅದನ್ನ ಅದಕ್ಕೆ ಇನ್ನು ಬೇಕಿದ್ರೆ ಮಾತ್ರ ಉಪ್ಪು ಹಾಕುದು. ಉಪ್ಪು ಹಾಕಿ ಒಳ್ಳೆ ಒಂದು ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಿಡಿದು ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಹಾಕುದು, ಸಾಸಿವೆ ಪಟ ಪಟ ಆದ ಕೂಡಲೇ ಕರಿಬೇವು, ಕರಿಬೇವು ಚಂದ ಸ್ವಲ್ಪ ತುಂಡ ಅಂದ್ರೆ ಹೀಗೆ ಕಟ್ ಮಾಡಿದ್ರೆ ಸ್ವಲ್ಪ ಪರಿಮಳ ಬರ್ಲಿಕ್ಕೆ, ಹಾಕಿ ಒಳ್ಳೆ ಒಗ್ಗರಣೆ ಹಾಕಿ ಮುಚ್ಚಿಡು. ಮತ್ತೆ ನಿಮ್ಗೆ ಹಾಗೆ ಆದ್ರೆ ಅಂದ್ರೆ ಅದು ಎಲ್ಲದರದ್ದು ಮಿಕ್ಸ್ ಇದು ಬರ್ತದಲ್ಲ ಪರಿಮಳ, ಒಳ್ಳೇದಾಗ್ತದೆ ಊಟಕ್ಕೆ. ಇದು ವಿಶೇಷವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಆಷಾಢ ಏಕಾದಶಿ ಮಾಡ್ತಾರೆ, ಮತ್ತೆ ಅನಂತ ಚತುರ್ದಶಿ ನಾವು ನೋಪಿ ಅಂತ ಹೇಳ್ತೇವೆ ಅದಕ್ಕೆ ಮಾಡ್ತೇವೆ, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೇವೆ.
0: ಮೂರ್ ಸರ್ತಿ ಮಾಡ್ತೀರಾ? ಇದನ್ನ ಮಾಡ್ಲೇಬೇಕು ಸಾಧಾರಣ.
1: ಹೌದು, ಅಥವಾ ನಮ್ಗೆ ಅಷ್ಟು ಇಷ್ಟ ಆದ್ರೆ ನಮ್ಗೆ ನಮ್ಮ ಅತ್ತೆ ಎಲ್ಲ ಹಾಗೆ ಅಂದ್ರೆ ಮಧ್ಯದಲ್ಲಿ ಯಾವಾಗ ಮಳೆಗಾಲದಲ್ಲಿ ಯಾವಾಗ ಅಂತಿಲ್ಲ, ಅದೆಲ್ಲ ಪದಾರ್ಥ ಅಥವಾ ಒಂದು ನಾಲ್ಕೈದು ಬಗೆ ಅದರದ್ದು ಉಂಟು ಅಂತ ಹೇಳಿದ ಕೂಡಲೇ
0: ಮಾಡುದು.
1: ಗಜ ಬಜ್ಜಿ ಅಂತ ಹೇಳಿದ್ರೆ ಅರ್ಥವೇ ಮಿಕ್ಸ್ ಅಂತ
0: ಹೇಳಿ, ಗಜ ಬಜ್ಜಿ ಗಜ್ಜಿ ಬಿಜಿ
1: ಮಿಕ್ಸ್ ಅಂತ ಹೇಳಿ.
0: ನೆಕ್ಸ್ಟ್ ಏನಾದ್ರೂ ಇದೆಯಾ ಒಂದು ಸಣ್ಣದಾಗಿ ಏನಾದ್ರೂ ಒಂದು ರೆಸಿಪಿ ಇದೆಯಾ?
1: ಇನ್ನೊಂದು ಸುಲಭದ್ದು ನಮ್ಮದು ಇದು ಅಳವತ್ತಿ ಅಂತ ಹೇಳುದು ನಾವು. ಅಳವತ್ತಿ ಅಂತ ಹೇಳಿದ್ರೆ ಇದೆ ಕೆಸು ಅಂತ ಹೇಳಿದ್ರೆ ಕಪ್ಪು ದಂಟಿ ಇರುವಂತದ್ದು
0: ಕೆಸು.
1: ಅದು ನಾವು ಈಗ ಹಿತ್ತಲಲ್ಲಿ ಈಗ ಹೋದ್ರೆ ಒಳ್ಳೇದಾಗಿರ್ತದೆ, ಅದು ಸಾಧಾರಣ ಸ್ವಲ್ಪ ಎಳಸಿ ಇರುದಾದ್ರೆ ಒಳ್ಳೇದು ಅಂದ್ರೆ ಒಳ್ಳೆ ಬೇಯುತ್ತದೆ, ಎಲ್ಲಾದ್ರೂ ಮತ್ತೆ ತುರುತ್ತದೆ ಅಂತ ಕೆಲವರಿಗೆ ಹೆದರಿಕೆ ಇರ್ತದೆ. ಅದಕ್ಕೆ ನಾವು ಅದನ್ನ ಸ್ವಲ್ಪ ದಂಟು ಸಮೇತ ಕಟ್ ಮಾಡಿ ತರೋದು, ಮತ್ತೆ ಅದು ಕೈಗೆ ಕೆಲವರಿಗೆ ತುರುತ್ತದೆ ಅಂದ್ರೆ ಸ್ವಲ್ಪ ಎಣ್ಣೆ ಏನಾದ್ರೂ ಹಚ್ಕೊಳ್ಬೇಕು ಕಟ್ ಮಾಡುವಾಗ, ದಂಟಿದು ಸ್ವಲ್ಪ ನಾರಿನಾಗಿ ಅದು ಸಿಟ್ಟಾಗಿ ತೆಗಿಬೇಕಾಗ್ತದೆ. ಈಗ ಒಂದು ಕಟ್ ಮಾಡಿ ಈಗ ಎರಡು ತೆಗಿಬೇಕು ಉದ್ದಕ್ಕೆ ನೋಲಿನಾಗಿ,
0: ಸರಿ
1: ಅದು ತೆಗೆದು ಅದನ್ನು ತುಂಡು ಮಾಡಿ ಹಾಕುದು. ಅದರೊಟ್ಟಿಗೆ ಹಸಿಮೆಣಸು ಬೇಕಿದ್ರೆ ಬೇಯಿಸುವಾಗ ಅದು ಮಾತ್ರ ಕುಕ್ಕರ್ ಅಲ್ಲಿ ಸಾಧಾರಣ ಒಂದು 15-20 ನಿಮಿಷ ಆದ್ರೂ ಬೇಯಿಸ್ಬೇಕು, ಅಂದ್ರೆ ಸರಿ ಬೇಯದಿದ್ರೆ ಅದು ಕುದಿಸ್ತದೆ. ಅದನ್ನ ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸುದು, ಒಂದು 15-20 ನಿಮಿಷ ಕುಕ್ಕರ್ ಅಲ್ಲಿ ಬೇಯಿಸುದು, ಅಂದ್ರೆ ವಿಸಿಲ್ ಬಂದ ನಂತರ ಸಣ್ಣ ಮಾಡಿ 20 ನಿಮಿಷ. ಮತ್ತೆ ಇದಕ್ಕೆ ಮಿಕ್ಸ್ ಅದೇಂತ ಮತ್ತೆ ಇನ್ನೆಂತದಂದ್ರೆ ಇದು ಹಸಿಮೆಣಸಿದು ಸೀಳು ಮತ್ತೆ ಶುಂಠಿ ಸಣ್ಣ ತುಂಡು ಕಟ್ ಮಾಡಿ ಬೇಯಿಸುವಾಗಲೇ ಹಾಕ್ಬೋದು, ಅಥವಾ ನೀವು ಬೆಂದ ನಂತರ ತೆಗಿತೀರಲ್ಲ ಮಸಾಲೆ ಹಾಕುವ ಮೊದಲು ಹಸಿಮೆಣಸು ಮತ್ತೆ ಶುಂಠಿ ತುಂಡು, ಹಸಿಮೆಣಸು ಉದ್ದಕ್ಕೆ ಸೀಳು ಹಾಕುದು, ಶುಂಠಿಯನ್ನು ಸಹ ಪೂರ ಕಟ್ ಮಾಡಿ ಹಾಕುದು, ಅದು ಒಳ್ಳೆ ಪರಿಮಳ ಅದರೊಟ್ಟಿಗೆ ಬರ್ತದೆ. ಹಾಗೆ ಹುಳಿಗೂ ಹಾಗೆ ನಮ್ಗೆ ನಾವು ಹುಣಸೆ ಸ್ವಲ್ಪ ಹಾಕಿ ಅಂಟೆಕಾಯಿ ಒಂದು 4-5 ಜಜ್ಜಿ ಹಾಕುದು. ಇದು ಹಾಗೆ ನೀವು ಪಾತ್ರ ತುಂಬಾ ತಗೊಂಡ್ರೆ ಬೆಂದ ನಂತರ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ, ಸೊ ಅದಕ್ಕೆ ತುಂಬಾ ತಗೊಳ್ಬೇಕಾಗ್ತದೆ ಎಲೆಗಳನ್ನು. ಮತ್ತೆ ಮಸಾಲೆಗೆ ಇದು ನಮ್ಮದು ತೆಂಗಿನಕಾಯಿ ತುರಿ ಒಂದು, ಈಗ ನಾವು ಸುಮಾರು ಅದು ಡಿಪೆಂಡ್ಸ್, ಈಗ ನನಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ತಗೊಳ್ತಾನೆ, ಅದರ ಒಂದು 4-5 ಹುರಿದ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ತಗೊಳ್ಳೋದು, ಮತ್ತೆ ಸ್ವಲ್ಪ ಹುಳಿ ಹಾಕುದು, ಮತ್ತೆ ಮಸಾಲೆ ಕಡಿಯೋದು, ಇದಕ್ಕೆ ಬೇಯಿಸಿಟ್ಟು ಇದಕ್ಕೆ ಮಸಾಲೆ ಹಾಕುದು, ಇದು ನಮ್ಮ ಬೇಯಿಸಿದ ಕೆಸು ಇದೆ ಇದಕ್ಕೆ ಹಾಕುದು, ಮತ್ತೆ ಕುದಿ ಬರ್ತದೆ, ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ನೋಡಿ ರುಚಿ ನೋಡಿ ಹಾಕುದು.
0: ಸರಿ ಮಂಗಳ ಅವರೇ, ಒಂದು ಒಗ್ಗರಣೆ ಹಾಕಬೇಕು. ಸರಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ನಮಗೆ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದೀರಾ, ನೋಡುವ ಕೇಳಿದವರು ಇದನ್ನ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತು ಕೊಂಕಣಿಯರಿ ಬಂದವರು ಮಾಡುವಂತ ಎರಡು ಅಡುಗೆಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ ಮಂಗಳಾರವರು. ಈಗ ಅಡುಗೆಗೆ ಸಂಬಂಧಪಟ್ಟ ಇನ್ನೊಂದು ಹಾಡು ಯಾವುದು ಕೇಳಿದ್ರೆ ಪರಮೇಶಿ ಪ್ರೇಮ ಪ್ರಸಂಗ ಈ ಚಿತ್ರ. ಇದರಲ್ಲಿ ನೀವೊಂದು ಹಾಡು ಕೇಳಿರ್ಬೋದು, ಉಪ್ಪಿಲ್ಲ ಮೆಣಸಿಲ್ಲ ತರಕಾರಿ ಏನಿಲ್ಲ ಎಣ್ಣಿಲ್ಲ ಬೆಣ್ಣಿಲ್ಲ ಕಾಯನ್ನು ತಂದಿಲ್ಲ ಏನು ಮಾಡಲಿ ನಾನು ಏನು ಮಾಡಲಿ, ಅರುಂಧತಿ ನಾಗ್ ಅವರು ಇದಕ್ಕೊಂದು ಆ್ಯಕ್ಟ್ ಮಾಡ್ತಾರೆ. ಸೊ ಇದನ್ನು ಹಾಡಿದವರು ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಎಂ ಎಲ್ ವಾಸರಾವ್. ಸೊ ಈಗ ಈ ಹಾಡು ಕೇಳ್ತಾ ಇರಿ, ನಾನು ಮತ್ತೆ ನಿಮ್ಮೆದುರಿಗೆ ಹಾಜರಾಗ್ತೇನೆ.

0: ಕೇಳಿದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಈ ಮಳೆಗಾಲದಲ್ಲಿ ಬರುವಂತಹ ನಾವು ಹಪ್ಪಳ, ಸಾಂತಾಣಿ, ಹಲಸಿನ ಬೀಜ, ಆಮೇಲೆ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಶೇಖರಿಸಿದ ಉಪ್ಪಡಚ್ಚೀರು, ಅಂದ್ರೆ ಮಾವಿನಕಾಯಿ ಬೇರೆ, ಹಲಸಿನ ಸೋಳೆಯನ್ನು ಹಾಕಿ ಮಾಡುವಂಥದ್ದು ಉಪ್ಪಡಚ್ಚೀರು, ಆಮೇಲೆ ಎಲ್ಲ ಇಂಥವುಗಳನ್ನೆಲ್ಲ ನಾವು ಶೇಖರಿಸಿ ಇಡ್ತೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳಿಗೆ ತೆರಳುವ ಮೊದಲು ತೆಂಗಿನಕಾಯಿ ಹಾಲನ್ನು ಹಾಕಿ ಗಂಜಿ ಮಾಡುವಂಥದ್ದು, ಕಾಯಿ ಹಾಲಿನ ಗಂಜಿ ಸೇವಿಸಿ ತೆರಳುವ ಪದ್ಧತಿ ಇಂದಿಗೂ ಇದೆ. ಆಮೇಲೆ ಮೂಡೆ, ಅರಶಿನ ಎಲೆಯ ಕಡುಬು, ಹಲಸಿನ ಕಡುಬು, ಪತ್ರೊಡೆ, ಕೆಸುವಿನ ಚಟ್ನಿ, ತಿಮರೆದ ಚಟ್ನಿ, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು, ಆಮೇಲೆ ಸೌತೆ ಪದಂಗಿ ಗಸಿ, ಮುಳುಸತೆಕಾಯಿ ಗಟ್ಟಿ, ತೊಜಂಕಿದ್ದು ವಡೆ, ಪಚ್ಚಿರು ಅಂದರೆ ಹಲಸಿನ ಸೋಳೆದ್ದು ಪಲ್ಯ, ಹಲಸಿನ ಮುಳುಕ, ಕಣಲೆ ಕಡಲೆ, ಆಮೇಲೆ ಕೆಸುವಿನೆಲೆ ಮತ್ತು ಹರಿವೆ ಹಾಕಿದ ಗಸಿ, ಪೆಜಕಾಯಿಂದ ಕೇಳಿರ್ಬೋದು ಅದರದ್ದು ಚಟ್ನಿ, ಮಾವಿನ ಹಣ್ಣಿನ ಮೆಣಸಿನಕಾಯಿಯ ರುಚಿ ಈ ಆಟಿ ತಿಂಗಳಲ್ಲಿ ಮಾತ್ರ ನಾವು ನೋಡುವಂಥದ್ದು, ಸ್ಪೆಷಲ್ ಆಗಿ ಅಂತೂ ಮಳೆಗಾಲದಲ್ಲಿ ಸಿಗುವಂಥದ್ದು. ಈಗ ಕೊನೆಯದಾಗಿ ನನ್ನ ಮನಸ್ಸಲ್ಲಿ ಮೂಡುವಂಥ ಒಂದು ಹಾಡು ಸಾಮ್ರಾಟ್ ಚಿತ್ರದು. ನಿಮ್ಮ ಕಡೆ ಶಿರಾ ಅಂದರೆ ತಲೆ ಅಂತ ತಿಳ್ಕೊತೀರಿ, ನಮ್ಮ ಕಡೆ ಶಿರಾ ಅಂದರೆ ಕೇಸರಿ ಬಾತ್ ಅನ್ಕೋತೀವಿ. ಇದರಲ್ಲಿ ನೋಡಿ ತಿಂಡಿಗಳದೆಲ್ಲ ವಿಷಯ ಬರ್ತದೆ. ಸೊ ಇದಕ್ಕೆ ಸಂಗೀತ ನೀಡಿದವರು ಹಂಸಲೇಖ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.
1: ವಾಹ್ ವಾಹ್

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: నిక్లికేనంద రేడియో సారంగ 107.8 FM. ఇనితి తుళు కార్యక్రమగు నిక్లిగ మాతరిగ్లా మోకి దింజి సొల్మెలు. ఇనితే ఈ కార్యక్రమడు ఇంచిప శ్రీరామకుంజేశ్వర ఆంగ్ల మాధ్యమ శాలే రామకుంజ పుత్తూరు ముల్ప నడతిన కర్ణాటక తుళు సాహిత్య అకాడమిద వతిర్ద నేత్రావతి తుళుకూట రామకుంజ రిజిస్టర్ ఉందత సేరిగెడ్ శ్రీరామకుంజేశ్వర ఆంగ్ల మాధ్యమ శాలే రామకుంజ బెక్లన్ నిరెల్డ్ ಕಡಬ ತಾಲೂಕುದ ಪ್ರೌಢಶಾಲದ ಜೋಕ್ಲಿಗ್ ತುಳು ಪೊಲಬುದ ಕಜ್ಜಕೊಟ್ಯ ಈ ಲೇಸಿಡ್ ಗೇನದ ಕಲಾ ಮೂಜನೆ ಗೇನದ ಕಲಟ್ ತುಳುನಾಡದ ಪರ್ಬೊಲು ಈ ವಿಚಾರದ ಬಗೆಟ್ಟು ಪಾತಿರ್ರಾರ್ ಶ್ರೀ ಪ್ರಸಾದ್ ಅಂಚನ್ ತುಳು ಎಮ್ಮೆ ಕಲ್ಪಾರ್ತಿ ಕುಡ್ಲಾ
1: ವಿಘ್ನ ನಿವಾರಕೆಯನ ಶ್ರೀ ಮಹಾಗಣಪತಿ ದೇವಿರೇಣ ಮನಸಾರೆ ಸುಗ್ಗಿತೊಂದು ನಮ್ಮಿಂಚಿ ಮಾತ ಸತ್ಯೊಲಿನ ನೆಂಪು ಮಲ್ತೊಂದು ಮುಂಡವರಿ ಪದ ಗಂಧ ಪಾಡ್ಪವೆ ಪನ್ಪುನ ಅಭಯದ ನುಡಿ ಕೊರ್ತಿನ ಸಾರ ಸತ್ಯೊಲೆದ ಕರ್ಸಲದ ಬಾಮುಗು ತೆರೆಣ ತಗ್ಗ ಒಂದು ಸೇರಿದಿನ ಚಿತ್ತಿನ ಮಾತ ಹಿರಿಯಕ್ಕನ ಮಾತ ಗುರುಕುಲ್ನ ಪಾದ ತಾಮರಿಗೂ ಪುಡ್ಯ ಪಾಡೊಂದು ಮೂಡಾಯಿಡು ಪುಟ್ಟಿನ ನೇಸರ ದೇವಿರ ಪಡ್ಡಾಯಿಡು ಕಂತು ನೆಂಚ ಆ ಜಾಗಿಡು ಚಂದ್ರ ದೇವಿರ ಪಟ್ಟ ಏರುದು ಕುಳ್ಳು ನೆಂಚ ರಾತ್ರೆ ಪಗೆಲಾಪಿ ನೆಂಚ ಪಗೆಲು ರಾತ್ರಾಪಿ ನೆಂಚ ಕಣ್ಣುಗು ತೋಜಂದಿನ ಗಾಳಿ ರಾಪಿ ನೆಂಚ ಉಸುಳು ದಾಂತಿನ ನೀರು ಪರಪು ನೆಂಚ ಈ ಎಂಚ ಎಂಚ ಎಂಚಲೆದ ನಡುಟ್ಟು ದೇವಿರೆ ಸೃಷ್ಟಿದ ಪುಂಚ ಉಂಡು ಆ ಪುಂಚಡು ನಮ್ಮಾತೆಲ್ಲ ನೆಮ್ಮದಿಡು ಬದುಕೊಂದುಲ್ಲ ಇಂಚಿನ ಪುಂಚಡು ನಮಕ್ ದೇವಿರ ಕುರ್ತಿನ ಜಾಗವು ಒಂದು ಕೇಣ ನಾಡ ಮೂಡಾಯಿಡು ಗಟ್ಟದ ಗಡಿ ಪಡ್ಡಾಯಿಡು ಕಡಲ್ದ ಬರಿ ನಾಗನ ಜಿಡೆತ್ತ ನೀರೆಲು ಕಂಡಡು ಮೆನ್ಕೊಂಡು ಬಂಗಾರದ ಕುರಲು ಕಂಬುಳದ ಕೆಸರು ಬೆಣ್ಣಿದ ಒಸರು ದೈವದ ಗಗ್ಗರದ ಸ್ವರ ತುಳುವಪ್ಪ ಕುರ್ತಿನ ವರ ಡೆನ್ನಾನ ಪನ್ಪಿ ಸೊರಕುಲಿ ಸಾಲು ತುಳುನಾಡಿಡು ಪುಟ್ಟಿನ ನಮಕ ಗೇಲು ಸತ್ಯದ ಸತ್ವದ ಪೊರ್ಲುದ ಪುಲ್ಸುದ ಪುಣ್ಯದ ಪೆರ್ಮೆದ ನಾಡು ಒಂದು ಕೇಣು ನಾಡ ಅವು ನಮ್ಮ ಪುಟ್ಟಿನ ಚಿತ್ತಿನ ಈ ಮಣ್ಣು ಈ ತುಳುನಾಡದ ಮಣ್ಣು ಇಂಚಿನ ತುಳುನಾಡನ ಕಾಪುದೀದ ಕಾತೊಂದು ಬರ್ಪಿನ ಚಿತ್ತಿನ ತುಳು ಅಪ್ಪಿಗ ಪತ್ತು ಬಿರೇಳದ ಪತ್ತು ಕಾಣಿಕೆನ ಭಕ್ತಿಡೊಪ್ಪ್ಯಾದ ತುಳುನಾಡ ಪರ್ಬೋಲು ಪನ್ಪನ ಚಿತ್ತಿನ ಇಸಯದ ಬಗೆಟ್ಟು ಎಂಕ್ ತಿರುದುಪ್ಪು ನಂಚಿತ್ತಿನ ಗೇಣನ ನಿಕಲ ಗೇನಗ ಪಟ್ಟು ನಂಚಿತ್ತಿನ ಬೆಲೆಗ ಕಜ್ಜಗ ದುಂಬತ್ತ ಪೂವೊಂದುಲ್ಲ ಪಿದೈಡು ಪರ್ಸದ ಮುಗಲು ತೋಜೊಂದುಂಡು ಚಳಿಗಾಳಿ ಒಂಚೂರು ಬೀಜೊಂದುಂಡು ನಿಕಲ್ನ ತೂಪಿನ ಕಣ್ಣುಲು ಮಿತ್ತ ಚಾವಡಿದ ಸೊಲ್ಮೆ ಸಂದೈತ್ತದ ಪೊರ್ತುಗು ಕಾತೊಂದುಂಡು ಕೆಬಿಕುಲು ಮಾತ ಸಾಲದ ಅಕೇರಿದ ಗಂಟೆಯಪ್ಪ ಕೇನುಂಡು ಪಂದು ಕೊಂಡೆ ಮಲ್ತು ಕುಲ್ದುಡು ಇಂಚಿನ ಪೊರ್ತುಡು ತುಳುನಾಡ ಪರ್ಬೋಲು ಪನ್ಪನ ಚಿತ್ತಿನ ವಿಷಯದ ಬಗ್ಗೆ ನಿಕಲ್ನ ನಿಕಳ್ಳ ಪಾತಿರ್ರೆ ಯಾನು ದುಂಬ ದಿಕ್ಕಗ ಬೈದೆ ಯಾನು ಪಾತಿರ್ ನನ್ ಚಿತ್ತಿನ ಪೊರ್ತುಡು ನಿಕಲ್ನ ಕಣ್ಣು ತೂಂಕಂದಿಲಕ ಪಾತಿರ್ ನನ್ ಚಿತ್ತಿನ ಜವಾಬ್ದಾರಿನ ಶಾಲದ ಮಾತ ಗುರುಕುಲ್ಲ ಕೊರ್ತಿರ್ ಅವೇನು ಎಡ್ಡೆಡು ಮಲ್ಪುಲಕ ಆವಡು ಆಯ್ಕ ನಿಕಲ್ನ ಸಹಕಾರ ಉಪ್ಪಡು ಪನ್ಪನ ಪಾತಿರದ ಒಟ್ಟಿಗೆ ಈತನ ಮಟ್ಟ ಪಾತಿರ್ ನನ್ ಚಿತ್ತಿನ ಪ್ರಶಾಂತಿ ಶೆಟ್ಟಿ ಇರುವೈಲು ಮೇಡಮ್ ಆದುಪ್ಪು ಚಂದ್ರಹಾಸ ಕಣಂತೂರು ಸರ್ ಆದುಪ್ಪು ಮುಕುಲು ಪಾತಿರ್ ನನ್ ಚಿತ್ತಿನ ವಿಷಯಲು ಹೆಚ್ಚಿನ ಮಟ್ಟಡು ತೆರೆದು ಪಾತಿರ್ ನಕುಲು ಅನುಭವಿತದ ಪಾತಿರ್ ನಕುಲು ಆಂಡ ತುಳುನಾಡ ಪರ್ಬೋಲು ಪನ್ಪನ ವಿಷಯದ ಬಗ್ಗೆ ಜ್ಞಾನ ನಿಕಳ್ದ ಪಾತಿರ್ನಾಗ ನಿಕಲ್ನ ಬೊಕ್ಕ ಎನ್ನ ನಡುಟು ಉಪ್ಪು ನನ್ ಚಿತ್ತಿನ ಪ್ರಾಯದ ಮಿತಿ ಅವು ಮಲ್ಲೆ ಮಟ್ಟಡು ದಾಲ ಇಚ್ಚಿ ಅಂಚಾದ ನಿಕಲೆಗೇತು ತೆರೆದುಂಡ ಅಡ್ದು ಚೂರು ಒಂಚೂರು ಜಾಸ್ತಿ ಎಂಕ್ ತೆರೆದುಪ್ಪು ಕೆಲವೊಂದು ವಿಷಯ ನಿಕಲಿಡ್ದು ಅಂತ ಕಮ್ಮಿ ಎಂಕ್ ತೆರೆದುಪ್ಪು ಪದ್ರಾಡು ವರ್ಷ ಉಪ್ಪುನಾಗ ಹಳ್ಳಿ ಪ್ರದೇಶ ಅಡಿತ್ತದ ಐದು ಬೊಕ್ಕ ನಗರ ಪ್ರದೇಶಗ ಬತ್ತಿನ ಎಂಕ್ ಪದ್ರಾಡು ವರ್ಷ ಎನ್ನ ಇಲ್ಲದಾದ ಆಚರಣೆ ಮಲ್ತೊಂದಿತ್ತಿರ ಅವು ಮಾತ್ರ ನೆಂಪುಂಡು ಪದ್ರಾಡು ವರ್ಷದ ಬತ್ತಿ ಐದು ಬೊಕ್ಕದ ಪೊರ್ತುಡು ಕುಡ್ಲಗ ಬತ್ತಿ ಬೊಕ್ಕ ಅವುಲು ನಮ್ಮ ತುಳುನಾಡು ಪರ್ಬಲೇನ ಆಚರಿಪುನವು ಆತೊಂಜಿ ಮಲ್ಲೆ ಮಟ್ಟಡಿ ಎಂಕ್ ತೂಜಿದು ಬೈಚಿ ಐಕೋಸ್ಕರ ಯಾನು ಬೇತಕ್ಕಳ್ಳ ತಿರಿಯೊಂದಿ ನಾವು ಒಂಜಾತ ಪುಸ್ತಕ ಓದಿನ ನಾವು ಏತಿ ಎಂಕ ತಿರಿದುಂಡು ಅವೇನ್ ನಿಕಳ್ದ ಪಟ್ಟು ನಂಚಿತ್ತಿನ ಬಿಕ್ಕಜ್ಜನ ಮನಪೆ ಸುರುಕಾದು ಪೆರಮೆ ಆಪುಣು ದಾಯಿಗಂದ ಕೇಳನಾಂಡ ನಿಕ್ಲೇನ್ ತೂನಗ ಹೊರ ಬೇಜಾರಾಪುಣು ಹೊರ ಖುಷಿ ಆಪುಡು ದಾಯಗ ಬಂಡ ಯಾನು ನಿಕಲ್ಲಕ್ಕನೆ ಒಮ್ಮನೆ ಕ್ಲಾಸ್ ಇಡು ಪತ್ತನೇ ಕ್ಲಾಸ್ ಇಡು ಎನ್ಮನೆ ಕ್ಲಾಸ್ ಇಡು ಕಲ್ತೊಂದು ಉಪ್ಪುನಾಗ ಗೊಬ್ಬುನ ಪುರ್ತುಡ ಬ್ರೇಕ್ ಟೈಮುಡ ತುಳು ಪಾತಿರಿಯ ಪನ್ಪು ನಂಚಿತ್ತಿನ ಕಾರಣಗ ಅರ್ಜುನ ಪನ್ಪು ನಂಚಿತ್ತಿನ ಎನ್ನ ಕ್ಲಾಸ್ದ ಲೀಡರ್ ಪುದರ್ನ ಬರೆದು ಎಂಕಲ್ನ ಟೀಚರ್ ಕೊರಂದಿತ್ತೆ ಇವರು ತುಳು ಮಾತಾಡ್ತಿದ್ರು ಅಂಚಿನ ಪುರ್ತುಡು ಅವೇ ಪ್ರೌಢ ಶಿಕ್ಷಣಡು ನಿಕುಲು ತುಳುನು ಕಲ್ಪು ನಂಚಿತ್ತಿನ ಕಜ್ಜಗ ಕೈಪಾರ್ದಾರಂದಾಂಡ ನಿಕ್ಲಿಗೆ ಮಾತಿರಗ್ಲ ತುಳು ಕಲ್ಪು ನಂಚಿತ್ತಿನ ಅವಕಾಶ ಉಂಡುಂದಾಂಡ ಎಂಕ್ ಬೇಜಾರಾವಡತ್ತ ಎಂಕ ಅನಿಚ್ಚಾಂಡತ್ತ ಖುಷಿದಾಯಗಂದು ಕೇಳಣ ನಿಕಲ್ನ ಈ ಪೊರ್ಲುದ ತುಳುತ್ತ ಕಜ್ಜಡು ಇಂಕ ಪಾಲು ಪಡೆಪು ನನ್ನ ಚಿತ್ತಿನ ಭಾಗ್ಯ ಆ ತುಳು ಅಪ್ಪ ಒದಗಾದು ಕೊರ್ತೀರು ಪನ್ಪು ನನ್ನ ಚಿತ್ತಿನ ಖುಷಿ ಎಂಕೊಂಡು ಐತೊಟ್ಟಿಗೆ ಶಾಲೆದ ಬಗ್ಗೆ ಮಸ್ತ್ ಪೆರ್ಮೆ ಅಪ್ಪಡು ಇತೆ ತುಳುತ್ತ ಕೊಟ್ಟಿಯಾಡು ಭಾರಿ ಮ್ಯೂಸಿಯಂ ದೀತಿ ನನ್ನ ಚಿತ್ತಿನ ಒಂಜಾತು ವಸ್ತುಲಿನ ತೂವೊಂದು ಬನ್ನಾಗ ಎಕ್ಕಡು ಪಂತಿನ ಪಾತೆರ ಕಾಂಡೆ ಹಿರಿಯರು ಪಂಡೇರು ತುಳು ಭಾಷೆನು ಒರಿಪೋವ್ ನನ್ನ ಚಿತ್ತಿನ ತಾಕತ್ತಿತ್ತು ನಾಂಡ ಅವು ಹಳ್ಳಿ ಪ್ರದೇಶದ ಜನಕ್ಲಿಗೆ ಮಾತ್ರ ಕುಡ್ಲದಕ್ಲಿಗೆ ಹತ್ತನಾಂಡ ನಗರದಕ್ಲಿಗೆ ಆವಂದೆಂದು ಬಹುಶಃ ಆ ಪಾತೆರ ನಿಜ ಅಂದ ಅಪ್ಪಣಿಂಕ್ ಇಂಚಿನ ಒಂಜಿ ಹಳ್ಳಿ ಪ್ರದೇಶದ ಕೈತಲುಪ್ಪಿನ ಶಾಲೆಡು ತುಳುನು ಬೆಳಪಾವು ನನ್ನ ಚಿತ್ತಿನ ಬುಳೆಚಿಲು ಮಲ್ಪು ನನ್ನ ಚಿತ್ತಿನ ಕಜ್ಜ ಈ ಮಟ್ಟಡು ಆವೊಂದುಂಡು ಒಂದು ಪಣ್ಣನಾಡ ಐಕ ಮಸ್ತು ಖುಷಿ ಆಪುಡು ಅಂಚಾದು ಏಪ ಒಂಜಿ ಪುರ್ತುಡು ಎಂಕ್ಲಿಗೆ ಎನ್ನೊಂದಿತ್ತಡು ನನ್ನ ಒಂತೆ ಸಮಯ ಪೋಂಡ ನನ್ನ ದುಂಬುದ ಪೀಳಿಗೆ ದಕುಲು ಓಡಾಂಡಲ ವಸ್ತು ಸಂಗ್ರಹಾಲಯಗ ಲೈಬ್ರರಿಗ ಪೋದು ಅಲ್ಪೊಂಜಿ ಸಾಲು ಬರೆದುಪ್ಪುಡು ಕರಾವಳಿಯಲ್ಲಿ ಮಾತನಾಡುವ ತುಳು ಅನ್ನುವ ಭಾಷೆಯೊಂದಿತ್ತು ಹೆಚ್ಚು ಜನ ಮಾತನಾಡದ ಇತಿಹಾಸವಿಲ್ಲದ ಭಾಷೆ ಕೊನೆಯಾಯಿತು ಪನ್ಪುನೇನು ನಮ್ಮ ಅಲ್ಪ ಓದರ ತಿಕ್ಕು ನಂಚಿತ್ತಿನ ಪರಿಸ್ಥಿತಿ ಬರುವ ಅಂದ ಅವಂದಿತ್ತಂಡೆ ಅಂಡ ಇನಿಯಂ ಕಾಪುಡು ಈತ ಜನ ಜೋಕುಲು ತುಳುತ್ತ ಕಜ್ಜಗು ಒಟ್ಟು ಸೇರಿದಿರು ತುಳು ಭಾಷೆನು ಬುಲೆಚ್ಚಿಲು ಮನಪು ನಂಚಿತ್ತಿನ ಶಿಕ್ಷಣ ಸಂಸ್ಥೆ ನಮ್ಮ ಊರುಡು ಈತು ಉಮೇದುಡು ಉಂಡುಂದಾಂಡ ಎನ್ನ ತುಳು ಭಾಷೆ ಐಕ ಅಕೇರಿ ಇಚ್ಚಿ ಅವು ನೇಸರ ದೇವಿರು ಉಪ್ಪುನ ಮುಟ್ಟಲು ಜೀವಂತವಾದ ಉಪ್ಪುಡು ಒಂದು ಐಕ ತುಳು ಬುಳೆಚಿಲು ಎಂಚ ಹಾಪುಣು ಒಂದು ಕೇಳಿದಾಂಡ ಶೈಕ್ಷಣಿಕ ಮಟ್ಟಡು ತುಳುನು ಏಪ ತುಳುತ ಬೇಲೆಲ ಆ ಒಂದು ಬರ್ಪುಂಡ ಅಪಗ ತುಳು ಜೀವಂತವಾದ ಒರಿ ಉಂಡು ತುಳುಕು ಬೊಕ್ಕಲಾತ ಬಲ ಬರ್ಪುಣು ಪನ್ಪನ ಪಾತ್ರದ ಒಟ್ಟುಗು ಇಡೀ ಶಿಕ್ಷಣ ಸಂಸ್ಥೆಗೆ ಯಾನು ತರಿಣ ತಗ್ಗಾದ ಸೊಲ್ಮೇಲೆ ಸಂದೈತ ಮಲ್ಪುವೆ ಬೇತೆ ಇತ ತುಳುನಾಡದ ವಿಷಯ ನಿಕ್ಲಿಕ್ಕೆ ಬೇತ ಬೇತ ವಿಷಯಲೇನು ಪಣ್ಣುನಾಡ ಓಲಾ ಒಂಜಿ ಪೇಜಿಡು ಬರಲೆ ವಿಷಯಲು ಒಂದು ಪಂದು ಒಂಜಿ ತುಳುತ ವಿಷಯ ಕೊಡುನಾಡ ಓಲಾ ನಿಕ್ಲಿಕ್ಕೆ ಬಂಗಾವ ದಾದನ ಆಂಡ ತುಳುನಾಡ ಪರ್ಬೋಲು ಪನ್ಪನ ಚಿತ್ತಿನ ಇಸೈದ ಬಗೆಟ್ಟು ನಿಕ್ಲು ಬರಲಿ ಎಂದು ಪಣ್ಣುನಾಡ ಮೂಲುಪ್ಪುನ ಮಾತಿರ್ಲ ಒಂಜಿ ಪೇಜಿದಾದ ಬರಿಪುನ ತಾಕತ್ತುಂಡು ಅಂದ ಅಂದ ಏನು ಬರೆಪಾವುಜಿತ್ತೆ ಅಂದ ಅಂದ ದಾಯಿಗಂದು ಕೇಳುನಾಂಡ ನಮ್ಮ ಇಲ್ಲಡು ದಾದಿನ ಆಚರಿಪುವ ನಮ್ಮ ಇಲ್ಲಡು ಪರ್ಬಾಂದು ಪಂಡದ ಎಂಚಿನ ಮಲ್ಪೇರು ಅಜ್ಜರ ಎಂಚಿನ ಮಲ್ಪೇರು ಅಮ್ಮ ಎಂಚಿನ ಮಲ್ಪೇರು ದಿನ ಮಾತ ತೂಪತೆ ಇಂದುವೇ ನಮ್ಮ ಪರ್ಬಲೇದ ಕಟ್ಟೆ ಇಂದುವೇ ನಮ್ಮ ಪರ್ಬ ಅಂಚಾದ ಬೇತ ಇಸಾಯದ ಬಗ್ಗೆ ಇಟ್ಟ ನಿಕ್ಲೆಗೆ ಆ ಪೋಡಿಗೆ ಅವ ಪನಿಯಾರ ಅತ್ತನಾಡ ಬರೆಯಾರ ಆವಂದದಾದನ ಆಂಡ ತುಳುನಾಡ ಪರ್ಬೋಲು ಪನ್ಪುನ ವಿಷಯದ ಬಗ್ಗೆ ಖಂಡಿತವಾದ್ಲ ನಿಕ್ಲೆಗೆ ಒಂಜಿ ಪೇಜಿದಾತ ಬರೆಪುನ ತಾಕತ್ತು ಉಂಡು ದಯಗಿಂದ ಕೆಣ್ಣಾಡ ಅವನು ಅಮ್ಮ ಇಲ್ಲಡ ಆಚರಿಪ್ನ ಅಂಚಿತ್ತಿ ನಾವು ತುಳುನಾಡದ ಪಗ್ಗುಡ್ದು ಸುಗ್ಗಿಮುಟ್ಟ ಪದ್ರಾಡು ತಿಂಗಳು ಬರ್ಪುನ ಅಂಚಿತ್ತಿನ ಬೇತೆ ಬೇತೆ ಬಗೆಲೆದ ಪರ್ಬಲದ ಬಗ್ಗೆ ತಿರಿಯೋನಾಗ ನಮ್ಮ ಸುರುಕ ಪಗ್ಗುರ್ದು ದಾಯ ಸುರು ಮಲ್ಪುವ ನಮ್ಮ ಜನವರಿ ಹಿಡಿದು ಸುರು ಮಲ್ಪುಲಿ ಅತ್ತ ಅಂದ ಇನ್ನನಾಗ ಜನವರಿ ಫೆಬ್ರವರಿ ಪನ್ಪುನವು ಎಂಚ ತಿಂಗಳಾಂಡ ಒಂಜಿ ಪಾತ್ರದ ಮುಖೇನ ಪನ್ಪಿರವೇನು ಅವು ದುಮ್ಮದ ಕಾಲದ ರಾಜ ರಾಣಿ ನಕಲ್ನ ಪುದರ್ನ ತಿಂಗಳು ತಿಂಗಳಾದ ದೀವೊಂದು ಬತ್ತಿರ ಅವ್ಯ ಜನವರಿ ಫೆಬ್ರವರಿ ಮಾರ್ಚ ಒಂದು ಪೋಂಡು ವ್ಯವಹಾರಿಕವಾದ ಬೇತೆ ಉದ್ದೇಶ ಲೈಕುಪ್ಪು ಆಂಡ ತುಳುವೇರ ದೀತಿನ ಚಿತ್ತಿನ ತಿಂಗಳು ಅವು ಪಗ್ಗುಡ್ದು ಸುರುವಾಪು ನಾವು ಏಪ್ರಿಲ್ ತಿಂಗಳದ 14-15ನೇ ಪೊತ್ತುಗು ಸುರುವಾಪು ನಾವು ನಮಕ್ ಹೊಸ ವರ್ಷ ಇಂದೇನು ಪರಂಪನೆಡ್ದು ದುಂಬು ಒಂಜಿ ಎಲ್ಲ ಕತೆನ ನಿಕಲ್ನ ದುಂಬುಗು ದೀಪಯನ ದಾದಂದು ಕೇಳಿದಾಂಡ ಇಲ್ಲಡು ಬಲಸು ನಂಚಿತ್ತಿನ ನಿಕ್ಲು ತೂದುಪ್ಪರು ಬಲಸು ನಂಚಿತ್ತಿನ ನಿಕ್ಲು ತೂದುಪ್ಪರು ಕರೆದು ಪೋತಿನ ಕ್ಲೇಗ ವೈಕಾಡಲ್ಲಿ ದೈವಾಗ ಬಲಸುನೇನ ತೂದುಪ್ಪರು ಇಂಚಿನ ದಾದ ಆಂಡು ಒಂಜಿ ಇಲ್ಲಡು ಬಲಸು ನಂಚಿತ್ತಿನ ಆಟಿಡ ಒಬ್ಬ ತಿಂಗಳ ಇಂಚಿನ ಬಲಸು ನಾವು ಇತ್ತಂಡು ಕೋರಿದ ಕಜಿಪ್ಪು ಒಂಜಾತನ ಉಪ್ಪು ಪಾರದು ಕೋರಿದ ಕಜಿಪ್ಪಿಂಚಿನ ಮಾತ ಉಪ್ಪುಣು ನೇನು ಬಲಸದಿನಾಗ ಇಲ್ಲಡ ಉಪ್ಪು ನಂಚಿತ್ತಿನ ಪುಚ್ಚೆ ಬತ್ತದು ತಿಂಡ್ರೆ ಬರೋದು ಇತ್ತನಿಗೆ ಪುಚ್ಚೆ ಗೊತ್ತಿಜ್ಜಿ ಮಕ್ಕಳು ಬಲಸದೀತೀನಿ ಕರೆದು ಪೋತೀನ ಅಕ್ಲಿಗೆ ಭಕ್ತಿ ಉಂಡಾಯ್ತು ಅಂದು ಪುಚ್ಚೆ ಗೊತ್ತಿಜ್ಜಿ ಪುಚ್ಚೆ ಏ ಫಲ ಬತ್ತದು ತಿಂಡ್ರೆ ಬರ್ಪುಡು ಆಯ್ಕ ದಾದ ಮಂತಿರಾರು ಪುಚ್ಚೆನ ಕಟ್ಟುಪಾಡ್ದು ಬಲಸರೆ ಸುರು ಮಂತಿರು ಪಿರೊಂಜು ವರ್ಷ ಆನಾಗ ಅರೆಗ ರಪಕ್ಕ ನೆನಪಾಂಡು ಕರಿನ ವರ್ಷ ಪುಚ್ಚೆ ತಿಂಡ್ರೆ ಬೈದನ ತಾನು ಪಂಡೇರು ಪುಚ್ಚೆನ ಕಟ್ಟುಪಾಡಿಯೇರು ಇರಪಾಡ್ದು ಬಲಸಿಯೇರು ಆಯ್ತ ಬೊಕ್ಕದ ವರ್ಷಲ ಅರೆಗೆ ನೆನಪಾಂಡು ನನ್ನ ಬಲಸಿ ಬೊಕ್ಕ ಪುಚ್ಚೆ ಬತ್ತು ಉಪದ್ರ ಗುರುಪುನ ಬುರ್ಚಿ ಬಂಡೇರು ಪುಚ್ಚೆನ ಕಟ್ಟುಪಾಡಿಯೇರು ಬಾರದಿರಪಾರ್ದು ಬಲಸಿಯರು ಅರ್ನ ದಿನ ಪೋಂಡು ಪೋಂಡು ಪೋಂಡು ಒಂಜಿ ದಿನ ಆರ್ ಕರೀದು ಪೋಯರು ಅರೆಣ ಮಗೆ ಒಂಜಿ ಫ್ಲಾಟ್ ದೇತೊನ್ಮೆ ಫ್ಲಾಟ್ ಇಲ್ಲು ಮನ್ಪೆ ಆಗ್ಲ ನೆನಪುಂಡು ಅಮ್ಮೇರು ಮಲ್ತೊಂದಿತ್ತಿನ ಕಟ್ಟು ನೆನಪುಂಡು ಇರೆಪಾರ್ದ ಆಟಿದ ತಿಂಗಳ ಬಲಸೊಂದಿತ್ತೇರು ಪರ್ಬದ ಪಗನ ಬಲಸೊಂದಿತ್ತೇರು ಆಯಲ ಬಲಸೊಡತ ಅಮ್ಮೇರು ಏಪಲ ಬಲಸೊಂದಿತ್ತಿನ ತೂ ಹೊಂದಿತ್ತೆ ಆಯದಾದ ಮಲ್ತೆ ಅಮ್ಮೆರಿ ಜೀರಿಕೆಂಡ್ರೆ ಆಯೆ ಓಡನ ಒಂಜಿ ಕಡೆಕ್ಕೆ ಪೋದು ಒಂಜಿ ಪುಚ್ಚೆನು ಬಾಡಿಗೆಗೆ ಕನತೆ ಪುಚ್ಚೆನು ಬಾಡಿಗೆಗೆ ಕನತೆ ಬಾಡಿಗೆಗೆ ಕನತದು ಪುಚ್ಚೆನು ಕಟ್ಟುಪಾಡದು ಬಾರದಿರೆ ಪಾರದು ಬಲಸಿಯೇ ದಾಯಿಗೆ ಈ ತಪ್ಪಾಂಡಾಯಡ ತಿಳಿಕೆ ಬರ್ಬು ನಮಕ್ ದಾಯಿಗಂದು ಕೇಳನಾಡ ಆಯಗ ಆರು ದಾಯ ಬಲಸೊಂದಿತ್ತೇರು ಬರ್ಪ ನಾವು ಗೊತ್ತಿಜ್ಜಿ ಆಯಗ ಆರು ಪುಚ್ಚೆನು ದಾಯ ಕಟ್ಟುಪಾಡೊಂದಿತ್ತೇರು ಎಂದು ಗೊತ್ತಿಜ್ಜಿ ಆರು ಪಂತಿನ್ಲ ಇಜ್ಜಿ ಬೇಕೇಂದಿನ್ಲ ಇಜ್ಜಿ ಐದು ಬೊಕ್ಕದಾದ ಅಂಡ ಐದು ವರ್ಷಗಳದಾದ ಮಂತೆ ಪುಚ್ಚೆನು ಬಾಡಿಗೆಡ್ದು ಕನತೆ ಪುಚ್ಚೆನು ಕಟ್ಟುಪಾಡಿಯೇ ಐದು ಬೊಕ್ಕ ಬಲಸಿಯೇ ಐದು ಬೊಕ್ಕ ಪುಚ್ಚೆನು ಪಿರಕೊನೋದು ನೆರ ಕರೆತ ವಾ ಇಲ್ಲದ ಕನತೆ ಅವಲು ಬುಡಿಯೇ ಇಂಚಿನ ತಪ್ಪು ಏ ಪಾಪನೊಂದು ಕೇಳನಾಂಡ ಒಬ್ಬ ನಮ್ಮ ತಿರಿಯಂದೆ ಮಲ್ಪನ ಅಪಗ ಮಾತ್ರ ಅಂಚಿನ ತಪ್ಪು ನಮರ್ದ ಆಯರ ಬಲ್ಲಿ ಪನ್ಪನ ಚಿತ್ತಿನ ಪಾತ್ರದ ಒಟ್ಟುಗೋ ತುಳುನಾಡ ಪರ್ಬೋಲು ತುಳುನಾಡ ಪರ್ಬೋಲು ಒಂದು ಪನ್ನಕ ನಿಖಲೆಗೆ ವಾ ಪರ್ಬ ಮಾತ ನೆನಪಾಪನು ಏರಾಂಡಲ್ಲ ಉರಿ ಪನ್ಲೆ ಓ ಪರ್ಬ ನೆನಪಾಪನು ಇಲ್ಲಾಡು ಮಲ್ಪನ ಪರ್ಬ ಓ ಒಂಜಿ ಪರ್ಬ ಅಂಡಲ್ಲ ನೆನಪಾವುಡು ಓ ಪರ್ಬ ದೀಪಾವಳಿ ಎಂದು ಪಂಡೀರು ತುಡರು ಪರ್ಬ ಬೇತೆ ಕೆಡ್ಡಸ ಬೇತೆ ಬಿಸು ಪರ್ಬ ಪುದ್ದರು ಪೊಸಾರಿ ಉನ್ಪುರ ಬೇತೆ ಆಟಿದ ಅಮಾಸೆ ಇಂಚ ಬೇತ ಬೇತ ಪರ್ಬಲು ನಮಕ್ ನೆನಪುಗ ಬರ್ಪುಡು ನಿನ್ನೇ ಆನೆ ಎಕಡು ಪಂಡೀನಿ ತುಳುನಾಡ ಪರ್ಬಲದ ಬಗ್ಗೆ ನಿಕ್ಲು ಬರೆಯಲೆ ಎಂದ ಪಣ್ಣನಾಂಡ ನಿಕ್ಲು ದಯಿರಾಡು ಒಂಚೂರು ಬರೆಯುಳಿ ದಯ ಪನ್ನಗ ನಮ್ಮ ಇಲ್ಲಡ ಆಚರಿಪುನ ವಾವು ಅಂಚಾದ ತುಳುವೆರೆನ ವಾ ಪರ್ಬಲಿನ ದತ್ತು ತೂಣುನಾಂಡಲ ತುಳುವೆರೆನ ಪರ್ಬಲದ ಮೂಲ ಉದ್ದೇಶನ ತುಯ್ಯರ ಪೋಣುನಾಂಡಲ ಮಾತೆಟ್ಲ ನಮಕ್ ಮೆನ್ಕದು ನೆಗೆತ್ತದು ತೋಜುನು ಒಂದು ಕೇಳನಾಂಡ ಅವು ಕೃಷಿತ ಆರಾಧನೆ ಪ್ರಕೃತಿದ ಆರಾಧನೆ ತುಳುವೆರೆನ ಮಾತಾ ಪರ್ಬಲಿಡು ತುಳುವೆ ಒಂಜತ್ತು ಒಂಜಿ ರೀತಿಡು ಪ್ರಕೃತಿನೇ ಆರಾಧನೆ ಮಲ್ಪುವೆ ಕೃಷಿನೇ ಆರಾಧನೆ ಮಲ್ಪುವೆ ತುಳುವೆರೆನ ಪರ್ಬ ತುಳುವೆರೆನ ಪೊಸಬಡ್ಸ ಪಗ್ಗುಡ್ದು ಸುರುವಾಪುಡು ಪಗ್ಗು ಒಂಜತ್ತಾಣಿ ಬಿಸು ಪರ್ಬ ಅನ್ನು ಪನ್ಪ ಕೇರಳಡು ವಿಷು ಒಂದು ಪನ್ಪೇರು ಅಸ್ಸಾಮು ಇಂಚಿನ ಬೆತಬೇತ ಕಡೆಟ್ಲ ಇಂಚಿನನೇ ರೀತಿದ ಆಚರಣೆ ಉಂಡು ಪನ್ಪನ ಪಾತೆರು ಉಂಡು ಕೇರಳಡು ಉಂಡು ವಿಷು ಒಂದು ಪನ್ಪೇರು ಮುಲ್ಪ ಅವು ಬಿಸು ಒಂದು ಆಪುಂಡು ತುಳುನಾಡಿಗೆ ಬಿಸು ಒಂದು ಆಪುಂಡು ರಡ್ಡು ಚಲನದ ಪದ್ಧತಿ ಉಂಡು ಒಂಜಿ ಚಂದ್ರನ ಬೊಕ್ಕ ಸೂರ್ಯನ ತಿಂಗಳು ದೇವೇರ್ನ ಬೊಕ್ಕ ನೇಸರ ದೇವೇರ್ನ ನೇಸರೆ ಪಂಡನಾಡ ಸೂರ್ಯ ದೇವಿರು ತಿಂಗಳು ದೇವಿರಿಂದ ಪಂಡನಾಡ ಚಂದ್ರ ದೇವಿರು ನಮ ವಾಚಲನೇನು ಪಾಲಿಸವ್ವ ಅಂದ ಪಂಡನಾಂಡ ಒಂಜು ಪಾತೆರಯಾನ ಪನ್ಪುನೇನು ಕೋಡ ಮುರಾಣಿ ಒಂಜಿ ಕಡೆಟ್ ಕೇಂಡೆ ನಮಕ್ ಚಂದ್ರ ದೇವಿರ್ದು ಜಾಸ್ತಿ ಸೂರ್ಯ ದೇವಿರಡ ನೇಸರ ದೇವಿರಡ ಮೋಕೆಗೆ ದಯಪಂಡ ಚಂದ್ರ ದೇವಿರ್ನ ಲೆಕ್ಕ ತಪ್ಪುಣಿಗೆ ಸೂರ್ಯ ದೇವಿರ್ನ ಲೆಕ್ಕ ತಪ್ಪುಜಿಗೆ ಅಂಜಾದ ಸೂರ್ಯನ ಚಲನದ ನಿಲಿಟ್ಟು ನಮ ಸೌರಮಾನ ಯುಗಾದಿನ ಆಚರಿಪುವ ಸೌರಮಾನ ಯುಗಾದಿನ ನಮ ಆಚರಿಪುವ ನೆಕ್ಕು ನಮ್ಮ ತುಳುವೇರು ಕುರ್ತಿನಂಚಿತ್ತಿನ ಪುದರ್ ಅವು ಬಿಸು ಒಂದು ಯುಗಾದಿ ಪಂಡದಾದ ಒರ ಯುಗ ಮಾತ ಅಂತ್ಯ ಲೋಕ ಅಂತ್ಯ ಆಣಿಗೆ ಅಪಗ ಬ್ರಹ್ಮದೇವಿರು ಪಿರ ಲೋಕನ ಸೃಷ್ಟಿ ಮಲ್ತಿರ್ಗೆ ಆ ಯುಗತ್ತ ಆದಿಯೇ ಯುಗಾದಿ ಎಂದು ಪನ್ಪೇರು ಅಂಚಾದ ಆ ಯುಗಾದಿಗೆ ನಮ್ಮ ಕುರ್ತಿನಂಚಿತ್ತಿನ ಪುದರ್ ಬಿಸು ಬಿಸು ತುಳುವೆರೆಗ ಪೊಸ ವರ್ಷ ಪೊಸ ಖುಷಿ ಕೊರಪು ನಂಚಿತ್ತಿನ ದಿನ ತುಲೆ ಆನಿಗ ತುಳುವೇರು ಶಾಲೆಗೆ ಪೋದು ಬರವು ಕಲ್ದಿಜೇರು ತುಳುವೇರಿಗೆ ಬಂದು ಕೊರಪು ನಕುಲು ಏರ್ಲ ಇಜ್ಜಾಂಡ ಅಂಚ ಮಲ್ಪು ಇಂಚ ಮಲ್ಪು ಅಂದು ಆಂಡ ತುಳುವೇರಿನ ಮಂಡೆ ಖರ್ಚು ತುಲೆ ಇಡೀ ಪ್ರಕೃತಿ ಫಲಪುಷ್ಪನ ಕೊರಪು ನಂಚಿತ್ತಿನ ಪುರ್ತುಡು ಪ್ರಕೃತಿ ಜಿಂಜಿದ ಕುಕ್ಕುವ ಗೋಂಕುವ ಇಂಚಿನ ಮಾತ ಜಿಂಜಿದ ತೋಜು ನಂಚಿತ್ತಿನ ಪುರ್ತುಡು ಅವಿನ ಸ್ವೀಕಾರ ಮನ್ಪುನ ಚಿತ್ತಿನ ಪುರ್ತು ಅವಿನೇ ಪೊಸವರ್ಸ ಪಂದು ತುಳುವೇರು ಪಂಡೇರು ಅವೇ ನಮಕ ಪೊಸವರ್ಸ ಅಂದ ನಮ ತುಳುವೇರು ಪ್ರಕೃತಿನೇ ಆರಾಧನೆ ಮಲ್ತೊಂದು ಬತ್ತಿನೇ ಅಂಚ ಪ್ರಕೃತಿ ಏಪ ಖುಷಿಟ್ ಉಪ್ಪುಂಡ ಪ್ರಕೃತಿ ಏಪ ತೆಲ್ತೊಂದು ನಲ್ತೊಂದು ಉಪ್ಪುಂಡ ಆ ಕಾಲನೇ ನಮಕ ಪರ್ಬಲಕ ತೋಜಿಂಡು ಆ ನಿಡಿದೆ ನಮ ಪೊಸ ವರ್ಷನ ಸುರುಮಲ್ತ ಬಿಸು ಪನ್ಪನ ಚಿತ್ತಿನ ಪೊಸ ವರ್ಷದ ಸುರುತ್ತ ದಿನಕ ದೀತಿ ನಂಚಿತ್ತಿನ ಪುದರ್ ಈ ಬಿಸು ಪರ್ಬದಾನಿ ಬೆದಬೇತ ಕಡೆಟ್ಟು ಪ್ರಾದೇಶಿಕವಾದ ಬೆದಬೇತ ವ್ಯತ್ಯಾಸಲುಂಡು ಆಂಡ ಬಿಸು ಪರ್ಬಡ ಸರಿಯಾದ ಮೆನ್ಕು ನಂಚಿತ್ತಿನ ಕಟ್ಟು ಒಂದು ಕೇಳನಾಂಡ ಕಣಿದೀಪು ನಂಚಿತ್ತಿನ ಕಟ್ಟು ಇಲ್ಲದ ಚಾವಡಿನ ದೇವಿರ್ನ ಕೋಣೆನ ಶುದ್ಧ ಮಲ್ತದ ಬಾರದ ಇರಿಟ್ಟು ಅರಿನು ಬಾರನು ಪಾಡದ ಇಲ್ಲದ ಬೆರ್ತಡಿಡ ಕೈತಲ ಆತಿನಂಚಿತ್ತಿನ ಕುಕ್ಕು ಗೋಂಕು ಪೆಲಕಾಯಿ ಇಂಚಿನ ಬೆತ ಬೇತ ಬಗೆತ್ತ ತರಕಾರಿಲೇನ ಮಾತ ಕಣ್ಣತ್ತದ ಅಲ್ಪ ದೀದ ಅವಿನೇ ಪೂಜೆ ಮಲ್ಪುನಂಚಿತ್ತಿನ ಉಬ್ಬಿಸುಕಾನಿ ಕಾಂಡದ ಪುಡ್ತುಡು ಕೆಲವು ಕಡೆಟ್ಟು ಕನ್ನಡಿ ದೀಪನವ್ಲ ಇತ್ತನ ಐತೋಟಿಗೆ ಕನ್ನಡಿ ಇಲ್ಲ ದೀಪನಿಗೆ ಇಲ್ಲದ ಎಲ್ಲಿಯ ಜೋಕುಲೇದ ಕಣ್ಣಿಗೆ ಕುಂಟುನು ಕಟ್ಟದ ಜೋಕುಲೇನು ಕಣತ್ತದ ಆ ಕಣಿತ ಎದುರು ಉಂಟಾದ ಅವೇನು ತೂಪವನು ಅಟ್ಟೊಂಜ್ ಎಲ್ಲಿಯ ತುಡರನು ಅರ್ಲದ ಉಪ್ಪಿರು ತುಡರದ ಬೊಲುಪುಪ್ಪುಂಡು ಇಲ್ಲದ ಯಜಮಾನೆ ತುಡರನು ತೂಪಾದ ಜೋಕುಲೆಗೆ ಪನ್ಪುನಿಗೆ ಅಂದ ಇಂದು ನಮಕ್ ಪ್ರಕೃತಿ ಕೊರ್ತಿನವು ಇಂದು ನಮಕ್ ಕೃಷಿ ಹಿಡಿದು ತಿಕ್ಕದಿನವು ಅಂಚಾದ ನಮ ಭೂಮಿ ಅಪ್ಪೆಗೆ ಸಂದೈತ ಮಲ್ಪುನ ಚಿತ್ತಿನ ಮರ್ಯಾದೆ ಇಂದು ಒಂದು ಪಂಡದ ಕೈ ಮುಗಿಪ್ಪುನ ಚಿತ್ತಿನ ಕಟ್ಟು ಕೆಲವು ಕಡೆಟ್ಟು ತುಡರನು ತೂಪ ಇರನ್ನಾಂಡ ಕೆಲವು ಕಡೆಟ್ಟು ಕನ್ನಡಿನ ತೂಪಾದ ಪ್ರತಿಫಲದ ಸಂಕೇತವಾದ ಕನ್ನಡಿನ ತೂಪವನವುಲ್ಲ ಇತ್ತಡಿಗೆ ತುಳೆ ತುಳುವೇರು ಪ್ರಕೃತಿನೇ ಆರಾಧನೆ ಮಲ್ತೊಂಡು ಬತ್ತೇರು ಸುರುತ್ತ ದಿನನೇ ಪ್ರಕೃತಿನ ಆರಾಧನೆ ಮಲ್ಪರೆ ತನ್ನ ನನದುಂಬದ ಬದುಕು ಒಂದು ವರ್ಷದ ಎಂಚಿನ ಉಂಡ ಅವಿನತ್ತ ಸುರುತ್ತ ದಿನನೇ ಪ್ರಕೃತಿನ ಪ್ರಕೃತಿಗೆ ಕೈ ಮುಗಿದು ನನ್ನ ದುಂಬುಗಳ ಬದುಕು ನಂಚಿತ್ತಿನ ತಾಕತ್ತು ನಿನ್ನ ಮನೆಡು ಕುರುಪನ್ಪುನೇನು ನಮ್ಮ ಭೂಮಿಯ ಪೆಡ ನಟ್ಟೊನ್ ನಂಚಿತ್ತಿನ ಬಿಸುಕಣಿನ ದೀದ ನಟ್ಟೊನ್ ನಂಚಿತ್ತಿನ ಕಟ್ಟಿ ಎತ್ತುಪುರ್ಲು ಗೋಂಕು ದೀಪನು ನಾಂಡ ಗೋಂಕುದ ಬೀಜನ್ಲ ದೆತ್ತು ದೀಯರಿ ಜವ್ ಮಡೆ ಹಾಪುಂಡು ಎಂಚ ನಮ್ಮ ಗೊಗ್ಗು ನಾಲ್ಪಡ ದೆಪ್ಪನ ಅಂಚನೆ ಕಣತ್ತು ದೀದ ಬಿಸುಕಣಿನ ಮಲ್ತದ ಐಕ ಕೈ ಮುಗಿಯು ನಂಚಿತ್ತಿನ ಕಟ್ಟು ಐದು ಬೊಕ್ಕ ಇಲ್ಲದ ಜೋಕುಲು ಹಿರಿಯಕಲ್ನ ಕಾರಗಡ್ಡ ಬೂರ್ ನಂಚಿತ್ತಿನ ಪುರ್ಲುನು ನಮ್ಮ ಬಿಸುಕನಿಟ್ಟು ತೂವಲಿ.

ಎಡ್ಡಸದ ದಿನತ್ತಾನೆ ಭೂಮಿಯಪ್ಪೆ ಮದಿಮಾಲಾಪಲು ಪನ್ಪನ ಪಾತ್ರೆ ಇತ್ತುನ್ನಾಂಡ ಈ ಬಿಸುತ್ತಾನೆ ಭೂಮಿಯಪ್ಪೆ ತನ್ನ ಮಟ್ಟಿಳ್ದು ಫಲ ಪರಂದಳು ಜಿಂಜಾದ್ ಫಲವತಿ ಆಪಲು ಪಂಪನ ಚಿತಿನ ಕಟ್ಟು ಉಂಡು ಪಾತ್ರೆ ಉಂಡು ಅಂಚಾದ ಏಪ ಭೂಮಿಯಪ್ಪೆ ಆ ಪುರ್ತುಡು ಪ್ರಾಣಿ ಪಕ್ಷಿ ಇಲ್ಲ ಬಾರಿ ಖುಷಿ ಟುಪ್ಪನಿಗೆ ಐಕು ಬೋಡಾಯಿನ ತೆನಸು ಬಂಜಿ ಗಟ್ಟಿ ತಿಕ್ಕೊಂಡು ಅನಿಡ್ದೆ ತುಲೆ ನಮ್ಮ ಖುಷಿ ಟುಲ್ಲ ಪ್ರಾಣಿ ಪಕ್ಷಿ ಪ್ರಕೃತಿ ಮಾತ ಖುಷಿಟ್ಟುಂಡು ಇನಿಯ ನಮ್ಮ ಇನಿಡ್ದೆ ನಮ್ಮ ಪೊಸ ಬಡ್ಸ ಅಂದು ತುಳುವೀರ ಕಟ್ಟೊಂದು ಬತ್ತಿ ನಾವು ಏತು ಪುರ್ಲು ಇಂಚ ಬಿಸುರ್ದು ಸುರುವಾಯಿನ ಚಿತ್ತಿನ ತುಳುವೀರನ ಕಟ್ಟು ಬಿಸುರ್ದು ಸುರುವಾಯಿನ ಚಿತ್ತಿನ ತುಳುವೀರನ ದುಂಬುದ ಮಾತ ತಿಂಗುಳು ಎಂಚಿನ ಉಂಡು ಆಯ್ತು ಬೇತ ಬೇತ ಬಗೆತ್ತ ಆಚರಣೆನು ಪರ್ಬಣ ಆಚರಿತೊಂದು ಬತ್ತೆ ಕೆಲವೊಂದೇನು ಪರ್ಬಾಂದು ಪನಿಯಾರ ಆಯ್ಜಿಂಡಲ ನಿಯಮಿತ ಕಾಲಘಟ್ಟಡು ಒಂಜಿ ಆಚರಿಪುನ ಚಿತ್ತಿನ ಕಟ್ಟು ಕಟ್ಟಲೆ ಅಂದ ವಿನಪನುಲಿ ಬಿಸುತ್ತ ವಿಶೇಷನ ನಮ್ಮ ತೂವೊಂದು ಪೋನಗನೆ ನಮಕ್ ಕೃಷಿನು ತೂಜುಂಡು ಕೃಷಿನ ಆಧಾರಿತವಾದ ಪ್ರಕೃತಿನೇ ಪೂಜೆ ಮಲ್ಪುನ ಮುಖ್ಯನ ನಮ್ಮ ಆಣಿದ ದಿನ ಸುರು ಮಲ್ಪುನವು ನಮಕ್ ಆನಿಗೂ ತೂಜುಂಡು ಐಡದು ಬೊಕ್ಕ ಪಗ್ಗು ಬೇಷ ಕಾರ್ತಿಲ್ ಆಟಿಸ್ ಓನ ನಿರ್ನಲು ಬೋಂತೆಲು ಜಾರ್ದೆ ಪೆರರ್ದೆ ಪುಣ್ಯಮಾಯಿ ಸುಗ್ಗಿ ಪನ್ಪುನ ಚಿತ್ತಿನ ಪದ್ರಾಡು ತಿಂಗಳು ಬಗೆ ಬಗೆತ್ತ ಕಟ್ಟಲೇನು ನಮ್ಮ ಮಲ್ತೊಂದು ಪೋಪ ಐಟ್ ಕೆಲವುದೇನು ಸರಿಯಾಯಿನ ಮಾಹಿತಿ ಇತ್ತೀನೇನೆ ಅನ್ನಿಕ್ಲಿಡ ಪಟ್ಟೋನ್ವೆ ಪತ್ತನಾಜಯ ಪನ್ಪನ ಇತ್ತನು ಇಂದೇನು ಪರ್ಬಾಂದು ಪನೋಲಿಯ ಅಥವಾ ಪರ್ಬಾಂದು ಪನಿಯರ ಬಲ್ಲಿಯ ಅವು ಒಂಜೆ ಕಾಲಿ ಕಟ್ಟ ಐತ ಬಗ್ಗೆ ಹಿಂಗೆ ಗುಪ್ಪಿಚ್ಚಿ ಆಂಡ ಬೇಸ ತಿಂಗೋಲು ಪಗ್ಗು ಬೇಸ ಬೇಸ ಪತ್ತು ಪೋಪುನಾನಿ ಪತ್ತನಾಜಯ ಪನ್ಪನ ಪಾತ್ರ ಉಂಡು ಪತ್ತನಾಜದಾನಿ ಪತ್ತನಾಜಿಡ್ದ ಬೊಕ್ಕ ದೈವದ ಬಾಕಿಲು ಹುಚ್ಚುವೇರು ಬೇತೆ ಆಟ ಆಯನ ಎಂಚಿನ ಉಂಡು ದೇವಸ್ಥಾನದ ಅವು ಒಂದು ಮಾತ ಉಂತಾದ ಪತ್ತನಾಜಿಡ್ದ ಬೊಕ್ಕ ಕೃಷಿತ ಬೇಲೆಗಕ್ಕಲು ಜಪ್ಪುವೇರು ಪನ್ಪನ ಪಾತ್ರ ಉಂಡು ಪತ್ತನಾಜದಾನಿ ಪತ್ತು ಪನಿ ವರ್ಷ ಆಂಡಲ ಭೂಮಿಗೆ ಬೂರೋಡು ಪನ್ಪನ ಪಾತ್ರಲ ಉಂಡು ತುಲೆ ಆ ಪುರ್ತುಡ್ಲ ತುಳುವೆಮಿನಿ ತನ್ನ ಪರ್ಬನ ದೈವನ ಅವು ಅಂದು ಅಂದೇನು ಮಾತ ಮಲ್ತೊಂದು ಪೋಯನ್ನಾಂಡ ತುಳುವನ ಕೃಷಿತ ಬೇಲೆ ಪಿರವುರಿ ಉಂಡು ಐಕ ತುಳುವೀರು ಪತ್ತನಾಜಿಡ್ದು ಬೊಕ್ಕ ಅವಿನ ಮಾತ ನಮ್ಮ ಉಂತಾದ ಆ ನೀಡಿದ ಬೊಕ್ಕ ಕೃಷಿತ ಬೇಲೆಗ್ ಆಯ್ ತಾನು ದುಂಬು ಪೋಂದುಪ್ಪೆ ಪತ್ತನಾಜದ ದಿನ ತಾನಿ ಮಧ್ಯಾಹ್ನದ ಪುರ್ತುಗೋ ಗುಳಿಗಗ ಬಲಸು ನಂಚಿತ್ತಿನ ಕಟ್ಟನ್ನ ತೂವೋಲಿ ಗುಳಿಗಗ ಬಲಸದ ನಮಕ್ ಎಡ್ಡಾವಡ ಪಂಪನೇನು ಕೈಕಂಜಿಗೆ ಎಡ್ಡಾವಡ ಪಂಪನೇನು ನಟ್ಟುನಲ ಆಣಿದ ಪತ್ತನಾಜದ ದಿನ ತಾನಿ ನಡಪುಡು ಇಂಚ ಪತ್ತನಾಜಯ ಪನ್ಪನವು ಒಂಜಿ ಕಟ್ಟು ಆದುಂಡು ಅವಿನ ಪರ್ಬ ಅಂದ ಪನೋಲಿಯ ಅತ್ತು ಪನಂದೆ ಉಪ್ಪೊಲಿಯ ಐತ ಬಗ್ಗೆ ತೆರೆದಿಜ್ಜಿ ಆನಂದಾಂಡ ತುಳುವೇರೆನ ಹಿರಿಯಕ್ಕಲು ದುಂಬುರ್ದಿಂಚ ಆಚರಿತೊಂದು ಬತ್ತಿನ ಚಿತ್ತಿನ ಪುರ್ಲದ ಕಟ್ಟಡು ಪತ್ತನಾಜಲ ಉಂಜಿ ಆಟಿ ತಿಂಗಳದಡೆ ಬತ್ತ ಆಟಿ ತಿಂಗಳುಡು ಯಾಕಡೆ ಪನ್ನಗನೇ ಉಲ್ಪಡ್ದು ಅಂತ ಜೋರುಡು ಸೊರದಿತ್ತು ಬಂಡೇರು ಆಟಿದ ಅಮಾವಾಸ್ಯ ಅಂದ ದಾಯಗ ಆಟಿದ ಅಮಾವಾಸ್ಯ ನಮಕ್ ಬಾರಿ ಪುರ್ಲುಡು ನೆಂಪು ಬರ್ಪುಣ ಬಂಡ ನಮ್ಮ ಮಾತಿರ್ಲ ಆನಿ ಒಂಜಿ ಮರ್ದನು ಬರ್ತ ಬರ್ತಾರ ನಿಕುಲು ಬರ್ತಾರ ಮಾತಿರ್ಲ ಬರ್ತಾರ ಮಾತಿರ್ಲ ಬರ್ತಾರೆ ಬಹುಶಃ ಹೆಚ್ಚಿನ ಪರ್ಬೋಲು ಮಾತ ಆಯ್ತ ತಾದಿ ತತ್ತದ ಒಂಚೂರು ಬದಲಾವೊಂದು ಪೋಂದು ಉಪ್ಪುನಾಗ ಇಂಗ್ಲಿಷದ ಮರ್ಜಿದಂಚಿ ಪೋಂದು ಉಪ್ಪುನಾಗ ಆಟಿದ ಅಮಾವಾಸ್ಯದ ಕಷಾಯ ಮಾತ್ರ ಬಹುಶಃ ಇತ್ತದಕ್ಲಿಗ್ಲ ಒರಿದಿಂಡು ಪನ್ಪು ನಾವು ಒಂದು ಖುಷಿ ತೈಚಾರ ಆಟಿಡು ಬರ್ಪುನ ಅಮಾವಾಸ್ಯದ ದಿನ ಬಾರಿ ವಿಶೇಷವಾಗಿ ನಾವು ದಾಯ ಎಂದು ಕೇಳಿನಾಟ ಆಟಿ ತಿಂಗಳು ಪನ್ಪುನೇ ತುಳುವೇರಿಗೆ ಬಂಗ ಯಾಕಡೆ ಸರ್ ಪಾತಿರ್ನಾಗ ಪಂಡೀರ್ ತುಳುವೇರು ಆ ಪುರ್ತುಡು ಆ ಒಂಚೂರು ಪುರ್ತು ದಾಂತೆ ಬೂರು ನಂಚಿತ್ತಿನ ಬರ್ಸಗ ಪಿದೈ ಜಪ್ಪರೆಲ್ಲ ಆಟಿ ತಿಂಗಳು ಬಂಗ ಆಪುಡು ಐಕೋಸ್ಕರ ತುಳುವೆ ಹುಲಾಯಿ ಕುಲ್ಲೊಂದು ಚೆನ್ನದ ಮನೆ ಇಂಚಿನ ಮಾತ ಗೊಬ್ಬುಲೇನು ಗೊಬ್ಬುಂದಿತ್ತೆ ತುಳುವನ ಇಡೀ ಬಂಗದ ತಿಂಗಳು ಸುರೂತ ತಿಂಗಳು ಹೂವು ಅಂದು ಕೇಳಿನಾಂಡ ಅವು ಆಟಿದ ತಿಂಗಳು ತಿನಿಯರ ಬಂಜಿಗೆ ಸರಿ ಕಟ್ಟು ಇಚ್ಚಿ ತಾನು ಕೃಷಿತ ಬೇಲೆನ ಮಲ್ಪುಲಕ್ಕೆ ಇಚ್ಚಿ ಈತು ಮಾತ ಬಂಗಲೆದ ನಡುಟ್ಟು ನಮ್ಮ ಹಿರಿಯಕುಲು ಆಟಿದ ಅಮಾವಾಸ್ಯನ ವಿಶೇಷವಾದ ದಾಯ ತೂಪಿರು ತುಲೆ ಆತು ಬಂಗ ಇತ್ತಂಡಲ ನಮ್ಮ ತುಳುವೀರಿಗೆ ಇಲ್ಲದ ಉಲಾಯಿ ಕುಲೊಂದೊಲಿ ಚೆನ್ನದ ಮನೆ ಗೊಬ್ಬೊಂದ ಇಲ್ಲದ ಉಲಾಯಿಡು ಒಳಾಂಗನ ಆಟ ಪನ್ಪದಾದ ಗೊಬ್ಬುದಾದ ಉಂಡ ಅವೇನು ಗೊಬ್ಬೊಂದು ಇಲ್ಲದ ಉಲಾಯಿಡು ನಮ್ಮ ಹಿರಿಯಕ್ಲೆ ಕುಲ್ಲೊದ್ವರಿ ಆಂಡ ತುಳುವೇರು ಎಡ ಬುಡಂದೆ ಬರ್ಪು ನಂಚಿತ್ತಿನ ಬರ್ಸಗ ಒಂಜೊಂಜೆ ಸೀಕ್ ಸಂಕಟಲು ಸುರುವಾಪುಂಡು ಆ ಬರ್ಸ ಬೂರ್ನಂಚಿತ್ತಿನ ಬರ್ಸಗ ಸೀಕ್ ಸಂಕಟಲು ಸುರುವಾಪುಂಡು ಈ ಸೀಕ್ ಸಂಕಟಲೆಗ್ ಮರ್ದೊಂದು ಪನ್ಪುಲಕನೆ ಆಟಿದ ಅಮಾವಾಸ್ಯ ದಾನಿ ಪಾಲೆದ ಕೆತ್ತದ ಕಸಾಯನು ಪರ್ಪು ನಂಚಿತ್ತಿನ ವರ ವಿಜ್ಞಾನಲ ತರೆ ತಗ್ಗಾದು ಪನ್ಪುಡು ಅಂದ
ಪಾಲೆದ ಕೆತ್ತೆದ ಕಷಾಯ ಪರಣನಾಂಡ ಅವು ಜೀವಗೆಡ್ಡೆ ಜೀರ್ಣಶಕ್ತಿ ಹೆಚ್ಚಾಪುಡು ಮಾತ್ರ ತಂದೆ ಜೀವಗ್ಲವು ಭಾರಿ ಎಡ್ಡೆ ಬೇತ ಬೇತ ಬಗೆತ್ತ ಸೀಕ ಸಂಕಟಲು ಆಟಿ ತಿಂಗಳು ಬರೋದು ಉಪ್ಪನಾಗ ನಮ್ಮ ತುಳುವೆರು ಆಟಿದ ಅಮಾವಾಸ್ಯ ದಾನಿ ಕಾಂಡದ ಪೊತ್ತುಗು ಪಾಲೆದ ಕೆತ್ತೆದ ಕಷಾಯ ಪರ್ಪನ ಚಿತ್ತಿನ ಕಟ್ಟನ್ನು ಸುರು ಮಲ್ಪುವೆರು ಆಟಿದ ಅಮಾವಾಸ್ಯದ ದುಂಬುದ ದಿನ ಇಲ್ಲದ ಯಜಮಾನೆ ಗುಡ್ಡದ ಕಾಡುಗ ಪೋದು ಪಾಲೆದ ಮರನ ನಾಡದು ಬರ್ಪೆರಿಗೆ ದಯಪನ್ನಕ ಭಾರಿ ಜಾಗ್ರತೆ ಅವಳು ಐತ ಕೈತಲ್ಲಿ ಹೆಚ್ಚಿನ ಕಡೆಟ್ಟು ಕಾಯಾಡ್ದ ಮರಲ ಉಪ್ಪುಡು ಅದಕ್ಕೋಸ್ಕರ ಗುಡ್ಡೆಗೆ ಪೋಡ್ದು ಪಾಲೆದ ಮರನ ನಾಡದು ಐಕೊಂಜಿ ನುಂಗು ದಿನ ಭಾರದ ಇರೇನು ಕಟ್ಟದು ಬರ್ಪುನು ಗುತ್ತ ದಯಪನ್ನಕ ಮನದಾನಿ ಕಾಂಡೆ ಬರೋಡಾಯೇ ಕಟ್ಟದು ಐತ ತಿರ್ತಡು ಮರತ ತಿರ್ತಡು ಒಂಜಿ ಕಲ್ಲುನದಿ ಇದು ಬರ್ಪಿನಿ ಮನದಾನಿ ಕಾಂಡೆ ನೇಸರ ದೇವೇರು ಸೂರ್ಯ ದೇವೇರು ಪುಟ್ಟು ನೆಡ್ದು ದುಂಬು ಇಲ್ಲದ ಯಜಮಾನೆ ಅವೇ ಮರನ್ ನಾಡೊಂದು ಪೋವುಡು ಕತ್ತಲೆ ಉಪ್ಪುಡು ಐಕಾಯ್ ತೂರಿ ದುಂಬುದ ದಿನನೇ ಕಟ್ಟದು ಬರ್ಪು ನಾವು ಇತ್ತೆ ಆಂಡ ಅವು ನಮಕ್ ನಮ್ಮ ಟಾರ್ಚಿ ಪಾಡೊಂದು ಮನದಾನಿ ಪೋವುಲಿ ಎಂದು ತುಳು ಎಂಚ ಮಂತಿಚಿರು ತುಳುವಿರು ದಾದ ಮಂತಿರಂದಾಂಡ ಒಂಜಿ ನುಂಗು ದಿನ ಇರೇನಾಯ್ಕ ಕಟ್ಟದು ತೀರ್ಥಡು ಕಲ್ಲನ್ನು ದೀದು ಬತ್ತದು ಮನದಾನಿ ಕಾಂಡೆ ನೇಸರ ದೇವಿಯರು ಪುಟ್ಟು ನೆಡ್ದು ದುಂಬು ಕಾಡುಗ ಪೋದು ಆ ಮರಟುಪ್ಪು ನಂಚಿತ್ತಿನ ಮರತ ಕೆತ್ತೇನು ದೆಪ್ಪು ನಂಚಿತ್ತಿನ ದೆತ್ತದು ಕನಪು ನಂಚಿತ್ತಿನ ಕೆತ್ತೇನು ದೆಪ್ಪುನ ಎಂಚ ಕತ್ತಿಡತ್ ಕಲ್ಲಿಡು ಗುದ್ದುದ ಕೂಲಿಡು ಚುಚ್ಚಿದ ದೆಪ್ಪು ನಾವು ದುಂಬಿ ಇತ್ತಂಡಿ ಇತ್ತೆ ಎಂಚ ಕನಪೇರು ಅಂದು ಗೊತ್ತಿಚ್ಚಿ ಅಣ್ಣ ದುಂಬುದ ಕುಲು ಕಲ್ಲಿಡು ಗುದ್ದುದು ಈ ಜಾಂಡ ಕೂಲಿಡು ಚುಚ್ಚಿದ ಕನ ಹೊಂದಿತ್ತೇರಿಗೆ ಐದು ದುಂಬು ಮೈಪು ಸೂಡಿಡು ಕೆಲವು ಕಡೆ ಇಟ್ಟು ಮೂಜಿ ಸಲ ಆ ಮರಕ್ಕೆ ಸುತ್ತು ಬತ್ತದು ಮೈಪು ಸೂಡಿಡು ಆ ಮರಕ್ಕೆ ಹಾಕದು ಮೂಜಿ ಸಲ ಹಾಕದು ಐದು ಬೊಕ್ಕ ಕಲ್ಲಿಡು ಕಲ್ಲಿಡು ಅತ್ತನ್ನಾಂಡ ಬಾಯಿಡು ಚುಚ್ಚಿದು ಆ ಕೆತ್ತೇನು ಪಾಲದ ಕೆತ್ತೇನು ದೆತ್ತೊಂದಿತ್ತೇರು ದಾಯಗ ಕತ್ತಿ ಕೊನೆಯರ ಬಲ್ಲಿ ಮಾನವ ನಿರ್ಮಿತ ವಸ್ತು ಐಕ್ ತಾಗಣನಾಂಡ ಐಟುಪ್ಪು ನಂಚಿತ್ತಿನ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಪುಡು ಪನ್ಪುನಲ ಒಂಜಿ ವೈಜ್ಞಾನಿಕ ಕಾರಣ ಆದುಪ್ಪು ಐಕೋಸ್ಕರ ಕಲ್ಲನ್ನು ಗುದ್ದುದು ಕನಪು ನಾವು ಏಪಲ್ಲ ತೂಲೆ ನಿಕುಲೋರ ಆಲೋಚನೆ ಮನ್ಪುಲೆ ಒಂಜಿ ಕುಕ್ಕುನು ನಿಕುಲು ಬಿಸಾತಿಡು ರಡು ಮೂಜಿ ತುಂಡು ಮಲ್ತದ್ದು ತಿನ್ಲೆ ರಡು ಮೂಜಿ ತುಂಡು ಮಂತದ್ದು ಬಿಸಾತಿಡು ತಿನ್ಲೆ ಐಡ್ ಬೊಕ್ಕವ್ರ ಇಡೀ ಕುಕ್ಕುನು ಪತ್ತೊಂದು ಚುಚ್ಚಿದ್ದು ತಿನ್ಲೆ ಊಟ ಇಷ್ಟ ಆಪಡು ನಮಕ್ ನಮ್ಮ ಏಪ ಒಂಜಿ ಕುಕ್ಕುನು ಚುಚ್ಚಿದ್ದು ತಿನ್ಪ ಅಪಗ ಬಿಸಾತಿಡು ತುಂಡು ಮಲ್ತಿನ ವ್ಯಾಧನ ಆತ ಟೇಸ್ಟ್ ನಮಕ್ ತಿಕ್ಕುಜಿ ಐಕೊಂಜಿ ಬೇತೆ ಒಂಜಿ ಕರ್ಬದ ಅಂಶ ತಾಗನಾಗ ನಾ ಐತ ರುಚಿಟ್ಟು ವ್ಯತ್ಯಯ ಆಪು ನಾವು ಅಂಚನೆ ನೆಟ್ಟಲ ಆದುಪ್ಪರೇವ ಐತ ನುತ್ತ ಒಂಜಿ ಆಯುರ್ವೇದ ಅಂಶ ಉಪ್ಪುಣಿಗೆ ರೋಗ ನಿರೋಧಕ ಶಕ್ತಿ ಆಟಿದ ಅಮಾವಾಸ್ಯ ದಾನಿ ಪಾಲೆದ ಮರಟು ಉಪ್ಪುಣಿಗೆ ಅಂಚಾದ ಆಣಿದ ದಿನ ಆ ಕೆತ್ತಿನ ಕಣತದ ಆ ಕೆತ್ತೆದ ಚೋಳಿನ ದೆತ್ತದ ಉಲೈಡುಪ್ಪುನ ಚಿತ್ತಿನ ಬುಲ್ದುದ ಆ ಕೆತ್ತೆ ಇಡ ಕೆತ್ತೆ ದಾದ ಉಂಡು ಬುಲ್ದುದ ಕೆತ್ತೆ ಅವೇನು ಪೊಡಿ ಮನ್ಪು ನಾವು ಪೊಡಿ ಮಂತದ ನೀರಿನ ಪಾರದ ಪುಂಟುದ ಐತ ರಸನ ದೆತ್ತದ ಐಕ್ ಓಮ ಎಡ್ಡೆ ಮುಂಚಿ ಜೀರಿಗೆ ಬೆಳ್ಳುಳ್ಳಿ ಇಂಚಿನೇನು ಮಾತ ಪಾಡದು ಅವೇನು ಪುಡಿ ಮಲ್ತದ ಪಾಡ್ದು ಒಂಜಿ ಬುಲ್ಲು ಕಲ್ಲನ್ನು ದಿಕ್ಕೆಲಡ್ ಕಾಯ್ತದ ಅಬೇಕ ಪಾಡ್ನ ಅವು ಐಟ್ಲಾ ಒಂಜಿ ರೋಗ ನಿರೋಧಕ ಶಕ್ತಿ ಉಂಡು ಮಾತ್ರ ಅತ್ತಂದೆ ಅವು ವಿಷ ಇತ್ತನ್ನಾಣ ಮಾಜವನ ಚಿತ್ತಿನ ಶಕ್ತಿ ಉಂಡದಾದನ ಅಂಚಿನ ಬುಲ್ಲು ಕಲ್ಲನ್ನೆಲ್ಲ ದಿಕ್ಕೆಲ್ಡು ಪತ್ತಾದ ಆ ಮರ್ದಗ ಪಾಡ್ದು ಆ ಮರ್ದನ್ನು ಬಜಿ ಬಂಜಿಗ ಪರ್ಪು ನಾವು ಬಜಿ ಬಂಜಿಗ ಮಾತ್ರ ಪರುಡು ಪಾಲೆದ ಕೆತ್ತದ ಕಷಾಯನ ಪಾಲೆದ ಕೆತ್ತೆದ ಕಷಾಯ ಪಡೆದು ಬೇತ ಬೇತ ಬಗೆತ ತಿಂಡಿ ತಿನಸನ್ನು ತಿನ್ಪು ನಾವು ಇತ್ತಂಡ ಅಣ್ಣನಾಂಡ ಬೆಲ್ಲ ತಿನ್ಪು ನಾವು ಹೆಚ್ಚ ಕಡೆಟ್ ಇತ್ತಂಡ ಕೆಲವು ಕೊರಂಟು ತಿನ್ನೊಂದಿತ್ತಿರಲ್ಲ ಪನ್ಪೇರು ಐದು ಬೊಕ್ಕ ನಮಕ್ಕ ಪತ್ರಡ್ಡೆ ಆಣಿ ತಿನಿಯರೆ ತಿಕ್ಕೊಂಡು ಅಂದತ ಪತ್ರಡ್ಡೆ ಆಣಿ ತಿನಿಯರೆ ತಿಕ್ಕೊಂಡು ಆಟಿ ತಿಂಗಳು ಹೆಚ್ಚಿನ ದಿನ ಕ್ಲೇಡ್ ಪತ್ರಡ್ಡೆ ತೊಜಂಕ್ ಇಂಚಿನ ಮಾತ ಬಗೆ ಬಗೆತ್ತ ತಿಂಡಿಲು ನಮಕ್ ಪರಿಸರದಾದ ಉಂಡು ಭಂಗ ಉಪ್ಪು ನೆಡ್ದ ಅವರ ತೇಬುನ ಕನಪುನ ತೊಜಂಕನ ಕನಪುನ ಆ ಪರ್ಯಲದ ಪುರ್ತುಡು ಮಸ್ತು ತೊಜಂಕ ಆಪುಡು ಅವಿನ ಮಾತ ಕನತ್ತದು ತೆನಸು ಮನ್ಪು ನಾವು ಪತ್ರಡ್ಯ ಇಂಚಿನ ಏನು ಮಲ್ಪು ನಾವು ತುಳುವೇರು ಮಲ್ತೊಂದು ಬತ್ತೇರು ಇನಿಕ ಪತ್ರಡ್ಯ ಅಂದ ಪನ್ನಾಗ ಆಸೆ ಅವು ಬಂದು ಬರ್ಗರ್ ಪಿಜ್ಜಾ ಅಂದ ಪನ್ನಾಗ ನಮಕ್ಕ ಆಸೆ ಅವು ಇಂಚಿನ ಬದಲಾವಣೆದ ಒಟ್ಟಿಗೆ ನಮ್ಮ ಮಾತೆಲ್ಲ ಪೋಂದುಲ್ಲ ಆಂಡ ತುಳುತ್ತ ಮೂಲದಾದ ಉಂಡ ತುಳುವೇರು ಕಟ್ಟು ದಿನಂಚಿತ್ತಿನ ಪುರ್ಲುದ ಕಟ್ಟು ಕಟ್ಟಲೆ ದಾದ ಉಂಡ ದೇನ್ ನಮ್ಮ ಕಟ್ಟು ಕಟ್ಟದ ಅಟ್ಟಡು ಪಾಡಂದೆ ಕಟ್ಟ ಕಟ್ಟದ ಪಟ್ಟಡು ಕುಲ್ಲವನ ಬೇಲೆ ಮಲ್ಪುಡು ಪನ್ಪನ ಪಾತ್ರದ ಬುಟ್ಟಿಗೆ

ನಾಗರ ಪಂಚಮಿ ಪಂಪ ನಾವು ನಮಕ್ ಕೇನರ್ ತಿಕ್ಕೊಂಡು ಬಹುಶಃ ನಾಗರ ಪಂಚಮಿಲ ನಮಕ್ ಹೆಚ್ಚಾದ ಕೆಬಿಕ್ ಬೂರುಡು ದಯಗಂದು ಕೇಳಿನಾಂಡ ಕುಟುಂಬದ ಇಲ್ಲಡೆ ಪೂಜಿನಾಂಡ ಆಣಿ ತಿಕ್ಕುನ ನೆರಡೆ ಬೇತೇವು. ನಾಗರ ಪಂಚಮಿ ದಾನಿ ನಮ್ಮ ಜಾಗದ ನಾಗದೇವರಿಗ ಅತ್ತನ್ನಾಂಡ ಕುಟುಂಬದ ನಾಗದೇವರಿಗ ಪೇರು ಮೈಪಡು ತನನು ಮೈಪಡು ತುಲೆ ಅಲ್ಪಲ ಪ್ರಕೃತಿದ ಆರಾಧನೆ ಈ ಮಣ್ಣು ಈ ಫಲವತ್ತನ್ನು ಪಡೆಯುದಾಂಡ ಈ ಮಣ್ಣು ಫಲವಂತ ಮಣ್ಣು ಆವಡುನ್ನಾಂಡ ಫಲವತ್ತ ಆವಡುನ್ನಾಂಡ ಐಕ್ಯ ಕಾರಣ ಏರಂದು ಕೇಳಿನಾಂಡ ಅವು ನಾಗದೇವರು ಅಂಚಿನ ನಾಗದೇವರಿನ ಆರಾಧನೆ ಮಲ್ಪನಂಚಿತ್ತಿನ ತುಳುವೆ ನಾಗರ ಪಂಚಮಿ ದಾಣಿ ನಾಗದೇವರಿಗೆ ಪಿಂಗಾರಣ

ಕುಡುಪು ಪನ್ಪುನ ಪಾತ್ರದ ಬೊಟ್ಟಿಗೆ ಆ ಪೊರ್ತುಡು ಬರ್ವಂದಿತ್ತಿನ ಚಿತ್ತಿನ ಭರ್ಸ ಮಾತ ಇಂದು ಕಮ್ಮಿ ಆವಡು ತಂಪು ಆವಡು ಶಾಂತ ಆವಡು ಪಂದು ಕಡಲಿಗೆ ಪೋದು ಸೇರ್ನ ಸೇರುಡು ಐಕೋಸ್ಕರ ಶಾಂತ ಆಯರಿಗೋಸ್ಕರ ನಮ್ಮ ನಾಗಗ ಪೇರುಮೈ ಪನ್ಪುನ ಪಾತ್ರ ಉಂಡು ಐತೊಟ್ಟಿಗೆ ಭೂಲೋಕಗೆ ಪೋದು ಅವು ನಾಗದೇವರಿಗೆ ಪಾತಾಳ ಲೋಕಗೆ ಪೋದು ಆ ನಾಗದೇವರಿಗೆ ಅವಸಂದೈತ ಆಪುಡು ಪನ್ಪುನ ಚಿತ್ತಿನ ಪಾತ್ರ ಉಂಡು ಕಣ್ಣಿಗೆ ತೋಜಿನ ದೇವಿರು ಒವ್ವೊಂದು ಕೇಣು ನಾಂಡ ನಮಗೆ ಪನ್ನಗ ಅಪ್ಪ ಅಂದು ಬರುವ ಅಮ್ಮ ನಮಗೆ ಕಣ್ಣಿಗೆ ತೋಜಿನ ದೇವಿರು ಐತೊಟ್ಟಿಗೆ ಕಣ್ಣಿಗೆ ತೋಜಿನ ತುಳುವಿರೇನ ದೇವಿರಿ ಏರಿಂದು ಕೇಣು ನಾಂಡ ಅವು ನಾಗದೇವಿರು ನಾಗದೇವರಿನ ಆರಾಧನೆ ಉಪ್ಪಿನ ಚಿತ್ತಿನ ವಿಶೇಷತೆ ನಮ್ಮ ತುಳುನಾಡು ಬೇತೆ ವಹಾದೇವರನೆಟ್ಲ ತೋಜಿದ ಬರ್ಪುಜಿ ಅವು ಒಂಜಿ ವಿಶೇಷವಾಯಿನವು ಇನಿಕ್ಕಲ ನಮಕ್ಕೆ ತುಳುವಿರು ಒಂಚೂರು ಪೋಡಿದು ಉಂತಿಯರ ನಾಂಡ ಶುದ್ಧಾಚಾರಡು ಭಾರಿ ಜಾಣ್ಮೇನು ವಯಸ್ಸಿಯರ ನಾಂಡ ಅವು ನಾಗದೇವರನೆಟ್ಟ ಮಾತ್ರ ಭಾರಿ ಶುದ್ಧಾಚಾರ ಬೋಡು ನಾಗದೇವರಿಗೆ ಅಂಚ ತುಳುವಿರು ತುಲೆ ಈ ಆಚರಣೆ ನೆಡ್ಲ ಮಣ್ಣನ್ನು ಫಲವತ್ತಾದ ಮಲ್ತಿನ ಚಿತ್ತಿನ ನಾಗದೇವರಿನ ಆರಾಧನೆ ಮಲ್ಪನ ಮುಖೇನ ನಾಗದೇವರಿಗೆ ತನು ಮೈಪನ ಚಿತ್ತಿನ ನಾಗರ ಪಂಚಮಿದ ಕಟ್ಟು ಹಿಂಚನೆ ಬಂದು ಪೋನಾಗ ನಮಕ್ ಕೆಡ್ಡಸ ಪನ್ಪುನ ಚಿತ್ತಿನ ಬರ್ಪುಣ್ವು ಕೆಡ್ಡಸ ಎಕಡೆ ಪಂಡೇರಿ ಐಕ ಸುರುವಾದ ಪಾತ್ರರೊಂದು ಇಲ್ಲ ಕೆಡ್ಡಸ ಕೆಡ್ಡಸಲ ವಿಶೇಷ ಬಾಯಿನ ಚಿತ್ತಿನ ಆಚರಣೆ ತುಳುವಿರೇಗ ಮೂಜಿ ದಿನ ಕೆಡ್ಡಸದ ಆಚರಣೆಯನ್ನು ಮಲ್ಪಿರು ಸುರುತ್ತ ಕೆಡ್ಡಸ ನಡು ಕೆಡ್ಡಸ ಬೊಕ್ಕೊಂಜಿ ಆಕೇರಿದ ದಿನ ತ ಕೆಡ್ಡಸ ಕೆಡ್ಡಸ ಪನ್ಪುನವೇ ಭೂಮಿ ಅಪ್ಪೆ ಮದಿಮಾಲಾಪಿನ ದಿನ ಭೂಮಿ ಅಪ್ಪೆ ಫಲಕೊರ್ರೆ ತಯಾರಾಪಿನ ದಿನ ಅಂದ ಕೆಡ್ಡಸದ ದಿನನ ಪನ್ಪೇರು ತುಳುವಿರೇನ ಒಂಜ ಆಲೋಚನೆ ತುಲೆ ಭೂಮಿ ಅಪ್ಪನ ಪೂಜೆ ಮಲ್ಪುನ ಮುಖೇನ ಫಲಕೊರ್ರೆ ತಯಾರಾಪನ ಚಿತ್ತಿನ ಭೂಮಿ ಅಪ್ಪೇನ ಒಂಜು ಪೊಣ್ಣು ಎಂಚ ಮದಿಮಾಲಾಪಲ ಅಂಚೆನೆ ಭೂಮಿ ಅಪ್ಪೆಲ ವರ್ಷ ಹೊರ ಮದಿಮಾಲಾಪಲು ಪಂದು ಮೂಜಿ ದಿನತ್ತ ಆಚರಣೆ ಮಲ್ಪುನವು ವಿಶೇಷವಾದ ನಮಕ ತೋಜುಡು ಆಣಿದ ದಿನತ್ತಾನೆ ತುಳಸಿ ಕಟ್ಟೆಗೆ ಅಂಬಿನ ಅಡಿತದ ತುಳಸಿ ಕಟ್ಟೆದಲ್ಪ ಶುದ್ಧನ ಮಂತದ ಮನೆತ್ತ ಮಿತ್ತು ಬಾರದ ಇರದೀದ ಐಟು ತುಡರ್ನ ಅರ್ಲಾದ ಕುಡುವರಿ ಬೊಕ್ಕ ಈ ಗೋಂಟು ತಾರಾಯಿನ ತುಣ್ಣ ಮಂತದ ಕಾಯದ ತುಳಸಿ ಅಪ್ಪೆಗೆ ಅರ್ಪಣೆ ಮಲ್ಪು ನನ್ ಚಿತ್ತಿನ ಉಂಡುಗೆ ಆಣಿದ ದಿನ ತಾನೆ ಭೂಮಿಗೆ ಕೆಲವು ಕಡೆ ಇಟ್ಟು ಪೇರು ನೀರು ಅಂದ ಪನ್ಪೇರು ಯಾನು ತೂತಿನ ಮಟ್ಟಿಗೆ ಎನ್ನೆ ಬುಡೊಂದು ಇತ್ತೇರು ತುಳಸಿ ಕಟ್ಟದ ಎದುರು ಅಂಬಿನ ಅಡಿತದಪ್ಪು ನನ್ ಚಿತ್ತಿನಲ್ಪ ಸೇಡಿ ಮನ್ನಡು ಒಂಜಿ ರೌಂಡ್ನು ಬುಡುಪಾದ ವೃತ್ತಕಾರನ ಬುಡುಪಾದ ಐತ ನಡುಟು ಭೂಮಿಗೆ ಎನ್ನೆ ಬುಡುಪು ನಾವು ಎತ್ತು ಶೋಕದ ತುಳುವೇರಿನ ಕಟ್ಟು ನಮ್ಮ ಕೋಲು ತುಯ್ಯರೆ ತಿಕ್ಕು ಆ ಮುಖೇನ ಭೂಮಿನ ಪೂಜೆ ಮಲ್ತಂತು ಆ ಮುಖೇನ ಭೂಮಿ ಅಪ್ಪೆನ ಸಂಪು ಮಲ್ಪು ನನ್ ಚಿತ್ತಿನ ಪೇರಿನ ಬುಡ್ನು ನಾಂಡು ಸಂಪು ಮಲ್ಪು ನನ್ ಚಿತ್ತಿನ ಕಟ್ಟು ತುಳುವೇರಿಗೆ ತುಳುವೇರಿನ ಮನಸ್ಸಿಗೆ ಬತ್ತಂಡತ್ತೆ ನಮ್ಮ ಹಿರಿಯಕ್ಕನ ಮನಸ್ಸಿಗೆ ಬತ್ತಂಡತ್ತೆ ತುಳಸಿ ಕಟ್ಟೆಗೆ ಕುಡುವರಿನ ಪಾಡ್ದು ಬಳಸು ನಮ್ಮಕೇನ ಅದಪ್ಪು ಕೆಡ್ಡಸದ ನಡು ಕೆಡ್ಡಸದಾನಿ ಪೋಂಟೆಗೆ ಪೋಪುನ ಅದಪ್ಪು ಪುರಂಜೆ ಪದ್ದೆಡ್ ಮಾತ ಕೇಂದುಪ್ಪರು ಕೆಡ್ಡಸದಾನಿ ಕುಂಡ ಕೋರಿ ಪಂದು ಉಂಡು ಈ ಕೋರಿಗೆ ಜ್ವರ ಬರ್ಪುಣಿಗೆ ಮುರುಗಲಿಗೆ ಮಾತ ಕಾಡಿದ ಮುರುಗಲಿಗೆ ಮಾತ ಜ್ವರ ಬರ್ಪುಣಿಗೆ ಅಂಚಾದ ಒಂದು ಮನಿ ಪಂದ ಜತದುಪ್ಪು ಐ ಕಂಚಿಂಚಿ ಪಾಯರಾಪ್ಜಿ ಆ ಪುರ್ತುಗೆ ಬೋಂಟೆಗೆ ಪೋಪು ನಾವು ಅಪಗ ಸುಲಭವಾದ ತಿಕ್ಕುಡು ಅಂದ್ ಈ ಕೆಡ್ಡಸದ ಆಚರಣೆ ಮೂಜಿ ದಿನದ ಆಚರಣೆ ಇಡು ಅಕೇರಿದ ದಿನ ತುಳಸಿ ಕಟ್ಟದ ಎದುರು ಗೆಜ್ಜೆ ಕತ್ತಿ ಎಲ್ಲ ಕತ್ತಿ ನಿಕಲ ಮ್ಯೂಸಿಯಂ ಐತ ಬಾರಿ ಪುರ್ಲದ ಫೋಟೋ ಉಂಡು ನಿಕಲು ತೂದುಪ್ಪರ ಚಿತ್ರ ಉಂಡು ಗೆಜ್ಜೆ ಕತ್ತಿ ಕಾಜಿ ಬರ್ಚನೆ ಇಂಚಿನ ಮಾತ ಬೇತ ಬೇತ ಬಗೆತ್ತ ಪೊನ್ನನ ಅಲಂಕಾರ ಪೊನ್ನು ಐತ ಅಪು ನನ್ ಚಿತ್ತಿನ ಬೇತ ಬೇತ ವಸ್ತು ಅಗತ್ಯ ಬೋಡಾಯ ನನ್ ಚಿತ್ತಿನ ವಸ್ತುನು ದೀಪೇರಿಗೆ ದಯೆ ಮದಿಮಾಲಾಯ ನನ್ ಚಿತ್ತಿನ ಪೊಣ್ಣು ಅಕೇರಿದ ದಿನ ಶುದ್ಧ ಆದ ಅವಿನ ಸ್ವೀಕಾರ ಮನ್ಪಲು ಪುಣ್ಣು ಪಂಡಯ್ಯರು ಭೂಮಿಯಪ್ಪೆ ಅವಿನ ಸ್ವೀಕಾರ ಮನ್ಪೇರು ಪನ್ಪಿನ ಚಿತ್ತಿನ ನಂಬಿಕೆಡ್ ಅವಿನ ಮಾತದೀದ ಕೈ ಮುಗಿವರಿಗೆ ಪ್ರತಿ ಒಂಜಿ ನಮ್ಮ ಲೇಸಲೆದ ಕಟ್ಟು ಕಟ್ಟಲಿನ ತುಯ್ಯರ ಪೋನಗ ನಮ್ಮ ತುಳುವೇರು ಆರಾಧನೆ ಮಲ್ತೊಂದು ಬೈದಿನಿ ನುವೇ ಭೂಮಿ ಅಪ್ಪೇನ ನುವೇ ಪ್ರಕೃತಿನ ಕೆಡ್ಡ ಸಡ್ಲ ಆಚರಣೆ ಮಲ್ಪನ ಪ್ರಕೃತಿನ ತುಳುವೇರೇನ ತುಳುನಾಡು ತುಯ್ಯರ ಪೋಣ ಅಷ್ಟಮಿ ಅಟ್ಟೆಮಿ ಎಂದು ಪನ್ಪೇರು ಅಷ್ಟಮಿ ಕೇರಳಡು ಹೆಚ್ಚಾವು ಆಚರಣೆ ಆಪುಡು ನಮ ಎಂಚ ಮಲ್ತ ಅಂದು ಕೇಳಿದಾಂಡ ಬೇತ ಕಡೆಟಿತ್ತಿನ ಪರ್ಬಲೆಲ್ಲ ಕೆಲವುದಾದ ಪಣ್ಣಾಂಡ ನಮ್ಮ ತಂಚಿ ನಮ್ಮ ಮಡಿತೊಂಡ ಅಟ್ಟೆಮಿದಾನಿ ಹೆಚ್ಚಿನ ಕಟ್ಟು ನಮಕ್ ಮುಲ್ಪ ತುಯ್ಯರ ತಿಕ್ಕಿಜಿನ್ನಾಂಡಲ ಕೆಲವು ಕಡೆಟ್ಟು ಆಣಿದ ದಿನಲ ಬೆಳ್ತಂಗಡಿದ ಮರ್ಗಿಲ್ಡ್ ಆಣಿದ ದಿನ ಕುರಳು ಜಿಂಜಾವೇರಿಗೆ ಅಂದು ಕುರಲ್ ಕಟ್ಟು ನಾವು ಪುದ್ದರು ಉಂಟು ನಾವು ಆಣಿದ ದಿನ ಯಾನ್ ಮಾರನೇಮಿ ದಪ್ಪಗ ಚೌತಿ ದಪ್ಪಗ ಅಂದ್ಕೆ

ಇತ್ತೆ ಅಷ್ಟಮಿದ ಪಕ್ಕ ಮಲ್ಪುವೇರು ಅಂತ ಪಂಡ ಒಂದು ವಿಶೇಷವಾದ ತೋಜಿಂಡ. ಅಷ್ಟಮಿದ ದಿನ ತಾನೇ ಇಲ್ಲಡ ಪದೆಂಗಿದನ ಇಂಚಿನ ಬೇತ ಬೇತ ಬಗೆತ್ತ ತೆನಸನ್ನು ತಿನ್ಪು ನಾವು ಇತ್ತಡವರ ತು ಇತ್ತ ನಮ್ಮ ಬೇತ ಬೇತ ನೆಟ್ಟು ದೇವಸ್ಥಾನ ಅಡಪೋದು ಕೃಷ್ಣ ವೇಷ ಸ್ಪರ್ಧೆನ ಅಂಚಿನ ಮಾತ ನಮಕ್ಕ ಅಷ್ಟಮಿಗೆ ತುಯ್ಯರ ತಿಕ್ಕೊಂಡು ಆಂಡ ತುಳುವೇರನ ಮೂಲಾಡಿಪೋನು ನಾಂಡ ಅಷ್ಟಮಿ ಪನ್ಪುನ ಮಲ್ಲೆ ಮಟ್ಟಡ ಆಚರಿತೊಂದಿತ್ತಿನ ಅಂಚಿತ್ತಿನ ಪರ್ಬ ಅತ್ತು ಪಂದು ತೆರಿದಿನ ಕುಲು ಪನ್ಪೇರು ಇಂಚಿನ ಆಚರಣೆದ ಸಾಲಿಡ್ ನಮಕ್ ಮಾರ್ನೇಮಿ ಪನ್ಪು ನಾವು ತೌಜುಂಡು ನೆಕ್ಕ ಕನ್ನಡಡು ದಸರಾ ನವರಾತ್ರಿ ಇಂದು ಪಂಡೇರನ್ನಾಂಡ ನಮ್ಮ ತುಳುವೇರು ಮಾರ್ನೇಮಿ ಪನ್ಪುನ ಚಿತ್ತಿನ ಪುದರ್ನು ಕುರಿಯರು ಒರ್ಂಬ ದಿನತ್ತಾನಿ ದೇವಿನ ಬೇತ ಬೇತ ರೂಪನ ಆರಾಧನೆ ಮಲ್ಪುನ ಚಿತ್ತಿನ ಒರ್ಂಬ ದಿನತ ಪೂಜೆಲಿಡ್ ನಮಕ್ಕ ನಮ್ಮ ತುಳುವೇರಿಗೆ ಮಾರ್ನೇಮಿದ ದಿನತ್ತಾನಿ ವಿಶೇಷವಾದ ತೋಜು ನಂಚಿತ್ತಿನ ಹೂವು ಒಂದು ಕೇಳನ್ನಾಂಡ ಹೂ ಮಾರ್ನೇಮಿದ ದಿನತಾನಿ ಹೂ ಏಸಾ ಉಯ್ತ ಏಸ ನಮಕ್ಕೆ ಹೆಚ್ಚಾದ ತುಯಾರ ತಿಕ್ಕೊಡು ಪಿಲಿ ಏಸಾ ತುಲೆ ಬೇತ ಬೇತ ಏಸಲೆದ ಮುಖೇನ ಇಲ್ಲಡೆ ಇಲ್ಲಡೆ ಬೇತ ಬೇತ ಕುಲು ಬರ್ಪು ನಾವು ಮಾರ್ನೇಮಿದ ದಿನಟ್ಟು ನಮಕ್ ತೂವಲಿ ಅಲ್ಪ ದೇವಿನ ಆರಾಧನೆ ಒರ್ಂಬ ದಿನ ಉಂಡು ಅವಂದು ಆಂಡ ತುಳುವೀರು ಮಾರ್ನೇಮಿದ ದಿನತ್ತಾನಿ ವಿಶೇಷವಾದ ಏಸಲೆದ ಬಗೆಟ್ಟು ತುಯ್ಯರ ಪೋಣ ನಾಂಡ ಪಿಲಿ ಪಂಪನ ಸೊತ್ತು ಅವು ನಮ್ಮ ತುಳುವ ಮನ್ನದವು ಒಂಜಿ ನೆನಪದಿಲೆ ತುಳುವೀರ್ಲಕ್ಕ ಪಿಲಿ ನಳಿಪರೆ ಜಗತ್ತದ ವಾ ಊರ್ದಾಕ್ಲೆಗ್ಲ ಸಾಧ್ಯ ಹೆಚ್ಚಿ ವಾ ಊರ್ದಾಕ್ಲೆಗ್ಲ ಸಾಧ್ಯ ಹೆಚ್ಚಿ ಅವು ನಮ್ಮ ಈ ಮಣ್ಣದ ಸೊತ್ತು ನೆಕ್ಕೊಂಜಿ ಪೊರ್ಲುದ ಕತೆ ಉಂಡು ನಿಕುಲು ಕೇಂದುಪ್ಪಾರೆ ಒಂಜಿ ಅಪ್ಪೆ ತನ್ನ ಮಗಕ್ ಕೈಕಾರ ಬರುವಂದಿಜ್ಜಾಣಿಗೆ ನಡಪರೆ ಆವೊಂದಿಜ್ಜಾಣಿಗೆ ಈ ಪೊರ್ತುಡು ತನ್ನ ಅಪ್ಪೆ ಕಣ ನೀರಿನ ದೆತ್ತಂದು ಕುಡ್ಲಡುಪ್ಪು ನಂಚಿತ್ತಿನ ಮಂಗಳದೇವಿ ದೇವಸ್ಥಾನ ಉಂಡು ಮಂಗಳದೇವಿ ದೇವಸ್ಥಾನ ಅಡುಪೋದು ಅಪ್ಪೆಡ ಪರಕೆನ ಪಂಡೆರಿಗೆ ನಡಪರೆ ಆವಂದಿ ನಂಚಿತ್ತಿನ ಕೈಕಾರ ಬರಂದಿ ನಂಚಿತ್ತಿನ ಎನ್ನ ಬಾಲೆಗ ಕೈಕಾರ ಬರ್ಪಿಲಕ ಮಲ್ತರನ್ನಾಂಡ ಮಾರ್ನೇಮಿದ ದಿನ ತಾನಿ ಡೋಲನ್ನು ಬಿಟ್ಟದು ತಟ್ಟೆನು ಬಿಟ್ಟದು ಮಗಕ್ಕೆ ಕರಿನು ಮುಟ್ಟಾದು ಇರ್ನ ಜಾಗಡಿಯಾನು ಪಿಲಿ ನಲಿಪಾವೆ ಪಂಪನ ಪರಕೇನ ಅತ್ತೆನ ಎದುರು ದಿಯರಿಗೆ ನವರಾತ್ರಿ ಬರುಡುನ್ನಾಂಡ ಮಾರ್ನೇಮಿ ಬರುಡುನ್ನಾಂಡ ಆ ಬಾಲೆನಲ್ಲೇ ನಡಪರೆ ಸುರು ಮಲ್ತನಿಗೆ ಪಾತ್ರೆ ಸುರು ಮಲ್ತನಿಗೆ ಐಕೋಸ್ಕರ ಪಿಲಿ ಪಂಪುನೇನು ಪಿಲಿತ ಏಸ ಪನ್ಪುನ ವಿಶೇಷವಾದ ನಮ್ಮ ತುಳುನಾಡು ತುಯ್ಯರ ತಿಕ್ಕುಡು ಪನ್ಪುನೆ ತ ಒಟ್ಟಿಗೆ ಅಪ್ಪೆಲೆ ಪಿಲಿ ನಲುಪೆ ನಲಿಪಾವೆ ಪನ್ಪನ ಪರಕೆ ಪನ್ನೋಡು ನಾಂಡ ಐಕೊಂಜಿ ಹಿನ್ನೆಲೆ ಬೋಡತ್ತ ಐಕೊಂಜಿ ಎಲ್ಲ ಪುರಾಣದ ಕತೆ ಉಂಡು ಅವು ಸುಳ್ಳ ಸತ್ಯನ ಪನ್ಪನ ಬೇತ ವಿಷಯ ಇಂಚ ಉಂಡು ಅವೆನ್ ನಮ್ಮ ತೆರಿಯೋನ್ಗ ಶಿವದೇವೇರ್ನ ವಾಹನ ಬಸ ವೇ ಪೆತ್ತ ಇಂಚ ಮಾತ ಬತ್ತನ್ನಾಂಡ ಪಾರ್ವತಿ ದೇವೇರ್ನ ವಾಹನ ಒವ್ವೊಂದು ಕೆಣ್ಣಾಂಡ ಅವು ಪಿಲಿ ಇಂಚಿನ ಪಿಲಿ ಆ ಲೋಕಡು ಉಪ್ಪುನ ಪುರ್ತುಡು ಮಾತಿರ್ಲ ಎಡ್ಡೆಡುಪ್ಪು ನಂಚಿತ್ತಿನ ಪುರ್ತುಡು ಈ ಪಿಲಿ ಬಂಜಿದ ಬಡವು ದಾದ ಮಂತಣ್ಣನ್ನಾಂಡ ಪೆತ್ತನ ಮಾತ ತಿನ್ನಿಯರೆ ಸುರುಮಂತಣಿಗೆ ಒಂಜಿ ದಿನ ಒಂಜಿ ಪೆತ್ತನ ತಿನ್ನಣ ಪಾರ್ವತಿ ದೇವರಿಗೆ ಗೊತ್ತಾಯ್ಚಿ ಪಿರೊಂಜಿ ಸಲ್ಲಲ್ಲ ಪಿರೊಂಜಿ ಪೆತ್ತನ ತಂದು ಪಾರ್ವತಿ ದೇವರಿಗೆ ಗೊತ್ತಿ ಪಿರ ತೂನಾಗ ಒಂದು ಗೊತ್ತಾಂಡು ಪಿಲಿ ಪೆತ್ತ ತಿನ್ನೊಂದುಂಡು ಒಂದು ಐಕ ಪಾರ್ವತಿ ದೇವಿರು ಆ ಪಿಲಿಕ್ ಶಾಪ ಕೊರ್ಪೆರಿಗೆ ಈ ಭೂಲೋಕಾಗ ಪೋಡು ಈ ಭೂಲೋಕಾಗ ಪೋಡು ಒಂದು ಆ ಪಿಲಿಕ್ ಶಾಪ ಕೊರ್ಪೆರಿಗೆ ಪಿಲಿ ಪನ್ಪುಣಿಗೆ ಇಂಕ ಭೂಲೋಕಡ ಅಪ್ಪುಜಿ ಇಂಕ ಮೂಲೆ ಉಪ್ಪು ನಂಚಿತ್ತಿನ ಅಂದು ಕೊರ್ಲೆ ವರಣ ಕುರ್ಲೆ ಪಂದ ನಟ್ಟೊನ್ನಾಗ ಪಾರ್ವತಿ ದೇವಿಯರಿಗೆ ಬೇಜಾರಾದ ಅವು ಈ ಮುಲ್ಪರ್ದು ಪಿದಡ್ ನಿನ್ನನೇ ಒಂಜಿ ನಿಕ್ಕು ಕೊರ್ನಂಚಿತ್ತಿನ ಶಾಪದ ಫಲವಾದ ನಿಕ್ಕು ಕೊರ್ನಂಚಿತ್ತಿನ ಭೂಲೋಕಗ ಪೋಡು ಪನ್ಪನ ಪಾತ್ರದ ಫಲವಾದ ನಿನ್ನ ಏಸನು ಪಾಡದ ನವರಾತ್ರಿದ ದಿನ ತಾನಿ ಮಾರ್ನೆಮಿದ ದಿನ ತಾನಿ ಜನಕುಲು ಭೂಲೋಕದ ಮಾಣಿಲು ನಿನ್ನ ಏಸ ಪಾಡದು ಪದ್ಯ ಪಾಡಡು ಪನ್ಪನ ಪಾತ್ರನ ಅನಿ ಪಂಡೆರಿಗೆ ಅವು ಸತ್ಯನ ಸುಳ್ಳ ಗೊತ್ತಿಚ್ಚಿ ಆನ ನಮ್ಮ ಮನಸ್ಸಿಡ್ ಅಂಚಿನ ಕತೆ ಉಪ್ಪಡು ಐಕೋಸ್ಕರನೇ ಅಪ್ಪ ತನ್ನ ಮಗಕ್ಕೆ ಕೈಕಾರ ಬರಂದಿನ ಪುರ್ತುಡು ಪಿಲಿ ಏಸ ಪಾಡದು ಪದ್ಯ ಪಾಡ್ಪವೆ ಪನ್ಪನ ಪರಕ್ಕೆನೆ ಪಂಡದು ಅನಿ ಆ ಬಾಲೆ ಹುಷಾರಾದ ಬರ್ಪು ನಾವು ನಿನ್ನ ಮಾತಕ್ಕೆ ಎನ್ನಗೋಲ ನಮಕ್ಕ ಖುಷಿಯಾ ಪೂಜಾ ಏತು ಶೋಕದ ನಮ್ಮ ಆಚರಣೆ ಏತು ಶೋಕದ ನಮ್ಮ ಆಚರಣೆ ಅಂದು ನಮಕ್ಕ ಪೆರ್ಮೆ ಆಪುಡು ತುಡರು ಪರ್ಬ ದೀಪಾವಳಿ ದಿವಾಳಿ ಬೇತ ಬೇತ ನೆಟ್ಟು ಪನ್ನೊಂದು ಪೋಣ ನಾಡ ನಮ್ಮ ತುಳುವೀರ್ನ ತುಡರು ಪರ್ಬಲ ನಮಕ್ ವಿಶೇಷವಾಯ್ನವು ಮೂಜಿ ದಿನತ ಆಚರಣೆಡ್ ಬಳಿಂದ್ರೆಲೆಪ್ಪುನವು ಬಾರಿ ನೆಗೆತ್ತು ತೋಜುನವು ಗೋಪೂಜೆ ಉಂಡು ಮೀಪುನ ಪರ್ಬ ದುಂಬುದ ಒಂಜಿ ತಿಂಗಳು ರಡ್ಡ ತಿಂಗಳು ಬೆನ್ನಿಡು ಬೆಂದಿ ನಂಚಿತ್ತಿನ ತುಳುವಾಗ ಮೀಯರೆಲ್ಲ ಪುರ್ಸೋತಿಚ್ಚಾಂಡ್ ಸರಿಯಾದ ಮೀಪು ನಂಚಿತ್ತಿನ ಬುಡ್ಸೋತುಲ ತುಳುವಾಗಿ ಇಜ್ಜಾಂಡ್ ಐದು ಬೊಕ್ಕ ಬರ್ಪು ನಂಚಿತ್ತಿನ ಪರ್ಬದ ದಿನ ತಾನಿ ತುಳುವೆ ಮೆಯಿಡಿ ಏ ಬೆನ್ನಿಡು ಬೆಂದದು ಸೊಂದು ಪೋಯಿ ನಂಚಿತ್ತಿನ ಜೀವ ಮೆಯಿಡಿ ಸಂದು ಸಂದಿಗೆ ಎನ್ನೇನು ಪೂಜಾದ ಮೀಪೌನೆತ್ತು ಒಟ್ಟಿಗೆ

ತನ್ನ ಜೀವನ ಬಲಿಷ್ಠ ಮನ್ಪುನೆತ್ತ ಒಟ್ಟಿಗೆ ಆರೋಗ್ಯ ಮಲ್ಪುನ ಚಿತ್ತಿನ ಒಂಜಿ ಕಲ್ಪನೆ ನಮ್ಮ ತುಳುವೆರಡೆ ಇತ್ತಂಡೆ. ಸುರುತ ದಿನ ಮೀಪುನ ಪರ್ಬ ಬಜಿಲ್ ಇಲ್ಲಾಡು ಪುಟ್ಟು ಬಜಿಲ್ ಮಲ್ತದ ನಮ್ಮ ಮಾತೆಲ್ಲ ತಿನ್ಪುನ ಚಿತ್ತಿನ ಐಕೊಂಜಿ ತೀಪ್ ಸೀಪೆದ ತಿನಸು ದಾಲ ದೀಪುನ ಚಿತ್ತಿನಂದೇನು ಮಾತ ಬೇತ ಬೇತ ಕಡೆ ಇಟ್ಟ ಆಚರಣೆ ಮಲ್ತೊಂಬ ಬರ್ಪೀರ. ಮಾಲೇನ ಪಾಡದ ಪಿತ್ತಗ ದೋಸೆ ಮಲ್ತದ ಅರಿತ ವಸ್ತುನ ಮಂತದ ತಿನ್ಪವನ ಚಿತ್ತಿನ ಪಜಿರೆ ಕುಡ್ತುಲಿ ತುಳುವೇರೇಕ ದಯಗಾನಿ ಎಂಕ್ಲೈಗ ಪರ್ಬ ನಾಣನ್ನಾಂಡ ಕೈಕಂಜಿಲು ಎಂಚಿನೊಂಡು ಅವುಲ ಎಂಕಲ್ಲಕ್ಕನೆ ಪಂದ್ ಕೈಕಂಜಿಲೆಗ್ಲ ತಿನಸು ಮಲ್ತು ಕೊರ್ಪನ ಚಿತ್ತಿನ ನಮ್ಮ ತುಳುವೇರ್ನ ಮನಸ್ಸು ಏತ ಮಲ್ಲೆವು ನಮಕ್ ವರ ಖುಷಿ ಅವಡು ನಮ್ಮ ಹಿರಿಯ ಕಡೆ ಮೂಜಿ ದಿನಲ್ಲ ಲೆಪ್ಪು ನಾವು ಉಂಡು ಬಲೀಂದ್ರನ ಲೆಪ್ಪು ನಿಕ್ಕಲ ಕಂಡದಡೆಗ ಪೋದು ನಿನ್ನೆ ದೀಪನ ಅವಂಜಿ ಕೋಲು ಗಿಂಚ ನಿನ್ನೆ ತಲಕ ಕುಂಟುನು ಕಟದ ಐಕ ದೀಪನ ಪೊತ್ತಾದ ಬಚ್ಚಿರೆ ಬಜ್ಜೈನ ದೀದ ಬಲೀಂದ್ರನ ಲೆಪ್ಪು ನಾವು ಆಯ್ತ ಭಾರಿ ಶೋಕದ ಸಾಲು.

ಭಾರಿ ಉಲ್ಲಾಸ ನಾಲಾಲು ಮುಟ್ಟು ಒರೋರನೆ ಏರೊಂದು ಮಿತ್ತು ಬತ್ತೆ ಹರಿಯನ ಭಂಗ ಅಂಡ ಸೀರೆ ತುತ್ತು ನಡಪನ ಭಂಗ ಆತ ಸೊಲಭಾಜ್ಯ ಆಂಡರಾಯನ ತೂವಡು ಪಾತ್ರಡು ಅವು ಮೇದಡ ಪಾರೊಂದು ಬತ್ತೀನಿ ಪೊಗಿನಗನೆ ಬಾಕಿಲ್ಡು ಕಾರದ ಗೆಜ್ಜದ ಶಬ್ದ ಆಯ್ರ ಸುರುವಾಂಡು ಯಾನ ಬತ್ತನ ಗೊತ್ತಾಯಿರವಲ್ಲಿ ಇಂದು ಕೂಡ ಪೆಜ್ಜೆ ನಿಧಾನ ಮಲ್ತೆ ಪಂಜ ಜೊತೆ ಮಿತ್ತು ಒಂದು ಅಜದಿ ಒಂದು ಬತ್ತ ನಿಧಾನ ನಿಧಾನ ಬತ್ತ ತೂನಗ ಛೇ ಮಿಜ್ಜೆ ತೊಂದೆ ಅಮ್ಮೇರು ಪಂಡುಗಾಳ ಬಿಡ್ನಚ್ಚೇನೆ ಪೊಲ್ಲ ಜೇತೋನ್ ರಂಗಮಾಲ್ಡೊಂದು ಬಂತೇರಿಗೆ ಬಚ್ಚಿದ ಪೋತೆ ಆತೆ ಉಂತೆ ಜೆತ್ತನ ಒಂಜಿಲೆ ಕೊಡಮೆ ಜೆತ್ತನ ನೆಡ್ಡಾಡಿ ನಂಗೆ ನಿದ್ರೆ ಬತ್ತನವಿ ಅಂಕ

0: ಕಣಾನ ಮೇಲೆ ಅಂತ ತೂನಾಗ ಕಿನ್ಕದ ತೂಪೆ ಕಣಾತ್ ಜನ ಜಪ್ಪುನ ಎಲ್ಲ ಗೋಚರಗ ಉಬತ್ತಿಜ್ಜಾಂಡು ಅಂಚಿಂಚಿ ತೂನಾಗೆನ್ನ ಮುಲ್ಪ ತೀರ್ತು ಒಂಜಿ ಪೊಣ್ಣು ಮಗಲು ಜತ್ತದಲ್ಲು. ಓ ಈ ಮುತ್ತದ ಮಾಲೆ ಆಳ್ನ ಅದಿಪ್ಪುಡು ಬಹುಶಃ ಈ ಅದೇ ಶ್ರೇಷ್ಠಿನ ಮಗಲು ಅಲೋಲಿಕೆನ ಅದುಪ್ಪುಡು ಯಾನ ಮುಲ್ಪನ ಇತ್ತಿನ ಗೊತ್ತಿಜ್ಜಂದೆ ಬತ್ತದಾಲು ಜತ್ತಲ ದಾನೆ ಅಲ್ಲಿ ಆ ಮುತ್ತದ ಬಾಲಿಗೆ ಕೋಕಾಯಿ ಪಡ್ನೈತಿ ಹಂಸ ಪಕ್ಕಿ ಕೊಕ್ಕುಡ ಇದು ಪತ್ತೊಂದು ಅಲ್ಲೇ ಒಂಜೆ ಒಂಜೆ ಒಂಜೊಂಜೆ ಒಂಜೊಂಜೆ ಮುತ್ತದ ಮಣಿಕ್ಲೇನು ನಿಂಗೊಂದು ನಿಂಗೊಂದು ನಿಂಗೊಂದು ಇಟ್ಟ ತೂನಾಗ ಓರಾಯ್ತ ಬಂದಿದ್ದಾರೆ ಹಂಸ ಪಕ್ಕಿ ಮುತ್ತದ ಮಾಲೆಡಿದ್ದು ನಂಜನ ಮುತ್ತುಲೇನು ಮಾತ ನಿಂಗದು ಕುಡ ಅಂಚನೆ ಕುಡ್ತೊಂದು ಕುಡ್ತೊಂದು ರೆಂಕೆ ಕುಡ್ತೊಂದು ಆ ಚಿತ್ರ ಪಡೆದು ಹೋದು ಫುಲ್ಲುಂಡು ಇಟ್ಟ ತೂನಾಗ ಜುವಾಯಿನ ಹಂಸ ಪಕ್ಕಿ ಚಿತ್ರನೇ ಅದು ಹೋಗ್ತದೆ ಇಂಚಿರವಳಾಜ್ಯ ಆಚರಣೆ ಏರಾಣ್ಲ ಪಂಡನ ನಮ್ಮೂರಂಜನ ಸಂಗತಿ ಅವಂದು ಅಪ್ಪಕಂಡ ಶನಿದೇವೆನ್ನ ಲೀಲೆ ಪನ್ಪಣವು ಸತ್ಯ ಯಾನು ತೂಯಿನವು ಎನ್ನಡನೆ ಮುಗ್ಗ್ಯಾಡು ನನ್ನೋರೆಡ ಪಂಡಂಡ ಅದು ಅರ್ಥಾಪನಳತ್ತ ನಮ್ಮನ ವಿಷಯಲಾತ್ತು
1: ಅಂದಪ್ಪ ಕೆಲವರಿಗೆ ನಿದ್ರೆ ಮಾತ್ರ ಬೋರ್ನು ನಿದ್ರೆ ನೀಡಿ ಕಣಗ

0: ಮುತ್ತದ ರತ್ನನು ಒಂದೇ ನುಂಗೊಂಡು ಒಂದು ಬಣ್ಣಲ್ಲ.
1: ಸತ್ಯ ಸಂಗತಿ,
0: ನಿನ್ನ ಸತ್ಯ ಸಂಗತಿಗೆ ಸಾಕ್ಷ್ಯದಾದ ಕೊರಪೈ ದಾಲ ಕೊರಿಯರ ನಿನ್ನ ಹೆಜ್ಜಿ ಅಂಚಾದ ಈ ಲೋಕುಡು ನಂಬೆರಾ ಒಂದಿನಂಚಿನ ವಿಚಾರನು ಈ ಪಂಪ ಅಂದಾಂಡ ಅವನ ಯಾನುಗುಡು ಮೂಲ ಉಪ್ಪು ನಕುಲು ಏರ್ಲ ನಂಬುಜೆ
1: ಏರ್ಲ ನಂಬ ಏರು ಆಂಡ ಆಯ್ನ ಒಂದು ಸ್ವಾಮಿ
0: ಐತ ಅರ್ಥ ಅಜ್ಜಿಯಿಂದ ಆಯ್ಬಕ್ಕ ನಿಕ್ಕು ಕೊರ್ಪಿನ ಶಿಕ್ಷೆದಾದವು ಗೊತ್ತಿಲ್ಲ
1: ಈರ ಅರಸುಲು.
0: ಹ್ಮ್,
1: ಶಿಕ್ಷೆ ರಕ್ಷದ ಕರ್ತವ್ಯ ಇರು. ಮಲ್ತಿನವು ತಪ್ಪು ಹತ್ತು ಅಪರಾಧಿ ಯಾರತ್ತು ಬಂಡೆ ಈರು ಏನ ಅಪರಾಧಿ ಮಾಡಿದ ತೀರ್ಮಾನ ಮಲ್ಪುಂಡು
0: ನುಬ್ಬು ನೀರು ಕರಿಯರ.
1: ಹಾ ಹಾ.

0: ಹರಹರ ಮಹಾದೇವ.
1: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 6ನೇ ಕಂತು ಕೇಳಿದಿರಿ. ಇನ್ನು

0: ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM।
1: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡು.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.